ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026ನೇ ಇಸವಿಯ ಆಗಸ್ಟ್ ತಿಂಗಳ 7ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನನಗಾದಂತ ಘಟನೆ ಬಹಳ ಮನಸ್ಸಲ್ಲಿ ಉಳ್ಕೊಂಡಿದೆ. ಅದೊಂಚೂರು ಆಧ್ಯಾತ್ಮಿಕ ಅಂತ ಅನಿಸ್ತಾ ಇದ್ದೆ ನನಗೆ ಇತ್ತೀಚೆಗೆ. ಪುಟ್ಟ ಹುಡುಗ ಆಗಿದ್ದಾಗ ನಾನು ನಮ್ಮ ಅಜ್ಜನ ಜೊತೆಗೆ ಬೆಳೆದೆ. ನಮ್ಮ ತಂದೆ ಸರ್ಕಾರಿ ನೌಕರದಾರರು, ಮೇಲೆ ಮೇಲೆ ವರ್ಗಾವಣೆ ಆಗೋದು, ಬಹಳ ಪ್ರಾಮಾಣಿಕರಾದ್ದರಿಂದ ಮೇಲೆ ಮೇಲೆ ವರ್ಗಾವಣೆ ಆಗ್ತಾ ಇತ್ತು. ಶಿಕ್ಷಣದ ತೊಂದರೆ ಆಗಬಾರದು ಅಂತ ನಾನು ನನ್ನ ಅಕ್ಕ ನಮ್ಮ ಅಜ್ಜ ಅಜ್ಜಿ ಜೊತೆಗೆ ಬಾಗಲಕೋಟೆಯಲ್ಲಿ ಇದ್ವಿ. ಬಹಳಷ್ಟು ದಿವಸ ನನ್ನ ಅಜ್ಜನ ತೋಳಲ್ಲೇ ಬೆಳೆದದ್ದು ನಾನು. ಅವನೇ ನನಗೆ ಸರ್ವಜ್ಞ, ಜ್ಞಾನದ ರೂಪ ಅವನು. ಅವನು ಗೊತ್ತಿಲ್ಲದಂಥ ವಿಷಯ ಇಲ್ಲ, ಅವನು ಹೇಳುವಂಥ ರೀತಿ ಅನನ್ಯವಾದದ್ದು, ನನಗೆ ಕಲಿಸಿದ ರೀತಿ ಅತ್ಯಂತ ವಿಚಿತ್ರ. ಇನ್ನೂ ಅರ್ಥ ಆಗ್ತಾ ಇದ್ದಾನೆ ಅಜ್ಜ ಕಲಿಸಿದ್ದು ನನಗೆ ಏನೇನು ರೀತಿಯಲ್ಲಿ ಕಲಿಸಿದ್ನಲ್ಲ ಅಂತ. ಒಂದು ಅನುಭವ ನನಗೆ ಹಸಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ದೊಡ್ಡ ಪಾಠ ಕಲಿಸಿ ಪುಟ್ಟ ಹುಡುಗ ಕಲ್ಪನೆ ಮಾಡ್ಕೋಬೇಕು, ಸುಮಾರೊಂದು 5-6 ವರ್ಷ ಇರಬೇಕು ನನಗೆ. ಅವಾಗ ಹೊರಗಡೆ ಹೋಗಬೇಕು, ಅವಾಗೆಲ್ಲ ನಾವು ಕುಸುಬೆ ಅಂತ ಬೀಜ ಬರೋದು, ಕುಸುಬೆ ಬೀಜ ಗಾಣದಕ್ಕೆ ಕೊಟ್ಬಿಟ್ಟು ಎಣ್ಣೆ ತೊಗೊಂಬರ್ಬೇಕು. ಹೋಗಿ 2 ದಿವಸಕ್ಕೊಂದ್ಸಲ ಒಂದು ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗೋದು, ತರಕಾರಿ ತರೋಕೊಂದು ಚೀಲ ಅಜ್ಜ ಹೆಗಲಿಗೆ ಹಾಕೋನು, ನಡಿ ಹೋಗೋಣ ನಡಿ ಅಂತಿದ್ದ. ಬಾಗಲಕೋಟೆಯಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಬಾ ನನ್ನ ಜೊತೆಗೆ ಬಾ ಅಂತಿದ್ದ. ಕರ್ಕೊಂಡು ಹೋಗೋನು. ಸುಸ್ತಾಗಿದ್ದಂತೆ ಒಂದು ತಮಾಷೆ ಕತೆ ಹೇಳಬೇಕು, ಆಯಾಸ ಕರಗಿ ಹೋಗಬೇಕು. ಹೊರಗೆ ಹೊರಟಾಗ ತಲೆಗೊಂದು ಟೊಪ್ಪಿಗೆ ಹಾಕ್ತಿದ್ದ ನನಗೆ. ನಾನು ನೆನಪಿದೆ ಗಾಂಧಿ ಟೊಪ್ಪಿಗೆ ಅವಾಗೆಲ್ಲ ಬಹಳ ಕಾಮನ್, ತಲೆಗೆ ಹಾಕ್ತಿದ್ದ. ರಸ್ತೆ ಕಾಲು ಇಟ್ಕೊಂಡು ಜೋರಾಗಿ ಆಜ್ಞೆ ಕೊಡಬೇಕು, ನೋಡೋ ಕೈ ಹಿಡ್ಕೋಬೇಡ ನಂದು, ನನ್ನ ನೆರಳು ನೋಡ್ಕೊಂಡು ನೆರಳಲ್ಲೇ ಬರಬೇಕು ನೀನು ಅಂತಿದ್ದ. ಮೊದಲು ಗೊತ್ತಾಗ್ತಿದ್ದಿಲ್ಲ ಅಂದ್ರೆ ಅಂತ ಅರ್ಥ ಆಯ್ತು. ಅವನೇನು ಹೇಳ್ತಿದ್ದ ಅಂದರೆ ಬಿಸಿಲಿರ್ತದೆ, ಬಿಸಿಲಲ್ಲಿ ಹೋಗ್ಬೇಡ, ನಾನು ಹೇಗೂ ಹೋಗ್ತಿದ್ದೀನಲ್ಲ, ನನ್ನ ನೆರಳು ಬಿದ್ದಿರುತ್ತೆ, ಆ ನೆರಳಲ್ಲೇ ಅಡ್ಕೊಂಬರ್ಬೇಕು ನೀನು. ಆಯಿತು ಅಂತ ನನಗೋಸ್ಕರ ನಿಧಾನಕ್ಕೆ ನಡೀತಾ ಇದ್ದ ನಮ್ಮ ಅಜ್ಜ. ನನ್ನ ಕೆಲಸ ಬಹಳ ಕಷ್ಟದ್ದಾಗಿತ್ತು. ಅಜ್ಜ ಹೆಂಗೆಂಗೋ ತಿರುಗಿ ನಡೆದ್ರೆ ಆ ನೆರಳಿನ ದಿಕ್ಕು ಬದಲಾಗ್ತಾ ಇತ್ತಲ್ಲ, ನಾನು ಸುತ್ತಿ ಸುತ್ತಿ ಸುತ್ತಿ ಆ ನೆರಳಲ್ಲೇ ಹೋಗಬೇಕು. ಅವನು ಈ ಕಡೆ ತಿರ್ಕೊಂಡ್ರೆ ಈ ಕಡೆ ಬರಬೇಕು, ಈ ಕಡೆ ತಿರ್ಕೊಂಡು ಈ ಕಡೆ ಬರಬೇಕು. ಅವನ ಅಜ್ಜ ಎತ್ತರದ ಆಳಾದ್ರಿಂದ ನೆರಳು ಬೇಕಾದ ಶುದ್ಧವಾಗಿರ್ತಿತ್ತು, ನಾನು ಪುಟ್ಟ ಹುಡುಗ ಆಗಿದ್ದರಿಂದ ನೆರಳಲ್ಲಿ ಅಡ್ಕೊಳ್ಳೋದೇನು ಕಷ್ಟ ಆಗಿರಲಿಲ್ಲ. ಒಂದು ತಮಾಷೆ ವಿಷಯ ನನಗದು, ಓಡಾಡ್ತಾ ಓಡಾಡ್ತಾ ಇರಬೇಕು ಅವನ ಸುತ್ತಮುತ್ತಲು. ಈ ವಿಷಯ ಗೊತ್ತಿತ್ತಲ್ಲ ನಮ್ಮ ಅಜ್ಜನ ಸ್ನೇಹಿತರೆಲ್ಲ, ಹೊರಗೆ ಗೊತ್ತಷ್ಟು ಕೇಳಿ ಅನ್ನೋರು, ಶುರು ಆತನಪ್ಪ ಅಜ್ಜನ ನೆರಳಿ ನೋಡಿ ಆಟ ನಿಂದು ಅಂತ ಕೇಳ್ತಿದ್ರು. ಒಂದು 2 ವರ್ಷ ಹಿಂಗೆ ನಡೀತು ಸ್ವಾಮಿ. ಆಮೇಲೆ ನನ್ನ ತೊಂದರೆ ಶುರುವಾಯಿತು. ನಾನು ಎತ್ತರ ಆಗ್ತಾ ಇದ್ದೆ, ಅಜ್ಜನ ನೆರಳು ಸಾಕಾಗ್ತಿದ್ದಿಲ್ಲ. ನಾನು ಎಷ್ಟೇ ತಲೆ ಬಗ್ಸಿ ಹಿಂಗೆ ಹಿಂಗೆ ಓಡಿದ್ರು ಕೂಡ ಪೂರ್ತಿ ನೆರಳಲ್ಲಿ ಹೋಗೋದು ಸಾಧ್ಯ ಆಗ್ತಿರಲಿಲ್ಲ. ಒಮ್ಮ ಅಜ್ಜನ ಕೇಳಿದೆ, ಅಜ್ಜ ಮೊದಲು ನೆರಳು ಸಾಕಾಗ್ತಿತ್ತು, ಈಗ ಸಾಕಾಗಲ್ಲ ನನಗೆ, ಬಿಸಿಲು ಬಂದೇ ಬರ್ತದೆ ನನಗೆ ಅಂತಂದೆ. ಆತ ಹೇಳಿದಂಥ ಮಾತಿದೆಯಲ್ಲ ಸ್ನೇಹಿತರೆ, ಇವತ್ತಿಗೂ ನನಗೆ ಪಾಠ ಆಗಿ ನಿಂತಿದೆ. ನೋಡೋ, ಸಣ್ಣವನಿದ್ದಾಗ ನಿನಗೆ ಮತ್ತೊಬ್ಬರದು ದೊಡ್ಡವ್ರದ್ದು ನೆರಳು ಬೇಕು, ಅವ್ರ ನೆರಳಲ್ಲೇ ಕರಗೋದನ್ನು ಕಲಿಬೇಕು ನೀನು. ಅವ್ರ ನೆರಳೊಳಗೆ ನಿನಗೆ ತಂಪು ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ. ಆದರೆ ನೀನು ದೊಡ್ಡವನಾದ ಹಾಗೆ ಆ ನೆರಳು ಸಾಕಾಗೋದಿಲ್ಲ ಕಣೋ ನಿನಗೆ. ಆಗ ನೀನು ಮತ್ತೊಬ್ಬರ ನೆರಳಲ್ಲಿ ನಡೆಯೋದನ್ನು ಬಿಡಬೇಕು, ನಿನ್ನ ನೆರಳು ಬೆಳೆಸ್ಕೋಬೇಕು, ಅದು ನೀನು ಪ್ರಬುದ್ಧನಾಗುವ ಸಂಕೇತ ಅಂದರು. ಎಷ್ಟು ಅದ್ಭುತ ಮಾತಲ್ಲ ಅವತ್ತು ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ. ಅರ್ಥ

ಆಮೇಲೆ ದಯವಿಟ್ಟು ತಿಳ್ಕೊಳ್ಳಿ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ಸೈಟ್. ಮೌಲ್ಯದ ಹೆಜ್ಜೆಗಳ ಗುರುತಾಗೋದು ನಮಗೆ ಕಾಲ ಕಳೆದ ಮೇಲೇನೆ. ಬಾಲ್ಯದಲ್ಲಿ ಏನೋ ಕಲ್ತಿರ್ತೀರಿ, ಗೊತ್ತಾಗಿರಲಿಲ್ಲ, ಶಿಕ್ಷಕರು ಬೈದಿರ್ತಾರೆ, ಅಪ್ಪ ಅಮ್ಮ ಬುದ್ಧಿ ಹೇಳಿರ್ತಾರೆ, ಆಗ ಸಿಟ್ಟು ಬಂದಿರುತ್ತೆ. 20 ವರ್ಷದ ಮೇಲೆ ಅರ್ಥ ಆಗುತ್ತೆ, ಅಯ್ಯೋ ಅದೇ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದದ್ದು ಅಂತ. ನಮ್ಮ ಅಜ್ಜನ ಮಾತು ಸತ್ಯ ಅನಿಸುತ್ತಲ್ಲ. ನಾವು ಸಣ್ಣವರಿರುವಾಗ ದೊಡ್ಡವ್ರ ನೆರಳಲ್ಲೇ ಬದುಕಬೇಕು, ಅವ್ರ ಆದರ್ಶಗಳಲ್ಲೇ ಬದುಕಬೇಕು, ಆದರ್ಶಗಳಲ್ಲಿ ಕರಗಬೇಕು, ನಾವು ಹೋಗಬೇಕು. ಆದರೆ ಎಷ್ಟು ಅಂತ ನಮ್ಮ ಮತ್ತೊಬ್ಬರ ನೆರಳಲ್ಲಿ ನಡೀತೀರಿ ನೀವು? ಎಷ್ಟೊಂದು ಸ್ವತಂತ್ರವಾಗಿ ಬದುಕದೇ ಇರೋಕ್ಕೆ ಸಾಧ್ಯ ಇದೆ? ನಾವೇನು ಸ್ವತಂತ್ರವಾಗಿ ಚಿಂತನೆ ಮಾಡೋದು? ಬರೀ ಮತ್ತೊಬ್ಬರ ಮಾತು, ವಿಚಾರ, ನಡವಳಿಕೆಗಳನ್ನು ಅನುಕರಿಸುವಂಥ ಈ ನೆರಳುಗಳಿಂದ ನಾವು ಹೊರಗೆ ಬರಬೇಕು, ನಮ್ಮ ಸ್ವಂತ ನೆರಳನ್ನು ಹಾಕ್ಕೋಬೇಕು. ಎಷ್ಟು ಒಳ್ಳೆ ಮಾತಲ್ಲ ಸ್ನೇಹಿತರೆ, ಬಾಲ್ಯದಲ್ಲಿ ನೆರಳುಗಳಲ್ಲೇ ಇರಬೇಕು, ದೊಡ್ಡವರ ಹಾಗೆ ಆ ನೆರಳಿಂದ ಹೊರಗೆ ಬಂದು ನಮ್ಮ ನೆರಳನ್ನು ಸ್ಥಾಪನೆ ಮಾಡ್ಕೋಬೇಕು, ಸ್ವಂತ ವಿಚಾರ ಮಾಡ್ಕೊಳ್ಳೋ ಕಲಿಬೇಕು. ಅದು ಬಹುಶಃ ಜೀವನ ವೃದ್ಧಿ ಆಗುವಂಥ ಲಕ್ಷಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026 ಸಾಲಿನ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ. ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ. ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ

0: ಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನ ಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ August 7ರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲ ಕಸುವನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047ರ ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ AIC ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆ ಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026ರ ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್

0: ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 99ರ ಕುರಿತು. SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಅಣುಸಂಖ್ಯೆ ಎಣಿಸುವನು
4: ವಿಶ್ವದಲ್ಲಿ ವಿಜ್ಞಾನಿ ಗುಣಿಸುವನು ಭೂತ ಶಕ್ತಿಗಳನ್ ಅದರಿಂದೇಂ
5: ಗಣಿತ ಸಾಧ್ಯದ ಹಿಂದೆ
4: ಅಗಣ್ಯದ ಮಹತ್ತತ್ವ
5: ಅಣಗಿಹುದು ಮೂಲವದು ಮಂಕುತಿಮ್ಮ.
4: ಅಡಗಿರುವಂತ ಶಕ್ತಿಯನ್ನ ಕುರಿತು ಮತ್ತೆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ. ಈ ವಿಜ್ಞಾನಿಯ ಮೂಲಭೂತವಾದಂತಹ ಒಂದು ಮನೋಧರ್ಮದ ಬಗ್ಗೆ ಮುಂಚೆ ಕೂಡ ನಾವು ಮಾತಾಡಿದ್ವಿ. ಸುತ್ತಮುತ್ತ ನಡೀತಾ ಇರುವಂತದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಸಂಶೋಧನೆಗಳನ್ನು ಮಾಡಿ ಅದನ್ನು ಎಣಿಸಿ ಇದನ್ನು ಅಳೆದು ಇನ್ನೊಂದನ್ನು ಪರಿವರ್ತನೆ ಮಾಡಿ ಏನೋ ಮಾಡಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥವನು ವಿಜ್ಞಾನಿ ಅಂತ. ಸೊ ಅದನ್ನು ಯಾವುದು ನನಗೆ ಗೊತ್ತಾಗ್ತಾ ಇಲ್ವೋ ಅದನ್ನು ಪರಿಕೀಸ ತೋಡಾಗೆ ವಿಜ್ಞಾನಿ ಅಂತ ಹಿಂದಿನ ಮುಕ್ತಕದಲ್ಲೂ ಹೇಳಿದರು. ಸೊ ಹಾಗೆ

ಪರೀಕ್ಷೆ ಮಾಡ್ತಾ ಮಾಡ್ತಾ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳುವಂತ ತನ್ನ ಒಂದು ಸಂಶೋಧನೆಗಳಲ್ಲಿ ವಿಜ್ಞಾನಿ ಏನ್ ಮಾಡ್ತಾನೆ, ಅಣುಗಳನ್ನ ಹುಡುಕ್ತಾ ಹೋಗ್ತಾನೆ, ಆಟಮ್ಸ್ನ, ಸಂಖ್ಯೆಗಳನ್ನ ಎಣಿಸ್ತಾನೆ. ಸೊ ಅಣುಗಳನ್ನು ಹುಡುಕ್ತಾ ಸಂಖ್ಯೆಗಳನ್ನು ಎಣಿಸ್ತಾ ಪ್ರತಿಯೊಂದನ್ನು ಕೂಡ ಬಿಡಿಸಿ ಬಿಡಿಸಿ ನೋಡ್ತಾನೆ. ಇವಾಗ ಅಣು ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಉದಾಹರಣೆ ಅಂತ ನಾವು ತಗೋಬೋದು. ಯಾವುದೋ ಒಂದು ವಸ್ತು ಇದೆ, ನೀರು, ನೀರಿನ ಒಂದು ಕೆಮಿಕಲ್ ಫಾರ್ಮುಲಾ ಏನು, H2O, ಅಂದರೆ ಹೈಡ್ರೋಜನ್ನಿನ ಎರಡು ಆಟಮ್ಸು ಆಕ್ಸಿಜನ್ನಿನ ಒಂದು ಆಟಮ್ ಸೇರಿದ್ರೆ ಅದು ನೀರಾಯಿತು ಅಂತ. ಸೊ ಅದನ್ನು ಕಂಡುಹಿಡ್ಕೊಂಡ ಮನುಷ್ಯ. ಅದನ್ನು ನೆಕ್ಸ್ಟ್ ಹೈಡ್ರೋಜನ್ ಅಂದ್ರೆ ಏನು ಅಂತ ಕಂಡು ಹಿಡಿತಾ ಬಂದ. ಹೈಡ್ರೋಜನ್ನಲ್ಲಿ ಇಷ್ಟು ನ್ಯೂಕ್ಲಿಯಸ್ ಇದೆ, ಇಷ್ಟು ಎಲೆಕ್ಟ್ರಾನ್ಸ್ ಇದೆ. ಆಕ್ಸಿಜನ್ನಲ್ಲಿ ಇಷ್ಟು ನ್ಯೂಕ್ಲಿಯಸ್ಸಿನ ಪ್ರೋಟಾನ್ಸ್ ಇಷ್ಟಿದೆ, ಎಲೆಕ್ಟ್ರಾನ್ಸ್ ಇಷ್ಟಿದೆ. ಸೊ ಹಾಗೆ ಅಣುವನ್ನು ಭೇದಿಸ್ತಾ ಭೇದಿಸ್ತಾ ಭೇದಿಸ್ತಾ ವಸ್ತುಗಳನ್ನು ಭೇದಿಸ್ತಾ ಅಣುಗೆ ಹೋದ, ಅಣುವನ್ನು ಭೇದಿಸ್ತಾ ಎಲೆಕ್ಟ್ರಾನ್ ನ್ಯೂಟ್ರಾನ್ಸಿಗೆ ಹೋದ. ಸೊ ಹಾಗೆ ಒಂದು ಮರ ಅಂತಂದರೆ ಆ ಮರವನ್ನು ಭೇದಿಸ್ತಾ ಭೇದಿಸ್ತಾ ಅದರೊಳಗಡೆ ಇರುವಂಥ ಜೀವಕೋಶಗಳು ಯಾವ್ಯಾವ ರೀತಿಯ ಜೀವಕೋಶ, ಅದು ಏನೇನು ಮಾಡುತ್ತೆ. ಸೊ ಈ ಥರ ಪ್ರತಿಯೊಂದನ್ನು ಕೂಡ ಎಣಿಸ್ತಾ ಭಾಗಿಸ್ತಾ ಗುಣಿಸ್ತಾ ಹೋಗ್ತಾನೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ನಾವು ಮುಂಚಿನ ಒಂದು ಮುಕ್ತಕದಲ್ಲಿ ಕೂಡ ನೋಡಿದ್ವಿ, ಮನುಷ್ಯನ ಶರೀರದಲ್ಲಿ ಎಷ್ಟು ಮೂಳೆ ಇದೆ, ಎಷ್ಟು ಮಾಂಸಖಂಡಗಳಿದೆ ಅಂತೇನೋ ಎಣಿಸ್ಬಿಡ್ತಾನೆ. ಆದರೆ ಆ ಮಾಂಸಖಂಡಗಳಿಗೆ ಜೀವವನ್ನು ತುಂಬುತ್ತಾ ಇರುವಂಥ ಆ ಚೈತನ್ಯ ಇದೆಯಲ್ಲ, ಅದನ್ನು ಅವನು ಎಣಿಸೋಕ್ಕಾಗಲ್ಲ ಅನ್ನೋದನ್ನು ನೋಡಿದ್ವಿ. ಅದನ್ನೇ ಇಲ್ಲಿ ಮತ್ತೆ ಡಿ ವಿ ಜಿಯವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಭೂತ ಅಂದರೆ ಅದರಲ್ಲಿ ಜೀವವನ್ನು ತುಂಬುತ್ತಾ ಇರುವಂಥ ಶಕ್ತಿ ಏನಿದೆಯೋ, ಅಣುವಿನಲ್ಲಾಗ್ಬೋದು ಅಥವಾ ಜೀವಕೋಶದಲ್ಲಾಗ್ಬೋದು, ಅದರಲ್ಲಿ ತುಂಬಿರುವಂತಹ ಶಕ್ತಿ, ಅದನ್ನು ಚಲಿಸ್ತಾ ಇರುವಂಥ ಚೈತನ್ಯ, ಅದನ್ನು ಅವನು ಹೆಂಗೆ ಅಳಿತಾನೆ, ಅಳಿಯೋದಕ್ಕೆ ಸಾಧ್ಯವಾ ಅಂತ. ಗಣಿತ ಅನ್ನುವಂಥದ್ದು ಸೀಮಿತದ ಹಂತಕ್ಕೆ ಮಾತ್ರ ನಮಗೆ ವಿಚಾರಗಳನ್ನು ವಿವರಗಳನ್ನು ತಿಳಿಸಿಕೊಡುತ್ತೆ. ಆ ಗಣಿತದ ಹಿಂದೆ ಅಗಣ್ಯವಾದ ಅಂದರೆ ನಮಗೆ ಮೆಷರ್ ಮಾಡೋದಕ್ಕೆ ಸಾಧ್ಯವಿಲ್ಲದೇ ಇರುವಂತಹ ಯಾವುದೋ ಒಂದು ಮಹತ್ ತತ್ವ ಇದೆ. ಆ ತತ್ವವನ್ನು ನಾವು ಎಣಿಸೋದಕ್ಕೆ, ಗುಣಿಸಕ್ಕೆ, ಭಾಗಿಸಕ್ಕೆ, ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಮಂಡಿತವಾಗ್ತಾ ಇರುವಂಥ ವಿಚಾರ. ನಮ್ಗೆ ಅನಿಸ್ಬೋದು, ಅಯ್ಯೋ ಹೌದಾ, ಅದು ಹೆಂಗೆ ಸಾಧ್ಯ, ಎಲ್ಲದನ್ನು ನಾವು ಎಣಿಸೋದಕ್ಕೆ ಆಗಬೇಕಲ್ಲ, ಎಲ್ಲದನ್ನು ನಾವು ಒಂದು ರೀತಿಯಲ್ಲಿ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಕ್ಕೆ ಸಾಧ್ಯವಾಗಲೇಬೇಕಲ್ಲ ಅಂತ. ಈ ಮಹತ್ತಾದಂತಹ ತತ್ವ ಎಲ್ಲರೊಳಗೂ ಅಡಗಿದೆ ಅನ್ನೋದಕ್ಕೆ ನಮಗೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ಸಂದರ್ಭಕ್ಕೆ ಅನುಗುಣವಾಗಿ ಆ ಶಕ್ತಿಗಳು ಪ್ರಕಟವಾಗುತ್ತೆ ಅನ್ನೋದು ನಮಗೆಲ್ಲರಿಗೂ ಆಕ್ಚುಲಿ ಗೊತ್ತಿದೆ. ಅದು ಉದಾಹರಣೆಗಳನ್ನು ನೋಡೋಣ. ಒಬ್ಬ 10ನೇ ಕ್ಲಾಸ್ ಹುಡುಗ ಓದ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. 10ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ದಿನಾಗಲೂ ಅವನು ರಾತ್ರಿ 10 ಗಂಟೆಗೆ ಮಲ್ಕೋತಾನೆ, ಬೆಳಗ್ಗೆ 6 ಗಂಟೆಗೆ ಹೇಳ್ತಾನೆ ಅಂತ ಅನ್ಕೊಳ್ಳೋಣ. ಸರಿಯಪ್ಪ, ಅವನು ಮಾಡ್ತಾ ಇದ್ದಾನೆ. ಪರೀಕ್ಷೆ ಸಮಯ ಬಂತು, ಮಾರ್ಚಿ ತಿಂಗಳಲ್ಲಿ ಪರೀಕ್ಷೆ. ಫೆಬ್ರವರಿ ತಿಂಗಳಲ್ಲಿ ಅವ್ರ ಮೇಷ್ಟ್ರು ಮನೆಯವರು ಎಲ್ಲ ಹೇಳಿದ್ರು, ಇಲ್ಲ ನೀನು ಓದಬೇಕು, ಚೆನ್ನಾಗಿ ಓದಬೇಕು ಅಂತ. ಹೆಂಗೆ ಓದೋದು, ಸಮಯ ಇರೋದು 24 ಗಂಟೆ. ಸೊ ಅವಾಗೇನು ಮಾಡ್ತಾನೆ ಅವನು, 12 ಗಂಟೆ ತನಕ ಎದ್ದಿದ್ದು, ಬೆಳಗ್ಗೆ 4 ಗಂಟೆಗೆ ಎದ್ದು ಓದಕ್ಕೆ ಶುರು ಮಾಡ್ತಾನೆ. ಇದುವರೆಗೂ ಅವನು ಆ ರೀತಿ ಮಾಡಿದ್ದೇ ಇಲ್ಲ, ಈಗ ಅವನು ಮಾಡೋಕ್ಕೆ ಶುರು ಮಾಡ್ದ. ಅದು ಹೇಗೆ ಮಾಡೋಕ್ಕೆ ಶುರು ಮಾಡ್ದ, ಅವನ ಒಳಗೆ ಏನೋ ಒಂದು ಶಕ್ತಿ ಇದೆ, ಅದು ಅವನಿಗೆ ಒಂದು ಧ್ಯೇಯವನ್ನು ಕೊಡ್ತು. ಆ ಧ್ಯೇಯದ ಕಡೆ ಅವನ ಗಮನ ಹೋದಾಗ ಅವನಿಗೆ ಎಣಿಸಬಹುದಾದಂಥ ವಿಚಾರಗಳು ಏನೇನಿದ್ವೋ, ಇವಾಗ ನಾನು ಇಷ್ಟೊತ್ತಿಗೆ ಮಲ್ಕೋತೀನಿ, ಇಷ್ಟೊತ್ತಿಗೆ ಎದ್ದೇಳ್ತೀನಿ ಅನ್ನೋದನ್ನೆಲ್ಲ, ಏನೇನು ಅವನು ಗಣಿತಕ್ಕೆ ಸಿಕ್ಕುವಂಥ ವಿಚಾರಗಳು ಏನಿದ್ವೋ ಅದನ್ನು ಮೀರಿದಂತಹ ಒಂದು ಶಕ್ತಿ, ಆ ಗಣ್ಯವಾದಂತಹ ಶಕ್ತಿ ಅವನಿಗೆ ವಿಶೇಷ ಒಂದು ಚೈತನ್ಯವನ್ನು ಕೊಡ್ತು. ಅದು ಕೇವಲ 3 ಗಂಟೆ ಅಥವಾ 4 ಗಂಟೆ ನಿದ್ರೆ ಮಾಡಿದರೂ ಸಹ ಅವನ ಚುರುಕುತನ, ಅವನ ಬುದ್ಧಿವಂತಿಕೆ, ಅವನ ಶಾರೀರಿಕ ಶಕ್ತಿ ಕುಗ್ಗದಂತೆ ಅವನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೋದಕ್ಕಾಯಿತು. ಸೊ ಇದು ಸಣ್ಣ ಉದಾಹರಣೆ. ಅದೇ ರೀತಿಯಲ್ಲ ನಾವು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೋಣ, ಸಡನ್ನಾಗಿ ಆನೆ ಬಂದ್ಬಿಡ್ತು, ಆನೆ ನಮ್ಮನ್ನು ನಡ್ಸ್ಕೊಂಡು ಬರ್ತಿದ್ದಾಗ ನಾವೇನು ಮಾಡಬೇಕು, ಓಡಬೇಕು. ಎಷ್ಟು ಓಡಬೇಕಪ್ಪ, ಆನೆಗಿಂತ ಜೋರಾಗಿ ಓಡಬೇಕು, ಹೌದಲ್ವ. ಇಷ್ಟು ದಿನ ನಾನು ಓಡೇ ಇಲ್ಲ, ಬಟ್ ಈಗ ಆನೆ ಓಡಿಸ್ಕೊಂಡು ಬರ್ತಾ ಇದೆ ಅಂತಂದರೆ ನಾನು ಇಷ್ಟು ದಿನ ಓಡೇ ಇಲ್ಲ, ನನಗೆ ಓಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀನಾ, ಇಲ್ಲ. ಯಾವುದೋ ಇದುವರೆಗೂ ಅಗಣ್ಯವಾಗಿದ್ದಂತಹ ಮಹತ್ ತತ್ವ ನನ್ನ ಒಳಗಿತ್ತು, ಅದು ನನ್ನನ್ನು ಆನೆಗಿಂತ ಜೋರಾಗಿ ಓಡಿಸ್ತು. ಇದು ನಮ್ಮ ಜೀವನದಲ್ಲಿ ನಾವು ನಿತ್ಯ ನೋಡ್ತೀವಿ. ಇದು ಎಲ್ಲರ ಜೀವನದಲ್ಲೂ ಈ ಥರದ ಒಂದು ಸನ್ನಿವೇಶಗಳು ಬಂದೇ ಬರುತ್ತೆ. ಮನೆಯಲ್ಲಿರುವಂಥ

0: ಒಬ್ಬ ಗೃಹಿಣಿ ಸಡನ್ ಆಗಿ ಯಾರೋ 10 ಜನ ಮನೆಗೆ ಅತಿಥಿಗಳು ಬಂದರು ಅಂತಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಆಕೆ. ಇರೋ ಬರೋ ವಸ್ತುಗಳಿಂದಲೇ ಏನೇನೆಲ್ಲ ಸಾಧ್ಯವೋ ಎಲ್ಲವನ್ನೂ ಮಾಡಿ ಆ 10 ಜನಕ್ಕೆ ಊಟ ಬಡ್ಸಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಾಳೆ. ಸೊ ಹಾಗೆ ಆ ಮಹತ್ ತತ್ವ ಎಲ್ಲರಲ್ಲೂ ಅಡಗಿರುತ್ತೆ. ಇದು ವಿಜ್ಞಾನವೂ ಕೂಡ ಒಪ್ಪುವಂಥ ವಿಚಾರ. ಇದಕ್ಕೆ ನಮ್ಮ ವೈದ್ಯಕೀಯ ಪರಿಪಾಠದಲ್ಲೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಮೈಂಡ್ ಓವರ್ ಮ್ಯಾಟರ್ ಅಂತ ಹೇಳ್ತೀವಿ. ಅಂದರೆ ಮ್ಯಾಟರ್ ಅಂತಂದರೆ ನಾವು ಮುಟ್ಟಬಹುದಾದ, ಗಣಿಸಬಹುದಾದ, ಎಣಿಸಬಹುದಾದ ವಸ್ತುಗಳು. ಮೈಂಡ್ ಅಂದರೆ ಅದು ಬುದ್ಧಿ, ಅದು ಅಗ್ರಾಹ್ಯವಾದಂಥದ್ದು. ಸೊ ಆ ಅಗ್ರಾಹ್ಯವಾದಂತಹ ಮೈಂಡ್ ನಮ್ಮ ದೇಹದ ಶಕ್ತಿಗಳಿಗೆ ವಿಶೇಷ ಚೈತನ್ಯವನ್ನು ಕೊಡುವಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ದಾಖಲಾಗಿವೆ. ಸೊ ಹಾಗೆ ಎಬಿಲಿಟಿ ಅನ್ನೋದಿರುತ್ತಲ್ಲ, ಆ ಎಬಿಲಿಟಿಯನ್ನು 10,000 ಪಟ್ಟು ಹೆಚ್ಚಿಸುವಂತಹ ಒಂದು ಏನೋ ಒಂದು ವಿಶೇಷ ಸತ್ವ ಎಲ್ಲರೊಳಗೂ ಅಡಗಿರುತ್ತೆ. ಸಾಧಾರಣವಾದಂಥ ಸನ್ನಿವೇಶದಲ್ಲಿ ಅದು ಪ್ರಕಟವಾಗಲ್ಲ. ಆದರೆ ಕೆಲವು ಕ್ರೈಸಿಸ್ ಅಂತೀವಲ್ಲ, ಒಂದು ವಿಪರೀತ ಪರಿಸ್ಥಿತಿಗಳು, ಆ ವಿಪರೀತ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಅದು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಎತ್ಕೊಂಡು ಹೋಗಿ ನಮಗೆ ಇದುವರೆಗೂ ಸಾಧಿಸೋದಕ್ಕೆ ಆಗಲ್ಲ ಅಂತ ನಾವೇನೇನು ಅಂದ್ಕೊಂಡಿದ್ವೋ ಅದನ್ನು ಸಾಧಿಸೋದಕ್ಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಸಾಧಿಸಿ ತೋರಿಸೋದು ನಾವು ತೋರಿಸ್ತೀವಿ. ಆಮೇಲೆ ತಿರ್ಗಾ ಅದನ್ನೇ ಮಾಡಿ ಅಂತಂದರೆ ಬಹುಶಃ ನಮಗೆ ಆಗಲಿಕ್ಕಿಲ್ಲ. ಅದು ಪ್ರತಿ ಸರ್ತಿನೂ ಅದೇ ರೀತಿ ನಮಗಾಗುತ್ತಾ ಅಂತಂದರೆ ಅದಾಗಲಿಕ್ಕಿಲ್ಲ. ಬಟ್ ಆ ಸಂದರ್ಭಕ್ಕೆ ನಾವು ಎದ್ದು ನಿಂತು ನಮ್ಮ ಸ್ತರವನ್ನು ಎತ್ತರಿಸಿಕೊಂಡು, ನಮ್ಮ ದಕ್ಷತೆಯನ್ನು ಹೆಚ್ಚಿಸ್ಕೊಂಡು, ನಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸ್ಕೊಂಡು ಏನನ್ನೋ ಒಂದು ವಿಶೇಷವಾದಂಥದ್ದನ್ನು ಸಾಧಿಸಿರ್ತೀವಿ. ಆ ಸತ್ವ, ಆ ತತ್ವ ಎಲ್ಲಿಂದ ಬಂತಪ್ಪ ಅಂತಂದರೆ ಅದು ಆ ಮೂಲದ್ದು. ಎಲ್ಲಕ್ಕೂ ಮೂಲವಾದಂತಹ ಆ ವಿಶೇಷವಾದ ಶಕ್ತಿ ಏನಿದೆಯೋ ಆ ಶಕ್ತಿ ಎಲ್ಲರಲ್ಲೂ ಅಡಗಿದೆ. ಅದು ಕಾಲಕಾಲಕ್ಕೆ ಸಮಯೋಚಿತವಾಗಿ ಅವಶ್ಯಕತೆಗನುಗುಣವಾಗಿ ಪ್ರಕಟಗೊಳ್ತಾ ಇರುತ್ತೆ. ಆದರೆ ಎಲ್ಲರ ಒಳಗೂ ಕೂಡ ಆ ಶಕ್ತಿ ಅನ್ನುವಂಥದ್ದು ಇದ್ದೇ ಇದೆ. ಇದನ್ನು ನಾವು ನೆನಪಿಟ್ಕೋಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 99 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವ ಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಹಾಭಾರತದಲ್ಲಿ ಬರುವ ಕರ್ಣನ ಪಾತ್ರವು ಅನೇಕರಲ್ಲಿ ಅನೇಕ ಭಾವನೆಗಳನ್ನು ಮೂಡಿಸುತ್ತದೆ. ಕೆಲವರಿಗೆ ಅವನು ಮಹಾದಾನಿಯಾಗಿ ವಿಧಿ ಆಟಕ್ಕೆ ಸಿಲುಕಿದ ವೀರನಾಗಿ ಕಂಡರೆ ಮತ್ತೆ ಕೆಲವರಿಗೆ ಸ್ವಾರ್ಥಿಯಾಗಿ ದುರ್ಣನಾಗಿ ಕಾಣಿಸುತ್ತಾನೆ. ಕರ್ಣನ ಈ ಎಲ್ಲ ವೈರುಧ್ಯಗಳ ಹಿಂದೆ ಆತನ ಎರಡು ಮೂಲ ಗುಣಗಳಿವೆ. ಆತನಲ್ಲಿನ ದಾನಗುಣ, ಶೌರ್ಯ ಮತ್ತು ಮಹತ್ವಾಕಾಂಕ್ಷೆಗಳು ಸೂರ್ಯದೇವನಿಂದ ಬಂದಿದ್ದರೆ, ಆತನ ಅತಿಯಾದ ಅಹಂಕಾರ, ಹಠ ಮತ್ತು ದುರ್ಯೋಧನೊಂದಿಗಿನ ಅಧರ್ಮದ ಸಹವಾಸವು ಆತನ ಪೂರ್ವಜನ್ಮದ ರಾಕ್ಷಸ ದಂಭೋದ್ವನನ ಅಂಶದಿಂದ ಬಂದಿದ್ದವು. ಕರ್ಣ ಕೇವಲ ಕುಂತಿಯ ಮಗನಷ್ಟೇ ಅಲ್ಲ, ಆತನ ಹುಟ್ಟಿನ ಹಿಂದೆ 1000 ವರ್ಷಗಳಷ್ಟು ಹಳೆಯದಾದ ಶಾಪ ಮತ್ತು ಪ್ರತಿಕಾರದ ರಹಸ್ಯವಿತ್ತು. ದಂಭೋದ್ವವನು ಸೂರ್ಯದೇವನ ತೀವ್ರ ಆರಾಧಕ. ಸೂರ್ಯನನ್ನು ಮೆಚ್ಚಿಸಿ ಆತ ಪಡೆದ ವರವೇ ವಿಚಿತ್ರವಾಗಿತ್ತು. ಪ್ರತಿಯೊಂದು ಕವಚವನ್ನು ತನ್ನ ದೇಹದ ಮೇಲೆ 1000 ಅಭೇದ್ಯ ಕವಚಗಳಿರಬೇಕು. ಪ್ರತಿಯೊಂದು ಕವಚವನ್ನು ಹೊಡೆಯಬೇಕಾದರೆ ಎದುರಾಳಿಯು 1000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿರಬೇಕು. ಅಷ್ಟೇ ಅಲ್ಲ, ಕವಚ ಒಡೆದ ತಕ್ಷಣವೇ ಆ ಎದುರಾಳಿ ಮರಣ ಹೊಂದಬೇಕು. ಈ

ಸಾಧ್ಯವಾದ ವರದಿಂದಾಗಿ ಆತನಿಗೆ ಸಹಸ್ರ ಕವಚ ಎಂಬ ಹೆಸರು ಬಂದಿತು. ಅಹಂಕಾರದಿಂದ ಮೆರೆದ ಆ ರಾಕ್ಷಸ ಮುನಿಗಳನ್ನು ದೇವತೆಗಳನ್ನು ಪೀಡಿಸಲು ಪ್ರಾರಂಭಿಸಿದ. ಆತನ ದುರಾಡಳಿತವನ್ನು ಕೊನೆಗೊಳಿಸಲು ಭಗವಾನ್ ವಿಷ್ಣುವು ಬದರಿಕ ಶ್ರಮದಲ್ಲಿ ನರ ಮತ್ತು ನಾರಾಯಣ ಎಂಬ ಅವಳಿ ಋಷಿಗಳಾಗಿ ಅವತರಿಸಿದರು. ಸಹಸ್ರ ಕವಚವನ್ನು ಸಂಹರಿಸಲು ಇಬ್ಬರು ಅತ್ಯಂತ ವಿಶಿಷ್ಟ ತಂತ್ರವನ್ನು ರೂಪಿಸಿದರು. ನರನು ಸಹಸ್ರ ಕವಚದೊಂದಿಗೆ ಯುದ್ಧಕ್ಕಿಳಿದರೆ ನಾರಾಯಣನು ಸಾವಿರ ವರ್ಷಗಳ ತಪಸ್ಸಿನಲ್ಲಿ ನಿರತನಾಗುತ್ತಿದ್ದ. ನರನು ತನ್ನ ಸಾವಿರ ವರ್ಷಗಳ ತಪೋಬಲದಿಂದ ಸಹಸ್ರ ಕವಚನ ಮೊದಲ ಕವಚವನ್ನು ಮುರಿದು ತಾನು ಮೃತಪಟ್ಟನು. ತಕ್ಷಣವೇ ನಾರಾಯಣನು ತನ್ನ ತಪೋಶಕ್ತಿಯಿಂದ ನರನನ್ನು ಜೀವಂತಗೊಳಿಸಿದನು. ಬಳಿಕ ನಾರಾಯಣ ಯುದ್ಧಕ್ಕೆ ತೆರಳಿದರೆ ನರ ತಪಸ್ಸಿಗೆ ಕುಳಿತನು. ಹೀಗೆ ಸರಿದಿಯಂತೆ ನರ ನಾರಾಯಣರು ಯುದ್ಧ ಮತ್ತು ತಪಸ್ಸನ್ನು ಹಂಚಿಕೊಳ್ಳುತ್ತಾ ಒಂದೊಂದಾಗಿ 999 ಕವಚಗಳನ್ನು ಧ್ವಂಸಗೊಳಿಸಿದರು. ಕೊನೆಗೆ ತನ್ನಲ್ಲಿದ್ದ 999 ಕವಚಗಳು ನಾಶವಾಗಿ ಕೇವಲ ಒಂದು ಕವಚ ಬಾಕಿ ಉಳಿದಾಗ ಸಹಸ್ರ ಕವಚ ಪ್ರಾಣ ಭಯದಿಂದ ತನ್ನ ಆರಾಧ್ಯ ದೈವ ಸೂರ್ಯನ ಬಳಿ ಓಡಿ ಹೋಗಿ ಶರಣಾದನು. ಸೂರ್ಯದೇವನು ಆತನಿಗೆ ಅಭಯ ನೀಡಿ ತನ್ನಲ್ಲಿ ಅಡಗಿಸಿಕೊಂಡನು. ಸಮಯ ಉರುಳಿತು. ನರ ನಾರಾಯಣರು ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣರಾಗಿ ಜನ್ಮ ತಾಳಿದರು. ಸೂರ್ಯದೇವನಲ್ಲಿ ಅಡಗಿದ್ದ ಸಹಸ್ರ ಕವಚನು ತನ್ನ ಕೊನೆಯ ಕವಚ ಮತ್ತು ಕುಂಡಲಗಳೊಂದಿಗೆ ಕುಂತಿ ಹಾಗೂ ಸೂರ್ಯದೇವನ ಪುತ್ರನಾಗಿ ಕರ್ಣನೆಂಬ ಹೆಸರಿನಲ್ಲಿ ಜನ್ಮವೆತ್ತಿದನು. ಪೂರ್ವಜನ್ಮದ ನರನೇ ಅರ್ಜುನನಾಗಿದ್ದರಿಂದ ಆ ಕೊನೆಯ ಕವಚವನ್ನು ನಾಶಪಡಿಸುವ ಶಕ್ತಿ ಅರ್ಜುನನಿಗೆ ಮಾತ್ರವಿತ್ತು. ಆದರೆ ಆ ಕವಚ ಕರ್ಣನ ದೇಹದಲ್ಲಿರುವವರೆಗೂ ಆತನನ್ನು ಕೊಲ್ಲುವುದು ಅಸಾಧ್ಯವೆಂದು ತಿಳಿದ ಶ್ರೀಕೃಷ್ಣನು ಇಂದ್ರದೇವನ ಮೂಲಕ ದಾನದ ರೂಪದಲ್ಲಿ ಕವಚ ಕುಂಡಲಗಳನ್ನು ಕರ್ಣನಿಂದ ಪಡೆದುಕೊಳ್ಳುವಂತೆ ಯೋಜಿಸಿದನು. ಕರ್ಣನು ತನ್ನ ಕೊನೆಯ ಜನ್ಮದಲ್ಲಿ ಮಹಾದಾನಿ, ಸೂರ್ಯಭಕ್ತ ಮತ್ತು ಅಪ್ರತಿಮ ವೀರನಾಗಿದ್ದರು. ಪೂರ್ವ ಜನ್ಮದ ರಾಕ್ಷಸಹಂಶ ಹಾಗೂ ದುರ್ಯೋಧನನ ಸ್ನೇಹದಿಂದಾಗಿ ಅಧರ್ಮದ ಕಡೆಗೆ ನಿಲ್ಲಬೇಕಾಯಿತು. ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಕರ್ಣ ಬಲಿಯಾಗುವ ಮೂಲಕ ಸಹಸ್ರ ಕವಚನ ಸಾವಿರ ವರ್ಷಗಳ ಕಥೆ ಅಂತ್ಯಗೊಂಡಿತು. ಈ ಕಥೆಯ ಮೂಲವು ಮುಖ್ಯವಾಗಿ ಮಹಾಭಾರತದ ಉದ್ಯೋಗ ಪರ್ವ ಮತ್ತು ವನ ಪರ್ವಗಳಲ್ಲಿ ಕಂಡುಬರುತ್ತದೆ. ಇದರ ಜೊತೆಗೆ ಭಾಗವತ ಪುರಾಣ, ಪದ್ಮ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ನರ ನಾರಾಯಣರ ಅವತಾರದ ಮಹತ್ವ ಹಾಗೂ ಸಹಸ್ರ ಕವಚನು ಸೂರ್ಯನ ಆಶ್ರಯ ಪಡೆದು ಮುಂದೆ ದ್ವಾಪರ ಯುಗದಲ್ಲಿ ಕರ್ಣನಾಗಿ ಜನ್ಮವೆತ್ತಿದ ಪ್ರಸಂಗವನ್ನು ವಿಸ್ತಾರವಾಗಿ ದಾಖಲಿಸಲಾಗಿದೆ. ನಮ್ಮ ಜೀವನದಲ್ಲಿ ಕೂಡ ನಮಗೆ ಅನೇಕ ಬಾರಿ ಇಂತಹ ವ್ಯಕ್ತಿತ್ವಗಳು ಎದುರಾಗುತ್ತವೆ. ನಮ್ಮ ಬಗ್ಗೆ ಅಕ್ಕರೆ ತೋರಿಸಿ ಸಹಾಯ ಮಾಡುವ ದೊಡ್ಡ ಗುಣ, ಜೊತೆಗೆ ನಮ್ಮನ್ನು ಅವರ ಮುಷ್ಟಿಯಲ್ಲಿ ಹಿಡಿದಿಟ್ಟು ಉಸಿರಾಡದಂತೆ ಮಾಡುವ ವಿಕೃತಿಯನ್ನು ಕೂಡ ಅವರು ಮೆರೆಯುತ್ತಾರೆ. ಇಂತಹ ಸಮಯದಲ್ಲಿ ಅವರು ಮಾಡಿದ ಹೊಳಿತು ಅವರ ಕೆಡುಕನ್ನು ಕಡಿಮೆ ಮಾಡುವುದಿಲ್ಲ. ಯಾವ ಸ್ನೇಹ ಸಂಬಂಧದಲ್ಲಿ ಉಸಿರುಗಟ್ಟುತ್ತದೆಯೋ ಅಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ಇರುವುದು ಒಂದೇ ಜೀವನ, ಅದನ್ನು ನೆಮ್ಮದಿಯಿಂದ ಗೌರವದಿಂದ ಬದುಕುವ ಹಕ್ಕು ನಮ್ಮೆಲ್ಲರಿಗೂ ಇದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವ ಗುಣದ ವೈರುಧ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ

0: ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಪಾಶ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

0: ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿ ಇಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ T20 ಏಷ್ಯಾ ಕಪ್ 2026 September 5 ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ: ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 August 7 ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
2: ಹಮಾರಾ ಕಾಮ ಹೈ ಆತ್ಮನಿರ್ಭರ ಭಾರತ ಬನಾನೆಕೆ ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರಕ್ಕೂ ಭೀ ಆರ್ಥಿಕ ರೂಪ ಸೇ ಸಮೃದ್ಧ ಕರ್ನಾ ಆಯೇ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೇ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೇ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೇ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೇ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
1: 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 August 7 ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ August 7 ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,731 crore ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 lakh ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ

0: ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6ನೇ ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150ನೇ ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9-17 ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200 ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. 15 ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4 ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ಧ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟ್ರೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿ ಅವರು ದೂರವಾಣಿ ಕರೆ ಮಾಡಿದ್ದು, ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ ಇಂಟರ್ ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ

0: ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ್ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28 ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13 ಫೈನಲ್ ಪಂದ್ಯ ನಡೆಯಲಿದೆ. ಟಿ ಟ್ವೆಂಟಿ ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5 ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018 ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು ಐಐಟಿಗೆ ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯುಟಿ ಸಿಇಒ ಆದ ಶ್ರೀ ಪ್ರವೀಣ್ ಕುಮಾರ್ ಎಸ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲರಿಗೂ ನಮಸ್ಕಾರ. ಒಂದು ನಾನು ಇಲ್ಲಿ ಮಾತಾಡಬೇಕಾದ್ರೆ SVYM ಅಲ್ಲಿ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗುವ ಅಥವಾ ಡೆಪ್ಯೂಟಿ CEO ಆಗಿ ಮಾತಾಡಲ್ಲ. ನಾನು IIT ಹೋಗಿದ್ದೆ ಒಂದು 23 ವರ್ಷದ ಹಿಂದೆ. ನಾನು ಹೇಗೆ ಸಿದ್ಧತೆ ಮಾಡಿದ್ದೆ ಅಂತ ಮೆಲುಕು ಹಾಕುವಂಥ ಒಂದು ಅವಕಾಶ ಸಿಕ್ತು. ಆ ಅನುಭವದ ಮೇಲೆ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. IIT ಸಿದ್ಧತೆ ಮಾಡುವಂಥವ್ರು ಪ್ರತಿ ವರ್ಷ ನಾವು ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತೀವಿ. ಆದರೆ ಸುಮಾರು ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರುತ್ತೆ. ಒಂದು ಕಾಲೇಜ್ ಬಗ್ಗೆ ಅಥವಾ ಪರೀಕ್ಷೆ ಬಗ್ಗೆ ಅಥವಾ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡ್ಬೋದೇ, ನನ್ನ ಕೈಯಲ್ಲಿ ಆಗತ್ತಾ ಅನ್ನ, ಈ ಥರದ ಸುಮಾರು ಪ್ರಶ್ನೆಗಳು ಬರುತ್ತೆ. ಸೊ ನಾನು 2002 ಹತ್ತನೇ ತರಗತಿ ಪಾಸಾಗಿದ್ದೆ. ಅದರ ನಂತರ JEE ಪರೀಕ್ಷೆ ಬರೆದು 2005-2009 IIT ಮದ್ರಾಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೆ. ಸೊ ನಾನು JEE ಪರೀಕ್ಷೆ ಬರೀಬೇಕಾದ್ರೆ ಇವತ್ತಿನ JEE ಪರೀಕ್ಷೆಯ ರೂಪುರೇಷಕ್ಕೂ ಅವತ್ತಿನದು ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಬಹುತೇಕ ಸಿದ್ಧತೆ ಮಾಡುವಂಥ ಸ್ಟ್ರಾಟಜೀಸ್ ಏನಿದೆಯೋ ಅದು ಏನು ತುಂಬ ಏನು ಬದಲಾವಣೆ ಆಗಿರಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಈ IIT ಅಂತ ನಾವು ಪದ ಬಳಸಿದ ತಕ್ಷಣ ನಮಗೆ ಎಲ್ಲರಿಗೂ ಏನಂತ ಅನ್ಸುತ್ತೆ, ನಮ್ಮ ಮನಸ್ಸಿಗೆ ಬರೋವಂಥದ್ದು ಏನು, ಯಾಕೆ ನಾವು IIT ಬಗ್ಗೆ ಇಷ್ಟು ಮಾತಾಡ್ತೀವಿ ಅಥವಾ IIT ಹೋಗಬೇಕು ಅಂತ ಯಾಕೆ ಅನ್ಸುತ್ತೆ ನಮಗೆ? ಸುಮಾರು ಜನ ಹೇಳ್ತಾ ಇರ್ತಾರೆ ನಾವು IIT ಸಿದ್ಧತೆ ಮಾಡ್ತಾ ಇದ್ದೀವಿ. ಸೊ IIT ಅಂದರೆ ಪೂರ್ತಿ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕಲಿಯುವಂಥ ಒಂದು ಕೆಲವು ಸಂಸ್ಥೆಗಳಲ್ಲಿ ಈ IIT ಇದೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ಹಲವು ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಈ IIT ಅನ್ನೋದು ಒಂದು ವಿಶೇಷವಾಗಿ ಇರುವಂಥದ್ದು. ಇದು ಮೂಲ ಶುರು ಆಗಿದ್ದು ಏನಂದರೆ, ನಮ್ಮ ಭಾರತ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಹೇಗೆ ಒಳ್ಳೆ ನಾಗರಿಕರು ಬೇಕೋ ಆ ನಾಗರಿಕರನ್ನ ತಯಾರಿಸುವಂಥ ವಿದ್ಯಾ

ಸಂಸ್ಥೆಗಳು ಬೇಕು ಅಂತ ಈ ತಂತ್ರಜ್ಞಾನ ಆಧಾರಿತವಾಗಿ ಮಹತ್ವವನ್ನು ಹೊಂದಿರುವಂಥ ಒಂದು ಕೆಲವು ಸಂಸ್ಥೆಗಳನ್ನು ಶುರು ಮಾಡಬೇಕು ಅಂತ ಐ ಐ ಟಿಗಳು ಶುರು ಮಾಡಿದರು. ಮೊದಲನೇ 5 ಐ ಐ ಟಿ ಆ್ಯಕ್ಚುಲಿ ಹೊರದೇಶಗಳ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ಇವು ಎರಡೆರಡು ದೇಶ, ನಮ್ಮ ದೇಶ ಮತ್ತು ನಮ್ಮ ದೇಶದ ಜೊತೆಗೆ ಇನ್ನೊಂದು ದೇಶನ ಸಪೋರ್ಟ್ ತಗೊಂಡು ಶುರು ಮಾಡಿದರು. ಆ ಥರ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ತರಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಮಾಡಿದರು. ಇದರಲ್ಲಿ ಸನಾತನ್ ಹೇಳ್ದಂಗೆ ಇಂಜಿನಿಯರಿಂಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರು. ಆದರೆ ಈಗ ಇವತ್ತು ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ಪ್ಯೂರ್ ಸೈನ್ಸಸ್ಸು, ಮೆಡಿಕಲ್ ಫೀಲ್ಡಲ್ಲೂ ಅಲ್ಲಿ ಸ್ವಲ್ಪ ಹ್ಯೂಮ್ಯಾನಿಟೀಸಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಇವತ್ತಿಗೆ ಒಟ್ಟು ನಮ್ಮ ದೇಶದಲ್ಲಿ 23 ಐ ಐ ಟಿಗಳಿವೆ. ನಾವು ಐ ಐ ಟಿ ಅಂತ ಹೆಸರು ಹೇಳಿದ ತಕ್ಷಣ ಒಂದಲ್ಲ, 23 ಕಾಲೇಜುಗಳಿದೆ ಅಂತ ತಿಳ್ಕೊಬೇಕು. ಸೊ ಈ 23 ಕಾಲೇಜುಗಳು ಎಲ್ಲೆಲ್ಲಿದೆ ಅಂತ ನಾನು ಮುಂದಕ್ಕೆ ಹೇಳ್ತೇನೆ. ಇದು ಯಾಕೆ ಸ್ಥಾಪಿಸಲಾಗಿದೆ ಅಂದರೆ ನಾನು ಹೇಳಿದೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ದೇಶ ಬೆಳಿಬೇಕು ಅಂದರೆ ಅದಕ್ಕೆ ಏನೆಲ್ಲ ಬೇಕು, ಫಸ್ಟು ಎಲ್ಲರದು ಜ್ಞಾನ ಬೆಳಿಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳಲ್ಲಿ ಒಂದು ದೃಢವಾಗಿ ನಮ್ಮ ಸಮಾಜ ಬೆಳಿಬೇಕಂದ್ರೆ ಅದಕ್ಕೆ ಒಂದು ಅಡಿಪಾಯ ಬೇಕು. ಅದಕ್ಕೆ ಬೆಳೆಸಲು, ಒಂದು ಜ್ಞಾನವನ್ನು ಬೆಳೆಸಲು ಒಂದು ಐ ಐ ಟಿಗಳು ಶುರು ಆಯಿತು. ಎರಡನೆಯದು, ಇಲ್ಲಿ ಆದ್ಯತೆ ಕೊಟ್ಟಿದ್ದು ಈ ಐ ಐ ಟಿಗೆ ಹೋಗೋರು ಯಾರು, ನಮ್ಮ ನಾಗರಿಕರೇ, ನಮ್ಮ ಯುವಕರೇ ಹೋಗ್ತಾರೆ. ಅವರು ಮುಂದಕ್ಕೆ ಬಂದು ವಿಜ್ಞಾನ ತಂತ್ರಜ್ಞಾನ ವಿಷಯಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ದೇಶ ಕಟ್ಟೋದ್ರಲ್ಲಿ ಅವ್ರದ್ದಾದಂಥ ಒಂದು ಕೊಡುಗೆ ನೀಡ್ತಾರೆ ಅನ್ನೋ ಉದ್ದೇಶಗಳಿಂದ ಐ ಐ ಟಿ ಸ್ಥಾಪಿಸಿದರು. 51ನೇ ಇಸ್ವಿಯಲ್ಲಿ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. 51ನೇ ಇಸ್ವಿಯಲ್ಲಿ ಖರಗ್ಪುರಲ್ಲಿ ಶುರುವಾಯಿತು ಮೊದಲನೇ ಐ ಐ ಟಿ. ಈಗ ಮೊದಲನೇ ಐ ಐ ಟಿ ಶುರು ಮಾಡೋಕ್ಕೆ ಒಂದು ಕಟ್ಟಡ ಬೇಕಲ್ಲ, ಕಟ್ಟಡ ಎಲ್ಲೂ ಇರಲಿಲ್ಲ. ಆವಾಗ ವೆಸ್ಟ್ ಬೆಂಗಾಲಲ್ಲಿ ಖರಗ್ಪುರ್ ಅನ್ನೋ ನಗರದಲ್ಲಿ ಒಂದು ಜೈಲಲ್ಲಿ ಶುರು ಮಾಡಿದರು ಮೊದಲನೇ ಐ ಐ ಟಿ 51ನೇ ಇಸ್ವಿಯಲ್ಲಿ. ಆವಾಗಿನ ಪ್ರಧಾನಿಗಳು ಯಾರು, ಜವಾಹರ್ಲಾಲ್ ನೆಹರು ಅವರಿದ್ದರೋ, ಅವ್ರದ್ದು ಹೇಗೆ ನಂಬಿಕೆ ಇತ್ತಂದರೆ ಈ ಐ ಐ ಟಿಗಳು ಆಧುನಿಕ ಭಾರತದ ದೇವಾಲಯಗಳಾಗ್ತವೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಒಳ್ಳೆಯ ಶಿಕ್ಷಣ ಪಡೆದು ನಮ್ಮ ದೇಶ ಬೆಳೆಯೋದ್ರಲ್ಲಿ ಕೊಡುಗೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಶುರು ಮಾಡಿದರು. ನಾನು ಈಗಾಗಲೇ ಹೇಳಿದೆ 23 ಐ ಐ ಟಿಗಳಿದೆ ಅಂತ. ಅದರಲ್ಲಿ ಯಾವ್ಯಾವಾಗ ಈ 23 ಶುರು ಆಗಿದೆ ಅಂತ ಒಂದು ಲಿಸ್ಟ್ ಇದೆ ನೋಡಿ. ಈ ಮೊದಲನೇ 5 ಐ ಐ ಟಿ ಇದೆ ನೋಡಿ, ಐ ಐ ಟಿ ಖರಗ್ಪುರಿಂದ ಐ ಐ ಟಿ ಡೆಲ್ಲಿವರೆಗೆ ನೀವು ನೋಡಿದರೆ ಈ ಮೊದಲನೇ 5 ಐ ಐ ಟಿ 10 ವರ್ಷಗಳ ಕಾಲದಲ್ಲಿ ಶುರುವಾಯಿತು. ಅಂದರೆ 51ನೇ ಇಸ್ವಿಯಿಂದ 61ನೇ ಇಸ್ವಿಯೊಳಗೆ 5 ಐ ಐ ಟಿಗಳು ಶುರುವಾಯಿತು. ಇವತ್ತಿಗೂ ಎಲ್ಲದಕ್ಕಿಂತ ಹಳೆ ಐ ಐ ಟಿಗಳು ಯಾವುದು ಅಂದರೆ ಈ 5 ಹೇಳ್ತಾರೆ. ಅದರ ನಂತರ ಗುವಾಹಟಿಯಲ್ಲಿ 94ನೇ ಇಸ್ವಿಯಲ್ಲಿ ಒಂದು ಐ ಐ ಟಿ ಶುರು ಮಾಡಿದರು. ಸೊ ಮೊದಲು 6 ಐ ಐ ಟಿಗಳು ಯಾವುದು ಅಂದರೆ ಇವು. ಈ ಕೆಳಗಡೆ ಐ ಐ ಟಿ ರೂರ್ಕಿ, ಐ ಐ ಟಿ ವಾರಣಾಸಿ ಮತ್ತು ಧನ್ಬಾದ್, ಇವು ಮೂರು ಆ್ಯಕ್ಚುಲಿ ಬೇರೆ ಕಾಲೇಜುಗಳು. ಅಂದರೆ ರೂರ್ಕಿಯಲ್ಲಿ ಥಾಮ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ರೂರ್ಕಿ ನಗರದಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ವಿಶೇಷ ಪರಿಣಿತಿ ಹೊಂದಿರೋರು, ಬ್ರಿಟಿಷ್ ಸರ್ಕಾರ ಎಲ್ಲಾದರೂ ಬಿಲ್ಡಿಂಗ್ಗಳು ಕಟ್ಟಬೇಕು, ಬ್ರಿಡ್ಜ್ಗಳು ಕಟ್ಟಬೇಕು ಅಂದರೆ ಅದಕ್ಕೆ ತರಬೇತಿ ಕೊಡೋಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದರು. ಅದರ ನಂತರ ಅದಕ್ಕೆ ರೂರ್ಕಿ ಯೂನಿವರ್ಸಿಟಿ ಅಂತ ಹೆಸರು ಬಂತು. ಸೊ ಈ 2001, 2002 ಇಸ್ವಿಯಲ್ಲಿ ಈ ಕಾಲೇಜುನು ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೂ ಒಂದು ಐ ಐ ಟಿ ಅನ್ನೋ ಹೆಸರನ್ನು ಕೊಟ್ಟಿದ್ರು. ಅದೇ ಥರ ವಾರಣಾಸಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಮದನ್ ಮೋಹನ್ ಮಾಲ್ವಿಯ ಅವರು ಶುರು ಮಾಡಿದ್ರು, ಅದನ್ನು ಐ ಐ ಟಿ ವಾರಣಾಸಿ ಅಂತ 2015ನೇ ಇಸ್ವಿಯಲ್ಲಿ ಹೆಸರು ಕೊಟ್ಟಿದ್ರು. ಐ ಎಸ್ ಎಮ್ ಧನ್ಬಾದ್, ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಧನ್ಬಾದ್ ಅಂತ ಇತ್ತು ಅದಕ್ಕೂ. ಈ ಥರ ಮೂರು ಬೇರೆ ಕಾಲೇಜುಗಳು, ಈಗಾಗಲೇ ನಡೀತಾ ಇರೋ ಕಾಲೇಜುಗಳು, ಚೆನ್ನಾಗಿ ನಡೀತಾ ಇರೋ ಕಾಲೇಜುಗಳಿಗೆ ಐ ಐ ಟಿ ಅಂತ ಹೆಸರುಗಳು ಕೊಟ್ಟಿದ್ರು. ಸೊ ಆ ಥರ ಹಳೇವು ಅಂತ ನೋಡಿದರೆ ತುಂಬ ಹಿಂದೆ ಶುರುವಾಗಿರೋ 5, 94ನೇ ಇಸ್ವಿಯಲ್ಲಿ ಶುರುವಾಗಿರೋದು 1, 6 ಅಲ್ಲಿಗೆ, ಮತ್ತು ಇನ್ನೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಇನ್ನೊಂದು 3 ಕಾಲೇಜು, ಒಟ್ಟು 9 ಕಾಲೇಜುಗಳು ಇದು ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಐ ಐ ಟಿಗಳು. 2007, 2008, 2009 ಇಸ್ವಿಯಲ್ಲಿ ಆಗಿನ ಸರ್ಕಾರ, ಭಾರತ ಸರ್ಕಾರ ಹೊಸದಾಗಿ ಇನ್ನೊಂದಷ್ಟು ಐ ಐ ಟಿಗಳು, 8 ಐ ಐ ಟಿಗಳು ಅಂತ ಶುರು ಮಾಡಿದ್ರು. ಅದರಲ್ಲಿ ಭುವನೇಶ್ವರ್ ಅಂದರೆ ಒರಿಸ್ಸಾದಲ್ಲಿದೆ, ಗಾಂಧಿನಗರ್ ಗುಜರಾತಲ್ಲಿ, ಈ ಥರ ಒಂದು 8 ಐ ಐ ಟಿಗಳು ಶುರು ಮಾಡಿದ್ರು. ಈಗಿನ ಸರ್ಕಾರ 2015, 2016 ಇಸ್ವಿಯಲ್ಲಿ ಇನ್ನೊಂದು 6 ಐ ಐ ಟಿ ಶುರು ಮಾಡಿದ್ರು. ಐ ಐ ಟಿ ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಸಹ ಒಂದು ಐ ಐ ಟಿ ಸ್ಥಾಪನೆ ಆಗಿದೆ.

ಈಗ ಒಟ್ಟು 23 IITಗಳು ಇದೆ. ಎಲ್ಲ IITಗಳಲ್ಲೂ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಏನೇ ಆದರೂ ಈ ಹಳೆ IITಗಳಲ್ಲಿ ಪ್ರಯೋಗಾಲಯಗಳಿರ್ಬೋದು, ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆ ಸ್ವಲ್ಪ ಬೇರೆ IITಗಳಿಗೆ ಹೋಲಿಸಿದ್ರೆ ಒಂದು ಹೆಜ್ಜೆ ಅವು ಮುಂದೆ ಇದ್ದಂಗೆ.

ಅದರಲ್ಲಿ ಒಂದೊಂದು ಯಾರು ರ್ಯಾಂಕಿಂಗ್ ಮಾಡ್ತಾರೆ ಅನ್ನೋದ್ರ ಆಧಾರಿತವಾಗಿ ಈ IIT ಬಾಂಬೆ, IIT ಡೆಲ್ಲಿ, IIT ಮೆಡ್ರಾಸ್ ಇವೆಲ್ಲಾನು ಸ್ವಲ್ಪ ಹೆಸರು ಬರ್ತಾ ಇರುತ್ತೆ, ಮತ್ತೆ ಒಳ್ಳೆ ರ್ಯಾಂಕಿಂಗು ಸಹ ಪ್ರಪಂಚಾದ್ಯಂತ ಇರೋ ಕಾಲೇಜುಗಳಲ್ಲಿ ಪಡಿತಾ ಇರ್ತವೆ. ಸುಮಾರು ಬಾರಿ ಹೇಳ್ತಾರೆ ಬೇರೆ ದೇಶಗಳಲ್ಲಿ ನಡೀತಾ ಇರೋವಂಥ ಸಂಶೋಧನೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ಆದರೆ ಈ ಕಾಲೇಜಲ್ಲಿ ತರಬೇತಿ ಕೊಡೋದಿದೆಯಲ್ಲ, ಬಹುಶಃ ನಮ್ಮ ದೇಶದಲ್ಲಿರೋ IITಗಳಷ್ಟು ಉತ್ತಮ ಮಟ್ಟಕ್ಕೆ ತರಬೇತಿ ನೀಡೋ ಥರದ ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ರಪಂಚದಲ್ಲಿ ನೆಲ್ಲೂ ಇಲ್ವೇನೋ ಅನ್ನೋದು ಚರ್ಚೆ ನಡೀತಾ ಇದೆ. ಸೊ ಆ ಥರ IIT ಅನ್ನೋದು ಒಳ್ಳೆ ಹೆಸರು ಯಾಕಿದೆ ಅಂದರೆ ಅಷ್ಟು ಉತ್ತಮವಾಗಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ನೀಡುವಂಥ ಕಾಲೇಜ್ಗಳು. ಅದು ನಮ್ಮ ದೇಶದಲ್ಲೇ ಇಷ್ಟು 23 ಕಾಲೇಜ್ಗಳು ಇದೆ ಅನ್ನೋದು ಒಂಥರ ಹೆಮ್ಮೆಯ ವಿಷಯ. ಸೊ IITಯಲ್ಲಿ ಏನು ಓದ್ಬೋದು ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ BTech ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಅದು 4 ವರ್ಷದ ಕೋರ್ಸ್ ಥರ. ಬ್ಯಾಚುಲರ್ ಆಫ್ ಸೈನ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಇರುತ್ತಲ್ಲ, ಸೊ ಹಾಗಾಗಿ ಬ್ಯಾಚುಲರ್ ಆಫ್ ಸೈನ್ಸೂ ಇದೆ. ಕೆಲವು ಕಾಲೇಜುಗಳಲ್ಲಿ ಆರ್ಕಿಟೆಕ್ಚರ್, ಆರ್ಕಿಟೆಕ್ಚರ್ ಅಂದರೆ ಒಂದು ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ರೂಪುರೇಷೆ ಹಾಕೋರು ಇರ್ತಾರಲ್ಲ ಅವ್ರನ್ನ ಆರ್ಕಿಟೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಪಡೆಯುವಂಥ ತರಬೇತಿ ಇದೆಯಲ್ಲ ಅದು BArk ಅಂತ ಇದೆ, ಅದು 5 ವರ್ಷದ ತರಬೇತಿ ಇರುತ್ತೆ. ಅದು ಎಲ್ಲ IITಗಳಲ್ಲಿ ಇಲ್ಲ, ಕೆಲವು IITಗಳಲ್ಲಿ ಇದೆ. ಇತ್ತೀಚೆಗೆ ಕೆಲವು ಹೊಸ ಕೋರ್ಸ್ಗಳು ಶುರು ಆಗ್ತವೆ, ಈ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ ಅಥವಾ ಡ್ಯುವಲ್ ಡಿಗ್ರಿ ಕೋರ್ಸಸ್ ಅಂತ ಕರಿತೀವಿ. ಹಲವಾರು ಹೊಸ ಹೊಸದ ಕೋರ್ಸ್ಗಳು, ಇವತ್ತಿನ ಸಮಾಜಕ್ಕೆ ಅಗತ್ಯ ಇರುವಂಥ ಕೋರ್ಸ್ಗಳು ನಿರಂತರವಾಗಿ ಶುರು ಆಗ್ತದೆ. ಒಟ್ಟಾರೆ ನೀವು ಯಾವುದೇ ಕೋರ್ಸ್ಗೆ ನಾನು ಸೇರ್ಕೊಳ್ತೀನಿ, ನನ್ನ PU ಮುಗಿಸಿದ ಮೇಲೆ ಸೇರ್ಕೊಳ್ತೀನಿ ಅಂದರೆ 4-5 ವರ್ಷ ಓದುವಂಥ ಕೋರ್ಸ್ಗಳೆಲ್ಲ ಈ IITಗಳಲ್ಲಿ ಇದೆ. ಈಗ BTech ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದರಲ್ಲಿ ಸುಮಾರು ರೀತಿಯ ಇಂಜಿನಿಯರಿಂಗ್ ಇದೆ. ನಾನು ಸುಮಾರು ಸತಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಇರ್ತೀನಿ, ಅವ್ರು ಹೇಳ್ತಾ ಇರ್ತಾರೆ ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳ್ತಾರೆ. ಯಾವ ಇಂಜಿನಿಯರಿಂಗ್ ಅಂದರೆ ಎಲ್ಲರೂ ಹೇಳೋದು ಒಂದು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾರೆ. ಅದು ಮೀರಿ ಇನ್ನೇನಿದೆ ಅನ್ನೋ ಆಪ್ಷನ್ಗಳು, ಸುಮಾರು ಆಪ್ಷನ್ಗಳಿದೆ, ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದೊಂದಿದೆ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರೋದಿದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇದೆ, ಮೆಟೀರಿಯಲ್ ಸೈನ್ಸ್ ಇದೆ, ಮೆಟಲರ್ಜಿ ಇದೆ, ಬಯೋಟೆಕ್ನಾಲಜಿ ಇದೆ, ನೇವಲ್ ಆರ್ಕಿಟೆಕ್ಚರ್ ಅಂತಿದೆ. ಈ ಥರ ಒಂದು 15-20 ರೀತಿಯ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇದು ನಾನು 15-20 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ IITಗಳಲ್ಲಿ ಎಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಇರಲ್ಲ. ಸೊ ನೀವು ಯಾವ IITಗೆ ಸೇರ್ತೀರೋ ಅದಕ್ಕೆ ತಕ್ಕಂತೆ ಅಲ್ಲಿ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ ಅಂತ ನೋಡ್ಬೋದು. ಬಹುತೇಕ ಇವೆಲ್ಲ IITಗಳಲ್ಲಿ ಇರುವಂಥ ಕೋರ್ಸ್ಗಳು ನಾನು ಇಲ್ಲಿ ತೋರಿಸಿರೋದು. ಕೆಲವು ಈಗ ಫಾರ್ ಎಕ್ಸಾಂಪಲ್ ನೀವು ಮೈನಿಂಗ್ ಅಂತ ನೀವು ಒಂದು ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದು ಎಲ್ಲ IITಗಳಲ್ಲಿ ಇಲ್ಲ, IIT ಧನ್ಬಾದಲ್ಲಿ ಇದೆ, IIT ರೂರ್ಕಿಯಲ್ಲಿದೆ. ಸೊ ಕೆಲವು ಕೋರ್ಸ್ಗಳು ಕೆಲವು IITಗಳಲ್ಲಿದೆ, ಒಟ್ಟು ಒಂದು 20 ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇಂಜಿನಿಯರಿಂಗ್ ಒಂದೇ ಅಲ್ಲ, ಬೇರೆಯೂ ಇದೆ ಕೋರ್ಸ್ಗಳು. ಸೊ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ, ಬಯಾಲಜಿಕಲ್ ಸೈನ್ಸಸ್ ಮೇಲೇನೂ ಕೋರ್ಸ್ಗಳಿದೆ. ಇದರಲ್ಲಿ BSc ಪ್ಲಸ್ MSc ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಏನು ಹೇಳ್ತೀವೋ ಅವು ಇದೆ. ಅದಲ್ಲದೇ ಇನ್ನು ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳೇ ಇದೆ. ಈಗ ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತ ಒಂದು ಕೋರ್ಸ್ ಇದೆ, ಅಂದರೆ ಇಂಜಿನಿಯರಿಂಗು ಭೌತಶಾಸ್ತ್ರಕ್ಕೂ ಕಾಂಬಿನೇಷನ್ ಥರ. ಸೊ ಈ ಥರ ಕೋರ್ಸ್ಗಳು ಸುಮಾರಿದೆ, ಅವನ್ನು ನಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ. ಅಂದರೆ ಒಂದೇ ಕೋರ್ಸ್ ಅಲ್ಲ, ಎರಡು ವಿಷಯಗಳಿಗೆ ಒಂಥರ ಕಾಂಬಿನೇಷನ್ನಲ್ಲಿ ಇರುವಂಥವು ಸುಮಾರಿದೆ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಇಂಜಿನಿಯರಿಂಗ್ ಕಡೆಗೆ ಹೋಗಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮ ದೇಶದಲ್ಲಿರುವಂಥ ಅತ್ಯುತ್ತಮ ಕಾಲೇಜುಗಳು ಯಾವುದು ಅಂತ ಪಟ್ಟಿ ಮಾಡಿದರೆ ಖಂಡಿತವಾಗಲೂ ಅದರಲ್ಲಿ ಈ IITಗಳು ಮುಂಚೂಣಿಯಲ್ಲಿ ಇದ್ದೇ ಇರ್ತವೆ. ಅದು ನಾನು ಒಳ್ಳೆಯ ಕಾಲೇಜಿಗೆ ಹೋಗಬೇಕು ಅನ್ನೋ ಆಸಕ್ತಿ ಇರೋರು ಈ ಥರ IITಯಲ್ಲಿ ಓದಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾರೆ. ನಾನು ಸೇರೋದಾದರೆ ಹೇಗೆ ಸೇರೋದು? IITಗೆ ಸೇರಬೇಕಾದ್ರೆ ನಾವು PU ಅಲ್ಲಿ 2ನೇ ವರ್ಷದಲ್ಲಿದ್ದಾಗ JEE ಮೇನ್ಸ್ ಅಂತ ಒಂದು ಪರೀಕ್ಷೆ ಬರೀತೀವಿ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಈ ಒಂದು ಇಂಟರ್ನೆಟ್ ಸೆಂಟ್ರಲ್ಲಿ ಕೆಲವು ಕೇಂದ್ರಗಳಲ್ಲಿ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ನಿಖರವಾಗಿ ನಿಮಗೆ ಕೊಟ್ಟಿದ್ದ ಡೇಟಲ್ಲಿ ನೀವು ಹೋಗಿ ಪರೀಕ್ಷೆ ಬರೀತೀರ. JEE ಮೇನ್ಸಲ್ಲಿ ಯಾರು ಬರೀತಾರೋ ಅವರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ ನೆಕ್ಸ್ಟು JEE ಅಡ್ವಾನ್ಸ್ಡ್ ಬರೆಯೋಕ್ಕೆ ಕರೀತಾರೆ.
ನಾನು IIT ಗೆ ಮಾತ್ರ ಸೇರಬೇಕು.

ಅನ್ನೋದಾದರೆ ನೀವು ಜೆಇಇ ಅಡ್ವಾನ್ಸ್ಡಲ್ಲಿ ಆಯ್ಕೆ ಆಗಬೇಕು. ಐ ಐ ಟಿ ಅಲ್ಲದೇ ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರೋ ಇನ್ನೂ ಹಲವಾರು ಒಳ್ಳೆ ಕಾಲೇಜ್ಗಳಿದೆ. ಎನ್ ಐ ಟಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋವು ರಾಜ್ಯಕ್ಕೆ ಒಂದೊಂದು ಕಾಲೇಜ್ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸೂರತ್ಕಲ್ ಅಂದರೆ ಮಂಗಳೂರು ಹತ್ರ ಎನ್ ಐ ಟಿ ಕರ್ನಾಟಕ, ಎನ್ ಐ ಟಿ ಕೆ ಅಂತ ಕರೀತಾ ಇರ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕೆ ನೀವೇನಾದರೂ ಸೇರಬೇಕು ಅಂದರೆ ಜೆಇಇ ಮೇನ್ಸ್ ಮುಖಾಂತರ ಹೋಗಿ ಸೇರ್ಬೋದು. ಎನ್ ಐ ಟಿ ಅಲ್ಲದೇ ಇನ್ನೂ ಟ್ರಿಪಲ್ ಐ ಟಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋ ಹೆಸರಿರುವಂಥ ಇನ್ನೂ ಹಲವು ಕಾಲೇಜುಗಳಿದೆ. ಈಗ ಕರ್ನಾಟಕದಲ್ಲಿ ಅವು ಮೂರು ಕಾಲೇಜುಗಳಿದೆ, ಒಂದು ಬೆಂಗಳೂರಲ್ಲಿದೆ, ಒಂದು ಧಾರವಾಡಲ್ಲಿದೆ, ಒಂದು ರಾಯಚೂರಲ್ಲಿದೆ. ಈ ಮೂರಕ್ಕೆ ನೀವು ಸೇರಬೇಕಂದ್ರೂ ಜೆಇಇ ಮೇನ್ಸ್ ಮುಖಾಂತರ ಹೋಗ್ಬೋದು. ಐ ಐ ಟಿಗೆ ಮಾತ್ರ ಸೇರಬೇಕು ಅನ್ನೋದಾದರೆ ಜೆಇಇ ಅಡ್ವಾನ್ಸ್ಡ್ ಖಂಡಿತವಾಗ್ಲೂ ನೀವು ಆಯ್ಕೆ ಆಗಿ ಅದನ್ನು ಬರೀಬೇಕು. ಅದರ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಂಗೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ ನಂತರ ನಿಮಗೆ ಐ ಐ ಟಿಯಲ್ಲಿ ಸೀಟು ಸಿಗೋದು ಸಾಧ್ಯತೆ ಇದೆ. ಈಗ ಒಟ್ಟು 23 ಐ ಐ ಟಿ ಇದೆ. 23 ಐ ಐ ಟಿಗಳಲ್ಲಿ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಸೀಟು ಇರುತ್ತೆ ಅಂದರೆ 11-12 ಸಾವಿರ ಮಧ್ಯದಲ್ಲಿ ಬರುತ್ತೆ. ಅದರಲ್ಲಿ ಬ್ರ್ಯಾಂಚ್ ವಾರು, ಯಾವ ಟೈಪ್ ಆಫ್ ಇಂಜಿನಿಯರಿಂಗ್ ನೀವು ತಗೊಳ್ತೀರಿ, ಯಾವ ಕೋರ್ಸ್ ತಗೋತೀರಿ, ಸ್ಪೆಷಲೈಸೇಷನ್ ತಗೋತೀರಿ, ಅದರ ಆಧಾರಿತವಾಗಿ ಎಷ್ಟು ಸೀಟ್ ಇದೆ ಅನ್ನೋದು ಪ್ರತಿ ವರ್ಷ ಅವರು ಅನೌನ್ಸ್ ಮಾಡ್ತಾರೆ. ಒಂದು ನೀವು ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಮೊದಲನೇ 10,000 ವಿದ್ಯಾರ್ಥಿಗಳಲ್ಲಿ ನಾನಿದ್ದರೆ ನನಗೆ ಯಾವುದಾದ್ರೂ ಒಂದು ಐ ಐ ಟಿಯಲ್ಲಿ ಸೇರೋಕ್ಕೆ ಅವಕಾಶ ಸಿಗುತ್ತೆ ಅಂತ ನೀವು ನಂಬೋದು. ಇಲ್ಲ, ನನಗೆ ಇಂಥ ಐ ಐ ಟಿಗೆ ಹೋಗಬೇಕು, ಈ ಇರೋ 23ರಲ್ಲೂ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ಐ ಐ ಟಿಗೆ ನಾನು ಹೋಗಬೇಕು ಅನ್ನೋದಾದರೆ ಅದಕ್ಕೆ ತಕ್ಕಂತೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ನೀವು ಯೋಜನೆ ಒಂದು ಮಾಡ್ಕೋಬೋದು. ಸೊ ಈಗ ನಾನು ಜೆಇಇ ಮೇನ್ಸ್ ಬರೆಯೋದು ಅನ್ನೋದು ಮೊದಲನೇ ಹೆಜ್ಜೆ. ಈಗ ನಾನು ಐ ಐ ಟಿಗೆ ಸೇರಬೇಕಂದ್ರೆ ಇಲ್ಲಿ 4 ಹಂತಗಳಿದೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಏನು, ಜೆಇಇ ಮೇನ್ಸ್ ಪರೀಕ್ಷೆ ಬರೀಬೇಕು. ಜೆಇಇ ಮೇನ್ಸ್ ಪರೀಕ್ಷೆ ಬರೆಯೋದು ನಾವು ದ್ವಿತೀಯ ಪಿ ಯು, ಸೆಕೆಂಡ್ ಪಿ ಯು ಅಲ್ಲಿ ಬರಿತೀವಿ, ಅಥವಾ 12ನೇ ತರಗತಿ ನೀವು ಸಿ ಬಿ ಎಸ್ ಸಿಯಲ್ಲಿದ್ದರೆ 12th standard ಬರಿತೀವಿ. ಅದಕ್ಕೆ ಸಿಲೆಬಸ್ ಏನಿರುತ್ತೆ ಅಂದರೆ ಪಿ ಯು ಅಲ್ಲಿ ನೀವು ಏನು ಕಲಿತೀರೋ ಅದೇ ಇರುತ್ತೆ. 3 ವಿಷಯಗಳ ಮೇಲೆ ಇರುತ್ತೆ, ಒಂದು ಮ್ಯಾಥ್ಸ್, ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ಬೋರ್ಡ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇರುತ್ತೋ ಅದೇ ಇರುತ್ತೆ, ಆದರೆ ಕೇಳುವಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿ ಇರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಇದ್ದಂಗೆ ಹಿಂದೆ ಕಳೆದ 5 ವರ್ಷದ ಕ್ವೆಶನ್ ಪೇಪರ್ನ ನೋಡಿಕೊಂಡ್ರೆ ನನಗೆ ಗೊತ್ತಾಗತ್ತೆ, ಆ ಥರ ಎಲ್ಲ ಹೇಳೋಕ್ಕೆ ಸ್ವಲ್ಪ ಕಷ್ಟ ಇದೆ. ಎರಡನೇದು, ಈ ಪರೀಕ್ಷೆ ಇದೆಯಲ್ಲ, ಜೆಇಇ ಮೇನ್ಸ್ ಪರೀಕ್ಷೆ ಇದೆಯಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವತಿಯಿಂದ ನಡೆಯುತ್ತೆ. ಕ್ವೆಶನ್ ಪೇಪರ್ ರೆಡಿ ಮಾಡೋದೆಲ್ಲನೂ ಐ ಐ ಟಿಯಿಂದ ಇರುವಂಥ ಪ್ರೊಫೆಸರ್ಗಳನ್ನ ಕಡೆಯಿಂದ ತಯಾರಿಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗು ಮಾಡ್ತಾರೆ. ಈ ವರ್ಷ ಒಂದು 20 ಲಕ್ಷ ಅಷ್ಟು ವಿದ್ಯಾರ್ಥಿಗಳು ಜೆಇಇ ಮೇನ್ಸ್ ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಯಾರ್ದಿದೆಯೋ ಆ ಥರದ 2.5 ಲಕ್ಷ ವಿದ್ಯಾರ್ಥಿಗಳನ್ನು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ನೋಡಿ, ನೀವು ಐ ಐ ಟಿಯಲ್ಲಿ ಸೇರಬೇಕಾದ್ರೆ ನಾನು ಹೇಳಿದೆ 10,000 ಸೀಟ್ ಇದೆ ಅಂತ, ಆದರೆ ಬರೀತಾ ಇರೋರು ಎಷ್ಟು, 20 ಲಕ್ಷ ಜನ. ಅಂದರೆ ಅದನ್ನ ನೋಡಿದ್ರೇ ನಿಮಗೆ ಎಷ್ಟು ಕಷ್ಟ ಇದೆ ಆಯ್ಕೆ ಆಗೋದು, ಎಷ್ಟು ಸ್ಪರ್ಧೆ ಇದೆ ಆಯ್ಕೆ ಆಗೋಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆ ಸ್ಪರ್ಧೆಯನ್ನು ನೋಡಿ ನೀವು ಹೆದರ್ಕೊಳ್ಳೋಂಥ ಅಗತ್ಯ ಇಲ್ಲ, ಅಷ್ಟೇ ಬದ್ಧತೆಯಿಂದ ನಾವು ಸಿದ್ಧತೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ 20 ಲಕ್ಷ ಜನದಿಂದ 2.5 ಲಕ್ಷ ಜನನ ಆಯ್ಕೆ ಮಾಡಿದ್ದಾರೆ. ಅಂದರೆ ಏನಾಯಿತು, 8 ಜನ ಜೆಇಇ ಮೇನ್ಸ್ ಪರೀಕ್ಷೆ ಬರೆದ್ರೆ ಕೇವಲ ಒಬ್ಬನ ಮಾತ್ರ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಕರೆದಿದ್ದಾರೆ. ಈಗ ಜೆಇಇ ಅಡ್ವಾನ್ಸ್ಡ್ 2.5 ಲಕ್ಷ ಬರೆದಿದ್ದರೆ ಅದರಲ್ಲಿ ಬರೀ 10,000 ಜನಕ್ಕೆ ಐ ಐ ಟಿಯಲ್ಲಿ ಸೇರೋಕ್ಕೆ ಅವಕಾಶ ಇದೆ, ಅಂದರೆ 25 ಜನರಲ್ಲಿ ಒಬ್ಬ. ಈಗ ನೀವು ಮೊದಲಿಂದ ಲೆಕ್ಕ ಹಾಕಿದ್ರೆ 200 ಜನ ಪರೀಕ್ಷೆ ಬರೆದ್ರೆ ಒಬ್ಬನಿಗೆ ಮಾತ್ರ ಐ ಐ ಟಿಯಲ್ಲಿ ಸೇರೋಕ್ಕೆ ಅವಕಾಶ ಸಿಗುತ್ತೆ. ಈ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಪ್ರಪಂಚದಲ್ಲೇ ಅತಿ ಕಠಿಣವಾಗಿರುವಂಥ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಕಠಿಣವಾಗಿರೋ ಆಯ್ಕೆ ಪ್ರಕ್ರಿಯೆ ಅಂದರೆ 2 ಕಾರಣಗಳಿಗೆ. ಒಂದು, ಆ ಪರೀಕ್ಷೆ ಪದ್ಧತಿ ಏನಿದೆಯೋ ಅದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಪ್ರಶ್ನೆಗಳು ಮುಖಾಂತರ ನಿಜವಾಗ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂತ ಕಂಡುಹಿಡಿತಾರೆ. ಎರಡನೇದು,
ಎಷ್ಟು ಜನಕ್ಕೆ ಆಸಕ್ತಿ ಇದೆಯೋ ಸೇರಕ್ಕೆ ಅದಕ್ಕೆ

ತಕ್ಕಂತೆ ಕಾಲೇಜ್ಗಳ ಸಂಖ್ಯೆ ಇಲ್ಲ, ತುಂಬ ಕಡಿಮೆ ಕಾಲೇಜ್ಗಳಿದೆ, ಕಡಿಮೆ ಸೀಟ್ಗಳಿದೆ, ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ನಾವು IIT ಹೋಗಬಹುದೇ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು, ಅದಕ್ಕೆ ಸಿದ್ಧತೆಯೂ ಅಷ್ಟೇ ಬದ್ಧತೆಯಿಂದ ನಾವು ಮಾಡಬೇಕಾಗಿದೆ. ನಾನು IIT JEE ಪರೀಕ್ಷೆ ಬರೆದಿದ್ದೀನಿ, ಮೇನ್ಸಲ್ಲಿ ಆಯ್ಕೆ ಆಗಿದ್ದೀನಿ, ಈಗ ಅಡ್ವಾನ್ಸ್ಡ್ಗೆ ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟು ಆಳವಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ನೋಡ್ತಾರೆ. ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಗಳು ಕೇಳ್ತಾರೆ. ಈ ಬರೀ ನಾನು ನೆನ್ಪಿಟ್ಕೊಂಡು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ರಾಜಧಾನಿಗಳು ಯಾವುದು, ಈ ಥರ ನೆನ್ಪಿಟ್ಕೊಳ್ಳೋಂಥ ವಿಷಯಗಳ ಆಧಾರಿತವಾಗಿ ಏನು ಪ್ರಶ್ನೆಗಳಿರಲ್ಲ. ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದರೆ ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಯಾವ ವಿಷಯಗಳ ಮೇಲೆ ಇರುತ್ತೆ? JEE ಮೇನ್ಸಲ್ಲಿ ಯಾವ ಮೂರು ಸಬ್ಜೆಕ್ಟ್ ಇದೆಯೋ ಸೇಮ್ ಅದೇ ಮೂರು ಸಬ್ಜೆಕ್ಟು ಇಲ್ಲಿ. ಆ್ಯಂಡ್ ಇದು ಮೇನು ಆಲೋಚನೆ ನೀವು ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಯಾವ ಪ್ರಶ್ನೆಗೂ ನಿಖರವಾಗಿ ಒಂದೇ ರೀತಿಯ ಉತ್ತರ ಇರಲ್ಲ. ನೀವು ಒಂದು ಉತ್ತರ ಕೊಡಬೇಕಾದ್ರೆ ಹಲವು ರೀತಿಗಳಲ್ಲಿ ಯೋಚನೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಸೊ ಪರೀಕ್ಷೆ ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ದೀರಿ, ಪರೀಕ್ಷೆ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗ ನಾನು ಸಿದ್ಧತೆ ಮಾಡಬೇಕಾದ್ರೆ ನಾನೊಂದು ಹಳ್ಳಿಯಲ್ಲಿದ್ದೀನಿ, ಸುಮಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಇದ್ದಾರೆ. ನಾನು ಇಲ್ಲಿದ್ದೀನಿ, ನಾನು ಓದೋಕ್ಕಾಗಲ್ಲ, ಆಯ್ಕೆ ಆಗೋಕ್ಕಾಗಲ್ಲ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪು. ನಾನು ಎಲ್ಲಿದ್ದೀನಿ ಅನ್ನೋದು ಸಂಬಂಧ ಇಲ್ಲ. ನಾನು ಸಿದ್ಧತೆ ಮಾಡ್ತೀನಿ ಅಂತ ನಾನು ನಿಖರವಾಗಿ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗಿ ಸಾಧನೆ ಮಾಡ್ಬೋದು. ಒಂದು ನೆನ್ಪಿಟ್ಕೋಬೇಕು, ನಮಗೆ ಎಲ್ಲಿದ್ದರೂ ನಾನು ಸಾಧನೆ ಮಾಡ್ಬೋದು ಅಂತ ಹೇಳಿದ ತಕ್ಷಣಕ್ಕೆ ನಾನು ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ, ಏನೂ ಶ್ರಮ ಹಾಕಲ್ಲ ಅಂದರೆ ಅವಕಾಶ ನನಗೆ ಬರಲ್ಲ. ನಾನು ಅವಕಾಶಗಳು ಸೃಷ್ಟಿ ಮಾಡ್ಕೋಬೇಕು. ಯಾರು ನನ್ನನ್ನು ಕೇಳದೇ ಇದ್ರು ನನ್ನ ಗುರಿ ನನಗೆ ಗೊತ್ತಿದ್ರೆ ಅದಕ್ಕೆ ಏನು ಸಿದ್ಧತೆ ಮಾಡಬೇಕು ಅದು ಸಿದ್ಧತೆ ನಾನು ಮಾಡೋಕ್ಕೆ ರೆಡಿ ಇರಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾನು ಮಾತಾಡ್ತೀನಿ. ಈಗ ಒಂದು ತಯಾರಿ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಏನು ಅಗತ್ಯ ಇದೆ ಅಂದರೆ, ಮೊದಲನೇದು ಈ ಮೂರು ಸಬ್ಜೆಕ್ಟಲ್ಲಿ ಎಕ್ಸಾಮ್ ಇದೆ ಅಂತ ನಾನು ಹೇಳಿದ್ನಲ್ಲ, ಈ ಮೂರು ಸಬ್ಜೆಕ್ಟಲ್ಲಿ ನಾನು ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ಸುಮಾರು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ಇಂಟರ್ನೆಟ್ಟಲ್ಲಿ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗ್ಬಿಡುತ್ತೆ ಅಂತ. JEE ಪರೀಕ್ಷೆ ಬರೀಬೇಕಾದ್ರೆ ಹಿಂದೆ ಯಾವ ಪ್ರಶ್ನೆ ಬಂದಿದೆಯೋ ಅದು ಯಾವುದು ಈ ವರ್ಷ ಬರಲ್ಲ. ಹೊಸದಾಗಿ ಒಂದು ಪ್ರಶ್ನೆ ಕೊಟ್ಟಾಗ, ಹೊಸದಾಗಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದು ಸ್ವತಃ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ನಿಮಗೆ ಹೊಸದಾಗಿ ಇಲ್ಲಿವರೆಗೆ ನಾನು ನೋಡದೇ ಇರುವಂಥ ಪ್ರಾಬ್ಲಮ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಬಿಡಿಸುವಂಥ ಅಭ್ಯಾಸ ನಿಮಗೆ ಆಗಬೇಕು. ಸೊ ಕೇವಲ ವಿಡಿಯೋಗಳು ನೋಡಿ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇಲ್ಲ, ಅಭ್ಯಾಸ ಮಾಡೋದು ತುಂಬ ಮುಖ್ಯ. ಮೂರನೇದು ಈ ಪರೀಕ್ಷೆ, ಈಗ ನೋಡಿ 200 ಜನರಲ್ಲಿ ಒಬ್ಬನಿಗೆ ಮಾತ್ರ ಅವಕಾಶ ಕೊಡಬೇಕಂದ್ರೆ ಯಾರು ತುಂಬ ಬುದ್ಧಿವಂತರಿದ್ದಾರೆ ಅಂತ ಅವ್ರು ಕಂಡುಹಿಡಿಬೇಕು. ಸೊ ಸುಲಭವಾಗಿರುವ ಪ್ರಶ್ನೆಗಳು ಕೊಟ್ಟರೆ ಎಲ್ಲರೂ ಉತ್ತರ ಕೊಟ್ಬಿಡ್ತಾರೆ. ಸೊ ಕಠಿಣವಾಗಿರುವಂಥ ಸಮಸ್ಯೆಗಳು, ಕಠಿಣವಾಗಿರುವಂಥ ಸವಾಲುಗಳು ಹಾಕಿದರೆ ಯಾರು ಬಿಡಿಸ್ತಾರೋ ಅವರು ಬುದ್ಧಿವಂತರು, ಅವ್ರ ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಈ IIT ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ಕಠಿಣವಾಗೇ ಇರುತ್ತೆ. ಕಠಿಣವಾಗಿ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ರೆ ನಾನು ಸೀಟ್ ಸಿಗಲ್ಲ. ಹೆದರ್ಕೊಳ್ಬಾರ್ದು, ಒಂದು ಸತಿ ನಾನು ಪ್ರಯತ್ನ ಮಾಡ್ತೀನಿ ಆಗಲ್ಲ, ಎರಡು ಸತಿ ಪ್ರಯತ್ನ ಮಾಡ್ತೀನಿ ಆಗಲ್ಲ, ಅಗತ್ಯ ಇದ್ರೆ 4-5 ಸತಿ ನಾನು ಇದು ಹೇಗೆ ಬಿಡಿಸ್ಬಹುದು ಅಂತ ಯೋಚನೆ ಮಾಡ್ತೀನಿ. 5 ಸತಿ ಆದ್ರೂ ಯೋಚನೆ ಮಾಡಿದ್ರು ನನಗೆ ಸಾಲ್ವ್ ಮಾಡೋಕ್ಕಾಗಲಿಲ್ವಾ, ಒಂದು 2 ನಿಮಿಷ ಬ್ರೇಕ್ ಕೊಡ್ತೀನಿ, ಆಮೇಲೆ 6ನೇ ಸತಿ ಯೋಚನೆ ಮಾಡ್ತೀನಿ ಹೊರತು ಯಾವ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ ಅಥವಾ ಯಾವ ಇಂಟರ್ನೆಟ್ ವಿಡಿಯೋದಲ್ಲಿ ಇದಕ್ಕೆ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಅಂತ ನೋಡೋದಲ್ಲ, ನಾನು ಸ್ವತಃ ಅದ್ರ ಕಡೆ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಈ ಪರೀಕ್ಷೆ ಇದೆಯಲ್ಲ, ಈಗ JEE ಪರೀಕ್ಷೆ ಬರೀಬೇಕಂದ್ರೆ ಕಷ್ಟದ ಪ್ರಶ್ನೆಗಳಿರುತ್ತೆ ಅಂತ ಒಂದು, ಅಷ್ಟು ಕಷ್ಟದ ಪ್ರಶ್ನೆಗಳ ಕಡೆಗೆ ಈಗ 3-3 ಗಂಟೆಗಳ ಕಾಲ ನೀವು ಕೂತ್ಕೊಂಡು ಗಮನ ಕೊಡಬೇಕು. ಅದು ನಮಗೆ ಗೊತ್ತಿರೋ ಪ್ರಶ್ನೆಗಳು, ರಿಟರ್ನ್ ಎಕ್ಸಾಮ್ ಇದ್ದರೆ ನಾವು ಬೋರ್ಡ್ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಬರಿತಾ ಇರ್ತೀವಿ, ಹೋಗೋ ಸಮಯ ಗೊತ್ತಾಗಲ್ಲ. ಬಟ್ ಇದು ಸ್ವಲ್ಪ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಬಿಡದೇನೆ
ತಪ್ಪುಗಳಿಂದ ನಾವು ಮಾಡ್ತಾ ಇರ್ತೀವಿ, ಒಂದೊಂದು ಸತಿ ತಪ್ಪುಗಳಾಗ್ತಾ ಇರುತ್ತೆ.

ಅದರಿಂದ ಕಲ್ತ್ಕೊಂಡು ನಾವು ಮುಂದುವರಿಸಿದ್ರೆ ನಾವು ಖಂಡಿತವಾಗ್ಲೂ ಸಿದ್ಧತೆ ಮಾಡ್ಬೋದು. ಕೊನೆಯದು ಏನಂದರೆ, ಇದು ಸಿಲೆಬಸ್ ಇದೆಯಲ್ಲ, ಇದು ತುಂಬ ಕಷ್ಟ ಏನಿಲ್ಲ. ಆದರೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಕಡೆ ನೀವು ಗಮನ ವಹಿಸ್ತಾ ಇರಬೇಕು. ನಿರಂತರವಾಗಿ ರಿವಿಷನ್ ಆಗ್ತಾ ಇರಬೇಕು. ಕೊನೆಯದಾಗಿ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಕೊನೆಯದಾಗಿ ಯಾರಾದರೂ ಮಾರ್ಗದರ್ಶನ ನೀಡೋರು ಒಬ್ಬರು ಬೇಕು. ಎಷ್ಟೇ ಒಳ್ಳೆ ಟೀಚರ್ ಇದ್ರೂ ನಿಮಗೆ ಶ್ರಮ ಹಾಕುವಂಥ ಮನೋಭಾವ ಇಲ್ಲದೇ ಇದ್ದರೆ ಜೆಇಗೆ ತಯಾರಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಾರ್ಗದರ್ಶನ ಬೇಕು, ಮಾರ್ಗದರ್ಶಕರು ಬೇಕು. ಅವರು ಇಲ್ಲದೇ ಇದ್ದರೂ ಮಾಡ್ಬೋದು, ಇದ್ದರೆ ತುಂಬ ಉಪಯೋಗ. ಇದರಲ್ಲಿ ಇನ್ನೊಂದು ವಿಷಯ, ಫಸ್ಟ್ ಎಲ್ಲಿಂದ ಶುರು ಮಾಡೋದು? ಈಗ ಅಭ್ಯಾಸ ನಾನು ಶುರು ಮಾಡಬೇಕು, ನಾನೀಗ 8ನೇ ತರಗತಿಯಲ್ಲಿದ್ದೀನಿ, 9ನೇ ತರಗತಿಯಲ್ಲಿದ್ದೀನಿ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳು ಹೇಳ್ತೀನಿ. ಫಸ್ಟ್ ಸಿದ್ಧತೆ ಅನ್ನೋದು ನಮ್ಮ ಪಠ್ಯಪುಸ್ತಕದಿಂದ ಶುರು ಮಾಡೋದು. ಆಮೇಲೆ ಅದನ್ನು ಅಭ್ಯಾಸ ಮಾಡೋದು ಇದೆಯಲ್ಲ, ಅದನ್ನು ಶುರು ಮಾಡಬೇಕು. ಇದರಲ್ಲಿ ಒಂದು, ನಾವು ಸ್ಕೂಲ್ಗಳಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಯಾವ ಸಬ್ಜೆಕ್ಟು ಇಂಪಾರ್ಟೆಂಟು, ಆ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಪ್ರಶ್ನೆ ಬರುತ್ತೆ, ಈ ಚಾಪ್ಟ್ರಲ್ಲಿ ಯಾವುದು ಪ್ರಶ್ನೆಗಳು ಬರಲ್ಲ, ಯಾವ ಚಾಪ್ಟ್ರಲ್ಲಿ ಹೆಚ್ಚಿನ ಮಾರ್ಕ್ಸ್ದು ಪ್ರಶ್ನೆ ಬರಲ್ವೋ ಅದು ಬಿಟ್ಬಿಡೋದು, ಅಥವಾ ಇದರಲ್ಲಿ ಚಾಯ್ಸ್ ಬರುತ್ತೆ 2ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, 3ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, ನಾನು ಇದು ಕಲಿದೇ ಇದ್ರೂ ನಡೆಯುತ್ತೆ ಅನ್ನೋದು ಇದೆಯಲ್ಲ, ಇದು ಜೆಇಇಗೆ ಸಿದ್ಧತೆಗೆ ನಿಮಗೆ ಪೂರಕವಾಗಿ ಉಪಯೋಗ ಬರಲ್ಲ. ಎಲ್ಲ ವಿಷಯನೂ ಕಲಿಬೇಕು, ಯಾವುದೂ ಬಿಡಂಗಿಲ್ಲ. ಪಠ್ಯಕ್ರಮದಲ್ಲಿ ಏನಿದೆಯೋ ಸಂಪೂರ್ಣವಾಗಿ ಎಲ್ಲ ವಿಷಯಗಳು ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಮು ನೀವು ಸ್ವತಃ ಸಾಲ್ವ್ ಮಾಡುವಂತೆ ಆಗಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನಾನು ಸಾಲ್ವ್ ಮಾಡೋಕೆ ಆಗಲಿಲ್ಲ, ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಮಾಡಿ ತೋರಿಸಿದ್ದಾನೆ, ಇಲ್ಲ ನನ್ನ ಕ್ಲಾಸ್ ಸ್ಕೂಲ್ಗೆ ವಾಪಸ್ ಹೋದಾಗ ನನ್ನ ಟೀಚರ್ ಮಾಡಿ ತೋರಿಸಿದ್ದಾರೆ. ತೋರಿಸಿದ ತಕ್ಷಣ ಹಾಂ ಇದು ಇಷ್ಟೇ ಅಲ್ವಾ, ಗೊತ್ತಾಯ್ತು ಗೊತ್ತಾಯ್ತು ಅಂತ ಅನಿಸುತ್ತೆ. ಆದರೆ ಒಂದು 1/2 ಗಂಟೆ ಬಿಟ್ಟು ನೀವು ಮತ್ತೆ ಅದೇ ಪ್ರಯತ್ನ ಮಾಡಿದರೆ ಮತ್ತೆ ಸಾಲ್ವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ, ನಾವೇ ಸ್ವತಃ ಮಾಡದೇ ಇರೋದ್ರಿಂದ ಆಗುತ್ತೆ. ಸೊ ಇದು ಫಸ್ಟು, ಇದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕಂದ್ರೆ ನೀವೇ ಸ್ವತಃ ಮಾಡಬೇಕು, ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಒಂದು ಸುಮಾರು ಕಷ್ಟದ ಪ್ರಾಬ್ಲಮ್ಗಳಿರುತ್ತೆ, ಎಲ್ಲನೂ ನಾವು ಮಾಡೋಕ್ಕಾಗಲ್ಲ, ಬಟ್ ಎಲ್ಲಾದರೂ ಒಂದು ಇನ್ನೊಬ್ಬರು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ ಎಲ್ಲೋ ನೋಡಿದ್ವಿ ಇದು ಹೇಗೆ ಸಾಲ್ವ್ ಮಾಡೋದಂತ ತಿಳ್ಕೊಂಡಿದ್ವಿ. ತಿಳ್ಕೊಂಡ್ಮೇಲೆ ಅದು ಅಷ್ಟಕ್ಕೆ ಬಿಡೋದಲ್ಲ, ಈ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಏನಾದರೂ ಸಾಲ್ವ್ ಮಾಡ್ಬೋದಾ? ಯಾವುದೇ ಒಂದು ಪ್ರಶ್ನೆಗೆ 4-5 ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು. ಸೊ ಯಾವ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಬಹುದು ಅನ್ನೋದ್ರ ಕಡೆ ನೀವು ಸ್ವಲ್ಪ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಬೋದು. ನೆಕ್ಸ್ಟ್, ಸುಮಾರು ಜನ ಈಗ ಕೋಚಿಂಗ್ಗೆ ಹೋಗೋಂಥವ್ರು ಯೋಚನೆ ಇರುತ್ತೆ, ಕೋಚಿಂಗ್ ಹೋದರೆ ಉಪಯೋಗ ಇದೆಯಾ ಅಂತ. ಖಂಡಿತವಾಗ್ಲೂ ಉಪಯೋಗ ಇದೆ, ಆದರೆ ಕೋಚಿಂಗ್ ಹೋಗಿದ್ದ ಕಾರಣಕ್ಕೆ ಆಯ್ಕೆ ಆಗ್ತೀರಿ ಅಂತ ಅಲ್ಲ. ಈಗ 20 ಲಕ್ಷ ಜನ ಹೋಗ್ತಾರೆ ಕೋಚಿಂಗ್ಗೆ, ಆಯ್ಕೆ ಆಗೋರೆಷ್ಟು? ಬರೀ 10,000. ಏನು ವ್ಯತ್ಯಾಸ ಅಂದರೆ, ಕೋಚಿಂಗ್ ಹೋಗಿದ್ರು ಹೋಗದೇ ಇದ್ರು, ಕೋಚಿಂಗ್ ಹೋಗಿದ್ರೆ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಹೊರತು, ಕೋಚಿಂಗ್ ಹೋಗೋದ್ರಿಂದ ನಿಮಗೆ ಇದು ಎಲ್ಲ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋದು ಇದೆಲ್ಲನೂ ಸಿಗಲ್ಲ. ಅದು ಕೊನೆಗೆ ಮಾಡಬೇಕಾಗಿದ್ದು ನೀವೇ, ನೀವೇ ಅಭ್ಯಾಸ ಮಾಡಬೇಕು, ನೀವೇ ಹಠ ಬಿದ್ದು ಕಷ್ಟದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಬೇಕು. ಸೊ ಯಾವುದೇ ಆಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಅಭ್ಯಾಸ ಮಾಡೋದು ಇದೆಯಲ್ಲ, ಇದನ್ನು ನೀವು ಶುರು ಮಾಡಬೇಕು. ಸುಮಾರು ಪುಸ್ತಕಗಳು ಇದೆ, ಈ ನಿಮಗೆ ಇಂಟರ್ನೆಟ್ಟಲ್ಲೂ ಸಿಗತ್ತೆ, ಕೆಲವು ನಿಮ್ಮ ಶಾಲೆ ಲೈಬ್ರರಿಗಳಲ್ಲೂ ಸಿಗತ್ತೆ, ಕೆಲವು ಪುಸ್ತಕಗಳು ನಾವು ಈ ನರ್ಸರೀಸ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮ ಎಲ್ಲಿ ನಡೆಸ್ತೀವೋ ಅಲ್ಲಿ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಸುಮಾರು ಪುಸ್ತಕಗಳು ಕಡಿಮೆ ವೆಚ್ಚದಲ್ಲಿ ಸಿಗತ್ತೆ, ಅವರಿಂದನೇ ನೀವು ಶುರು ಮಾಡ್ಬೋದು. ಎಲ್ಲ ಇಂಟರ್ನೆಟ್ಟಲ್ಲೇ ಕರಿಬೇಕು ಅಂತ ಏನಿಲ್ಲ, ಒಂದಷ್ಟು ಜನ ಸ್ನೇಹಿತರ ಜೊತೆ ಸೇರ್ಕೊಂಡು ಶುರು ಮಾಡ್ಬೋದು ನೀವು ಸಿದ್ಧತೆ. ಒಬ್ಬರಿಂದ ಒಬ್ಬರು ಕಲಿಯೋಕ್ಕೆ ತುಂಬ ಅವಕಾಶಗಳಿದೆ. ನೆಕ್ಸ್ಟು, ಈ ಹಿಂದಿನ ಎಸ್ಪೆಷಲಿ ಈಗ ನೀವು 8th, 9th, 10th ನೋಡೋ ಅಗತ್ಯ ಅಲ್ಲ, ಬಟ್ ಪಿ ಯುಗೆ ಬಂದ ನಂತರ ಯಾವುದಾದ್ರೂ ಒಂದು ವಿಷಯದ ಮೇಲೆ ನೀವು ಒಂದು ಚಾಪ್ಟರ್ ಓದಿದ್ರಿ ಅಂದರೆ, ಇದರಲ್ಲಿ ಜೆಇಯಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಂದ್ಸತಿ ನೋಡ್ಬೋದು. ಎಲ್ಲನೂ ಈಗಿಂದ ಸ್ಕೂಲ್ ಹಂತದಿಂದ ಬೇಕಾಗಿಲ್ಲ, ಬಟ್ ಆ ಟೈಮಲ್ಲಿ ಒಂದ್ಸತಿ ನೋಡ್ಬೋದು. ಇದು ಮಾರ್ಗದರ್ಶನ, ನಾನು ಹೇಳಿದ್ನಲ್ಲ ಕೋಚಿಂಗ್ಗೆ ಹೋಗೋದ್ರಿಂದ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಅಂತ. ಆ ಥರ ಮಾರ್ಗದರ್ಶನ ಕೊಡೋರು ಮಧ್ಯದಲ್ಲಿ ಇರಬೇಕು, ನಮ್ಮ ಗುರಿ ನೆನಪಿಸೋರು ಇರಬೇಕು.
ಕೋಚಿಂಗ್ ಇಂದಾನೇ ಆಗತ್ತೆ ಅಂತ ಖಂಡಿತವಾಗ್ಲೇ ಹೇಳಲ್ಲ.

ಕೋಚಿಂಗಿಂದ ಸ್ವಲ್ಪ ಉಪಯೋಗ ಅಂತೂ ಆಗುತ್ತೆ. ಕೋಚಿಂಗ್ ಇಲ್ಲದೇ ಇದ್ದರೂ ಆಯ್ಕೆ ಆಗಿರೋರು ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಕೆಲವು ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು ಈ ಥರದ ಸಿದ್ಧತೆ ಮಾಡಬೇಕಾದ್ರೆ, ಏನೇನು ತಪ್ಪುಗಳು ಮಾಡಬಾರ್ದು ಅನ್ನೋದು ಒಂದು ಪಟ್ಟಿ. ಈ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಶಾರ್ಟ್ಕಟ್ಗಳಿಲ್ಲ. ಸುಮಾರು ವಿದ್ಯಾರ್ಥಿಗಳು ಈ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದಕ್ಕೇನಾದರೂ ಒಂದು ಶಾರ್ಟ್ಕಟ್ ಇದೆಯಾ, ಇದಕ್ಕೇನಾದರೂ ಒಂದು ಫಾರ್ಮುಲಾ ಇದೆಯಾ, ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಮುಗಿಯತ್ತಾ, ಯಾವುದೂ ಇಲ್ಲ. ನಿಮಗೆ ಶಾರ್ಟ್ಕಟ್ಗಳು ಹಿಡಿದಾಗ ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಉತ್ತರ ಸಿಗತ್ತೆ ಹೊರತು, ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಅರ್ಥಕೊಂಡು ಜೈ ಪರೀಕ್ಷೆಯ ದಿವಸ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಶಾರ್ಟ್ಕಟ್ಗಳು ಹಿಡಿಯಕ್ಕೆ ಹೋಗಬೇಡಿ. ಇನ್ನೊಂದು, ಈ ಪಕ್ಕದವ್ರನ್ನ ಜೋ ನೋಡಿಕೊಂಡು ಕಂಪೇರ್ ಮಾಡೋದು ಒಂದು ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಅದು. ಐ ಐ ಟಿ ಜೈಗೆ ಆಯ್ಕೆ ಆಗಬೇಕು ಅಂದರೆ ಯಾರು ಬುದ್ಧಿವಂತರೋ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಸತ್ಯನೇ, ಆದರೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ. ಯಾರು ಸತತವಾಗಿ, ಈಗ ನೀವು ಯಾವಾಗಿಂದ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ನಿರ್ಧಾರ ತಗೋತೀರೋ ಆ ದಿನದಿಂದ ಯಾರು ನನಗೆ ನೆನಪಿಸ್ತೆ, ನಾನೇ ಸ್ವಂತವಾಗಿ ನಾನು ಓದ್ಕೊಳ್ತೀನಿ, ಯಾರು ಸಪೋರ್ಟ್ ಇಲ್ಲದೆ ನನಗೆ ಯಾರು ಹೇಳಬೇಕಾಗಿಲ್ಲ, ಯಾರು ನಾನು ಬೆಳಗ್ಗೆ ಎಬ್ಬಿಸ್ಬೇಕಾಗಿಲ್ಲ, ನನ್ನ ಪಾಟಿಗೆ ನಾನು ಓದ್ಕೊಳ್ತೀನಿ ಅಂತ ಯಾರು ಸಿದ್ಧತೆ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ತಲುಪ್ತಾರೆ ಅವ್ರ ಗುರಿಯನ್ನು. ಪಕ್ಕದವ್ರಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿರೋರು ನಮ್ಮ ಕಾಲೇಜು ಹಂತದಲ್ಲೇ ಅಥವಾ ನಮ್ಮ ಶಾಲೆ ಹಂತದಲ್ಲೇ ನಮಗೆ ಗೊತ್ತಿರೋರು ಇರ್ತಾರೆ, ಬಟ್ ಜೆಇಇ ಪರೀಕ್ಷೆ ಬರೆಯೋರು ಇಡೀ ದೇಶಾದ್ಯಂತ ಇದ್ದಾರೆ, ಅವ್ರು ಎಲ್ಲರಿಗೂ ನೀವು ಹೋಲಿಕೆ ಮಾಡೋಕೆ ಆಗಲ್ಲ. ಹಾಗಾಗಿ ಹೋಲಿಕೆ ಮಾಡೋದು ಕಡಿಮೆ ಮಾಡಿ. ಈ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡ್ತೀವಿ, ಒಂದು ಎರಡು ಸತಿ ನೋಡ್ತೀವಿ, ಮೂರು ಸತಿ ನೋಡ್ತೀವಿ, ಅಪ್ಪ ಇದು ತುಂಬ ಕಷ್ಟ ಇದೆ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಬಿಡಬಾರ್ದು. ಬಿಡದೇನೆ ಅದ್ರ ಹಿಂದೆ ನೀವು ಯೋಚನೆ ಮಾಡ್ತಾ ಇದ್ರೆ ಕೊನೆಗೂ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗದೇ ಇರ್ಬೋದು, ಆದರೆ ಯಾವ ಯಾವ ರೀತಿಯಲ್ಲಿ ಇದು ಸಾಲ್ವ್ ಮಾಡ್ಬೋದು ಅಂತ ನೀವು ನಿರಂತರವಾಗಿ ಯೋಚನೆ ಮಾಡ್ತೀರಿ ನೋಡಿ, ಅದರಲ್ಲೇ ತುಂಬ ಕಲಿಕೆ ಇದೆ. ಸೊ ಯಾವುದೂ ಕಷ್ಟದ ಪ್ರಶ್ನೆ ಬಂದಿದ್ದ ಕಾರಣಕ್ಕೆ ನೀವು ಬಿಡಬಾರ್ದು. ಕೊನೆಯದಾಗಿ, ತುಂಬ ಕೋಚಿಂಗ್ ಮೇಲೇನೋ ಅಥವಾ ಇಂಟರ್ನೆಟ್ ಮೇಲೇನೋ ಅತಿಯಾಗಿ ನಂಬಿಕೆ ಇಟ್ಕೋಬಾರ್ದು. ಅವೆಲ್ಲನೂ ಉಪಯೋಗ ಆಗುತ್ತೆ ಯಾವಾಗ ನಾನು ಸರಿಯಾದ ದಿಕ್ಕಲ್ಲಿ ಪ್ರಯತ್ನ ಹಾಕಿದಾಗ. ನಾನು ಒಳ್ಳೆ ಕೋಚಿಂಗ್ಗೆ ಸೇರಿಕೊಂಡೆ ಅಥವಾ ನಾನು ಒಳ್ಳೆ ಇಂಟರ್ನೆಟ್ಟಲ್ಲಿ ಒಂದು ಕೋರ್ಸ್ಗೆ ಸೇರಿಕೊಂಡಿದ್ದೆ ಅನ್ನೋ ಕಾರಣಕ್ಕೆ ನೀವುಗಳು ಆಯ್ಕೆ ಆಗಲ್ಲ. ಫಸ್ಟ್ ಅಭ್ಯಾಸ ನಿಮ್ಮ ಕಡೆಯಿಂದ ಆಗಬೇಕು, ಸರಿಯಾದ ದಿಕ್ಕಲ್ಲಿ ಸಿದ್ಧತೆ ನಿಮ್ಮ ಕಡೆಯಿಂದ ಆಗಬೇಕು. ಈಗ ನೀವು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದ್ದರೆ ನಾನು ಹೇಳಿದೆ, ಫಸ್ಟ್ ನಿಮ್ಮ ಪಠ್ಯಕ್ರಮದ್ದು ಏನಿದೆಯೋ ಅದನ್ನ ಫಸ್ಟ್ ಶುರು ಮಾಡಿ. ಹೋಗಿ ಯಾವುದು ಕೋಚಿಂಗ್ ಸೆಂಟ್ರ್ಗೆ ಕೋಚಿಂಗ್ಗೆ ಈಗಲಿಂದನೇ ಸೇರ್ಕೊಳ್ಳೋ ಅಗತ್ಯ ಇಲ್ಲ. ಸುಮಾರು ಕಡೆ ಈ ಫೌಂಡೇಶನ್ ಕೋರ್ಸ್ ಅಂತ ಎಲ್ಲ ನಡೆಯುತ್ತೆ, ಅವಕಾಶ ಇದ್ದರೆ ಸೇರಿಕೊಂಡ್ರೆ ಓಕೆ, ಸೇರ್ಕೊಳ್ಳದೇ ಇದ್ದರೂ ನೀವೇನೂ ಕಳ್ಕೊಳ್ಳಲ್ಲ. ಯಾಕೆ ಅಂದರೆ ನೀವು ಮನೆಯಲ್ಲಿ ಕೂತಿದ್ದ ಕಡೆಯಿಂದನೇ ಸಿದ್ಧತೆ ಮಾಡ್ಬೋದು. ನೆಕ್ಸ್ಟ್, ಗಣಿತದ ವಿಷಯದಲ್ಲಿ ತುಂಬ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಎಸ್ಪೆಷಲಿ ಶಾಲಾ ಹಂತದಲ್ಲಿ ನಮ್ಮ ಪಠ್ಯಕ್ರಮ ಏನಿದೆಯೋ, ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ ಏನಿದೆಯೋ ಅದು ಗಣಿತ ಸಾಕಾಗಲ್ಲ. ಒಂದು ಎರಡು ಹೆಜ್ಜೆ ಅದು ದಾಟಿ ಮುಂದಕ್ಕೂ ಸ್ವಲ್ಪ ಸಿದ್ಧತೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಎರಡು ಪುಸ್ತಕಗಳ ಹೆಸರು ಕೊನೆಗೆ ಹೇಳ್ತೀನಿ, ಅವನ್ನ ಇಟ್ಕೊಂಡು ಸ್ವಲ್ಪ ಶುರು ಮಾಡಿ. ಸ್ವಂತವಾಗಿ ಫ್ರೀ ಇದ್ದಾಗೆಲ್ಲ ಪ್ರತಿ ಶನಿವಾರ ಮಧ್ಯಾಹ್ನ, ಭಾನುವಾರ ಬೆಳಿಗ್ಗೆ, ವಾರಕ್ಕೆ 1 ಅಥವಾ 2 ಗಂಟೆ ಸಮಯ ಕೊಡೋಕ್ಕಾಗತ್ತ ನೋಡಿ. ಅಷ್ಟು ಸಮಯ ನಿರಂತರವಾಗಿ ಕೊಟ್ಟರೆ ನೀವೇ ಸ್ವಂತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೋದು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಹೊಸದಾಗಿ ಏನು ಪುಸ್ತಕಗಳು ಓದೋ ಅಗತ್ಯನೂ ಇಲ್ಲ. ಏನಾದರೂ ಸ್ಕೂಲಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ಸಣ್ಣ ಪ್ರಯೋಗಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಪ್ರತಿಯೊಂದಕ್ಕೂ ಏಕೆ ಇದು ಈ ಥರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ತಿಳ್ಕೊಳ್ಳೋದ್ರಲ್ಲಿ ನೀವು ಎರಡು ವಿಷಯಗಳಲ್ಲಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಸುಮಾರು ವಿಷಯಗಳು ಕಲಿಬೋದು. ಆಮೇಲೆ ಈ ಕಷ್ಟದ ಪ್ರಶ್ನೆಗಳಿರುತ್ತಲ್ಲ ಅದನ್ನು ಸ್ವಂತವಾಗಿ ಬಿಡಿಸೋವಂಥದ್ದು ಕಲೀರಿ. ಟೀಚರ್ ಹೇಳ್ಕೊಡ್ಬೇಕು ಅಥವಾ ಯಾವುದೋ ಗೈಡ್ ಪುಸ್ತಕ ಇಟ್ಕೊಂಡು, ಸೊಲ್ಯೂಷನ್ ಪುಸ್ತಕ ಇಟ್ಕೊಂಡು ಅಥವಾ ಇಂಟರ್ನೆಟ್ಟಲ್ಲಿ ನೋಡಿ ನಾನು ಸಾಲ್ವ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನೇ ಸ್ವಂತವಾಗೇ ಇದನ್ನು ಬಿಡಿಸ್ಬೋದೇ ಅಂತ ನೀವು ಸ್ವಲ್ಪ ಹಠ ಇರಬೇಕು. ನಾನೇ ಮಾಡಬೇಕು ಅನ್ನೋ ಹಠ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಗಣಿತದಲ್ಲಿ ನಾನು ಒಂದು ಹೇಳಿದ್ದೆ, ಪಠ್ಯ ಪುಸ್ತಕ ಏನಿದೆಯೋ ಅದು ಸುಮಾರಾಗಿ ಸಾಕಾಗದೇ ಇರ್ಬೋದು, ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿಬೇಕು ಅಂತ. ಬೋರ್ಡ್ ಎಕ್ಸಾಮಲ್ಲಿ ಸಿದ್ಧತೆ ಹೇಗೆ ಮಾಡ್ತೀವೋ ಅದು ಅಷ್ಟು ಸಾಕಾಗಲ್ಲ, ಅದನ್ನು ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿತರೆ ತುಂಬ ಒಳ್ಳೆಯದು. ಕೊನೆಗೆ,
ಏನು ಕಲ್ತಿದ್ದೀವಿ ಅನ್ನೋದು ಎಷ್ಟು ಮುಖ್ಯ ಅನ್ನೋ ಹೊಸ ವಿಷಯ.

0: ಬಂದಾಗ ಈ ನಾನು ಹೇಗೆ ಕಲಿಬೇಕು, ನಾನು ಸ್ವಂತವಾಗಿ ಕಲಿಯೋದಾದರೆ ಹೇಗೆ ಅನ್ನೋದು ಗೊತ್ತಿರಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಇದೊಂದು ಯಾವುದೋ ಒಂದು ವಿಷಯ ಇದೆ, ನನಗೆ ಇದು ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ, ನನಗೆ ಹೇಳ್ಕೊಡೋರು ಸಿಗದೇ ಇರ್ಬೋದು, ನೀವೆಲ್ಲ ಬೇರೆ ಬೇರೆ ಕಡೆ ಇದ್ದೀರಿ, ಹೇಳ್ಕೊಡೋರು ಸಿಗದೇ ಇದ್ದಾಗ ಒಂದಲ್ಲ ನಾಲ್ಕು ಪುಸ್ತಕ ಓದ್ತೀನಿ, ನಾಲ್ಕು ಪುಸ್ತಕ ಇವತ್ತು ನನಗೆ ಅರ್ಥ ಆಗಲಿಲ್ಲ, ನಾಳೆ ಮತ್ತೆ ಇನ್ನೊಂದು ಸತಿ ಓದ್ತೀನಿ, ಆ ಥರ ಓದಿ ಸ್ವಂತವಾಗಿ ಕಲಿಯೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಈಗ ನೀವು ಎಲ್ಲಾನು IIT ಸೇರಬಹುದೇ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಇವತ್ತಿನ ಟಾಪಿಕ್ ಇದೆಯಲ್ಲ, ಅದನ್ನು ಬಿಟ್ಬಿಡಿ. ಬಿಟ್ಬಿಟ್ಟು ನಿನ್ನೆ ಗೊತ್ತಿಲ್ಲದಿರೋ ವಿಚಾರ ಇವತ್ತೇನಾದರೂ ಕಲ್ತಿದ್ದೀನಾ, ಈ ಮೂರು ವಿಷಯಗಳಲ್ಲಿ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನನಗೇನಾದರೂ ಒಂದು ಚೂರು ಎಕ್ಸ್ಟ್ರಾ ತಿಳ್ಕೊಂಡಿದ್ದೀನಾ, ಇವತ್ತಿಗೆ ಹೋಲಿಸಿದ್ರೆ ನಾಳೆ ಎಕ್ಸ್ಟ್ರಾ ತಿಳ್ಕೊಳ್ತೀನಾ ಅನ್ನೋದ್ರ ಕಡೆ ನಿಮಗೆ ನೀವೇ ಇವತ್ತು ನಾನು ಹೊಸದಾಗಿ ಏನು ಕಲಿತೆ ಅನ್ನೋ ಥರ ನೀವು ಪ್ರಶ್ನೆಗಳು ಕೇಳ್ಕೊಂಡಿದ್ರೆ ಸುಮಾರು ಸಿದ್ಧತೆ ಅದರಲ್ಲೇ ಆಗ್ತಾಯಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳೋಕ್ಕೆ ಕೆಲವು ಅಂಶಗಳು, ಒಂದು ನೀವು ಹಳ್ಳಿಯಲ್ಲಿ ಇರಲಿ, ಸಿಟಿಯಲ್ಲಿ ಇರಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಲಿ, ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಪ್ರವೇಶ IIT ನೀವು ಪ್ರವೇಶ ಮಾಡ್ಬೋದು, ಅದು ಏನೂ ಅಡಚಣೆ ಇಲ್ಲ. ಇದರಲ್ಲಿ ನಮ್ಮ ಪ್ರಯತ್ನ ಹೇಗಿದೆ ಅನ್ನೋದೇ ಮುಖ್ಯ. ನಾನು ಇಲ್ಲಿ ನಿಮಗೆ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಹೇಳಿದ್ನಲ್ಲ, ನಿಮಗೆ ನೀವೇ ಪ್ರಶ್ನೆಗಳು ಕೇಳ್ಕೊತಾ ಇರಬೇಕು, ಕುತೂಹಲ ಇರಬೇಕು. ಯಾರು ಹೇಳದೇ ಇದ್ರು ಪ್ರತಿ ಶನಿವಾರ ಭಾನುವಾರ ಇದಕ್ಕೆ ಅಂತ ಒಂದು ಗಂಟೆ ಸಮಯ ನಾನು ತೆಗೆದಿಡೋಕ್ಕಾಗತ್ತಾ ಅನ್ನೋ ಶಿಸ್ತು ನಿಮಗಿರಬೇಕು. ಕಠಿಣವಾದ ಪ್ರಶ್ನೆಗಳು ಬಂದಾಗ ಅಯ್ಯೋ ಬಿಟ್ಬಿಡೋಣ ಅಂತ ಅನಿಸ್ತಾ ಇದ್ರೂ ಸಹ ಹಠ ಬಿದ್ದು ನೀವೇ ಮಾಡುವಂಥ ಮನೋಭಾವ ಇರಬೇಕು. ಆಮೇಲೆ ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳು ಕಲಿಯುವಂತೆ ಆಗಬೇಕು, ಮನೋಭಾವ ಇರಬೇಕು. ಇದರಲ್ಲಿ ಪ್ರಶ್ನೆ ಬರುತ್ತೆ, ಇದರಲ್ಲಿ ಪ್ರಶ್ನೆ ಬರಲ್ಲ ಅಂತ ಬಿಡಬಾರ್ದು. ಆಟೋಮೆಟಿಕ್ಲಿ ನೀವು ಎಲ್ಲೇ ಇದ್ರೂ ಖಂಡಿತವಾಗ್ಲೂ IIT ಹೋಗ್ಬೋದು. ಸೊ ನೀವು ಎಲ್ಲೇ ಇದ್ರೂ ಈಗಲಿಂದ ಶುರು ಮಾಡಿ, ಸಿದ್ಧತೆ ಶುರು ಮಾಡಿ. ನಿಮ್ಮ ಹತ್ರ ಯಾವ ಪುಸ್ತಕಗಳಿದೆಯೋ ಆ ಪುಸ್ತಕಗಳು ಇಟ್ಕೊಂಡು ಶುರು ಮಾಡಿ. ಆಮೇಲೆ ನಿರಂತರವಾಗಿ ಏನಾದರೂ ಇದು ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಸುಧಾರಣೆ ಆಗ್ತಾ ಇದ್ರೆ ಆಟೋಮೆಟಿಕ್ಲಿ ನಿಮ್ಮ ಗುರಿಯನ್ನು ನೀವು ಮುಟ್ತೀರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು IIT ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ CEO ಆದ ಶ್ರೀ ಪ್ರವೀಣ್ ಕುಮಾರ ಎಸ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು KS ರವರು ವಾಕ್ಪಾಶ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ

ಕೇಳುಗರೇ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಲೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಎದೆಹಾಲಿನ ಮಹತ್ವವನ್ನು ನಾವು ತಾಯಂದಿರಿಗೆ ಅರ್ಥ ಮಾಡಿಸುವ ಕಾಲಘಟ್ಟದಲ್ಲಿ ಇದ್ದೇವೆ ಎನ್ನುವುದು ಒಂದು ಸೂಚಕದ ಸಂಗತಿ. ಏಕೆಂದರೆ ಪ್ರಕೃತಿಯಲ್ಲಿ ಇರುವ ಇತರೆ ಎಲ್ಲ ಸಸ್ತನಿಗಳಿಗೆ ಸ್ವಾಭಾವಿಕವಾಗಿ ಎದೆಹಾಲಿನ ಮಹತ್ವದ ಅರಿವಿದೆ ಮತ್ತು ಅವುಗಳಲ್ಲಿ ಆಲಿಸುವ ವೈಫಲ್ಯ ಮತ್ತಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ. ಬೇರೆ ಸಸ್ತನಿಗಳಲ್ಲಿ ತಾಯಿ ಆಲುಣಿಸಲು ವಿಫಲವಾದರೆ ನವಜಾತ ಸಸ್ತನಿಗಳು ಬದುಕಲಾರವು. ಮನುಷ್ಯರಲ್ಲಿ ವೈದ್ಯಕೀಯ ತಂತ್ರಜ್ಞಾನ ಸುಧಾರಿಸಿದಂತೆ ಎದೆಹಾಲಿಗೆ ಬದಲಾಗಿ ಬಳಸಬಲ್ಲ ಫಾರ್ಮುಲಾ ಹಾಲುಗಳು ಮುನ್ನೆಲೆಗೆ ಬಂದಿವೆ. ಆದರೆ ಮಾನವನ ವಿಕಾಸದಲ್ಲಿ ಎದೆಹಾಲಿನ ಪಾತ್ರವು ಎಷ್ಟು ಮಹತ್ವದ್ದು ಎಂದು ಅರಿವಾಗಲು ಎದೆಹಾಲಿನಲ್ಲಿರುವ ಲಾಭದಾಯಕ ಅಂಶಗಳ ಬಗ್ಗೆ ಅರಿವಿರಬೇಕು. ತಾಯಿಯಿಂದ ಉತ್ಪಾದನೆಯಾಗುತ್ತಿರುವ ಎದೆಹಾಲು ಆಯಾ ಮಗುವಿನ ಅಗತ್ಯತೆಗೆ ಅನುಗುಣವಾಗಿ ಉತ್ಪಾದನೆಯಾಗಿರುತ್ತದೆ. ಉದಾಹರಣೆಗೆ, ಮಗುವು ಅವಧಿಗೆ ಮುನ್ನ ಅಕಾಲಿಕ ಶಿಶುವಾಗಿ ಕಡಿಮೆ ತೂಕದೊಂದಿಗೆ ಜನಿಸಿದಲ್ಲಿ ಆ ತಾಯಿಯು ಹೆಚ್ಚು ಪ್ರೋಟೀನ್ ಅಂಶಗಳಿರುವ ಎದೆಹಾಲನ್ನು ಉತ್ಪಾದಿಸುತ್ತಾಳೆ. ಇದರಿಂದಾಗಿ ಮಗುವಿನ ತೂಕ ಮತ್ತು ಬೆಳವಣಿಗೆಗಳು ಸುಧಾರಿಸುತ್ತದೆ. ವಿವಿಧ ಪ್ರಾಣಿಗಳ ಎದೆಹಾಲನ್ನು ಪರೀಕ್ಷೆ ಮಾಡಿ ನೋಡಿದಾಗ ಪ್ರಕೃತಿಯು ಎದೆಹಾಲೆಂಬ ದಿವ್ಯ ಅಮೃತವನ್ನು ಸೃಷ್ಟಿ ಮಾಡಿದಾಗ ಅನುಸರಿಸುವ ಸೂಕ್ಷ್ಮತೆಗಳು ಬೆಳಕಿಗೆ ಬಂದಿವೆ. ಹುಲಿ ಮತ್ತು ಸಿಂಹದ ಮರಿಗಳು ದೈಹಿಕವಾಗಿ ಹೆಚ್ಚು ಶಕ್ತಿಶಾಲಿಗಳು. ಅವುಗಳ ಮಾಂಸದ ಸ್ನಾಯುಗಳು ವೇಗವಾಗಿ ಬೆಳೆಯಬೇಕು. ಈ ಕಾರಣದಿಂದಾಗಿ ಹುಲಿ ಮತ್ತು ಸಿಂಹದ ಎದೆಹಾಲಿನಲ್ಲಿ ಮನುಷ್ಯರ ಎದೆಹಾಲಿಗೆ ಹೋಲಿಸಿದಾಗ ಸುಮಾರು 10 ಪಟ್ಟು ಹೆಚ್ಚು ಪ್ರೋಟೀನ್ ಅಂಶ ಇರುತ್ತದೆ. ಮನುಷ್ಯರಲ್ಲಿ ದೈಹಿಕ ಬೆಳವಣಿಗೆಗಿಂತ ಮೆದುಳಿನ ವಿಕಸನಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ. ಮಗು ಭಾಷೆ ಮತ್ತು ಸಾಮಾಜಿಕ ಕಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನ ಮೆದುಳಿನ ಕಣಗಳು ಮತ್ತು ಅವುಗಳ ನಡುವಿನ ಸಂಪರ್ಕ ಸೇತುವೆಗಳು ವೇಗವಾಗಿ ಬೆಳೆಯಬೇಕು. ಈ ಬೆಳವಣಿಗೆಗೆ ಅಗತ್ಯವಾದ ಕೊಬ್ಬಿನ ಆಮ್ಲಗಳು ಮತ್ತು ಕೊಲಿನ್ ತಾಯಿಯ ಹಾಲಿನಲ್ಲಿ ಇರುತ್ತದೆ. ಮಗು ಹುಟ್ಟಿದ ತಕ್ಷಣ ಅಂದರೆ 1 ಗಂಟೆಯ ಒಳಗೆ ಎದೆಹಾಲು ಉಣಿಸುವುದನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸಿಸರಿನ್ ಮೂಲಕ ಹೆರಿಗೆಯಾಗಿದ್ದು ತಾಯಿ ನೋವಿನಲ್ಲೂ ಇದ್ದರೂ ಇತರೆ ಸಹಾಯ ಪಡೆದು ಮಗುವಿಗೆ ಎದೆಹಾಲು ಉಣಿಸಲು ಪ್ರಯತ್ನ ಮಾಡಬೇಕು. ಹೆರಿಗೆಯಾದ ತಕ್ಷಣ ಬರುವ ಹಳದಿ ಬಣ್ಣದ ಗಿಣ್ಣು ಹಾಲು ಮಗುವಿನ ಮೊದಲ ಲಸಿಕೆಯಂತೆ ಕೆಲಸ ಮಾಡುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಈ ಗಿಣ್ಣಾಲಿನಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಮೊದಲ 6 ತಿಂಗಳ ಕಾಲ ಮಗುವಿಗೆ ನೀರು, ಜೇನುತುಪ್ಪ ಅಥವಾ

0: ಬೇರೆ ಯಾವುದೇ ದ್ರವಹಾರಗಳನ್ನ ನೀಡದೆ ಕೇವಲ ಎದೆಹಾಲನ್ನ ನೀಡಬೇಕು. ಮೊದಲ 6 ತಿಂಗಳುಗಳ ಕಾಲ ಮಗುವಿನ ಅಗತ್ಯತೆಯನ್ನು ಪೂರೈಸುವ ಸಂಪೂರ್ಣ ಶಕ್ತಿ ಎದೆಹಾಲಿಗೆ ಇರುತ್ತದೆ. ಉತ್ತಮ ರೀತಿಯಲ್ಲಿ ಎದೆಹಾಲು ಉತ್ಪಾದನೆಯಾಗಬೇಕೆಂದರೆ ತಾಯಿ ಉತ್ತಮ ಪೌಷ್ಟಿಕ ಆಹಾರವನ್ನು ಸೇವಿಸುವುದು, ಚೆನ್ನಾಗಿ ನೀರು ಕುಡಿಯುವುದು ಮತ್ತು ಮಾನಸಿಕ ಒತ್ತಡಗಳಿಂದ ದೂರ ಇರುವುದು ಅಗತ್ಯವಾಗಿದೆ. ಮಗುವನ್ನು ಸರಿಯಾದ ಕ್ರಮದಲ್ಲಿ ಹಿಡಿದಿಟ್ಟುಕೊಂಡು ಹಾಲು ಉಣಿಸುವ ಕ್ರಮವನ್ನು ತಾಯಿಗೆ ಹೇಳುವ ಅಗತ್ಯವಿರುತ್ತದೆ. ಮಗು ಜನಿಸಿದ ನಂತರ ಸುಮಾರು 1 ತಿಂಗಳ ಕಾಲ ರಾತ್ರಿ ವೇಳೆಯು ಪ್ರತಿ 2 ಗಂಟೆಗಳಿಗೊಮ್ಮೆ ಮಗುವಿಗೆ ಹಾಲನ್ನು ಕುಡಿಸಲೇಬೇಕು. ತಾಯಿಯಲ್ಲಿನ ಎದೆಹಾಲಿನ ಉತ್ಪಾದನೆಯು ಹಾರ್ಮೋನ್ಗಳಾದ ಪ್ರೊಲಾಕ್ಟಿನ್, ಆಕ್ಸಿಟೋಸಿನ್ ಮೇಲೆ ನಿಂತಿರುವುದರಿಂದ ರಾತ್ರಿ ಹಾಲುಣಿಸುವುದರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಮಗುವಿನ ತೂಕವು ಉತ್ತಮ ರೀತಿಯಲ್ಲಿ ಹೆಚ್ಚಾಗುತ್ತಿದೆ ಮತ್ತು ಮಗುವು ಚೆನ್ನಾಗಿ ಮೂತ್ರ ವಿಸರ್ಜನೆ ಮಾಡುತ್ತಿದೆ ಎಂದರೆ ತಾಯಿಯ ಹಾಲು ಮಗುವಿಗೆ ಸಂಪೂರ್ಣವಾಗಿ ಸಾಕಾಗುತ್ತಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. 6 ತಿಂಗಳ ನಂತರ ಸೂಕ್ತವಾದ ಪೂರಕ ಆಹಾರಗಳೊಂದಿಗೆ ಕನಿಷ್ಠ 2 ವರ್ಷಗಳ ಅವಧಿಯವರೆಗೂ ಸ್ತನ್ಯಪಾನವನ್ನು ಮುಂದುವರಿಸಬೇಕು. ಎದೆಹಾಲನ್ನು ಉಂಡ ಮಕ್ಕಳಲ್ಲಿ ಭವಿಷ್ಯದಲ್ಲಿ ಬೊಜ್ಜು, ಮಧುಮೇಹ ಮತ್ತು ಅಸ್ತಮದಂತಹ ಕಾಯಿಲೆಗಳ ಅಪಾಯ ಕಡಿಮೆ ಇರುತ್ತದೆ. ಎದೆಹಾಲು ಮಗುವಿಗೆ ದೀರ್ಘಕಾಲದ ಆರೋಗ್ಯ ರಕ್ಷಣೆಯನ್ನು ನೀಡುತ್ತದೆ. ಎದೆಹಾಲಿನಲ್ಲಿರುವ ಕೊಬ್ಬಿನಾಮ್ಲವು ಮಗುವಿನ ಬುದ್ಧಿಶಕ್ತಿ ಮತ್ತು ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ. ಒಂದು ಸ್ತನದ ಹಾಲನ್ನು ಮಗುವು ಕುಡಿದು ಮುಗಿಸಿದ ಅನುಭವವು ಉಂಟಾದ ನಂತರ ತಾಯಿಯು ಮತ್ತೊಂದು ಸ್ತನದಿಂದ ಹಾಲನ್ನು ಕುಡಿಸಬೇಕು. ಸ್ತನದಲ್ಲಿ ಮೊದಲಿಗೆ ಬರುವ ಹಾಲು ಮಗುವಿನ ಬಾಯಾರಿಕೆಯನ್ನು ತೃಪ್ತಿಪಡಿಸುವಂತೆ ಮತ್ತು ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರುತ್ತದೆ. ನಂತರ ಅದೇ ಸ್ತನದಿಂದ ಬರುವ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಗುವಿನ ತೂಕವು ಹೆಚ್ಚಾಗುತ್ತದೆ. ಸ್ತನ್ಯಪಾನವು ಕೇವಲ ಮಗುಗಷ್ಟೇ ಅಲ್ಲದೆ ತಾಯಿಯ ಆರೋಗ್ಯಕ್ಕೂ ಅಗತ್ಯವಾಗಿರುತ್ತದೆ. ಹೆರಿಗೆ ನಂತರ ಗರ್ಭಾಶಯವು ಬೇಗನೆ ಹಾಳೆಯ ಸ್ಥಿತಿಗೆ ಮರಳಲು ಮತ್ತು ರಕ್ತಸ್ರಾವವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಹೆಚ್ಚಾದ ತೂಕವನ್ನು ಸುಲಭವಾಗಿ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನ ಮಾಡಿಸುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತದೆ. ತಾಯಿ ಮತ್ತು ಮಗುವಿನ ನಡುವೆ ಆಪ್ತವಾದ ದೈಹಿಕ ಹಾಗೂ ಭಾವನಾತ್ಮಕ ಸಂಬಂಧವು ಎದೆಹಾಲನ್ನು ಉಣಿಸುವುದರಿಂದ ಸೃಷ್ಟಿಯಾಗುತ್ತದೆ. ಕೇಳುಗರೆ, ಕೇಳಿದರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು,

0: ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಬರೋಣ ಗೀತಾಸುನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕ ಇಂತಿದೆ:
1: ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
0: ಅವ್ಯಕ್ತವು ಅಕ್ಷರವು ಆದುದಕ್ಕೆ ಪರಮಗತಿ ಎನ್ನುತ್ತಾರೆ. ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದರ ಒಂದು ಮೂಲ ತಾತ್ಪರ್ಯವನ್ನು ನಾವು ವಿಸ್ತರಿಸಿಕೊಂಡು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಗತಿ ಯಾವುದು ಎಂಬುದನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಅವ್ಯಕ್ತವಾಗಿದೆ, ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯಾವುದು ದೇಶ ಕಾಲ ನಿಮಿತ್ತಕ್ಕೆ ಸೇರಿದೆಯೋ ಅಲ್ಲಿ ಬದಲಾವಣೆಯನ್ನ ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದೂ ಕೂಡ ಹಿಂದೆ ಇದ್ದಂತಹ ಈಗಿನ ಸ್ಥಿತಿಯಲ್ಲಿ ಇರಲಿಲ್ಲ. ಅನಂತರ ಪ್ರತಿ ಕ್ಷಣವು ಬದಲಾಯಿಸಿ ನಾಶವಾಗ್ತವೆ. ಹೀಗೆ ವ್ಯಕ್ತ ಸ್ವರೂಪವನ್ನ ಧರಿಸಿದ ವಸ್ತುವಿನ ಗತಿಯೆಲ್ಲವೂ ಕೂಡ ಇದೆ. ಅದು ಅನಂತ. ಸಾಂತದಲ್ಲಿ ಹೇಗೆ ಅದನ್ನು ಭರ್ತಿ ಮಾಡಲು ಸಾಧ್ಯ? ಅನಂತ ಸಾಗರವನ್ನ ಒಂದೇ ಒಂದು ಸೇರಿನಲ್ಲಿ ತುಂಬುವಂತೆ ಇದು. ವ್ಯಕ್ತ ಭಗವಂತನನ್ನ ಅಳಿಲಿಕ್ಕೆ ಸಾಧ್ಯವಾಗದು. ಬೇಕಾದ್ರೆ ನಮ್ಮ ಮನಸ್ಸಿನ ಸೇರಿನಲ್ಲಿ ಒಂದು ಪರಬ್ರಹ್ಮನ ಸ್ವಲ್ಪ ನೀರನ್ನ ತುಂಬಬಹುದು ಅಷ್ಟೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಖಾಲಿ ಮಾಡಲಾಗುವುದಿಲ್ಲ. ಆ ಪರಬ್ರಹ್ಮನನ್ನು ಅಕ್ಷರ ಎಂದು ಸಾರುತ್ತಾನೆ. ಅದು ಎಂದಿಗೂ ನಾಶವಾಗುವುದಿಲ್ಲ. ನಾಶ ಅಂತಂದ್ರೆ ಹಲವಾರು ವಸ್ತುಗಳ ಸಂಯೋಗದಿಂದ ಸೇರಿ ಆದ ಒಂದು ವಸ್ತುವಿಗೆ ಅನ್ವಯಿಸುತ್ತದೆ. ಅದು ನಾಶವಾಯಿತು ಎಂದರೆ ಪಂಚಭೂತಗಳಿಂದ ಆದುದು ಪುನಃ ಪಂಚಭೂತಗಳಿಗೆ ಹೋಗುವಂಥದ್ದು. ಆದರೆ ಭಗವಂತ ಹಾಗೆ ಹಲವು ವಸ್ತುಗಳ ಸಂಯೋಗದಿಂದ ಆದವನಲ್ಲ. ಅವನು ಒಂದು ಅಖಂಡ. ಅದು ನಾಶವಾಗುವುದಾದರೂ ಹೇಗೆ? ನಾಶ ಎನ್ನುವುದು ದೇಶ ಕಾಲ ನಿಮಿತ್ತದಲ್ಲಿ ಹರಿಯುವ ವಸ್ತುವಿಗೆ ಅನ್ವಯಿಸುವಂಥದ್ದು. ದೇಶ ಕಾಲ ನಿಮಿತ್ತದ ಧರ್ಮವೇ ಜನನ ಮತ್ತು ಮರಣ. ಈ ಧರ್ಮ ಇದಕ್ಕೆ ಅತೀತವಾದ ವಸ್ತುವಿಗೆ ಅನ್ವಯಿಸುವುದಿಲ್ಲ. ಇದನ್ನೇ ಪರಮಗತಿ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೀರಿದ ಸ್ಥಿತಿ ಅನ್ನುವಂಥದ್ದು ಇಲ್ಲ. ಯಾರು ಇದನ್ನು ಪಡೆಯುತ್ತಾರೋ ಅವರು ಸರ್ವಶ್ರೇಷ್ಠವಾಗಿರುವುದನ್ನ ಪಡೆಯುತ್ತಾರೆ. ಈ ಗತಿಯನ್ನ ಪಡೆದವನು ಪುನಃ ಸಂಸಾರದಲ್ಲಿ ನರಳುವುದಕ್ಕೆ ಬರುವುದಿಲ್ಲ. ಹೋದ ಅಜ್ಞಾನ ಪುನಃ ಅವನಿಗೆ ಬರುವುದಿಲ್ಲ. ಸುಟ್ಟು

ಹೋದ ವಾಸನೆಗಳು ಪುನಃ ಹುಟ್ಟಲಾರವು. ಹೇಗೆ ಒಣಗಿದ ಮರದ ತುಂಡನ್ನು ನೆಟ್ಟರೆ ಚಿಗುರುವುದಿಲ್ಲವೋ, ಬೆಂದ ಕಾಳನ್ನು ಬಿತ್ತಿದರೆ ಮೊಳಕೆಯಾಗುವುದಿಲ್ಲವೋ, ಹಾಗೆ ಮುಕ್ತನಾದ ಜೀವಿ ಪುನಃ ಹಿಂತಿರುಗಿ ಬರುವುದಿಲ್ಲ. ಹಿಂತಿರುಗದ ಶ್ರೇಷ್ಠವಾದ ಸ್ಥಾನವೇ ಪರಂಧಾಮ. ನಾವೆಲ್ಲ ಹಿಂತಿರುಗುವುದು ಪೂರ್ಣತೆಯನ್ನು ಪಡೆಯುವುದಕ್ಕೆ. ಈ ಸಂಸಾರದ ಉದ್ದೇಶವೇ ಜೀವಿಯನ್ನ ಪೂರ್ಣ ಮಾಡುವಂಥದ್ದು. ಯಾವುದು ಪೂರ್ಣವಾಗಿಲ್ಲವೋ ಅದು ಪುನಃ ಪುನಃ ಬರ್ತಾ ಇರಬೇಕು, ಅನುಭವಗಳನ್ನು ಪಡಿತಾ ಇರಬೇಕು. ಈ ಸಂಸಾರವೆಂಬ ಕಣಿವೆಯ ಮೂಲಕ ಸಾಗಿ ಹೋಗುವಾಗ ನಾವೆಲ್ಲ ಸುಖ ದುಃಖಗಳನ್ನು ಉಣ್ಣಬೇಕು. ಆದರೆ ಒಂದು ಸಲ ಪೂರ್ಣತೆಯನ್ನು ಪಡೆದ ಮೇಲೆ ಅವನು ಪುನಃ ಈ ಭೂಮಿಗೆ ಬರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಗೀತಭಾವಧಾರಿಯ ಸ್ವಾಮಿ ಸೋಮಾನಾಥನಂದರವರು ತಿಳಿಸ್ತಾರೆ, ಒಂದು ಶಾಲೆಯಲ್ಲಿ ಓದುವ ಪಾಠವನ್ನೆಲ್ಲ ಓದಿ ಪಾಸು ಮಾಡಿದ ಮೇಲೆ ಅವನು ಇನ್ನೂ ಅದೇ ಶಾಲೆಯ ಅದೇ ತರಗತಿಯಲ್ಲಿ ಕುಳಿತುಕೊಂಡು ಓದಬೇಕಾಗಿಲ್ಲ. ಹಾಗೆ ನಾವು ಹಿಟ್ಟು ಮಾಡುವುದಕ್ಕೆ ಅಕ್ಕಿಯನ್ನು ಮಿಲ್ಲಿಗೆ ತಗೊಂಡ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಹಿಟ್ಟಾದ ಮೇಲೆ ಪುನಃ ಅದನ್ನು ಯಾರು ಮಿಲ್ಲಿಗೆ ಕೊಂಡೊಯ್ತಾರೆ? ಹಾಗೆ ಚಿನ್ನದ ಅದಿರಿನಲ್ಲಿರುವಂತಹ ಚಿನ್ನವನ್ನು ಬೇರ್ಪಡಿಸಲು ಆ ಅದಿರನ್ನು ಕುಟ್ಟುತ್ತಾರೆ, ಪುಡಿ ಮಾಡ್ತಾರೆ, ನೀರಿನೊಂದಿಗೆ ಬೆರೆಸ್ತಾರೆ, ಆ ನಂತರ ಅಪರಂಜಿ ಆಗಿರುವಂತಹ ಚಿನ್ನವನ್ನು ಬೇರ್ಪಡಿಸ್ತಾರೆ. ಚಿನ್ನ ಅಪರಂಜಿ ಆದಮೇಲೆ ಅದನ್ನು ಸಂದೂಕದಲ್ಲಿಟ್ಟು ಬೀಗ ಹಾಕ್ತಾರೆ. ಆ ಚಿನ್ನವನ್ನು ಪುನಃ ಕುಟ್ಟುವುದು, ಪುಡಿ ಮಾಡುವುದು ಮುಂತಾದ ಬದಲಾವಣೆಯ ಚಕ್ರಕ್ಕೆ ಒಳಗೆ ಮಾಡಬೇಕಾ? ಖಂಡಿತ ಇಲ್ಲ. ಹಾಗಾಗಿ ಜೀವಿಗೆ ಮೆತ್ತಿದ ಉಪಾಧಿಗಳ ಕೆಸರೆಲ್ಲ ತೊಳೆದು ಹೋದ ಮೇಲೆ, ಒಳಗಿರುವ ಸಂಸ್ಕಾರಗಳೆಂಬ ಆಸೆಗಳೆಲ್ಲ ಹಿಂಗಿ ಹೋದ ಮೇಲೆ ಈ ಪ್ರಪಂಚಕ್ಕೆ ಅವನು ಬಾರನು, ಅಂದರೆ ಅವನು ಪರಂಧಾಮವನ್ನು ಸೇರಿಬಿಡ್ತಾನೆ ಅಂತ. ಇದನ್ನೇ ಅವ್ಯಕ್ತ ಮತ್ತು ಅಕ್ಷರ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿಸ್ತಾ ಇರುವಂಥದ್ದು. ಮನಸ್ಸು ಮತ್ತು ಬುದ್ಧಿ ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಅಂತಲೂ, ಅದೇ ಮನಸ್ಸು ಮತ್ತು ಬುದ್ಧಿಯು ವಿಷಯಗಳತ್ತ ಓಡುವುದಾದರೆ ಅದನ್ನು ಸಂಸಾರವೆಂತಲೂ ಹೇಳುತ್ತಾರೆ. ಆತ್ಮನನ್ನು ತಿಳಿಯುವ ತನಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ. ಮರಣ ಅಂತಂದರೆ ನಾವು ಇಲ್ಲದೆ ಹೋಗುವುದು ಅಲ್ಲ. ವ್ಯಕ್ತ ರೂಪದಲ್ಲಿರುವ ನಾವು ಅವ್ಯಕ್ತವಾದಂಥ ಒಂದು ಸ್ಥಾನಕ್ಕೆ ಮರಣಾನಂತರವೂ ಇರುತ್ತೇವೆ. ಪುನಃ ಒಂದು ರೂಪವನ್ನು ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಒಂದು ಇನ್ನೊಂದು ಸಂದರ್ಭ ಅಂತಂದರೆ, ಒಂದು ಸಣ್ಣ ಹುಡುಗಿಗೆ ಮದುವೆ ಅಂತಂದ್ರೇನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದ್ರೂ ಕೂಡ ಅರ್ಥ ಆಗೋದಿಲ್ಲ. ಆದರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ ಅದರ ಅನುಭವವಾಗುತ್ತೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವಂಥ ಆನಂದವನ್ನು ಎಷ್ಟು ವಿವರಿಸಿದ್ರೂ ಕೂಡ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನು ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಮತ್ತು ಬುದ್ಧಿ ಇನ್ನು ಬೆಳೆದಿರುವುದಿಲ್ಲ. ಮನಸ್ಸು ಮತ್ತು ಬುದ್ಧಿ ವಿಶಾಲವಾದಂತೆ ಅದು ತನ್ನ ಅನಾತ್ಮನೊಡನಿರುವ ಸಂಬಂಧವನ್ನು ಬಿಟ್ಟು ಬಿಟ್ಟಂತೆ ಆತ್ಮನಲ್ಲಿಯೇ ಅದು ನೆಲೆಯಾಗುತ್ತದೆ. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಮತ್ತು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುತ್ತೆ. ಕನಸಿನಿಂದ ಎದ್ದ ಮೇಲೆ ತಾನೇ ನಾವು ಕನಸನ್ನು ಸುಳ್ಳು ಎಂದು ಹೇಳುವುದು. ಕನಸು ಕಾಣುತ್ತಿರುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ನಮಗೆ ಅರಿವಾಗುವುದಿಲ್ಲ. ಅದೇ ರೀತಿ ಒಂದು ಸಲ ಆತ್ಮನ ಬೆಳಕಿಗೆ ಎದ್ದು ಬರುವುದಾದರೆ ಪರಮ ಪದ ಎಂದರೇನು ಎಂಬುದರ ಅರಿವಾಗುವಂಥದ್ದು. ಆತ್ಮನಿರುವ ಈ ಸ್ಥಾನವನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿ ಪರಮಾತ್ಮನಿರುವ ಸ್ಥಾನ ಅಂಥೇಳಿ ವರ್ಣಿಸ್ತಾ ಇದ್ದಾರೆ. ಪರಮಾತ್ಮ ಕೃಷ್ಣನೇ ಆತ್ಮಸ್ವರೂಪವಾಗಿ ನಮ್ಮೆಲ್ಲರ ಬುದ್ಧಿಯನ್ನು ಬೆಳಗುವಂತಹ ಒಂದು ಶಕ್ತಿ. ಈ ಒಂದು ಶಕ್ತಿಯ ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕಾರಿರುಳ ಕರಿಮುಸುಕು ಮೆಲ್ಲ ಮರೆಯಾಗಲಿದೆ, ಕಾರಿರುಳ

ಕರಿಮ್ ಮುಸುಕು ಅನ್ನುವಂಥ ಒಂದು ಅಜ್ಞಾನ ನಮ್ಮ ಇಡೀ ಬದುಕನ್ನ ಮುಸುಕಿರುವಾಗ ಭಗವಂತನೆಂಬ ಚೆಂಬೆಳಕು ಹೊಂಬೆಳಕು ನಮ್ಮಲ್ಲಿ ಮೂಡಿದ್ರೆ ಆ ಜ್ಞಾನದ ಬೆಳಕೆ ನಮಗೆ ಪರಮಾತ್ಮನನ್ನ ಕಾಣುವಂತೆ ದೃಶ್ಯ ಗೋಚರವಾಗುವಂತೆ ಆಗತ್ತೆ. ಆಗ ನಮ್ಮ ಬಾಳಿನಲ್ಲಿ ನವರಾಗ ಹೊಮ್ಮತ್ತೆ, ಆಗ ಇಡೀ ಬಾನು ನಮ್ಮದೇ ಅಂತಂದ್ರೆ ಆ ಒಂದು ವ್ಯಕ್ತ ರೂಪದಲ್ಲಿರುವಂತಹ ಈ ಆತ್ಮ ಅವ್ಯಕ್ತ ರೂಪಕ್ಕೆ ಹೋದಾಗ ಅದು ಮುಕ್ತಾತ್ಮನಲ್ಲಿ ಸೇರಿ ಅಂತರಾತ್ಮದ ಒಡಲಿನಿಂದ ಆ ಪರಮಾತ್ಮನ ಹಾದಿಯಲ್ಲಿ ಸಾಗಿ ಆ ಪರಮಾತ್ಮನೇ ಆಗಿ ಮುಕ್ತಾತ್ಮನಾಗ್ತಾನೆ. ಅದೇ ಇಡೀ ಬಾನುವೇ, ಇಡೀ ಪ್ರಪಂಚವೇ ಆ ಆತ್ಮ ಸ್ವರೂಪಿಯಾಗ್ಬಿಡತ್ತೆ. ಹಾಗಾಗಿ ಎಲ್ಲವನ್ನ ಮುಕ್ತಗೊಳಿಸಿ ಸಾಗಿ ಪರಮಾತ್ಮನನ್ನ ಸೇರುವಂಥದ್ದೇ ನಮ್ಮ ಪರಮ ಮಂತ್ರ, ಅದೇ ಪರಂಧಾಮ ಅಂತ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಮನ ಪದ್ಯದ ಕುರಿತು ಗೀತಾಸ್ವನದ ಕಾರ್ಯಕ್ರಮವನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಸರಿಕೋಟೆ ತಾಲೂಕಿನ ಸೀಗೂರು ಹಳ್ಳಿಯ ಶ್ರೀಯುತ ಮಾದೇವರವರ ಜೊತೆಗಿನ ಸಂದರ್ಶನ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸಿದ್ದ ಒಂದು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಯಚಡಿಕೋಟೆ ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶಿವತ ಮಾದೇವರವರು ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಮಾದೇವ್ ಅಂತ, ಸೀಗುರಾಡಿ ಯಚಡಿಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ಮಾದೇವರವರೇ, ತಾವು ಈ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತನದ ಸಂದರ್ಭದಲ್ಲಿ ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಕೆಲವು ತೊಂದರೆಗಳು ಉಂಟಾಗ್ತಿದ್ವು, ಹಾಗೆಯೇ ಹಲವಾರು ಕಷ್ಟಗಳನ್ನು ಕೂಡ ಈ ಕುಡಿತನ ಸಂದರ್ಭದಲ್ಲಿ ಎದುರಿಸ್ಕೊಂಡು ಬಂದ್ರಿ, ನಂತರದಲ್ಲಿ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಈಗ ನಡ್ಕೊಂಡು ಹೋಗ್ತಿದೆ ಮಾದೇವರವರೇ, ಹೇಗಿದೆ ಜೀವನ?
1: ಈಗ ಜೀವನನೇ ಸರಿ ಅನಿಸ್ತು. ಸುಮಾರು ಒಂದು 8 ವರ್ಷ ಗಂಟೆ ಕುಡ್ತಾ ಚಟ ಇತ್ತು. ಕುಡ್ತಾ ಚಟ ಸಕ್ಕತ್ತು ಹಿಂಸೆ ಕೊಡ್ತಿದ್ವಿ ಮನೇಲೆಲ್ಲ, ಬರೀ ಜಗಳ ಗಲಾಟೆ ಎಲ್ಲ ಆಯ್ತಿತ್ತು. ಅದರಿಂದ ಸ್ವಲ್ಪ ಮನೆಯವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಯ್ತಿತ್ತು. ಆಗ ಒಂದಿನ ಈ ತರ ಕ್ಯಾಂಪ್ ಇಟ್ಕೊಂಡಾರೆ ಅಂದ್ಬಿಟ್ಟು ಗಣೇಶ್ ಸರ್ ಅವರು ಬಂದು ನಮ್ಮನ್ನ ಕರೆದ್ರು. ನಮ್ಮ ಹತ್ರ ಕರೀನಿಲ್ಲ, ಒಟ್ಲಲ್ಲಿ ಸಂಘ ಹಿಂಗ ಅಂದ್ಬಿಟ್ಟದ ಕರ್ಕೊಂಡು ಹೋದ್ರು. ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಇದು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅದ್ರಿಂದ ನಾನು ಹಂಗೆ ಹುಡ್ದ್ಬಿಟ್ಟೇ ಹೋಗಿದ್ದು. ಹುಡ್ದ್ಬಿಟ್ಟು ಹೋಗಿ ಅಲ್ಲೇ ಕ್ಯಾಂಪ್ ಅಲ್ಲಿ ಒಂದು 10 ದಿನ ಇಟ್ಟಿ ಇದ್ದೆ. ಆಗ ಸ್ವಲ್ಪ ಗೊತ್ತಿತ್ತಿಲ್ಲ, ಸ್ವಲ್ಪ ಮೊದ್ಲು ಎಲ್ಲ ಸ್ವಲ್ಪ ಸುಮಾ ನನ್ಗೆ ಗೊತ್ತಿತ್ತಿಲ್ಲ ಇದು ಎತ್ತಿಗೆ ಮಾಡ್ತಾರೆ ಅಂತ ಗೊತ್ತಿತ್ತಿಲ್ಲ. ಅದ್ರಿಂದ ಕರ್ಕೊಂಡೋಗಿ ಒಂದು 10 ದಿನ ಇಟ್ಟು ಕ್ಯಾಂಪ್ ಮಾಡಿದ್ರು. ಆಗ ಅದ್ರಿಂದ ಬಿಟ್ಟು ಬಂದು ಮೊದಲನ ಜೀವನ ಅಂದ್ರೆ ನಮ್ಗೆ ಮೊದ್ಲು ಎಲ್ಲ ಕುಡ್ತಾ ಚಟದಿಂದ ಬರೀ ರಕ್ತ ಎಲ್ಲ ವಾಮಿಟ್ ಮಾಡಿ ಆಸ್ಪತ್ರೆಲ್ಲ ಸೇರಿ ರಕ್ತ ಎಲ್ಲ ವಾಮಿಟ್ ಮಾಡಿ ದುಡ್ಡು ಕಾಸೆಲ್ಲ ಖರ್ಚು ಮಾಡಿ ಸುಮಾರು ದುಡ್ಡೆಲ್ಲ ಖರ್ಚಾಯ್ತು.
0: ಮೊದ್ಲು ಜೀವನ ಹೇಗಿತ್ತು, ತಮ್ಮ ಒಂದು ಕುಟುಂಬದ ಪರಿಸ್ಥಿತಿ?

0: ಇತ್ತು ಮಾದೇವರವರೇ, ತಾವು ಕುಡಿತ ಸಂದರ್ಭದಲ್ಲಿ
1: ಮೊದಲಿನ ಜೀವನದಲ್ಲಿ 400 ರೂಪಾಯಿ ಕೆಲಸ ಕೂಲಿ ಕೆಲ್ಸಕೋತಿನ, ಬೆಳಿಗ್ಗೆಯಿಂದ ಸಾಯಂಕಾಲ ಎಂಟಿ ಬರೀ ಎಣ್ಣೆ ಹೊಡಿತಿದ್ದಾರೆ, ವಾಟರ್ ಕುಡ್ತೀನೋ ಎಣ್ಣೆ ಹೊಡಿತೀನೋ. ಆಗ ಮನೆಗೆಲ್ಲ ಯಾವ ಸಾಮಾನು ತರ್ತಿದ್ದಿಲ್ಲ, ಯಾವ್ದಿಲ್ಲ, ಕುಡ್ತ ಖರ್ಚಿದಲ್ಲ ಇರ್ತೀನ, ಮಕ್ಕಳಿಗೆ ಒಂದ್ 10 ರೂಪಾಯಿ ಕೊಡ್ತೀನಿ ಅಷ್ಟೇ. ಅದು ಬಿಟ್ರೆ ಮನೆಗೆ ಯಾವ ಸಾಮಾನು ತರ್ತಿದ್ದಿಲ್ಲ, ಅದರಿಂದ ಸುಮಾರು ಕಷ್ಟ ಆಯ್ತಿತ್ತು. ಇಲ್ಲಿ ಮನೆಯವರೆಲ್ಲ ಬೈತಿದ್ರು, ಹೋಗ್ಲು ಬರೀ ಕುಡ್ಕೊಂಡು ಬಂದಿದೆ ಅಂದ್ಬಿಟ್ಟು ಹೇಳ್ತಿದ್ರು. ಅದರಿಂದ ಸಾಮಾನು ತರ್ತಿದ್ರೆ ಯಾವ್ದು ತರ್ತಿದ್ರ ಅಲ್ಲ ಅವರೇ ಖರ್ಚು.
0: ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಮಹಾದೇವರವರೇ?
1: ನಮ್ಮ ಕುಟುಂಬದಲ್ಲಿ 5 ಜನ ಇದ್ದಾರೆ.
0: ಅಂದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ ತಾವುಗಳು ಅವಾಗ?
1: 1 ರೂಪಾಯಿನಿಲ್ಲ ಸರ್ ನೋಡು, ಬರೀ ಕುಡ್ತಾನೆ ಇರ್ತಿತ್ತು. ಅದರಿಂದ ಸ್ವಲ್ಪ ತೊಂದರೆ ಆಯ್ತಿತ್ತು, ಎಲ್ಲ ಮನೆ ಖರ್ಚು ಎಲ್ಲ ನಮ್ಮ ಹೆಂಡತಿಯವರೇ ಮಾಡ್ತಿದ್ರು, ನಾವು ಎಲ್ಲ ಕುಡ್ತಾ ಬಚ್ಚ ಅಷ್ಟೇ.
0: ನೀವ್ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ?
1: ಸಂಪಾದನೆ ಇಲ್ಲ ಸರ್, ಬರೀ ಒಂದು 400 ರೂಪಾಯಿ ಇಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಚ್ಚಿನ ಅಷ್ಟೇ, ಮನೆಗೆ ತಕ ಬಚ್ಚಿನ. ಈಗಿನ ಜನರೇಷನ್ ಅಲ್ಲಿ ದುಡ್ಡು ಕಾಸು ಎಲ್ಲ ಮಾಡ್ತೀವಿ. ಈಗ
0: ಅಂದ್ರೆ ಮೊದಲು ತಗೊಳ್ಳೋ ಕುಡಿತ ಸಂದರ್ಭದಲ್ಲಿ 400 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ, ಅಥವಾ 100 ರೂಪಾಯಿನ ಮಾತ್ರ ಮನೆ ಖರ್ಚ್ಕೊಂಡು ಕೊಡ್ತಾ ಇದ್ರಿ, ಇನ್ನು ಮಿಕ್ಕಿದ 300 ರೂಪಾಯಿನ ಸಂಪೂರ್ಣವಾಗಿ ತಗೊಳ್ಳೋ ತಮ್ಮ ವೈಯಕ್ತಿಕ ಕುಡಿದಕ್ಕೆ ಬಳಸ್ಕೊತಾ ಇದ್ರಿ. ತಮ್ಮ ಒಂದು ಮನೆ ಜವಾಬ್ದಾರಿ ಯಾರು ನೋಡ್ಕೊಂಡು ಹೋಗ್ತಿದ್ರ ಅವಾಗ?
1: ಮೊದ್ಲು ನಮ್ಮ ಹೆಂಡತಿ ನೋಡ್ಕೊಂಡು ಹೋಗ್ತಿದ್ರು, ಈಗ ಎಲ್ಲ ಇಲ್ಲ, ಈಗೆಲ್ಲ ನಾವೆಲ್ಲ ಸೇರ್ಕೊತೀವಿ ಒಟ್ಟಿಗೆ.
0: ಹೈದ್ರೆ ತಗೊಳ್ಳು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮಾದೇವರವರೇ?
1: ಒಂದ್ 8 ವರ್ಷದಿಂದ ಹೆಂಚೇನೆ.
0: 8 ವರ್ಷಗಳಿಂದ ಕುಡಿತಾ ಇದ್ರಿ? ಯಾವ ಕಾರಣಕ್ಕೋಸ್ಕರ ಈ ಕುಡಿದಕ್ಕೆ ತಾವುಗಳು ಪ್ರಾರಂಭ ಮಾಡಿದ್ರಿ?
1: ಈ ತರ ಹೊರಗಡೆ ಎಲ್ಲ ಕೆಲ್ಸಕ್ಕೋಯ್ತಿನ, ಈ ಕೊಡು ಕೆಲ್ಸ ಹೋಗೋದು, ಅಲ್ಲಿ ಕೊಡು ಕೆಲ್ಸಕ್ಕೋಗಿ ಸುಂಟಿಗಿಟ್ಟಿ ಕೆಲ್ಸಕ್ಕೋಗಿ ಅಲ್ಲಿಂದ ಫ್ರೆಂಡ್ಸ್ ಗಳಿಂದ ಸೇರಿ ಅವ್ರು ಕುಡಿತಾರಲ್ಲ ಅನ್ಬಿಟ್ಟು ನಾವನ್ನು ಸೇರಿ ಕುಡ್ದು, ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಅರ್ಧ ನಿಂತೆಲ್ಲ ಕುಡ್ದು, ಯಾವ ಎಂಡ ಇರ್ತಿತ್ತು ಅದರಿಂದ ಕುಡ್ದು ಕುಡ್ದು ಸ್ಟಾರ್ಟ್ ಮಾಡಿ ಅಲ್ಲಿಂದ ಬರೀ ಕುಡ್ತಾನೆ ಸ್ಟಾರ್ಟ್ ಆಗೋಯ್ತು. ಅಂದ್ರ ನಾವ್ ಒಂದಿನ ಆಸ್ಪತ್ರೆಗೆ ಗ್ಯಾಸ್ಟಿಕ್ ಜಾಸ್ತಿ ಇದಾಗ್ಬಿಟ್ಟಿತ್ತು, ಬಲ್ಬಿಟ್ಟಿತ್ತು ಜಾಸ್ತಿ, ಅದರಿಂದ ಆಸ್ಪತ್ರೆಗೆ ಸೇರಿಸಿದ್ರು. ಅದನ್ನು ಸೇರಿಸಿ ಅದು ಸ್ವಲ್ಪ ಕಮ್ಮಿ ಆಯ್ತು ಅಂದ್ಬಿಟ್ಟದ ಕುಡ್ತಾ ಪುನಃ ಸ್ಟಾರ್ಟ್ ಮಾಡ್ದು. ಅಂದ್ರು ಆಗ ಪುನಃ ಅದು ಮುಗ್ದಾದ್ಮೇಲೆ ಈ ರಕ್ತ ವಾಮಿಟ್ ಅಂತ ಬಂತು, ಅದನ್ನು ಕರ್ಕೊಂಡೋಗಿ ಸೇರಿಸಿದ್ರು. ಆಸ್ಪತ್ರೆಯಲ್ಲಿ ಹೇಳಿದ್ರೆ ಕುಡಿಬೇಡ ಅಂತ ಹೇಳಿದ್ರೆ ಪುನಃ ಸ್ಟಾರ್ಟ್ ಮಾಡ್ದು ನಾವೆಲ್ಲ.
0: ಅಂದ್ರೆ ಮತ್ತೆ ಕುಡಿಯೋದಕ್ಕಿನ ಪ್ರಾರಂಭ ಮಾಡ್ಕೊಳ್ತಾ ಇದ್ರಿ, ತಮ್ಮ ಆರೋಗ್ಯದ ಮೇಲೆ ಸಮಸ್ಯೆಗಳು ಬಂದ್ರು ಕೂಡ
1: ಪುನಃ ಸ್ಟಾರ್ಟ್ ಮಾಡ್ತೀನಿ.
0: ಅದೇ ಮಾದೇವರ ತಾವುಗಳು ಇವಾಗ ಹೇಳ್ತಾ ಇದ್ರಿ, ನಾನು ಕುಡಿಯೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಕೂಲಿಗಂತ ಹೋಗ್ತಾ ಇದೆ ಕೊಡಗು ಜಿಲ್ಲೆಗೆ, ಅಲ್ಲಿ ಸ್ನೇಹಿತರು ಕುಡಿತಿದ್ರು, ಅವ್ರು ನೋಡಿ ನಾನು ಕೂಡ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ತಾವುಗಳು ಹೇಳ್ತಾ ಇದ್ರಿ. ಇವಾಗ ಯಾವ್ದು ಕೂಡ ಒಂದ್ಸತಿ ನೋಡೋಣ, ನಮ್ಮ ಸ್ನೇಹಿತರು ಕರೀತಿದ್ರೆ ಕುಡಿಯೋದಕ್ಕೆ ಒಂದ್ಸತಿ ಯೋಚನೆ ಮಾಡ್ಕೊಡೋಣ, ಯಾಕಂತಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳಾಗ್ಬಹುದು, ಯಾವ್ದಕ್ಕೆ ಒಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ವಾ ಅವಾಗ ನಿಮ್ಗೆ ಹೇಗೆ ಮಾದೇವರವರೇ?
1: ಆ ತರ ಅನ್ಸ್ತಿತ್ತು ಅಂದ್ರು ಪುನಃ ಇವರೆಲ್ಲ ಕುಡಿತಾರ ಸೇರ್ಬಿಟ್ಟು ಕುಡಿತಾ ಇದ್ದೋ. ಈಗ ಎಲ್ಲ ಅದೆಲ್ಲ ಆದ್ಮೇಲೆ ದಂಡ ಬೋಗ ಆದ್ಮೇಲೆ ಈಗೆಲ್ಲ ಕುಡ್ತಾ ಇಲ್ಲ, ನಿಲ್ಸ್ಬಿಟ್ಟು ಆದ್ಮೇಲೆ ಈಗೆಲ್ಲ ಜ್ಞಾನ ಬರ್ತಾ ಇಲ್ಲ, ಹೋಯ್ತಾ ಇಲ್ಲ, ಯಾರ ಜೊತೆ ಆದ್ರೂ ಹೋಯ್ತಾ ಇಲ್ಲ, ಎಲ್ಲ ಮನೇಲಿ ಇದ್ದೀನಿ.
0: ಮತ್ತೆ ಇನ್ಯಾವೆಲ್ಲ ತಮ್ಮ ಆರೋಗ್ಯದ ಮೇಲೆ ಏನಾದ್ರೂ ಬೇರೆ ಏನೋ ಸಮಸ್ಯೆಗಳು ಉಂಟಾಗ್ತಿತ್ತ ಅವಾಗ?
1: ಅವಾಗ ತೊಂದ್ರೆ ಆಯ್ತಿತ್ತಂದ್ರೆ ಅದೇ ಒಂದು ರಕ್ತದ ಒಂದು ಬಂದಿತ್ತಲ್ಲ ಅದೊಂದು, ಊಟನೇ ಸೇರ್ತಿತ್ತಿಲ್ಲ, ಬರೀ ಎಣ್ಣೆಯಲ್ಲಿ ಇದ್ರೆ ಒಂದ್ ಅರ್ಧ ನೈಟ್ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟದೆ, ಬೆಳಿಗ್ಗೆ ಎದ್ಮೇಲೆ ಒಂದ್ ಅರ್ಧ ನೈಟ್ ಕುಡಿಬೇಕು ಅಂದ್ಬಿಟ್ಟು ಪರದಾಡ್ತೀನಿ, ಎಲ್ಲ ಯಾರಾದ್ರೂ ಕೊಡ್ತಾರೇನೋ ಒಂದ್ ಊಟದೆಲ್ಲ ನೋಡ್ತೀನಿ. ಆಗ ಪುನಃ ಒಂದ್ ನಮ್ಮ ಹೆಂಡತಿರನ್ನ ಪುನಃ ದುಡ್ಡು ಕೇಳ್ತೀನಿ, ಹೋಗರಿತೀನಿ ಅವ್ರನ್ನ, ಅವ್ರು ಕೊಡಲ್ಲ ಅಂದ್ರೆ ನಾವು ಬರ್ತಿತ್ತಿಲ್ಲ, ಅವ್ರು ಕೊಡಲ್ಲ ಅಂದ್ರೆ ನಾವು ಬರ್ತಿದ್ದಿಲ್ಲ, ಕೊಡು ಕೊಡು ಅಂದ್ಬಿಟ್ಟು ಜಗಳ ಮಾಡಿ ಕೇಳ್ತೀನಿ.
0: ಅಂದ್ರೆ ಅವ್ರನ್ನ ಎದುರಿಸಿ ಬೆದರಿಸಿ ದುಡ್ಡನ್ನ ಕಿತ್ಕೊಳ್ತಾ ಇದ್ರೆ ಕುಡಿಯೋದಕ್ಕೆ. ಇವಾಗ ಕುಡಿತನ ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ರ, ತಮ್ಮ ಒಂದು ಕುಟುಂಬದ ಸಹಕಾರ ಹೇಗಿದೆ ಮಾದೇವರವರೇ ತಮ್ಮ ಮೇಲೆ?
1: ಈಗ ಕುಟುಂಬ ಸಹಕಾರ ಎಲ್ಲ ಚೆನ್ನಾಗಿದೆ, ಸಹಕಾರ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಎಲ್ಲ ನಿವಾರಿಸ್ಕೊಂಡು ಹೋಯ್ತಾ ಇದ್ದೀವಿ ಜೊತೆಯಲ್ಲಿ. ಆಗ ಕುಡ್ತದಿಂದ ಎಲ್ಲ ಬರೀ ಜಗಳ ಎಲ್ಲ ಆಯ್ತಿತ್ತು, ದಿನ ಜಗಳ ಕುಡಿಯೋದು ಬಡಿಯೋದೆಲ್ಲ ಆಯ್ತಿತ್ತು.
0: ಅಂದ್ರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೆ ಕೂಡ ಕೆಲವೊಂದು ತೊಂದರೆಗಳನ್ನು ಕೊಡ್ತಾ ಇದ್ರಿ?
1: ಅವ್ರು ಹೋಗಿ ಬೇರೆ ಊರಿಗೆ ಉಂಟಾಗದು ಅದೆಲ್ಲ ಮಾಡ್ತಿದ್ರು, ಈಗಿನ ಜನರೇಷನ್ ಅಲ್ಲಿ ಇಲ್ಲ.
0: ತಾವು ಮೊದಲು ಕುಡಿತಿರುವಾಗ ಈ ತರ ನಿಮ್ಗೆ ಆರೋಗ್ಯದ ಮೇಲೆ ಕೆಲವೊಂದು ತೊಂದರೆಗಳು ಉಂಟಾಗ್ತಿದ್ವು, ಅವಾಗ ನಿಮ್ ಕುಟುಂಬದವ್ರು ಏನಾದ್ರೂ ಬುದ್ಧಿ ಮಾತುಗಳು ಹೇಳಿದ್ರು ನಿಮ್ಗೆ, ನಿಮ್ ತಂದೆ ತಾಯಿಗಳಾಗಿರ್ಬೋದು, ನಿಮ್ ಹೆಂಡತಿ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಈ ತರ ಕುಡಿಬೇಡ ಅಂತ ಹೇಳಿದ್ರು ಅವಾಗ?
1: ತಂದೆ ತಾಯಿನು ಹೇಳಿದ್ರು, ಹೆಂಡತಿನ ಹೇಳಿದ್ರು, ಎಲ್ಲ ಹೇಳಿದ್ರು ಕುಡಿಬೇಡ ಇನ್ನು ನಿಲ್ಸ್ಬಿಡು ಅಂದ್ಬಿಟ್ಟು. ಆಸ್ಪತ್ರೆನವ್ರು ಡಾಕ್ಟರ್ಗಳನ್ನ ಹೇಳಿದ್ರು ಇನ್ನು ಕುಟ್ರೆ ಸ್ತೋಯ್ತಿದೆ ಅಂತ ಹೇಳಿದ್ರು. ಅದ್ರಿಂದನು ಇದು ಪಡ್ದೇನೆ ಪುನಃ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಈ ಗಣೇಶ್ ಸರ್ ಗುರು ಬಂದದೆ ನನ್ಗೆ ಈಗ ಉತ್ತಮ ಅನ್ಸುತ್ತು, ಅವ್ರು ಬಂದು ನನ್ನ ಕರ್ಕೊಂಡೋಗಿ ಈ ತರ ಸೇರ್ಸಾಗ ಗಣೇಶ್ ಸರ್ಗೆ ಒಳ್ಳೆ ತುಂಬಾ ಥ್ಯಾಂಕ್ಸ್.

ಅವ್ರೇ ಒಂಥರ ದೇವ್ರ ಕಂಡಾಗಿ ಬಂದು ಸೇರ್ಸಿದ್ರು. ಅದನ್ನು ಸುಳ್ಳಿಯಾಗಿ ಸೇರ್ಸಿದ್ರು, ಒಂದು ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲೇ ನಾಗೇಶ್ ಸರ್ ಅವ್ರೇ ಅಂದ್ಬಿಟ್ಟು ಇಲ್ಲಿ ಬೈಕ್ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಏನ್ ಹತ್ರ ಆಯ್ತು ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರ್ಸಿದ್ರು. ಇಲ್ಲಿ ಕರ್ಕೊಂಡೋಗಿ ಒಂದು ರೂಮ್ ತೋರ್ಸ್ರ ಅಲ್ಲಿ ಹೋಗಿ ಎಲ್ಲ ಅವ್ರೇ ಅಲ್ಲಿ ಹೋಗಿ ಎಲ್ಲ ಅವ್ರೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ರೂಮ್ ಸೇರ್ಸಿದ್ರು. ಒಳಗಡೆ ಅವ್ರ ಕಡೆ ಬಂದಿತ್ತಿಲ್ಲ, ಕೆಳಗಡೆ ಇದ್ರು. ನಾವು ಹೋಗಿ ಅಲ್ಲಿ ಅವ್ರೆ

0: ಪ್ರಭಾವ ಅಂತ. ಅದು ಬೇರೆ ನಮ್ಮ ಇಲ್ಲಿ ಎಲ್ಲ ಕುಡುಗಲಿದ್ರು, ನಮ್ಮಲ್ಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಕುಡುಗಲಿದ್ರು. ನಾನು ಒಬ್ಬನೇ ಬಂದಿದ್ದು ಇಲ್ಲಿ, ಸಾವು ನಟ್ಟು ಬಂದಿದ್ದೆ. ಬಂದಾಗ ಆಗ ಕರ್ಕೊಂಡೋಗಿದ್ದವ್ರು ಮತ್ತೆ ಆಗ ಕರ್ಕೊಂಡೋಗಿ ಅಂದ್ರು ನಾನು ಹೋಯ್ತು ದಿವಸ ಕುಡುಗಲಿ ಇದ್ದವ್ರೆ ಅಲ್ಲಿ ಒಬ್ರೇ ಇರೋದು ಅನ್ಬಿಟ್ಟು ಹೇಳಿದ್ವಿ ಅಂದ್ರು ಕಳಿಸ್ಲಿಲ್ಲ. ದಿನ ಎಂಟು ಆಗ ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ತಿದ್ರು.
1: ಆ ಕ್ಯಾಂಪಲ್ಲಿ ಎಷ್ಟು ದಿನಗಳಲ್ಲಿ ತರಬೇತಿನ ಪಡ್ಕೊತಿದ್ರಿ ಮಾದೇವರ ರೈತಾವುಗಳು?
0: 10 ದಿನ ಎಂಟು ತರಬೇತಿ ಪಡ್ಕೊಂಡಿದ್ವಿ.
1: ಏನಾದ್ರು ಹೇಳ್ಕೊಡ್ತಿದ್ರು ಕ್ಯಾಂಪಲ್ಲಿ ನಿಮ್ಗೆ?
0: ಕ್ಯಾಂಪಲ್ಲಿ ಈ ತರ ನೀವು ಕ್ಯಾಂಪಲ್ಲಿ ಕುಡಿತಾರದಿಂದ ನಿಮ್ ಮನೆಯವ್ರಿಗೆ ತೊಂದರೆ ನಡೆಸ್ತಿದ್ರಿ ಎಲ್ಲ ಹೇಳ್ತಿದ್ರು. ಎಲ್ಲ ನಿಮ್ಗೆ ಸರಿನಾ ಅಂತ ಹೇಳ್ತಿದ್ರು. ಹಿಂದೆ ಬೇರೆ ಕಡೆಯವರು ಆತರ ಪುಟ್ಟ ಚಟಿಯಿಂದ ಬಿಟ್ಟರು ಬಂದು ನಮ್ಗೆ ತರಬೇತಿ ಕೊಡ್ತಿದ್ರು.
1: ಅದೇ ಮಾದೇವರು ಇವಾಗ ತಾವುಗಳು ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದ ಒಂದು ಮಧ್ಯವರ್ತನ ಶಿಬಿರ ಕ್ಯಾಂಪ್ಗೆ ತಾವುಗಳು ಹೋಗ್ತೀರಾ. ಆ ಮೊದಲ ದಿನ ಆ ಒಂದು ಕ್ಯಾಂಪ್ಗೆ ಹೋದಾಗ ಅಲ್ಲಿ ಅಂದ್ರೆ ಹೊಸ ಜನಗಳ ಪರಿಚಯ ಕೂಡ ಆಗುತ್ತೆ ನಿಮ್ಗೆ, ಅದೊಂದು ಹೊಸ ಜಾಗ ಕೂಡ ಅಂತ ಅನಿಸುತ್ತೆ ನಿಮ್ಗೆ. ಅಲ್ಲಿ ಹೋದಾಗ ಮೊದಲನೇ ದಿನ ಅಲ್ಲಿನ ವಾತಾವರಣ ಹೇಗನ್ಸ್ತೈತಿ ನಿಮ್ಗೆ, ಅನುಭವ ಹೇಗಾಗ್ತಿತ್ತು ನಿಮ್ಗೆ ಅಲ್ಲಿ ಕ್ಯಾಂಪ್ ಅಲ್ಲಿ?
0: ಕ್ಯಾಂಪ್ ಅಲ್ಲಿ ಮೊದಲನೇ ದಿನ ಹೋದಾಗ ಪರಿಚಯ ಇರಲಿಲ್ಲ, ಯಾರು ಪೂರ್ತಿ ಪರಿಚಯ ಇರಲಿಲ್ಲ. ದಿನದಲ್ಲಿ ಸಖತ್ ಬೇಜಾರು ಅನಿಸ್ತು. ಯಾರಪ್ಪ ನಾವು ಹೊಂಟೋಗ್ಬೇಕು ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿ ಎಲ್ಲ ಅವ್ರನ್ನೆಲ್ಲ ಕೇಳಿದ್ವಿ, ಹೋಗ್ತಿ ಬಾಗಿಲು ದಪ್ಪ ನಿಂತ್ಕೊಂಡು ಹೋಗ್ತಾರಿದ್ದೀನಿ, ಅವ್ರ ಪರಿಚಯ ಇರಲಿಲ್ಲ, ಯಾರು ಕಳಿಸ್ಲಿಲ್ಲ ಯಾರು. ಮೊದಲನೇ ದಿನದಲ್ಲಿ ಈ ವಾಟರ್ದು ನಾವು ಕುಡಿದ ಎಣ್ಣೆ ಕುಡ್ತಿದ್ದ ಸ್ವಲ್ಪ ಮಂಕಿತ್ತು, ಒಂಥರ ಭಯ ಭಯ ಆಯ್ತಿತ್ತು, ಹೊಂಟಾಗೋ ಅಂದ್ಬಿಟ್ಟೆಲ್ಲ ಭಯ ಭಯ ಆಯ್ತಿತ್ತು, ಒಂಥರ ಮಂಕಿರ್ತಿತ್ತು ಹೋಗುವಾಗ. ಆಗ ಎಲ್ಲ ನಾನು ಕಿಟಕಿಲೇ ನಿಂತ್ಕೊಂಡು ನೋಡೋದು. ಆಗ ಈ ನಮ್ ಕಡೆ ಈ ಕಡೆ ಹೊಸಳ್ಳಿ ಗಂಡತ್ತೂರು ಹೊಸಳ್ಳಿ ಅಂತ ಇದೆ, ಅಲ್ಲಿ ಹುಡುಗರು ಸ್ವಲ್ಪ ಜನ ಇದ್ರು ಅವ್ರನ್ನ ಕೇಳೋದು ಇವ್ರು ಯಾರಲ್ಲಪ್ಪ ಕಳಿಸ್ತಾರೆ ಅಂತ ಕೇಳೋದು. ನಾನು ಅವ್ರನ್ನ ಕೇಳೋದು ಒಂದ್ ಅರ್ಧ ನೈಟ್ ಇದ್ದೆ, ಈಗ ಯಾರಾದ್ರು ದುಡ್ಡು ಕೊಟ್ರೆ ಹೋಗಿ ತಕೋಬತ್ತರೇನೋ ಅಂತ ಅನ್ಸೋದು ಕೇಳೋದು.
1: ಅಂದ್ರೆ ಕ್ಯಾಂಪ್ ಅಲ್ಲೂ ಕೂಡ ಕುಡಿಬೇಕು ಅಂತ ಅನ್ಸ್ತಾ ಇತ್ತು ನಿಮ್ಗೆ?
0: ಅನ್ಸಿದ್ದು ಇದು ಮುಂಕು ಅಂತ ಇದು ಹಿಡ್ಕೊಂಡಿರ್ತಾವೆ ತಲೆ ಭಾರ ಹಿಡಿಸಿ ಬಿಟ್ಟಿರ್ತಲ್ಲ ಅದ್ರಿಂದ ಕೇಳೋದು. ಅವ್ರು ಅದು ಒಬ್ರನ್ನ ಮಾತ್ರ ಅವ್ರು ಪರಿಚಯ ಇದ್ರು ಮಾತ್ರ ಅವ್ರನ್ನ ಕೇಳೋದು, ಅವ್ರು ಇಲ್ಲಿ ಯಾರು ಕಳ್ಸಲ್ಲ ಅಂತ ಹೇಳ್ತಿದ್ರು. ಆಗ ಬನ್ನಿ ಕೂತ್ಕೊಂಡೆ ತಿಂಡಿ ತಿನ್ನಿ ಅಂತ ಹೇಳಿದ್ರು. ತಿಂಡಿ ಒಂದ್ ಜಾಸ್ತಿ ಹಾಕ್ಸ್ಕೊಂಡು ಜಾಸ್ತಿ ಹಾಕಿದ ಮೇಲೆ ಸ್ವಲ್ಪನೇ ತಿಂದಿದ್ದು ಎಲ್ಲ ವಾಮಿಟ್ ಬರ್ತಿತ್ತು ಆಗ್ಲಿಲ್ಲ, ಆಗ ಪೆಟ್ಸ್ ಅಲ್ಬಿಟ್ಟು. ಆದ್ರೆ ಹಿಂದೆ ಸ್ವಲ್ಪ ತಿಂದ್ಬಿಟ್ಟು ಬರೀ ನೀರು ಕುಡಿತಿದ್ದೆ. ಆಗ ಕೂತ್ಕೊಳ್ಳಿ ಅಂದ್ರು, ಬಂದ್ವಿ ಎಲ್ಲ ಕೂತ್ಕೊಳ್ಳಿ ಅಂದ್ರು. ಆಗ ಎಲ್ಲ ಚೆಕ್ ಮಾಡಿಸ್ದು ಎಲ್ಲ ರಕ್ತ ಇದೆಲ್ಲ ಟೆಸ್ಟ್ ಮಾಡಿದ್ರು, ಅಲ್ಲಿಂದ ಪ್ರಾರಂಭ ಆಯ್ತು ಸರ್.
1: ಅಂದ್ರೆ 10 ದಿನಗಳವರೆಗೆ ತರಬೇತಿನ ಪಡ್ಕಾತಿದ್ರೆ ಅಲ್ಲಿ. ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದಂತ ಒಂದು ಮಧ್ಯವರ್ತ ಶಿಬಿರ ಕಾರ್ಯಕ್ರಮ ನಿಮ್ಗೊಂದು ಮರು ಜನ್ಮವನ್ನು ನೀಡಿದಂತ ಕೂಡ ಹೇಳ್ಬಹುದು.
0: ಮರುಜನ್ಮ ನೀಡಿದೆ.
1: ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮ್ನ ಹೇಗ್ ನೋಡ್ಕೊಳ್ತಾ ಇದ್ರು, ಯಾವ ರೀತಿ ನಿಮ್ ಜೊತೆ ಇರ್ತಾ ಇದ್ರು ಅಲ್ಲಿ?
0: ಅಲ್ಲಿನ ಸಿಬ್ಬಂದಿಗಳು ಮೊದಲನೇ ದಿನದಲ್ಲಿ ಎಲ್ಲ ಸ್ವಲ್ಪ ಗದಿಸ್ದಂಗೆ ಮಾತಾಡ್ತಿದ್ರು, ಕೂತ್ಕೊಳ್ಳೋ ಬಾರ ಇಲ್ಲಿ ಕೂತ್ಕೊಳ್ಳೋ ನೀ ಎಲ್ಲಿ ಹೋಗ್ತಿದ್ಯ ಅಂತ ಕೇಳ್ತಿದ್ರು. ಆಗ ಹಿಂದೆ ಮಾರನೇ ದಿನ ಎಲ್ಲ ಪೂರ್ತಿ ನಾರ್ಮಲ್ ಆಗಿ ಅವರು ನಮ್ಮನ್ನ ಒಳ್ಳೆ ಮಕ್ಕಳ ಕಡೆಗೆ ಸಾಕಂಗೆ ರಘು ಸರ್ ಅವರೆಲ್ಲ ಚೆನ್ನಾಗಿ ಮಕ್ಕಳ ಕಡೆಗೆ ಸಾಕಣಗೆ ಇದ್ರು. ಒಂದ್ 3 ಜನ 4 ಜನ ಇದ್ರು ಅಂದ್ರೆ ಅವ್ರ ಸಲಹೆ ಸರಿಯಾಗಿ ಗೊತ್ತಿಲ್ಲ. ಮನೋರ್ ಸರ್ ಚೆನ್ನಾಗಿ ಮಕ್ಕಳ ಕಡೆಗೆ ಚೆನ್ನಾಗಿ ಸಾಕೊಂಡ್ರು.
1: ಅದೇ ತಮ್ಗಳಿಗೆ 10 ದಿನಗಳ ತರಬೇತಿ ಕೊಡೋದ್ರ ಜೊತೆಗೆ ತಮ್ಗೆ ಊಟ ಆಗಿರ್ಬೋದು ವಸತಿ ಆಗಿರ್ಬೋದು ಎಲ್ಲಾನು ಕೂಡ ಉಚಿತವಾಗಿ ಕೊಟ್ಟು ನಿಮ್ಗೆ ಒಂದು ಹೊಸ ಜೀವನವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಏನು ಕೃತಜ್ಞಳಕ್ಕೆ ಇಷ್ಟಪಡ್ತೀರಾ ಮಾದೇವರವರೇ ಕಾರ್ಯಕ್ರಮದ ಮುಖಾಂತರ?
0: ನಮ್ಗ ಅವರು ರಘು ಸರ್ ಮನೋಹರ್ ಸರ್ ಅಲ್ಲಿ ಇದ್ದ ನಮ್ಗ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರಿಗೆ ನನ್ಗ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಎಲ್ಲ ಚೆನ್ನಾಗಿ ಅವರು 10 ದಿನ ಇಟ್ಟು ಒಂಥರ ಮಕ್ಳ ಕಡೆಗೆ ಸಾಕೊಂಡ್ರವ್ರಕ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ.
1: ಎಷ್ಟು ಜನ ಭಾಗವಹಿಸಿದ್ರಿ ಅವಾಗ?
0: 22 ಜನ ಸರ್.
1: 22 ಜನ
0: 22 ಜನ.
1: ಮತ್ತೆ ಕೊನೆ ದಿನ ತಮ್ಗೆ ಯಾವ ರೀತಿಯ ಸನ್ಮಾನವನ್ನ ಮಾಡಿ ತಮ್ಮ ಗ್ರಾಮಗಳಿಗೆ ಕಳ್ಸಿಕೊಟ್ರು?
0: ಕೊನೆ ದಿನ ಈ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿದ್ರು. ಅವ್ರನ್ನೆಲ್ಲ ಕರೆಸಿ ಹಿಂದೆ ಅಲ್ಲಿ ಇರೋರು ಅವ್ರ ಹೆಸರು ಗೊತ್ತಿಲ್ಲ, ಅಲ್ಲಿ ಇರೋರು ಒಬ್ರು ಸರ್ ಅಂತಿದ್ರು. ಅವರು ಪಾಪ ನಮ್ಗ ಕೆಳಗಡೆ ನೆಲ್ಗ ಬಿದ್ದು ತಲೆ ಬಾಗಿ ಅವರು ಶರಣ ಮಾಡಿ ನೀವು ಇನ್ನು ಕುಡಿಬಾರ್ದಿ ಅಂತ ಹೇಳಿ ಕಳ್ಸಿದ್ರು. ಅವ್ರೆಲ್ಲ ಆಗ ಇನ್ನು ಮುಟ್ಟಲ್ಲ ಅಂತ ನೀವು ಆಜ್ಞೆ ಮಾಡಿ ಅನ್ನುತ್ತದೆ ಕೈನೆಲ್ಲ ಮುಂದ್ಗಡೆ ಚಾಚಿ ಇದ್ ಮಾಡಿದ್ರು.
1: ಆಗಿನ ಮಾದೇವರ ತಾವುಗಳು 10 ದಿನಗಳ ತರಬೇತಿನ ಪಡ್ಕೊಂಡು ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ತಾವುಗಳು ತಮ್ಮ ಒಂದು ಹಾಡಿಗೆ ಹೋಗ್ತೀರಾ. ಅಲ್ಲಿ ಹಾಡಿಗೆ ಹೋದಾಗೆ ಅಲ್ಲಿ ತಮ್ಮ ಒಂದು ಹಾಡಿಯ ಜನರುಗಳು ಏನಾದ್ರೂ ಕೇಳಿದಾರೆ ನಿಮ್ಮನ್ನ ಆ ಕ್ಯಾಂಪ್ ಅಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಯಾವ ತರ ಬಿಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅಂತ ಏನಾದ್ರೂ ನಿಮ್ಮನ್ನ ಕೇಳಿದಾರ ಹಾಡಿಲಿ?
0: ಕೇಳೋರು ಇಲ್ಲಿ ಮೊದ್ಲು ಸ್ಟಾರ್ಟಿಂದ ಬಂದು ಹಾಡಿಯವರು ಕೇಳಿದ್ರು ಯಾತಿ ಕರ್ಕೊಂಡೋಗಿದ್ರು ಅಂತ. ನಾವ್ ಹೇಳಿದ್ವಿ ಈ ತರ ಎಣ್ಣೆ ಬಿಡಿಸೋದಕ್ಕೆ ಸಿಬ್ಬರ ಇಟ್ಕೊಂಡ್ರೆ ಅದಕ್ಕೆ ಕರ್ಕೊಂಡೋಗಿದ್ರು. ನಾವು ಹೇಳಿದೆ ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿದ್ದು ಇಲ್ಲಿ ಈ ತರ ಇದೆ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ವಿ. ಕೇಳಿದ್ರು.

0: ಇತರದೆಲ್ಲ ಬಿಡಿಸ್ತಾರ ಅನ್ನೋದ್ ಇವ್ರನ್ನ ಕೇಳಿದ್ರು, ನಾವು ಬಿಡಿಸ್ತಾರ ಬಾಟ್ರು ನಿಲ್ಸ್ಬೋದ ಅಂತ ಕೇಳಿದ್ರು. ಹೌದು, ಇದರಿಂದ ನಾವು ಮಾತ್ರ ಎಲ್ಲ ಸ್ಟಾರ್ಟಿಂಗ್ ತಗೊಂಡೋದ್ಮೇಲೆ ಮಾತ್ರ ಟ್ಯಾಬ್ಲೆಟ್ ಎಲ್ಲ ತಗೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಮರಿವು ಕಮ್ಮಿ ಆಯ್ತದೆ, ಎಣ್ಣೆಯಿಂದ ಸ್ವಲ್ಪ ದೂರ ಇರ್ತೀವಿ. ಮಾತ್ರ ಇಲ್ಲ, ತೀರದ ಮೇಲೆ ಹೆಂಗಿರ್ಬೇಕಂದ್ರೆ ಅದ್ರ ಸ್ಮೆಲ್ಲೇ ತಡಿಯಲ್ಲ ಅಂತ ಹೇಳ್ದಿ, ಸ್ಮೆಲ್ ತಡಿಯಕ್ಕಾಗಲ್ಲ, ತಲೆನ ಬರ್ತದೆ, ಸ್ವಲ್ಪ ವಾಸನೆ ಸ್ವಲ್ಪ ದೂರದಲ್ಲಿ ಇರ್ತೀವಿ ಅಂತ ಹೇಳ್ತೀನಿ ಅವ್ರಗ.
1: ಹಾಗೆ ನೀವು ಮಾಡಿರ್ಲಿ, ಕೆಲವರು ಕುಡಿತರದ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವವನ್ನು ಹೇಳ್ಕೊಂಡಿದ್ದೀರಾ?
0: ಹೇಳ್ಕೊಂಡಿ, ಅವ್ರು ಹೇಳ್ತಿದ್ರು ಈಗ ಆತರ ಇದ್ದೆ, ಮೊದ್ಲು ಆತರ ಇದ್ದೆ ಅಂತ ಹೇಳ್ತಿದ್ರು ಅವ್ರು. ಆಗ ನಾನು ಈಗನೇ ಸರಿ ಮೊದ್ಲು ಒಂಥರ ಇದ್ದೆ ಅಂತ ಅವ್ರನ್ನ ತಿರುಗಿ ನಮ್ನ ಮೊದ್ಲು ಒಂಥರ ಇವಾಗ ಕುಡಿದ್ರೆ ಒಂಥರ ಕೆಣಕಣದಾಗ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಈಗ ಸರಿ ಈಗ ಅಂತ ಅವ್ರನ್ನ ಹೇಳವ್ರೆ, ಈಗ ಒಳ್ಳೆ ಆರಾಮಾಗಿ ಇವನ್ನ ಹೇಳಿದ್ರೆ.
1: ಹಾಗೆಯೇ ತಾವುಗಳು ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ತಮ್ಮ ಆಡಿಯವರಾಗಿರ್ಬೋದು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅವರು ಮೊದ್ಲೆಲ್ಲ ಜಾಸ್ತಿ ಕುಡ್ಕೊಂಡ್ಮೇಲೆ ಹಿಂದಾತಿಗ ಇಲ್ಲಿ ಮನೆ ತಪ್ಪು ಎಲ್ಲ ಬರ್ತಾನೆ, ಹೋಗ್ಸಗಳು ಅಂತ ಬೇರೆಯವರೆಲ್ಲ ಹೇಳ್ತಿದ್ರು, ಹೋಗಿ ಕೇಳು ಅತ್ತಾಗಿ ಇಲ್ಲೆಲ್ಲ ಬಂದು ಸ್ಪರ್ಧಾಡ್ತಾನೆ ಕಿತ್ತಾಡ್ತಾನೆ ಅಂತ ಹೇಳ್ತಿದ್ರು ಅವರು. ಮನೆಯವರು ಬೇರೆ ಮನೆಯವ್ರ ಕಡೆ ಎಲ್ಲ ಹೋದ್ರೆ ಅತ್ತ ಕೆಲಸ ಕೇಳು, ಒಂದ್ ಸ್ವಲ್ಪ ಗಂಟೆ ಅಷ್ಟೇ ಅವ್ರು ಕುಡಿಯ ಗಟ್ಟಿ ಇರ್ತಿದ್ರು ಜೊತೆಲಿ, ಕುಡ್ತಾದ್ಮೇಲೆ ಅವ್ರನ್ನ ಜಗಳ ಮಾಡಿ ಕಳ್ಸ್ಬಿಡ್ತಿದ್ರು. ಈಗ ಆತರ ಇಲ್ಲ, ಈಗ ಎಲ್ರ ಮನೆ ಹೋದ್ರು ಜನ ಮಾತಾಡ್ತಾರೆ,
1: ಅದೇ ಗೌರವನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರೆ ಅದೇ ಜನಗಳು.
0: ಜನಗಳು ಮಾತಾಡ್ತಾರೆ.
1: ಎಷ್ಟು ಖುಷಿ ಕೊಡ್ತಿದೆ ಇವಾಗ ನಿಮ್ಗೆ?
0: ಈಗ ಎಲ್ಲ ತುಂಬಾ ಸಂತಸ ಆಗ್ತಿದೆ, ಖುಷಿ ಪಡ್ತಿದೆ, ಎಲ್ಲ ಯಾವ ಕಡೆ ಎಲ್ಲ ಹೋದ್ರು ಏನ್ ಆತರ ಎಲ್ಲ ತೊಂದ್ರೆ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಹುಡುಗರು. ಮೊದ್ಲೆಲ್ಲ ಸ್ವಲ್ಪ ದೂರದಲ್ಲೇ ಅವ್ರು ಬಂದ ಮೇಲೆ ಜಾಸ್ತಿ ಕುಡಿದಿದ್ದವರು ಇದ್ರೆ ಅವನ್ ತಪ್ಪ ಏನ್ ಮಾತಾಡೋದು ಅನ್ಬಿಟ್ಟು ದೂರ ದೂರ ಹೊಂಟಾಯ್ತಿದ್ರು. ಹೋಗಿ ಅವ್ರ ತಪ್ಪು ಕೂತ್ಕೊಂಡ್ರೆ ಕುಡಿದಿದ್ರೆ ಇರ್ತಾರಲ್ಲ ಅವ್ರ ತಪ್ಪು ಕೂತ್ಕೊಂಡ್ರೆ ದೂರ ದೂರ
1: ಹೋಗಿ. ತಮ್ಮ ಒಂದು ಮನಸ್ಸು ಹತೋಟಲ್ಲಿ ಇಡ್ತೈತೆ ಅವಾಗ ಕುಡಿತಿರೋ ಸಂದರ್ಭದಲ್ಲಿ?
0: ಹತೋಟ ಇರ್ತಿದ್ದಿಲ್ಲ, ಒಂದೇ ಬರೀ ಕುಡ್ತಾನೆ, ಜಾಸ್ತಿ ಸೇವನೆ ಮಾಡೋ ಅಂತ ಅನ್ಸ್ತಿತ್ತು. ಬೇರೆ ಕಡೆ ಎಲ್ಲ ಇಟ್ಕೊಂಡು ಹೋಗೋ, ಕೆಲಸ ಮಾಡಿದ್ರು ಬರೀ ಕುಡ್ತಾನೆ ಜಾಸ್ತಿ. ಕೆಲ್ಸಕ್ಕ ಹೋಯ್ತಿನೋ, ಕೆಲ್ಸಕ್ಕೆ ಹೋಗ್ಬಿಟ್ಟದೆ ಒಂದು ಬೆಳಿಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರೆ ಅರ್ಧವನ್ನೇ ಮೊದ್ಲು ಒಂದು ಪ್ಯಾಕೆಟ್ ಕೊಡ್ತಾರೆ, ಅದಾದ್ಮೇಲೆ ನಾಷ್ಟಕ್ಕೆ ಒಂದು ಪ್ಯಾಕೆಟ್, ಹಿಂದೆ ಮಧ್ಯಾಹ್ನ ಒಂದು ಪ್ಯಾಕೆಟ್, ಸಾಯಂಕಾಲ ಮೂರು ಪ್ಯಾಕೆಟ್ ಎಸ್ಕೊಂಡು ಬಂದು ಕೊಡ್ದು ಬಿಟ್ಟದ್ದು, ಪುನಃ ಬೆಳಿಗ್ಗೆ ಪುನಃ ಅದೇ ಸ್ಟಾರ್ಟ್. ಆತರೆಲ್ಲ ಮನೆಯಾಗ ಒಂದು ರೂಪಾಯಿ ತರ್ತಿದ್ರೆ.
1: ಇವಾಗ ನೀವು ಕುಡಿತವನ್ನು ಬಿಟ್ಟು ಎಷ್ಟು ವರ್ಷಗಳಾಯ್ತು?
0: ಈಗ 6 ತಿಂಗಳೇನೋ ಆಗಿದೆ.
1: 6 ತಿಂಗಳಾಗಿದೆ ಕುಡಿತವನ್ನು ಬಿಟ್ಟು ನೀವು? ಹಾಗೆ ಮಾದೇವರವರೇ, ತಾವುಗಳು ತಮ್ಮ ಮನೆಗಳಾಗಿರ್ಬೋದು ತಮ್ಮ ಅಡಿಲಾಗಿರ್ಬೋದು ಕೆಲವು ಹಬ್ಬಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಆ ಹಬ್ಬಗಳು ಕೂಡ ತಮ್ಮ ಮನೆಗೆ ಅತಿಥಿಗಳು ಕೂಡ ಬರ್ಮಾಡ್ಕೊಳ್ತೀರಾ, ಈ ಕುಡಿತ ಸಂದರ್ಭದಲ್ಲಿ ಆ ಅತಿಥಿಗಳ ಜೊತೆಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ?
0: ಆಗ ಮೊದ್ಲು ಕುಡಿತಿದ್ರ ಸಂದರ್ಭದಲ್ಲಿ ಮನೆಯವ್ರ ಹಬ್ಬಗಳು ಮಾಡುವಾಗ ನಾವೇ ಮೊದ್ಲು ಸ್ಟ್ರಾಂಗ್ ಆಗಿರ್ತೀನ ಹಬ್ಬ ಮಾಡಾಗ, ಮನೆಯವರೆಲ್ಲ ಸ್ವಲ್ಪ ದೂರದಲ್ಲಿ ಇರ್ತಿದ್ರು, ನಾವು ಮೊದ್ಲು ಟೈಟ್ ಬಗ್ಬೇಕು ಬಿಡ್ಬೇಕು ಅಂತ ಟೈಮ್ ಹಂಗೆ ಹಂಗೆ ಬರ್ತೀನ. ಇದರಲ್ಲಿ ಇವರು ಬೇರೆ ಹೆಂಡತಿ ಬೇರೆ ಬೊಯ್ಯೋದೇ ಜಾಸ್ತಿ, ಅದೆಲ್ಲ ಹಬ್ಬ ಮಾಡ್ತೀನಿ ಸರ್. ಹಬ್ಬ ಗಿಬ್ಬ ಎಲ್ಲ ಆಗೆಲ್ಲ ಇರ್ತಿದ್ದಲ್ಲ, ಹಬ್ಬ ಬಂದ್ರು ಬರೀ ಕುಡ್ತದಲ್ಲೇ ಜಾಸ್ತಿ ಇರ್ತೀನ.
1: ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳು ಮತ್ತೆ ಪೆನ್ಗಳನ್ನೆಲ್ಲ ಕೊಡ್ತಾ ಇದ್ರ ಅವಾಗ ಮಕ್ಕಳಿಗೆ?
0: ಇಲ್ಲ ಸರ್, ಎಲ್ಲ ಪೂರ್ತಿ ಅವ್ರೆ ನೋಡ್ಕೊಳ್ತಿದ್ರ, ನಾವೆಲ್ಲ ಇಲ್ಲ ಬರೀ ಕುಡ್ತದಲ್ಲೇ ಇರ್ತೀನ, ನಾವೆಲ್ಲ ಇರ್ತಿರ್ತೀರ ಬರೀ ಎಲ್ಲ ಪೂರ್ತಿ ಅಂದ್ರೆ ಕೊಡ್ತೀನ. ಒಂದ ಮಕ್ಕಳಿಗೆ ಒಂದ್ 10 ರೂಪಾಯಿ 5 ರೂಪಾಯಿ ಅದಷ್ಟೇ, ಅದ್ರ ಮೇಲೆ ಇಲ್ಲ.
1: ಬಹಳ ಸಂತೋಷ ಮಾದೇವರವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟು ಕುಟುಂಬದ ವ್ಯಕ್ತಿಗಳಿಗಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸುವಂತಹ ಈ ಒಂದು ಮಧ್ಯವರ್ಷಿಯವರ ಕಾರ್ಯಕ್ರಮಗಳ ಕುರಿತು ಅಂತ ವ್ಯಕ್ತಿಗಳಿಗೆ ಏನಾದರೂ ಕೊನೆಯದಾಗಿ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನನ್ನ ಜೀವನ ಮೊದ್ಲಿಂದಾಗ ನನ್ನ ಜೀವನ ಹತ್ರ ಇತ್ತು, ಈಗಿನ ಜೀವನದಲ್ಲಿ ನನ್ಗೆ ಗಣೇಶ್ ಸರ್ ಈಗ ಹತ್ರೆಲ್ಲ ಮಾಡಿದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್, ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ನಾವು ಕುಡಿತಿಂದ ಹತ್ರ ಕ್ಯಾಂಪ್ಗಳಿಗೆ ಬುಡಕ್ಕೆ ಹೋಗಿ ಆದಷ್ಟು ಟ್ರೈ ಪಡಿ, ಒಳ್ಳೆ ಜೀವನ ಚೆನ್ನಾಗಿರುತ್ತೆ, ಕ್ಯಾಂಪಿನ ಜೊತೆ ಗಂಡ ಹೆಂಡತಿ ಎಲ್ಲ ಸಂಸಾರ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಸರ್.
1: ಬಹಳ ಸಂತೋಷ ಮಾದೇವರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು ಕೌಟುಂಬಿಕವಾಗಿರ್ಬೋದು ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳು ಎದುರಿಸ್ತಾ ಬಂದು ನಂತರದಲ್ಲಿ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಣ ಶಿಬಿರ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ, ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾದೇವರೇ. ಕೇಳುವರೆ ಕೇಳದಲ್ಲಿಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು.

0: ಶಿಡಿಗುಡೆ ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶ್ರೀಯುತ ಮಾದೇವರವರು ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇನೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಸೀಗೂರು ಹಡಿಯ ಶ್ರೀಯುತ ಮಾದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಹನುಮಂತಪ್ಪ, ರಮೇಶ್, ಚೆಲುವಮ್ಮ, ಸುಮಾ ಮಹೇಶ್ ಹಾಗೂ ಸವಿತಾ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರುಗಳಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಕುಮಾರ, ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ

0: ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬುಡಾಕಿ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಮುಖ್ಯಸ್ಥರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
4: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
5: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
4: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
5: ಹಾಗೂ ಭಾನುವಾರ ಸಂಜೆ 6:50
4: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
6: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು HD ಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರ್ ಅವರು ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
7: ಸ್ವಾಗತ
6: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
7: ಕೆಂಚಯ್ಯ ಅಂತೇಳಿ, ಚಿರುಗಡೆ ತಾಲೂಕಲ್ಲಿ 119 ಹಾಡಿಗಳಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನು ಈಗ ಮಾಜಿ ಆಗಿದ್ದೀನಿ. ಸರ್, ನನ್ನ ಹೋರಾಟ ಜನ ಪ್ರತಿನಿಧಿ ಜೊತೆ ನಾನು ನಮ್ಮ ಬದುಕಿಗೆ ನಾನು ಹೋರಾಟ ಮಾಡಿದ್ದ ಬಂದಂಥದ್ದು ನನ್ನ ಇದು. ಆದರೆ ನಾನು ಯಾವ ರೀತಿ ಹೋರಾಟ ಮಾಡಿದರೆ, ತಲೆ ತಲೆಯಂತರದ ನಮ್ಮ ಆದಿವಾಸಿಗಳು ಈ ಕಾಡಲ್ಲೇ ಹುಟ್ಟಿ ಬೆಳೆದು ನಾವು ಕಾಡಲ್ಲೇ ಬದುಕಿದಂಥ ಜನ ಇಲ್ಲಿ ಉಳ್ಕೋಬೇಕು ಅನ್ನೋದನ್ನ ನಾನು ಹೋರಾಟ ಶುರು ಮಾಡಿದೆ. 1996 ನಾನು ಹೋರಾಟಗಳಿದೆ. ಒಂದು 16 ನಾನು ತಾಲೂಕು ಅಧ್ಯಕ್ಷರಾಗಿ ಭಾಗವಹಿಸಿದ್ದೆ. ನಾನು ಅಂದರೆ ನನ್ನ ನಿಲುವುದೆ ನಮ್ಮ ಆದಿವಾಸಿ ಬುಡಕಟ್ಟು ಜನರು ಕಾಡಲ್ಲಿ ಕಿರು ಪ್ರಜ್ಞೆ ಮತ್ತು ಅವರು

0: ಬದುಕು ಮತ್ತು ಅವರ ಸಂಪ್ರದಾಯ ಆಸರ ವಿಸಾರ ಅದು ಅಳಿಸಿ ಹೋಗಬಾರ್ದು, ಅದು ಉಳ್ಕೋಬೇಕಂತೇಳಿ ನನ್ನ ಹೇಳು. ಈ ರೀತಿಯಲ್ಲಿ ನಾನು ಹೋರಾಟ ಮಾಡಿದಾಗ ತುಂಬಾ ಸಮಸ್ಯೆ ಆಯಿತು. ನಮಗೆ ಸಪೋರ್ಟ್ ಕೊಡೋರು ಯಾರು ಇರಲಿಲ್ಲ. ಹಾಡುಗಳಲ್ಲಿ ತುಂಬ ಅಂದರೆ ಹಿಂಸೆ ಸ್ವರ ಆಯಿತು, ಕೇಸ್ಗಳು ಮತ್ತು ಕಾಡಿಗೆ ಕಿರುಪದ್ನಿ ಬಳಸ್ಕಿರೋ ತಡೆಗಟ್ಟಂಥದ್ದು, ಮತ್ತು ಕಾಡು ನಿಮ್ಮದಲ್ಲ ಇದು ಸರ್ಕಾರದಾಯಿತು ಕಾಡು ಬಿಟ್ಕೊಡ್ಬೇಕನ್ನೋದು ತುಂಬ ಸರ್ಕಾರದಿಂದ ಒತ್ತಡ ಬಂತು. ಈ ಥರ ಆದರೆ ನಮಗೆ ಅವಕಾಶ ಸಿಕ್ಕಲ್ಲ, ನಮ್ಮ ಜನರು ಹಿಂಗರ್ ಮಾಡಿ ಉಳಿಸ್ಕೋಬೇಕಂತಲ್ಲಿ ನಾವು ಒಂದು 14 ಅಡಿ ಈ ಭಾಗ ಸಿಗ್ತದೆ. ಇದೇ ಥರ 119 ಅಡಿಗಳಲ್ಲಿ ಎಲ್ಲ ಜನಗಳನ್ನು ಸೇರಿಸಿ ದೊಡ್ಡ ಉಗ್ರನೇ ಹೋರಾಟ ಮಾಡಿದ್ವಿ ನಾವು. ಅದು ಮೂರ್ಕಲ್ಲಲ್ಲಿ ತಾಜಾ ಹೋಟ್ಲ್ ಅಂತೇಳಿ ಕಾಡನ್ನು ಅವರು ಯಾರು ಅದನ್ನ ವಹಿಸ್ಕೊಂಡಿದ್ದಾರೆ ಅವರು ತಾಜಾ ಹೋಟ್ಲ್ ಕಟ್ಟಲಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಓಕೆ, ನಮಗೇನು ನೆಲೆ ಇಲ್ಲದ ಮೇಲೆ ಹೊರಗಡೆ ಇರಬಾರ್ದು ಅಂತೇಳಿ 3 ಸತಕಾಲ ನಾವು ಅಲ್ಲಿ ಹೋರಾಟ ಮಾಡಿದೆವು. ಅಂದರೆ ಕೇಸ್ ನಾವು ಗೆದ್ದಿ, ಹೋರಾಟದಲ್ಲಿ ನಾವು ಗೆದ್ದಿವಿ, ಆ ದಿವಸಗಳು ಗೆದ್ದಿವಿ, ನಾವು ಬಿಡಬೇಕು ನಾವು ಗೆದ್ದು. ಅದು ಗೆದ್ದಾದ್ಮೇಲೆ ಸ್ವಲ್ಪ ಅರೆಸ್ಟ್ ಎಲ್ಲ ಆಯ್ತು ನಮಗೆ. ಅದೇ ಸಣ್ಣ ಪುಟ್ಟ ಏನಾದ್ರು ತಪ್ಪು ಕಂಡುಹಿಡಿದು ಏನಾದ್ರು ಹಿಂಸೆ ಕೊಡಬೇಕಲ್ಲ, ಆ ರೀತಿ ಒಂದು ಸ್ವಲ್ಪ ಹೋರಾಟಗಳದಾಯಿತು. ಮನೆಗೆ ಏನಾಗಲಿಲ್ಲ, ಗೆದ್ದು ಬಂದಾದಮೇಲೆ ನನಗೆಲ್ಲ ಇದು ಬರೀ ಹೋರಾಟಕ್ಕೆ ಹೇಳಿದ್ರೆ ಸರಿಯಿಲ್ಲ, ನಾವು ಕಾಲ್ನಡಿ ಜೊತೆ ಆಗಿರ್ಬೋದು ಅಥವಾ ನಮ್ಮ ಧರಣಿ ಮುಖಾಂತರ ಆಗಿರ್ಬೋದು, ನಾವು ಸ್ವಲ್ಪ ಸರ್ಕಾರದ ಅಧಿಕಾರಿಗಳ ಹತ್ರ ನಾವು ಭೇಟಿಯಾಗಿ ಧರಣಿಗಳನ್ನ ಮಾಡ್ತಾ ಅದ್ರ ಮುಖಾಂತರ ನ್ಯಾಯ ಕೇಳಬೇಕಂತೇಳಿ ಮೈಸೂರು, ಬೆಂಗಳೂರು, ಎಚ್ಚಿನಕೋಟೆ ಮತ್ತು ಇಲ್ಲಿ ಮದ್ರಾಸು, ಡೆಲ್ಲಿ ಎಲ್ಲ ಕಡೆಗೆ ನಾವು ಹೋರಾಟಗಳನ್ನು ಮಾಡಿದೋ. ಡೆಲ್ಲಿಗೆ 3 ಹೋಗಿದ್ದೆ ನಾನು. ಅದು GF ಮೀಟಿಂಗ್ ಅಂತೇಳಿ ಒಂದು ಮೀಟಿಂಗ್ ಕರೆದರು ಅರಣ್ಯ ಇಲಾಖೆನವರು ಎಲ್ಲ ಫುಲ್ಲು ಸೇರ್ಕೊಂಡವರು, ಅವರು ಕಾನೂನುಗಳನ್ನು ನಾವು ತಿಳಿಸ್ತೀವಿ ಬನ್ನಿ ಅಂತ ಕರೆದರು. ಅದ್ರ ಬಗ್ಗೆ ಒಂದು 3 ಟ್ರಿಪ್ ನಾನು ಭಾಗವಹಿಸಿದೆ. ಆದಮೇಲೆ ಒಂದು ಹೈಕೋರ್ಟ್ ಕೇಸ್ ಹಾಕೊಳ್ಳೋದವು, ಅದು 16 ಕೇಸ್ ನಡೀತು. 17 ಅದು ಗೆದ್ದಿದ್ದೀವಿ, ಅದು ಫೈಲ್ ಸಿಗುತ್ತೆ ನಮಗೆ. 17 ನಮಗೆ ಕೇಸ್ ಗೆದ್ದಾಗಿತ್ತು. ಅದಾದಮೇಲೆ ಇಲ್ಲೇ ನೀರು ಇರಲಿಲ್ಲ, ರೋಡ್ಗಳು ಇರಲಿಲ್ಲ, ಮನೆ ಇರಲಿಲ್ಲ, ಇದು ಸಮಸ್ಯೆಗಳಾಯಿತು. ಕಾಡ್ನೋದು ಕೇಸ್ ಹಾಕಿ ಸ್ವಲ್ಪ ಮಟ್ಟಿಗೆಲ್ಲ ಹೊರಡಕ್ಕಿರೋದು, ನಮ್ಮ ಕಿರುಪದ್ದು ಬಳಸೋಕ್ಕೆಲ್ಲ ಅವಕಾಶ ಆಯಿತು. ಜೊತೆ ಮನೆ ಕಟ್ಟಕ್ಕೆ ಬಿಡ್ತಿರಲಿಲ್ಲ, ಸಣ್ಣ ಪುಟ್ಟದ ಏನಾದ್ರು ಒಂದು ಸ್ವಲ್ಪ ಸಾಮಾನುಗಳು ತಂದು ಮರ ಬಿದ್ದಿರೋಂಥ ವಸ್ತುಗಳನ್ನ ತಂದು ಮನೆ ಮಾಡ್ಕೊಳ್ಳೋದಾಗ ತಡೆಗಟ್ಟಂಥದ್ದು, ಅದಕ್ಕೆಲ್ಲ ಸ್ವಲ್ಪ ಹೋರಾಟ ಆಯಿತು. ಆಮೇಲೆ ಮನೆ ಕಟ್ಟೋಕ್ಕೂ ಅವಕಾಶ ಆಯಿತು. ಅಂದರೆ ಸರ್ಕಾರದಿಂದ ಮನೆ ಒಂದು ಕಟ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ಆಗಿಲ್ಲ. ಸ್ವಲ್ಪ ಮಟ್ಟಿಗೆಲ್ಲ ಆಗಿದೆ, 1-2 ಅಡಿಗಳೆಲ್ಲ ಬಂದಿದೆ, 10 ಮನೆ ಗಂಟಲು ಒಂದೊಂದು ಅಡಿ ಕಾಲೋನಿಗಳಾಗಿದೆ. ಅದು ಅಂಥ ಸರಿಯಾದ ಮನೆಗಳಲ್ಲ, 2.5 3.5 4.5 ಈ ಥರದ ಮನೆಗಳು ಸ್ವಲ್ಪ ಮಟ್ಟಿಗೆ ಆಗಿದೆ. ಇನ್ನು ಒಂದೊಂದು ಆಡಿಲಿ ನಾವು 60-70 ಕುಟುಂಬ ಎಲ್ಲ ಇದ್ದೀವಿ. ಅವ್ರಿಗೆಲ್ಲ ಮನೆಗಳಾಗಬೇಕಾದ್ರೆ ಇಲ್ಲಿ ಒಂದು 21 ಮನೆ ಆಗಿತ್ತು, ಅದರಲ್ಲಿ 5 ಮನೆ ಮಾತ್ರ ಕೊಟ್ಟಿದ್ದಾರೆ, ಇನ್ನು ಬಾಕಿ ಮನೆ ಎಲ್ಲ ಮಾಡಿದಾಡಿ ಶೀಘ್ರ ಕಡೆಗೆ ಹೋಗಿತ್ತು. ಹಿಂಗಾಗಿ ಮನೆ ಸಮಸ್ಯೆ. ಇವ್ರ ಬಗ್ಗೆ ನಮಗೆ ಬದುಕು ಅಷ್ಟೆ, ಕಾರ್ಡ್ನ ಕಬಳಿಸ್ಬೇಕು, ಕಾರ್ಡ್ ಲಾಸ್ ಮಾಡಬೇಕು, ಮತ್ತು ಕಾರ್ಡ್ಲಿರೋ ಎಲ್ಲದನ್ನ ನಾವು ವಸ್ತುಗಳನ್ನ ನಾವು ಬಳಸ್ಕೋಬೇಕನ್ನೋದು ಆ ಮೂಡು ನಮ್ಮಲ್ಲಿಲ್ಲ. ನಾವು ಏನು ಮಾಡ್ತಿದ್ದೆ, ಕೆತ್ತನೆ ಬಿತ್ತನೆ ಮಾಡಿ ಕಾಡಲ್ಲಿ ಬದುಕ್ತಾ ಇದ್ದೋ. ಆ ಬದುಕು ನಮಗೆ ಸಿಕ್ಕಿದ್ರೆ ಸಾಕು ಕಾಡಲ್ಲಿ, ಕಾಡು ಜೊತೆ ಜೊತೆಗೆ ನಾವು ಬೆಳೆದಂಥವ್ರು ಬೇರೆ ಕಡೆ ಹೋದಾಗ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಕಾಡಲ್ಲೇ ಉಳಿದು ಕಾಡಲ್ಲೇ ಬದುಕ, ನಮ್ಮ ತಲೆಯಲ್ಲಿ ಇದ್ದಿದ್ದನ್ನ ಮಕ್ಕಳ ತಲೆ ಸಹ ಅದನ್ನ ಉಳ್ಕೋಬೇಕು ಅಂತೇಳಿ ಅಳಿಸಿ ಹೋಗಬಾರ್ದು ಅಂತೇಳಿ ನಾವು ಅದನ್ನ ಹೋರಾಟ ಮಾಡಿದ್ವಿ.
1: ಸರ್, ತಾವು ಈ ಒಂದು ಹಾಡಿಯಲ್ಲಿ 2 ವಾಸ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಒಂದು ಹಾಡಿಗೆ ಆನೆ ಮಾಡದ ಹಾಡಿ ಅಂತ ಹೆಸರು ಏನಕ್ಕೆ ಬಂತು, ಅದರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಾನು ಇಲ್ಲಿ ಸತಗಾಲ ಇಲ್ಲಿ ನಾನು ಬೆಳೆದಿದ್ದಲ್ಲ, ನನ್ನ ಹುಟ್ಟು ಬದುಕೆಲ್ಲ ಫುಲ್ಲು
1: ಬಳ್ಳೆ
0: ಸಣ್ಣಮ್ಮ ದೇವರು ಅಂತ ಇದೆ, ಮಾಸ್ಟರ್ ಅಂತ ಇದೆ, ಅಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ, ಅಲ್ಲಿ ತುಂಬ ನಮ್ಮ ತಂದೆ ಎಲ್ಲ ಬದುಕಿದ್ದೆ ಅಲ್ಲೇ ಇದ್ದಾಗ. ಆದರೆ ನಾನು ಈ ಹೋರಾಟಗಳ ಮೇಲೆ ನನಗೆ ಒಂದು ಜಾಗದಲ್ಲಿ ಇರಬೇಕಂತಿದ್ದಿಲ್ಲ. ನಾನು ಭೋಗ್ಯಪುರ ಅಂತ ಇದೆ, ಅಲ್ಲಿ ಒಂದು 12 ಕಾಲ ನಾನು ಅಲ್ಲಿದ್ದೆ. ಒಂದು ಜಾಗ ಅಂತಿಲ್ಲ ನನಗೆ, ಎಲ್ಲೆಲ್ಲಿ ತೊಂದರೆ ಆಯಿತು ಅಲ್ಲಿಗೆಲ್ಲ ನಾನು ಹೋಗಿ ವಾಸ ಮಾಡ್ತಾ ಇದ್ದೀನಿ. ನಾನು ಅಣ್ಣನ ತೋಟದಲ್ಲಿ ಒಂದು 22 ಅಲ್ಲಿ ನಾನು ವಾಸ ಮಾಡಿದೆ. ಅಲ್ಲಿಂದ ಅಲ್ಲೇ ನನಗೆ ಎಲ್ಲ ಫುಲ್ ಹೋರಾಟಕ್ಕೆಲ್ಲ ನಾನು ಶುರು ಮಾಡಿದ್ದು ಅಣ್ಣನ ತೋಟ ಅಂತೇಳಿ. ಇಲ್ಲಿಗೆ ಬಂದು 13 ಆಯಿತು,
1: 13
0: ಆಯಿತು. ಆದರೆ ಎಲ್ರಿಗೂ ಸ್ವಲ್ಪ ಮನೆಗಳಾಯ್ತು, ನನಗಾಗುತ್ತಾ ಇಲ್ಲ. ಯಾಕಂದರೆ ನನಗೆ ಅಕ್ಕಪತ್ರ ಆಗಿದ್ದು ಅಣ್ಣ ತೋಟಗೆ ಕುಂಟೆ ಲೆಕ್ಕ, ಅಕ್ಕಪತ್ರ ಎಲ್ಲ ಕಡೆಗೆ ಸ್ವಲ್ಪ ಅದೇ ಒಂದು ಕಾಲು ಭಾಗ ಎಲ್ರಿಗೂ ಅಕ್ಕಪತ್ರ ಇದೆ. ಆದರೆ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿ ಅಕ್ಕಪತ್ರ ಕೊಟ್ಟಿಲ್ಲ. ನಮ್ಮವರು

0: 5 ಎಕರೆ 2 ಎಕರೆ 3 ಎಕರೆ ನಡ್ಕೊಂಡಿದ್ರು. ಅಷ್ಟು ಕೊಡಕ್ಕಾಗಲ್ಲ, ಫಾರೆಸ್ಟ್ ಕಾಡು ಲಾಸ್ ಆಯ್ತು ಅಂತೇಳಿ ಕುಂಟೆ ಲೆಕ್ಕ ಸರ್ವೆ ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ನಾನು ಇನ್ನೂ ಇಸ್ಕೊಂಡಿಲ್ಲ, ಎಲ್ಲ ಆಫೀಸಲ್ ಇದೆ, ತಾಲೂಕು ಆಫೀಸಲ್ಲೇ ಇದೆ. ಕೆಲವು ಜನ ನಮಗೆ ಬೇಕು ಮನೆ ಕಟ್ಸ್ಕೋಬೇಕಂತ ಇಸ್ಕೊಂಡಿದ್ದಾರೆ. ನಾನು ಇಸ್ಕೋಬೇಕು ಅದನ್ನ ಅಲ್ಲಿ ಬಿಡೋಂಗಿಲ್ಲ, ಹಕ್ಕುಪತ್ರ ತಗೊಳ್ಳೇಬೇಕಾಯ್ತದೆ. ಕರೆ ನಮ್ಮ ಮುಂದೆ ಬಹುಶಃ ಕೆಲಸಕ್ಕೆ ಅನ್ನೋರು ಬೇಕಾಯ್ತದೆ. ಹಿಂಗಾಗಿ ತಪ್ಪ ಮಟ್ಟಿಗೆ ಕುಡಿಯೋ ನೀರು ಆಗ್ತಾ ಇದೆ, ಕರೆಂಟು ಇಲ್ಲ ಅಂತೇಳಿ ಎಲ್ಲ ಕಡೆಗೆ ಗ್ರಾಮನೇ ಕರೆಂಟ್ ಕೊಟ್ಟಾಗ ನಮ್ಮ ಹಾಡಿಗಳಲ್ಲಿ ಕರೆಂಟ್ ಇಲ್ವಲ್ಲ ಅಂತೇಳಿ ಅದು ಸ್ವಲ್ಪ ಒಂದು 2-3 ವರ್ಷ ಹೋರಾಟಗಳನ್ನು ಮಾಡಿದ್ರು. ಈಗ ಬರೋಲ್ಲ, ಸ್ವಲ್ಪ ಕರೆಂಟು ಆಗಿದೆ. ಕುಡಿಯೋ ನೀರು ನೆಲ್ಲಿನ ಕೊಟ್ಟಿದ್ದಾರೆ. ಸಿಕ್ಕದಾಗಿ ಒಂದು ಇವರು ಪಂಚಾಯತಿಯಿಂದ ಒಂದು ಸಿಕ್ಕದಾಗಿ ಒಂದು ರೋಡು ಅರ್ಧ ಮಟ್ಟಿಗೆ ಮಾಡಿದ್ದಾರೆ. ಇನ್ನು ಮುಂದೆ ನಮಗೆ ಎಷ್ಟು ಹಕ್ಕುಪತ್ರ ಕೊಟ್ಟಿದ್ರು ಅದು ನಮಗೆ ಸಾಲ್ತಾ ಇಲ್ಲ. ಬರೀ ಮನೆ ಸೈಟಿಗೆ ಕೊಟ್ಟಿದ್ದಾರೆ ನಮಗೆ ಒಂದು 2 ಎಕರೆ ಆದರೂ ನೀವು ಜಾಗ ಕೊಡಲೇಬೇಕನ್ನೋದು ಅದ್ರ ಹೋರಾಟ ಸ್ವಲ್ಪ ಮಾಡಿದ್ವಿ. ಆದರೆ ಮಧ್ಯೆ ಮಧ್ಯೆ ನನ್ನ ಕರೀತಾರೆ, ಹೋರಾಟ ಮಾಡೋರು ಜನ ಬೇರೆ ಕಡೆ ಎಲ್ಲ ತಾಲೂಕಲ್ಲಿ ಎಲ್ಲ ಹೋರಾಟ ಮಾಡ್ತಾಯಿದೆ. ಕರೆದಾಗ ಹೋಗಿ ಭಾಗವಹಿಸ್ತೀನಿ, ಅದನ್ನು ಬದುಕನ್ನು ಮುಗಿಸ್ಕೋಬೇಕಷ್ಟೆ.
1: ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ ನಿಮ್ಮ ಜನರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಿದ್ರಿ, ಈಗ ಪ್ರಸ್ತುತ ಜೀವನವನ್ನು ನಡೆಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮದು ಹೆಚ್ಚಿಗೆ ಕೂಲಿ. ಅದೇ ಹಿಂದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲ, ಒಂದು 16-15 ವಯಸ್ಸಲ್ಲೆಲ್ಲ ಕೂಲಿನೇ ಇಲ್ಲ, ಬರೀ ಗೆಡ್ಡೆ ಗೆಣಸು, ಕುಮರಿ ವ್ಯವಸಾಯ, ಕೆತ್ತನೆ ಬಿತ್ತನೆ, ಕುಮರಿ ವ್ಯವಸಾಯ, ಸ್ವಲ್ಪ ರಾಗಿ, ಜೋಳ, ನವಣೆ, ಸಾಸಿವೆ, ಮೆಣಸು, ಬದನೆ, ಬೂದಿ, ಇಂಥವನ್ನ ನಮಗೇನು ತಿನ್ನಹಾರ ಇದೆ ಸಾಧಾರಣ ಮಾಮೂಲಿ ತಿಂತೀವಿ, ತರಕಾರಿ ಇದೆಯಲ್ಲ ಅದೆಲ್ಲ ಅಲ್ಲಿನ ಆಡುಗಳನ್ನೇ ನಾವು ಬೆಳ್ಕೊತಿದ್ದೋ. ಅದೇ ಇಲ್ಲಿ ಇರಲಿಲ್ಲ, ನಾವು ನಾವು ಇದ್ದು ಬಂದಿದ್ದೆಲ್ಲ ಇಲ್ಲಿ ಬಳೆಗಾರನ ಗದ್ದೆ, ಕೈಮರ, ಸುಂಕರಕಟ್ಟೆ, ಮತ್ತು ಮಾಸಾಲೆ, ಚಿಕ್ಕ ಮಾಸಾಲೆ, ದೊಡ್ಡ ಮಾಸಾಲೆ, ಈ ಕಡೆ ಕಾಡು ಮಧ್ಯ, ಇಲ್ಲಿಂದ 50 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 40 ಕಿಲೋಮೀಟ್ರ್ ಅಷ್ಟು ದೂರ ನಾವು ಬದುಕಿ ಬಂದವರು. ನಾವು ಯಾರ ಜೊತೆಗೆ ಹೊಂದಾಣಿಕೆ ಮಾಡಿ ನಾವು ಅವ್ರ ಜೊತೆ ಬೆರೆದವ್ರಲ್ಲ. ನಮ್ಮ ನನಗೆ ಒಂದು 20-22 ವಯಸ್ಸು ಆದಮೇಲೆ ನಾನು ಬೇರೆ ಕಡೆಗೆಲ್ಲ ಸ್ವಲ್ಪ ಮುಸ್ಲಿಮ್ಸ್ ಸೇರಿದ್ರು, DBKP ಅಂತೇಳಿ, ಮತ್ತು ನಮ್ಮ ಬೇಳೆ ಜನಾಂಗದವರು ಎಲ್ಲ ಫುಲ್ ಆಚೆ ಕರೆದ್ರು. ಅದು ಯಾವಾಗ ಮುಳುಗಡೆ ಆಯ್ತು ಅಂತೇಳಿ ಅಂದಾಗ ಅವರಿಗೆ ಬದುಕಕ್ಕೆ ದಾರಿ ಇಲ್ದೇ ಈ ಕಡೆಗೆ ಸ್ವಲ್ಪ ವಲಸೆ ಬಂದರು. ಕೋಟೆವ್ರ ಅಂತ ಇದೆ, ಆ ಕಡೆ ಸ್ವಲ್ಪ ಕೇರಳಕ್ಕೆ ವಲಸೆ ಹೋದರು, ಇನ್ನು ಸ್ವಲ್ಪ ಜಕ್ಕಳಿ ಗುಂಡ್ರಿ ಅಂತ ಇದೆ, ಆ ಮೂಲಕ ಸ್ವಲ್ಪ ಜನ ಸೇರಿದ್ರು. ಅವ್ರು ನಾವೆಲ್ಲ ಜೊತೆ ಜೊತೆಗೆ ಈಗ ಬದುಕ್ತಾ ಇದ್ದೀವಿ. ಒಟ್ಟಾರೆ ಅಣ್ಣತಮ್ಮ ರೀತಿಯಲ್ಲಿ ನಮ್ಗೇನು ಗಲಾಟೆ ಇಲ್ಲ, ಒಳಗಟ್ಟೆ ಇಲ್ಲ. ಅವ್ರು ಯಾವ ರೀತಿ ಇದ್ದಾರೆ ಅದೇ ಥರ ನಾವು ಬೆಳೆದಂಥ ಕಾಡಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಈ ರೀತಿ ಯಾರು ಬೆಳೆದಲ್ಲಿ ನಾನು ವಾಸ ಮಾಡ್ತಾಯಿದ್ದೀನಿ.
1: ಸರ್, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವ ಕಾಡಾಗಿರ್ಬೋದು ಮತ್ತು ನದಿಗಳ ಬಗ್ಗೆ ಹೇಳೋದಾದ್ರೆ ಅವು ನಿಮ್ಮ ಒಂದು ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ, ಅದರ ಬಗ್ಗೆ ತಿಳಿಸೋದಾದ್ರೆ?
0: ಹೇಳಿದ್ರೆ ಸರ್, ಈಗ ನಮಗೆ ಈ ಕಾಡಿನೊಳಗಡೆ ಇದು ಕೆರೆಗಳಿರಲಿಲ್ಲ, ಸಣ್ಣ ಪುಟ್ಟ ಹೊಳೆಗಳು, ಕೊಲ್ಲಿಗಳಿತ್ತು, ಅದರಲ್ಲಿ ನೀರು ಮಾಮೂಲಿ ಬರ್ತಾ ಇತ್ತು. ಕೊನೆಗೆ ನೀರು ಇಲ್ಲ ಅಂದಾಗ ನಾವು ಕಬಿನಿಯಿಂದ ಬರಬೇಕಾಗಿತ್ತು. ದೊಡ್ಡ ಕಬಿನಿ ಇದೇ, ನಮ್ಮ ಬೀಸನಹಳ್ಳಿ ಕಬಿನಿಗೆ ಹೋಗಿರೋಂಥ ಕಬಿನಿ, ಇದರಲ್ಲಿ ನಾವು ನೀರು ಸಿಗಬೇಕು. ಎಲ್ಲಿ ನೀರು ಇಲ್ಲದಿದ್ರೆ ಈ ನೀರಲ್ಲೇ ನೀರು ನಮಗೆ ಸಿಗ್ತಾ ಇದ್ದಿದ್ದು, ಅದಕ್ಕಾಗಿ ನಾವು ಅಲ್ಲಿಂದ ಒತ್ತಡ ಬೇಡಿ ಮಧ್ಯ ಕಾಡು ನಾವು ಬಿಟ್ಕೊಳ್ಳೋಣ ಅವ್ರಿಗೆ ಅಂತೇಳಿ ಸರ್ಕಾರಕ್ಕೆ ಬಿಟ್ಟು ಕಾಡು ನನ್ಸಲ್ಲಿ ಬಂದು ಕಬಿನಿ ಪಕ್ಕ ಕುಂಚಿದ್ವಿ.
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದ್ರೆ, ನಿಮ್ಮ ಒಂದು ಪ್ರಮುಖವಾಗಿ ನೀವು ಕಾಡಿನಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಯಾವೆಲ್ಲ ರೀತಿಯ ಹಬ್ಬ ಮತ್ತು ಆಚರಣೆಗಳನ್ನ ಮಾಡ್ತಾ ಇದ್ರಿ, ಯಾವೆಲ್ಲ ದೇವರುಗಳನ್ನ ಪೂಜಿಸ್ತಾ ಇದ್ರಿ, ಈಗ ಪ್ರಸ್ತುತ ತಾವು ಕಾಡಿಂದ ಹೊರಗಡೆ ಬಂದ ನಂತರದಲ್ಲಿ ಆ ರೀತಿಯ ಹಬ್ಬ ಆಚರಣೆಗಳನ್ನ ಯಾವೆಲ್ಲ ಹಬ್ಬಗಳನ್ನ ತಾವು ಮುಂದುವರ್ಸ್ಕೊಂಡು ಬಂದಿದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಾನು ಹೇಳ್ಬೇಕಾದ ನಮಗೆ ಗೊತ್ತಿರೋ ಪ್ರಕಾರ ಕಾಡಲ್ಲಿ ನಾವು ದೇವರುಗಳಿಗೆ ತುಂಬಾನೇ ನಮ್ಮ ಅಂದ್ರೆ ಒಂದು ಜಮ್ಮ ಇರುತ್ತೆ, ಆನೆ ಮೊಳಕಿರೋದು ಒಂದು ಜಮ್ಮ, ಗೋಳದ್ಗೊಂದು ಜಮ್ಮ, ಮೊಸರಿಗೆ ಒಂದು ಜಮ್ಮ, ಉಂಡ್ರೆ ಒಂದು, ಈ ಥರ ಜಮ್ಮಗಳಲ್ಲಿ ಒಂದೊಂದು ಯಜಮಾನಗಳಿರ್ತಾರೆ. ಆ ಯಜಮಾನರ ಪದ್ಧತಿ ಏನು, ಕಾಡಲ್ಲಿ ಉತ್ತರ ಮುಖಾಂತರ ಮಣ್ಣಿನ ಮುಖಾಂತರ ದೇವರುಗಳಿದೆ, ಕಲ್ದ್ರ ರೂಪದಲ್ಲಿ ದೇವರುಗಳಿದೆ, ಮರದಗೇಡಲ್ಲಿ ಒಂದು ದೇವರುಗಳು ಇರ್ತವೆ. ಇಂಥವನ್ನು ನಾವು ಮಾಡಲೇಬೇಕು. ಆ ದೇವ್ರ ನಾವು ಕೈ ಬಿಟ್ಟ ಮೇಲೆ ನಮಗೆ ಬದುಕೇ ಇಲ್ಲ. ಅಂದರೆ ಸಣ್ಣ ಪುಟ್ಟ ಕಷ್ಟ ಬಂದಾಗ ಯಾವುದೇ ನಮಗೆ ಕಾಯಿಲೆ ಬರಲಿ ಆ ದೇವರುಗಳಿಂದಲೇ ನಮಗೆ ಪರಿಹಾರ. ಅಂದರೆ ಅದ್ರಿಗೆ ಒಂದು ಕಸಬು ಇದೆ, ಆ ಪರಿಹಾರ ಮಾಡ್ಕೋಬೇಕಾದ್ರೆ ಆ ದೇವ್ರ ಗುಂಡೆ ಇರ್ತಾರೆ, ಬುಂಡೆ ಕರಿ ಅಂತ ನಮಗೆ ಒಂದು ಕೈಶ್ವರಿ ಬುರುಡೆ ಅಂತ ಅರ್ಥ ಇರ್ತೀವಿ, ಆ ಬುಂಡೆಯಲ್ಲಿ ನಾವು ದೇವ್ರು ಕರಿತೀವಿ. ಮತ್ತು ಈ ಕಣಿ ಬೇರೆ ಒಂದು ಈ ಮುರುಕು ಮರ, ಬಿಳಿ ಮುರುಕು ಅಂತ ಹೇಳ್ತೀವಿ, ಅದರಲ್ಲಿ ಅದ್ರ ಬೀಜ ಸಿಗ್ತದೆ, ಆ ಬೀಜದಲ್ಲಿ ನಾವು ಶಾಸ್ತ್ರ ಹಾಕ್ತೀವಿ. ಈ ತರ ಎರಡು ಕಸಬು ನಮ್ದು ಬುರುಳಿ ಕರಿ ಕೈಯಕೇಶ್ವರ ಬುರುಳಿಯಲ್ಲಿ ದೇವ್ರ ಕರಿ ಅಂತದ್ದು.

0: ಕಣಿ ಬಿಡ್ಬೇಕಾಗಿದ್ರೆ ಒಂದು ಮರದ ಬೀಜದಲ್ಲಿ, ಅದನ್ನ ನಾವು ಶಾಸ್ತ್ರ ಅಂತ ಹೇಳ್ತೀವಿ. ಶಾಸ್ತ್ರ ಮತ್ತು ದೇವ್ರ ಕರೆಯೋದು ಎರಡು ಸಂಬಂಧಪಟ್ಟಾಗೆ ಅದು ನಮ್ಮ ಕಸಬು. ಮತ್ತೆ ದೇವರಲ್ಲಿ ನಮ್ದು ಏನಾದ್ರೆ ಹಿಂದೆ ಕಾಯಿ ಹಣ್ಣು ಪೂಜೆ ಇದಿಲ್ಲ. ಕಾಡಲ್ಲಿ ಸಿಕ್ಕಂತ ಈ ಧೂಪದ ಮರದಲ್ಲಿ ಧೂಪ ಸಿಗ್ತಾಯಿತ್ತು. ಅದು ಕೊಡುವಾಗ ಜಾಸ್ತಿ ಕೊಡುಗೆ ಕೆಲಸ ಹೋದಾಗ ಅದನ್ನೊಂದಷ್ಟು ತಗೊ ಬರ್ತಿದ್ರು. ಧೂಪ ಮತ್ತು ನಮ್ಮ ಈ ಸಣ್ಣ ಪುಟ್ಟ ಗಂಧದ ಜಾಸ್ತಿ ಗಂಧ ತೆಗಿತಾಯಿದ್ರಲ್ಲ, ಈ ಕೇರಳದವ್ರು ತುಂಬಾನೇ ಗಂಧ ನಮ್ಮಲ್ಲಿ ಸಣ್ಣ ಪುಟ್ಟ ಮರ ಎಲ್ಲ ಇತ್ತು, ಅದೆಲ್ಲ ಅವರು ಕಳಸಲ ಮಾಡಿ ತಗೊಂಡು ಹೋಗ್ತಾಯಿದ್ರು. ಅದು ಕುತ್ತಿಗಳು ಇರ್ತಲ್ಲ ಉಳಿದಾಗ ಅದನ್ನ ತೆಗೆದು ದೇವರಿಗೆ ಪೂಜೆ ಮಾಡ್ತಿದ್ದೆವು ನಾವು. ಬೇರೇನು ಕೂಲಿ ಇಲ್ವಲ್ಲ, ಕಾಸೇ ಇಲ್ಲ. ಈ ಫಾರೆಸ್ಟ್ನವರು ಕರೆದುಬಿಟ್ಟು ನಮಗೆ ಮೀಟಿಂಗ್ ಮಾಡಿಸೋದು. ಆದರೆ ಅವ್ರು ನರ್ಸರಿ ಮಾಡಬೇಕಾಗಿತ್ತು, ಅವ್ರಿಗೆ ಬೈಲ್ ಮಾಡಿ ಅವ್ರಿಗೆ ಕ್ವಾರ್ಟರ್ಸ್ಗಳು ಕಟ್ಟಬೇಕಾಗಿತ್ತು. ಇದಕ್ಕೋಸ್ಕರ ನಮ್ಮನ್ನು ಕರಿತಾಯಿದ್ರು. ಮತ್ತು ಆನೆ ಹಿಡಿದು ಕೊಡಬೇಕು ಅವ್ರಿಗೆ, ಆನೆ ಬಳಸ್ಕೊಡ್ಬೇಕು, ಇಂಥ ಕೆಲಸಗಳೆಲ್ಲ ಕರೆದು ಕರೆಸಿ ನಮಗೆ ಸ್ವಲ್ಪ ಬಟ್ಟೆ ಗಿಟ್ಟೆಗೆಲ್ಲ ನಮಗೆ ಕಾಸು ಕೊಡ್ತಾಯಿದ್ರು. ಅದು ಬಿಟ್ಟಮೇಲೆ ನಮಗೆ ಕೆಲಸನೇ ಇಲ್ಲ, ಫಾರೆಸ್ಟ್ ಕೆಲಸ ಒಂದೇ, ಅದು ಬಿಟ್ಟಮೇಲೆ ಬೇರೆ ಕೆಲಸ ಇಲ್ಲ. ಅವರು ವಲಸೆ ಹೋಗೋದಂತೂ ಕಡಿಮೆ, ವಲಸೆ ಹೋಗ್ಬೇಕಾದ್ರೆ ಕೊಡುಗು. ಅದು ಹೋದವ್ರು ಹೋಯ್ತಿದ್ರು, ಹೋಗಿದ್ದವರೆಲ್ಲ ಇಲ್ಲಿ ನಾವು ಇರ್ತೀವಿ, ವಯಸ್ಪಟ್ಟವರು ಮನೇಲಿ ಇರ್ತಿದ್ರು. ಸ್ವಲ್ಪ ಹಣಕಾಸಿಗೆ ತೊಂದರೆ, ಆವಾಗ ನಮಗೆ ಕಾಯಿ ಹಣ್ಣು ಏನೆಲ್ಲ ಪೂಜೆಗೆ ಮರದ ಶಕ್ಕೆ ಮತ್ತು ಧೂಪ ಇದು ಹಾಕೊಂಡು ನಾವು ದೇವ್ರ ಕರೆದು ನಮ್ಮ ದೇವ್ರ ಪದ್ಧತಿ ಮಾಡ್ತೇವೆ. ಯುಗಾದಿ ಹಬ್ಬ, ಬಿಸು ಮತ್ತು ಗೌರಿ ಹಬ್ಬ, ವಾರದ ಹಬ್ಬ, ಇಂಥ ಹಬ್ಬದಲ್ಲಿ ನಾವು ಪೂಜೆ ಮಾಡ್ತಿದ್ದೇವೆ. ಈಗಲೂ ಅದೇ ಪದ್ಧತಿ, ನಾವು ಮಾಮೂಲಿ ಏನು ನಮ್ಮ ತಾತರು ಮಾಡಿ ನಮ್ಮ ತಂದೆಯವರು ನಡ್ಕೊಬಂದ್ರೆ ಅದೇ ಪದ್ಧತಿ ಈಗಲೂ, ಅದನ್ನು ನಿಲ್ಸಂಗಿಲ್ಲ, ನಾವು ಮಾಡಲೇಬೇಕು. ಈಗಾದರೂ ಸುಮಾರು ನಮಗೆ ಹೊರಗಡೆ ಹೋಗ್ತೀವಿ ಕೆಲಸ ಮಾಡ್ಕೋತೀವಿ, ಹೆಂಗಸರು ಮಕ್ಕಳಿಗೆಲ್ಲ ಕೆಲಸ ಸಿಗ್ತದೆ. ಈಗ ನಮ್ಮ ರೈತರು ನಮ್ಮ ಊರಿನವ್ರು ಯಾರಾದರೂ ಕರೆದಾಗ ಅದು ಹೆಂಗಸರು ಹೋಗಿ ಕೆಲಸ ಮಾಡ್ತಾರೆ, ಆ ಸಿಕ್ಕದಂಥ ಕಾಸನ್ನು ತಗೊಬಂದು ದೇವರು ಪೂಜೆಗೆ ಎಲ್ಲ ಬಳಸ್ಕೋತೀವಿ. ಈಗ ತೊಂದರೆ ಇಲ್ಲ, ಸ್ವಲ್ಪ ಸಾಮಾನು ತಗೊಂಡು ದೇವರಿಗೆ ಮಾಮೂಲಿ ಪದ್ಧತಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ಆದರೆ ದೇವ್ರನ್ನ ನಮ್ಮ ಭಾರಿ ನಂಬಿಕೆ, ನಮಗೆ ಆಸ್ಪತ್ರೆ ಕಡಿಮೆ, ದೇವ್ರ ನಂಬಿಕೆ ಜಾಸ್ತಿ. ಈ ಜಾಸ್ತಿ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಆಸ್ಪತ್ರೆಗೆ ಆಗದಿದ್ದ ಕಾಯಿಲೆಗಳೆಲ್ಲ ನಮ್ಮ ದೇವರೇ ಪರಿಹಾರ ಮಾಡಿಕೊಡ್ತಾರೆ. ಅದೆಷ್ಟೇ ನಂಬಿಕೆ ನಂಬಿದ್ದೀವಿ ನಾವು ದೇವ್ರನ್ನ, ಆ ರೀತಿ ನಂಬಿಕೆ ಮೇಲೆ ನಮಗೆ ಬದುಕು.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಪ್ರಸ್ತುತವಾಗಿ ಇನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಈಗ ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನಿಮಗೆ ಮೂಲಭೂತ ಸೌಕರ್ಯಗಳು ಪ್ರಸ್ತುತ ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಈ ಭಾಗದಲ್ಲಿ ಬಾವಲಿಯನ್ನು ಹಿಡಿದು ಬಳ್ಳಿಯವರಿಗೆ ನಮಗೆ ಶಾಲೆಗಳೇ ಇಲ್ಲ. ಒಂದು ಅಂಗನವಾಡಿ ಆಗಿರಲಿ ಮತ್ತು ಒಂದನೇ ಕ್ಲಾಸು ಪಾಠ ಮಾಡೋಕ್ಕಿರಲಿ, ಒಂದು ಶಾಲೆ ಅನ್ನೋದು ಈ ಭಾಗದಲ್ಲಿ ಇರಲಿಲ್ಲ. ಅದು ಗುಂಡ್ರೆ ಭೋಗ್ಯಪುರ ಅಂತ ಇದೆ ಆಚೆ ಕಡೆ ಕಬಿನಿಂದ ಆ ಕಡೆಗೆ, ಅಲ್ಲಿ ಸ್ವಲ್ಪ ಎಲ್ಲ ಜನಾಂಗ ನಮ್ಮ ಎರವಸು ಬಟವರವಸು ಜೈನಗುರುಗಳು ಇನ್ನು ನಾಲ್ಕು ಪಂಗಡ ಅಲ್ಲಿ ವಾಸ ಮಾಡ್ತಾಯಿದ್ರು ನಮ್ಮ ಬೇಡ ಜನಗೆಲ್ಲ ಸೇರಿ. ನಾಲ್ಕು ಪಂಗಡದವರಿಗೆ ಒಂದು ಹಾಸಲ್ ಅಂತೇಳಿ ಆಚೆಗರೆ ಬೇಗೂರಲ್ಲಿ ತರಿದ್ರು. ಅದೊಂದು ಶಾಲೆ, ಇದು ಇಲ್ಲೆಂದ್ರೆ ನಾವು ಹೋದವರು. ಅಂದರೆ ನಮಗೆ ವಿದ್ಯಾಭ್ಯಾಸಕ್ಕೆ ಇರೋದು ಜನಸಂಖ್ಯೆ ಇಲ್ಲೆಂದ್ರೆ ಕಡಿಮೆ, ಕರೆ ನಮಗೆ ಅದ್ರ ಮೂಡಿಲ್ಲ, ಓದ್ಬೇಕನ್ನ ಮೂಡಿದ್ರು, ನಮ್ಮ ತಂದೆ ತಾಯಿಗಳಿಗೆ ಇಲ್ಲ ಮಕ್ಕಳಿಗೆ ಇಲ್ಲ. ಆ ರೀತಿಯಲ್ಲಿ ಇದ್ದವರು ಯಾರು ನಿಮ್ಮಂಥವ್ರು ಯಾರಾದರೂ ಬಂದು ಬುದ್ಧಿ ಹೇಳಿದ್ರೆ ಓದಪ್ಪ ಶಾಲೆಗೆ ಓದಿ, ಒಂದು ಐದನೇ ಕ್ಲಾಸ್ನ ಆರನೇ ಕ್ಲಾಸ್ ಕಲ್ಕಂಡ್ರೆ ಬೇರೆ ಹೊರಗೆ ಪರ್ಫಾರ್ಮೆನ್ಸ್ ಅಂತ ತಿಳ್ಕೊಬೋದು ಅನ್ನೋದು ಅರ್ಥ ಮಾಡಿಸಿದಾಗ ಒಂದು ಸ್ವಲ್ಪ ಜನ ಹೋಗಿ ಪಾಠ ಮಾಡ್ತಾಯಿದ್ರು. ಅಂಥ ಸನ್ನಿವೇಶ ನಾವು ಬದುಕಿ ಬಂದಿದ್ದು. ಇಲ್ಲಿ ನಾವು ಯಾವಾಗ ಹೋರಾಟ ಮಾಡಿದೋ, ನಮ್ಮ ಬದುಕಿ ನಮ್ಮ ನೆಲೆ ಹಿಡ್ಕೋಬೇಕಂತ ಯಾವಾಗ ಹೋರಾಟ ಶುರು ಮಾಡಿದೋ, ಅಲ್ಲಿಂದ ಶಾಲೆಗಳಾಯಿತು, ಅಂಗನವಾಡಿಗಳಾಯಿತು ಮತ್ತು ರೋಡ್ಗಳಾಯಿತು. ಯಾವ ಮಾಮೂಲಿ ಈ ರೋಡು ಇದರಲ್ಲೇ ಎಲ್ಲ ಬಸ್ಸು ಕಾರು ಎಲ್ಲ ಓಡಾಡ್ತಿದ್ದು, ಮೇಲ್ಗಡೆ ರೋಡೇ ಇರಲಿಲ್ಲ. ಇದ್ದು ಆಮೇಲೆ ಅದು ರೋಡ್ ಓಡಾಗ ಅದರಲ್ಲಿ ವಾಹನಗಳು ಓಡಾಡಿದಾಗ ಇದು ಇದಾಯ್ತಲ್ಲ, ಮುಳುಗಡೆ ಆಯ್ತಲ್ಲ, ಇದು ಸ್ಟಕ್ ಆಯಿತು, ಆ ರೋಡಲ್ಲೇ ಓಡಾಡಕ್ಕೆ ಶುರು ಆಯಿತು. ಅಲ್ಲಿಂದ ಈ ಕಡೆಗೆ ತಂಬ ಮುಟ್ಟಿ ಪರವಾಗಿಲ್ಲ, ವಿದ್ಯಾಭ್ಯಾಸಗೆಲ್ಲ ಎಸ್ ಎಲ್ ಸಿ ಏಳನೇ ತರಗತಿ ಪಾಸ್ ಆದವರಿಗೆ ಇಲ್ಲೇನು ಟೀಚ್ ತಗೊಂಡೋಗಿ ಕ್ವಾಟೆ ಸೇರಿಸ್ತೀವಿ, ಕ್ವಾಟೆಯಿಂದ ಮೈಸೂರು ಸೇರಿಸ್ತೀವಿ. ಹೀಗೆ ಸ್ವಲ್ಪ ಮುಂದಾಡಿದ್ದಾರೆ ಈ ಹುಡುಗರು. ಈಗ ನಮ್ಮಂಥವರು ಯಾವ ಅದನ್ನೆಲ್ಲ ಬೇರೆ ಕಡೆಗಿಂದ ಸುತ್ತಿ ಬಳಸಿ ನೋಡಿದಾಗೆಲ್ಲ ಓ ನಾವು ಬದುಕಬೇಕು, ಹೊರಗಡೆ ಪರ್ಫಾರ್ಮೆನ್ಸ್ ಅನ್ನು ನಾವು ತಿಳ್ಕೊಂಡಿದ್ದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಮ್ಮ ರೋಡ್ಸ್ಲೇಬೇಕಂತೇಳಿ ನನಗೆ ನಾನೇ ಹೇಳ್ತೀನಿ, ನನ್ನ ಹುಡುಗನ ಒಬ್ಬರಿಗೆ ಎಲ್ಲ ಮಕ್ಕಳಲ್ಲಿ ನಾಲ್ಕು ಮಕ್ಕಳಿಗೆ ನಾನು ನಮಗೆ ನಾನು ಮೂರು ಗಂಡು ಒಂದು ಹೆಣ್ಣು, ಒಂದು ಹೆಣ್ಣು ಒಂಬತ್ತನೇ ಕ್ಲಾಸ್ ಓದಿ ನನಗೆ ಆಗಲ್ಲ ಅಂತೇಳಿ ನೀವು ಸುಡ್ತಾಯಿದ್ರೆ ಬಂಡವಾಳ ಇರಲ್ಲ ನಾವು ಮುಂದೆ ಕೆಲಸಕ್ಕೆ ಅಂತೇಳಿ ಅಷ್ಟೇ ಸಾಕು ಅವ್ರಿಗೆ ಅಂತೇಳಿ ಅದು ಇಂತ ಐತಿ. ಮತ್ತು ನಮ್ಮ ಹುಡುಗಿ

0: ಒಬ್ಬ ಇದ್ದಾನೆ, ಅವನು ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಿ, ಅವ ಹೊರಗಡೆ ಕೆಲಸ ಮಾಡ್ತಾ ಇದ್ದಾನೆ, ಸರ್ಕಾರಿ ಕೆಲಸ ಎಲ್ಲ ಕೂಲಿ ಕೆಲಸ ಹೋಗ್ತಾನೆ. ಹಿಂಗೆ ಹೊರಗಡೆ ಸುತ್ತಿ ಬಳಸಿಕಾದ್ರು ಅವನಿಗೆ ಒಂದು ಅನುಭವ ಗೊತ್ತಾಗಿದೆ ವಿದ್ಯಾಭ್ಯಾಸದಲ್ಲಿ. ಇನ್ನೊಬ್ಬ ಫಸ್ಟ್ ಪಿ ಯು ಸಿ ಹೋಗ್ಬಿಟ್ಟು ಮನೇಲಿದ್ದಾನೆ. ಹಿಂಗಾಗಿ ಒಂದು 3-4 ಜನರಿಗೆ ನಾನು ಸ್ವಲ್ಪ ಮಟ್ಟಿಗೆ ಕಲಿಸಿದ್ದೀನಿ. ಅದೇ ಥರ ಈಗ ಡಿಗ್ರಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಈಗ ಡಿ ಬಿ ಪೆನ್ ಹಿಡಿದು ಬಳ್ಳಿಯವರಿಗೆ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಸುಮಾರು ಮಟ್ಟಿಗೆ ನಮ್ಮವರು ಕಲಿದಿದೆ. ಮತ್ತು ಸೌಕರ್ಯಗಳ ಬಗ್ಗೆ ಸರ್, ಈಗ ಇಲ್ಲಿ ನಾವು ವ್ಯವಸಾಯ ಮಾಡ್ತಿದ್ದವ್ರೆ, ಈಗ ನಾವು ಇಲ್ಲೆಲ್ಲ ಸ್ವಲ್ಪ 1 ಎಕರೆ 2 ಎಕರೆ ಎಲ್ಲ ಕಡಿದೀವಿ. ವ್ಯವಸಾಯ ಮಾಡಕ್ ಹೋದ್ರೆ ಇದು ಪ್ರಾಣಿ ಬದುಕ ಜಾಗ, ನೀವು ವ್ಯವಸಾಯ ಮಾಡಬಾರ್ದು, ಕುಂಟೆ ಲೆಕ್ಕ ಅಕ್ಕಪತ್ರ ಕೊಟ್ಟಿದ್ರೆ ಮಾಡಬೇಡಿ, ಮಾಡಿದ್ರೆ ನಾವು ಇಲ್ಲ ನಿಮ್ಮ ತೆಗಿಬೇಕಂತೇಳಿ ಬೆದರಿಕೆ ಹಾಕಿ ಸುಮಾರು ಎಲ್ಲ ಬೆದರಿಸೋದು. ಆದ್ರೆ ನಾವು ಇತ್ತಲ್ಲ ಬೇರೆ ಕಡೆಗೆಲ್ಲ ಸ್ವಲ್ಪ ಹಣ್ಣಿನ ಗಿಡಗಳು ಮತ್ತು ಹುಂಡೆ ಮೆಣಸುದು ಕಾಫಿ ಗಿಡ ಇದೆಲ್ಲ ಹಾಕೊಂಡು ವ್ಯವಸಾಯ ಮಾಡ್ತಾಯಿದ್ರೆ, ಇದೊಂದು ಅಡಿಗೆ ಮಾಡ್ತಾಯಿದ್ರು. ತುಂಬಾ ಎಲ್ಲ ಮೆಣಸು ಇದು ಏನು ಶುಂಠಿ ಇಂಟೆಲ್ಲ ಬೆಳೀತಾಯಿದ್ರು. ತುಂಬ ಟೈಮಲ್ಲಿ ಆನೆಗಳು ಪ್ರಾಣಿಗಳು ಕಾಟೋದು ಅಷ್ಟು. ಟ್ರಾನ್ಸ್ಫೋರ್ಡ್ ಕೊಡಿದ್ರು, ಟ್ರಾನ್ಸ್ಫೋರ್ಡ್ ಕೊಡೋಲ್ಲ. ಟ್ರಾನ್ಸ್ ಆಗಿದ್ರೆ ಏನಾದ್ರು ಬೆಳ್ಕೋಬೋದು, ಮಾಡಿದ್ರೆ ಆ ಪ್ರಾಣಿಗಳು ಮಡಗಲ್ಲ ಅಂತೇಳಿ ಲಾಸ್ ಆಯ್ತು, ನಾವು ಮಾಡಿ ಪ್ರಯೋಜನ ಇಲ್ಲ ಅಂತೇಳಿ ಅವ್ರು ಕೈ ಸಿಕ್ಕಲ್ವಲ್ಲ, ಎಲ್ಲ ಪ್ರಾಣಿಗಳು ಲಾಸ್ ಮಾಡ್ಬಿಡ್ತಾರೆ. ಅದರಿಂದ ಬೆಳೆಯೋದು ಕಡಿಮೆ ಮಾಡಿದ್ದಾರೆ, ಕೂಲಿ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀರಾ, ಇದರಿಂದ ನಿಮ್ಮ ಜೀವನಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಿಮಗೆ ಹೇಳಬೇಕಾದ್ರೆ ಸರ್, ಕರೆಂಟು ಬಳಸ್ತಾ ಇದ್ದೀವಿ ಸರ್. ಕರೆಂಟು ಮಾಮೂಲಿ ಅದನ್ನ ಫ್ಯೂಸ್ ಕಟ್ಗಳು ಅವ್ರಿಗೆ ಅದನ್ನ ಅದರಲ್ಲಿ ಏನು ಕಲ್ಪನೆ ಸರ್, ಸ್ವಲ್ಪ ಕರೆಂಟು ಕುಡಿಯೋ ನೀರು ನಾನು ಹೇಳಿದ್ನಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಮನೆಗಳಿಗೆ ಬರ್ತಾ ಇದೆ, ಒಬ್ಬ ಕೆಲವು ಜನರಿಗೆ ಸಿಕ್ಕಿಲ್ಲ, ಕೆಲವು ಜನರಿಗೆ ಸಿಕ್ಕಿಲ್ಲ. ಅದೇ ಕೂಲಿನೇ ಹೆಚ್ಚಿ, ಇಲ್ಲಿ ಏನು ನಾವು ಕೃಷಿ ಮಾಡಿ ಬದುಕಂಥ ಚಾನ್ಸಸ್ ಇಲ್ಲ. ಟ್ರಾನ್ಸೈನರ್ ಆದರೆ ನಾವು ಸ್ವಲ್ಪ ಬೆಳ್ಕೊಂಡು ಬದುಕಬೋದು. ಹೆಚ್ಚಿಗೆ ಕೂಲಿ ವಲಸೆ ಹೋಗೋದು, 3-4 ಇದ್ದು ಕೂಲಿ ಮಾಡ್ಕೊಬಾರದು. ಕೊಡಗು ಕೇರಳ ಕಡಿಮೆ, ಕೊಡಗು ಸೆಂಟ್ರಲ್ಲಿ ಹೋಗ್ತಾರೆ ಕಾಫಿ ಹಣ್ಣು. ಈಗೆಲ್ಲ ಏನಿಲ್ಲ, ಕಿರುಪಲ್ಲಿ ಅಂದರೆ ಜೇನು ಗೆಡ್ಡೆ ಗೆಣಸು ಇದು ಹೆಚ್ಚಿಗೆ, ಅದರಿಂದ ನಮ್ಮ ಬದುಕು. ಹೀಗಾಗಿ ಎಲ್ಲರೂ ಬದುಕೋ ನಾವು ಬದುಕ್ತಾ ಇದ್ದೀವಿ, ತೊಂದರೆ ಇಲ್ಲ, ಬದುಕ್ಬೋದು. ನಮ್ಮಲ್ಲಿ ಒಂದು ಆಸೆ, ನಾನು ಬದುಕಬೇಕನ್ನೋದು ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟಿದಾಗ ಯಾವ ರೀತಿಯಾದ್ರೂ ಮಾಡಿ ಬದುಕ್ಬೋದು. ಆದರೆ ಕಳ್ತನ ಬೇರೆ ಕಡೆ ಇದೆಯಲ್ಲ, ನಾವು ನಮ್ಮಂತವರು ನಮ್ಮ ಜನದಲ್ಲಿ ಕಡಿಮೆ. ಭಿಕ್ಷ ಕಳ್ತನ ಅಂತೂ ಇಲ್ಲ, ದುಡಿದು ಬದುಕಬೇಕು. ಅಂದ್ರೆ ದುಡಿದು ಬದುಕಿದ್ರು ಸಹ ಯಾರೇ ಬಂದ್ರು ಅಂಜಿತ್ನ ಪದಿಸಿದೆ, ಬಿಟ್ಟು ತಿನ್ನಂಗಿಲ್ಲ. ಒಂದು ಅದು ಒಂದು ಇಷ್ಟಿದ್ರು ನಾವು ಕೊಟ್ಟು ಅವ್ರಿಗೂ ನಮ್ಮ ಹಾಗೆ ಮನುಷ್ಯರು ಅವ್ರನ್ನ ನಾವು ತಿನ್ಸಿ ಅವ್ರನ್ನ ಮಲಗಿಸ್ಕೊಳ್ಳೋಣ ಅಂತೇಳಿ ಆ ಪದ್ಧತಿಯಲ್ಲಿ ನಮ್ಮ ಜನ ತುಂಬ ಯಾರೇ ಬಂದ್ರೆ ಕೈ ಬಿಡಲ್ಲ. ಆ ರೀತಿಯಲ್ಲಿ ನಮ್ಮ ಬುಡಕಟ್ಟು ಜನರಲ್ಲಿ ಅದೊಂದು ಪದ್ಧತಿ ಇದೆ ಸರ್, ಅದನ್ನ ಹಂಚಿತ ಪದ್ಧತಿ ಅಂತ ತಿಳಿಸಿ ನಾವು. ಅಂದ್ರೆ ನಮ್ಮ ಹೊಟ್ಟೆಗೆ ಅವ್ರನ್ನ ಇನ್ನೊಬ್ಬರಿಗೆ ಕೊಟ್ಟು ನಾವು ಹಂಚ್ಕೊಳ್ತೀನಲ್ಲ ಅಂತದ್ದು ಅದು ಪದ್ಧತಿ ಎಲ್ಲಿ ನಮ್ಮ ಜನದಲ್ಲಿ ತುಂಬ.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರೋ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದ್ರೆ ಏನೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಸೌಲಭ್ಯಗಳು ಸಿಗಬೇಕು ಅಂತ ಅಥವಾ ಬಯಸ್ತೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಸಂಸ್ಥೆಗಳಲ್ಲಿ ಈಗ ನಮ್ಮ ವಿವೇಕಾನಂದ ಅವರು ತುಂಬಾ ಸಹಕಾರ ಕೊಡ್ತಾ ಇದ್ರು, ಯಾವ್ದಾದ್ರೆ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಹೋರಾಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು, ಅವರು ತುಂಬಾನೇ ಸಹಕಾರ ಕೊಟ್ಟರು. ಅವರು ಮತ್ತೆ ಒಂದು ಪೆಡಿನ ಸಂಸ್ಥೆ ಅಂತೇಳಿ ಬೆಂಗಳೂರು ಇತ್ತು, ಅದು ನಮಗೆ ಈ ಮನೆಗಳೆಲ್ಲ ಪ್ಲಾಸ್ಟಿಕ್ ಕೊಡೋಂಥದ್ದು ಸ್ವಲ್ಪ ಒಂದು 90 ಮನೆ ಈ ಥರ ಸಹಕಾರ ಮಾಡ್ತಾಯಿದ್ರು. ಆದರೆ ಸರ್ಕಾರನ ನಮಗೆ ಕೇಳಿ ಅವ್ರನ್ನ ಮುಂದೆ ನಿಂತ್ಕೊಂಡು ಮಾತಾಡೋಂಥ ಶಕ್ತಿ ಇರಲಿಲ್ಲ, ಅದಕ್ಕಿರೋ ಬೆಂಬಲ ಕೊಟ್ಟರು ಸಂಸ್ಥೆಗಳು. ನನಗೆ ಸ್ವಲ್ಪ ನಾನು ಯುವಕ ನಾನು ಓಡಾಡ್ತೀನಿ ಅಂದಾಗ ಅಂಥವ್ರನ್ನ ಕರ್ಕೋಗಿ ರೇಂಜರ್ಗೆ ಕೈ ಮಾತಾಡಿಸೋದಾಗಲಿ, ಪಾರೇಷನವ್ರಿಗಾಗಿ ಅಥವಾ ರಾಜಕೀಯ ಅವ್ರ ಕಾರಣಗಳ ಮಾತಾಡೋದಾಗಿರಲಿ, ಈ ರೀತಿ ಸ್ವಲ್ಪ ಧೈರ್ಯ ತಂದರು. ಅದರಿಂದ ಸ್ವಲ್ಪ ಧೈರ್ಯವಂತರಾಗಿ ಯಾರೇ ಬಂದ್ರೆ ನಿಂತ್ಕೊಂಡು ಮಾತಾಡ್ತಾರೆ. ಅದೇ ಇಂಥ ಜಾಗಕ್ಕೆ ಬನ್ನಿ ನಾವು ಅಧಿಕಾರಿಗಳ ಹತ್ರ ಬರೋಣ ಅಂತ ಹೇಳಿದ್ರೆ ಹೋಗ್ತಾರೆ. ಇಂಥದಕ್ಕೆಲ್ಲ ಒಂದು ಸ್ವಲ್ಪ ಸಮಿತಿ ತಂದವರು ಸಂಘ ಸಂಸ್ಥೆ ಮತ್ತು ನಮ್ಮ ಮುಖಂಡರುಗಳು. ಈಗ ಎಷ್ಟೋ ಜನ ಬೆಳೆದಿದ್ದಾರೆ, ಈಗ ತಮ್ಮಂತರು ಬಂದ್ರೆ ಕುಂತ್ಕೊಂಡು ಮಾತಾಡೋಷ್ಟು ಆಗಿದ್ದಾರೆ. ಮೊದಲು ಹಂಗಿಲ್ಲ ಸರ್, ಒಂದು ಮನೆಗೆ ಹೋಗಿ ಮಾತಾಡಿಸ್ಬೇಕಾದ್ರೆ ಒಂದು ಮಹಿಳೆಯನಾಗಿರೋ ಒಂದು ಪುರುಷನಾಗಿರ್ಬೋದು, ನೀವು

0: ಹೋಗೋರಿಗೆ ನಿಮ್ಮ ಮುಖ ನೋಡ್ತಾ ಇರಲಿಲ್ಲ, ಎಲ್ಲ ಮರೆ ಆಗ್ಬಿಡ್ತಿದ್ರು. ಇಲ್ಲಾಂದ್ರೆ ಮನೆಯೊಳಗೆ ಸಡ್ಡ ಹಾಕೊಂಡು ಆ ಸಡ್ಡ ಒಳಗೆ ನುಗ್ಗಿ ಬಾಗಿಲು ಹಾಕ್ತೀವಿ, ಮಾತಾಡಿಸ್ಬಾರ್ದು, ಮಾತಾಡಕ್ ಅಷ್ಟು ಬರಲ್ಲ ಅವ್ರ ಜೊತೆ ಮಾತಾಡಕ್ಕಾಗಲ್ಲ ಅಂತ. ಈ ತರ ಸಮಸ್ಯೆಗಳಿತ್ತು, ಈಗ ಅದೇನಿಲ್ಲ. ಈಗ ನೇರವಾಗಿ ಎಲ್ಲಿಯಾದ್ರೂ ಹೋಯ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಏನ್ ಬೇಕಾದ್ದನ್ನ ದುಡಿದು ಮನೆ ಬಂದು ಸೇರ್ಕೊತಾರೆ.
1: ಸರ್, ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಒಂದು ಹಾಡಿ ಹೇಗಿರ್ಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ಆ ಒಂದು ನಿಮ್ಮ ಕನಸಿನ ಗ್ರಾಮದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಸರ್, ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ಬೇಕಾದ್ರೆ, ನಾಗರಿಕ ಇದು ಪ್ರಪಂಚದಲ್ಲಿ ಎಲ್ಲಾ ಜನಾಂಗ ಯಾವ ರೀತಿ ಬದುಕುತ್ತಾರೆ ಅದೇ ತರ ನಮ್ಮ ಜನರ ಯಾಕೆ ಬದುಕಬಾರ್ದು ಅನ್ನೋದು ನಮ್ಮ ಆಸೆ. ಅದೇ ಅದಕ್ಕಿರೋ ಹೋರಾಟನೂ ಮಾಡ್ತಾ ಇದೀವಿ. ನಮಗೆ ಮನೆ ಬೇಕು, ಕುಡಿಯೋ ನೀರು ಬೇಕು, ಮತ್ತು ಒಂದು 3 ಎಕರೆ ಜಮೀನು ಬೇಕು. ನಾವು ನಾಗರಿಕರಾಗಿ ನಾವು ಬದುಕಬೇಕು. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕಾರು ಜೀಪು ಬೈಕಲ್ಲಿ ಇಟ್ಕೊಂಡು ಬರ್ತಾರಲ್ಲ, ಅನಿಸ್ ನಾವು ಯಾಕೆ ಆಗಬಾರ್ದು ಅನ್ನೋದು ಅದ್ರ ಸೆಲದ ಮೇಲೆ ನಾವು ಹೋರಾಟಗಳನ್ನ ಮಾಡ್ತಾ ಇದೀವಿ ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಸರ್, ನಾವು ಎಲ್ಲ ಕಡೆಗೆ ನಾವು ಹೋರಾಟ ಮಾಡ್ತಾ ನಾವು ಹೇಳ್ತಾ ಇರೋದಷ್ಟೇ, ಕಾಡು ಬೇಕು, ಕಾಡು ಬೇಡ ಅಂತಲ್ಲ. ಕಾಡನ್ನ ನಾವು ಬದುಕಿ ಕಾಡನ್ನ ನಂಬಿದವರು, ಕಾಡು ಬೇಕು, ಜೊತೆಗೆ ನಾವು ನಮ್ಮ ಎಲ್ಲಾ ಜನಗಳಲ್ಲಿ ಯಾವ ರೀತಿ ಬದುಕ್ತಾರೆ ಆ ರೀತಿ ನಾವು ಒಂದು ಬದುಕೋದಕ್ಕೆ ನಾವು ಒಂದು ದಾರಿನ ಕಂಡ್ಕೋಬೇಕು. ಆದ್ರೆ ನಮ್ಮ ಹಕ್ಕನ್ನ ನಾವು ಬಿಡಬಾರ್ದು, ನಮ್ಮ ಹಕ್ಕನ್ನ ಉಳಿಸಿ ನಾವು ಬದುಕನ್ನ ದಾರಿ ತರಬೇಕನ್ನೋದು ಉದ್ದೇಶನೇ ನಮ್ಮದು.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಅದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಪ್ರಿಯ ಕೇಳುವರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯಾರ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಹಾಡಿಯ ಮುಖ್ಯಸ್ಥರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಕೆಂಚಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಎಲ್ಲರಿಗೂ ನಮಸ್ಕಾರ.
6: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
5: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
6: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
5: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
6: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
5: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
6: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
5: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
6: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
5: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
6: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
5: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ

0: ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕುರಿತು ಎಚ್ಚರಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM.
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಇದನ್ನ ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಇನ್ನೂ ಸಹ ಚಾತಿಲಿರುವಂತ ವಿಚಾರ, ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇದು ದಿನಾಂಕ 20 May 1961 ಗೆಜೆಟ್ 28 ಪ್ರಕಟ ಆಯಿತು. May 20, 1961 ಈ ಒಂದು ಆ್ಯಕ್ಟ್ನ ಅಂಗೀಕರಿಸಲಾಯಿತು. ಅಂದರೆ May 20, 1961 ಈ ಒಂದು ಆ್ಯಕ್ಟ್, ಈ ಒಂದು ಕಾನೂನು ಪ್ರಾರಂಭ ಆಯಿತು. ಸೊ ಈಗ ಈ ವರದಕ್ಷಿಣೆ ಕಾಯ್ದೆನ ಜಾತಕ್ಕೋಸ್ಕರ ತಂದರು. ಮೊದಲನೇದಾಗಿ ವರದಕ್ಷಿಣೆ ಅಂದರೆ ಏನು? ನಮಗೆಲ್ಲ ಗೊತ್ತೇ ಇದೆ ವರದಕ್ಷಿಣೆ ಅಂದರೆ ಏನು ಅಂತ. ಒಂದು ಮದುವೆಯ ಸಂದರ್ಭದಲ್ಲಿ ವರನ ಕಡೆಯವರು ಅಥವಾ ವಧುವಿನ ಕಡೆಯವರು ಅಥವಾ ಅವ್ರ ತಂದೆ ತಾಯಿಯಾಗಲಿ ಅಥವಾ ಅವರಾಗಲಿ ಮೂವಬಲ್ ಪ್ರಾಪರ್ಟೀಸ್ ಅಥವಾ ಇಮೂವಬಲ್ ಪ್ರಾಪರ್ಟೀಸ್. ಮೂವಬಲ್ ಪ್ರಾಪರ್ಟೀಸ್ ಅಂತಂದರೆ ಈ ಬೈಕು, ಕಾರು, ಚಿನ್ನ ಈ ಥರದವುಗಳನ್ನು, ಈ ಥರ ವಸ್ತುಗಳನ್ನು ಕೇಳೋದು ಅದು ಮೂವಬಲ್ ಪ್ರಾಪರ್ಟೀಸ್. ಈ ಜಮೀನು, ಸೈಟು ಇದನ್ನ ಇಮೂವಬಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಇದನ್ನ ಮದುವೆ ಸಂದರ್ಭದಲ್ಲಿ ಕೊಡೋದು ನಮ್ಮ ಕಾನೂನಿನ ಪ್ರಕಾರ ತಪ್ಪು ಅಂತ ನಮ್ಗೆ ಈ ಒಂದು ಆ್ಯಕ್ಟ್ ಹೇಳಿದೆ. ಸೊ ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನ ಹೇಳೋಣ. ನೋಡಿ, ಈಗ ಈ ಒಂದು ವರದಕ್ಷಿಣೆ ಅಂದ್ರೆ ಏನು? ಸಿಂಪಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಆ್ಯಕ್ಟ್ ಪ್ರಕಾರ ವರದಕ್ಷಿಣೆ ಅಂದ್ರೆ ನೇರವಾಗಿ ಅಥವಾ ಪರೋಕ್ಷವಾಗಿ ನೀಡಲಾದಂತಹ ಅಥವಾ ನೀಡಲು ಒಪ್ಪಿಕೊಂಡಂತಹ ಯಾವುದೇ ಆಸ್ತಿ ಅಥವಾ ಅದು ಒಂದು ಅಮೂಲ್ಯವಾದ ಭದ್ರತೆ ಇಷ್ಟೆ. ಮದುವೆಯ ಒಬ್ಬ ಪಕ್ಷದಿಂದ ಮದುವೆಯ ಇನ್ನೊಂದು ಪಕ್ಷಕ್ಕೆ, ಮದುವೆಯ ಯಾವುದೇ ಪಕ್ಷದ ಪೋಷಕರಿಂದ ಅಥವಾ ಯಾವುದೇ ಇತರ ವ್ಯಕ್ತಿಯಿಂದ ಮದುವೆಯ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಇತರ ವ್ಯಕ್ತಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇದನ್ನ ನಾವು ವರದಕ್ಷಿಣೆ ಅಂತ ಹೇಳಿ ಕರಿತೀವಿ. ನೋಡಿ, ಈ ವರದಕ್ಷಿಣೆ ಫಸ್ಟ್ ಹೇಳ್ಬಿಡ್ತೀನಿ, ವರದಕ್ಷಿಣೆ ಕೊಟ್ಟರೆ ಅಥವಾ ತೆಗೆದುಕೊಂಡ್ರೆ ಏನು ಶಿಕ್ಷೆ ಕೊಡುತ್ತೆ ಈ ಆಕ್ಟ್ ಪ್ರಕಾರ ಅನ್ನೋದ್ರ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ. ನೋಡಿ, ಈ ಕಾಯ್ದೆ ಜಾರಿಗೆ ಬಂದ ನಂತರ ಯಾವುದೇ ವ್ಯಕ್ತಿಯು ವರದಕ್ಷಿಣೆ ನೀಡಿದರೆ ಅಥವಾ ಪಡ್ಕೊಂಡ್ರೆ ಅಥವಾ ವರದಕ್ಷಿಣೆ ತಗೋ ಅಥವಾ ವರದಕ್ಷಿಣೆ ಕೊಡು ಅಂತ ಯಾರಾದರೂ ಪ್ರಚೋದನೆ ಮಾಡಿದ್ರೆ ಅಥವಾ ಕುಮ್ಮುಕ್ ನೀಡಿದ್ರೆ ಆತನಿಗೆ 5 ವರ್ಷಗಳಿಗಿಂತ ಹೆಚ್ಚಿನ ಜೈಲು ಶಿಕ್ಷೆ ಮತ್ತು 15,000 ರೂಪಾಯಿಗಳ ದಂಡ ವಿಧಿಸ್ಬೋದು ಅಥವಾ ನ್ಯಾಯಾಲಯ ಎರಡನ್ನೂ ಸಹ ವಿಧಿಸ್ಬೋದು. ಸೊ ನೆಕ್ಸ್ಟ್ ಬಂದರೆ ಈ ಜಾಹೀರಾತಿನ ಮೇಲೆ ನಿಷೇಧ. ಯಾವುದೇ ವ್ಯಕ್ತಿ ಈ ನಮ್ಮ ವರದಕ್ಷಿಣೆ ತಗೊಳ್ಳೋದಾಗಲಿ ಅಥವಾ ಇಸ್ಕೊಳ್ಳೋದಾಗಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪತ್ರಿಕೆಯಲ್ಲಾಗಲಿ ಅಥವಾ ಮೀಡಿಯಾ

ಆಗಲಿ ಅಥವಾ ಇತರ ಯಾವುದೇ ಮಾಧ್ಯಮಗಳಲ್ಲಿ ಬರುವಂತ ಜಾಹೀರಾತಿನ ಮೂಲಕ ಆಗಲಿ ಅಥವಾ ಅವರ ಮಗ ಮಗಳ ಅಥವಾ ಯಾವುದೇ ಇತರ ಸಂಬಂಧಿಕರ ಯುವಕಾಗಿ ಪರಿಗಣನೆಯಾಗಿ ಯಾವುದೇ ರೀತಿಯಂಥ ವ್ಯವಹಾರ ಅಥವಾ ಇತರ ಯಾವುದೇ ರೀತಿಯಂಥ ಹಿತಾಸಕ್ತಿ ಉಳ್ಳಂಥ ಆಸ್ತಿ ಆಗಲಿ ಮತ್ತೊಂದಾಗಲಿ ಹಣ ಆಗಲಿ ಎರಡನ್ನ ಯಾವುದೇ ಪಾಲನೆ ನೀಡುವಂಥದ್ದನ್ನು ನೀಡ್ತಾ ಇದ್ದೀವಿ ಅಂತ ಹೇಳೋದಾಗಲಿ ಮತ್ತೊಂದಿಷ್ಟು ವರದಕ್ಷಿಣೆ ಕೊಟ್ಟಿದ್ದೀವಿ ಅಂತ ಹೇಳಿ ಜಾಹೀರಾತು ಕೊಡೋದಾಗಲಿ ಅದು ಈ ಆ್ಯಕ್ಟ್ ಪ್ರಕಾರ ತಪ್ಪು, ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಮತ್ತು ಈ ಒಂದು ಈ ಥರ ನಾವು ಇಷ್ಟು ಕೊಡ್ತಾ ಇದ್ದೀನಿ, ನಾನು ಇಷ್ಟೊಂದು ನನ್ನ ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗೆ ನಾನು ನನ್ನ ಅಣ್ಣನಿಗೆ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ನಾನು ಇಷ್ಟು ಎಕರೆ ಜಮೀನು ಕೊಡ್ತಾ ಇದ್ದೀನಿ, ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಇಷ್ಟು ಚಿನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಆಗ್ತನಿಗೂ ಸಹ ಕೇವಲ ಹೇಳಿದ್ರೆ ಸಾಕು 6 ತಿಂಗಳಿಗಿಂತ ಕಡಿಮೆ ಇಲ್ಲದಂಥ ಜೈಲ್ ಶಿಕ್ಷೆ. ಅದನ್ನು ಕೋರ್ಟು ಇದರಿಂದ ತುಂಬ ಪರಿಣಾಮಕಾರಿ ಇದೆ ಅಂತ ಅನಿಸಿದ್ರೆ 5 ವರ್ಷದವರೆಗೂ ಸಹ ಆ ಜೈಲ್ ಶಿಕ್ಷೆನ ವಿಸ್ತೀರ್ಣ ಮಾಡಬಹುದು, ಮತ್ತು 15,000 ರೂಪಾಯಿಗಳಷ್ಟು ದಂಡನೂ ಸಹ ವಿಧಿಸಬಹುದು. ಈ ವರದಕ್ಷಿಣೆ ನೀಡೋದು ಕುರಿತು ಮತ್ತು ತೆಗೆದುಕೊಳ್ಳುವಂಥ ಒಂದು ಒಪ್ಪಂದ ಅಂತ ಮಾಡ್ಕೋತಾರೆ. ಇಷ್ಟನ್ನು ನಾವು ಅದು ಒಪ್ಪಿಳ್ಳಿ ಅಂತ ಕೊಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಇಷ್ಟು ವರ್ಮನ ನಾವು ವರದಕ್ಷಿಣೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಒಪ್ಪಂದನ ತೆಗೆದುಕೊಳ್ಳುವುದು ಸಹ ಒಂದು ಈ ಒಂದು ಕಾನೂನಿನ ಪ್ರಕಾರ ಅನುರ್ಜಿತವಾಗಿದೆ. ಒಂದು ವೇಳೆ ವರದಕ್ಷಿಣೆಯು ಹೆಂಡತಿ ಅಥವಾ ಅವಳ ಉತ್ತರಾಧಿಕಾರಿಗಳಿಗೆ ಲಾಭಕ್ಕಾಗಿ ಈ ಮದುವೆಗೆ ಸಂಬಂಧಿಸಿದಂತೆ ಒಬ್ಬ ಮಹಿಳೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿ ವರದಕ್ಷಿಣೆಯನ್ನು ಪಡೆದರೆ ಆ ವ್ಯಕ್ತಿಯು ಅದನ್ನು ಮಹಿಳೆಗೆ ವರ್ಗಾಯಿಸಬೇಕಾಗತ್ತೆ. ಮದುವೆಯ ಮೊದಲು ವರದಕ್ಷಿಣೆ ಪಡೆದಿದ್ರೆ ಮದುವೆಯಾದ 3 ತಿಂಗಳಿಗೆ ಅಥವಾ ಮದುವೆಯ ಸಮಯದಲ್ಲಿ ಅಥವಾ ಆ ನಂತರ ಮದುವೆಯ ನಂತರ ವರದಕ್ಷಿಣೆಯನ್ನು ಸ್ವೀಕರಿಸಿದರೆ ಅದು ಸ್ವೀಕರಿಸಿದ ದಿನಾಂಕದಂದು 3 ತಿಂಗಳೊಳಗಾಗಿ ಆ ಮಹಿಳೆಯ ಅಪ್ರಾಪ್ತ ವಯಸ್ಕಳಾಗಿದ್ದಾಗ ವರದಕ್ಷಿಣೆ ಪಡೆದಿದ್ದರೆ ಅವಳ 18 ವರ್ಷ ತುಂಬಿದ 3 ತಿಂಗಳೊಳಗಾಗಿ ಅವರು ಕೊಡಬೇಕಾಗುತ್ತೆ ವಾಪಸ್. ಆ ನಂತರ ಏನು ಅಂತ ಒಂದು ವರ್ಗಾವಣೆ ಬಾಕಿ ಇರುವಂತ ಸಂದರ್ಭದಲ್ಲಿ ಆ ಮಹಿಳೆಯ ಪ್ರಯೋಜನಕ್ಕಾಗಿ ಅದನ್ನ ಟ್ರಸ್ಟ್ ನಲ್ಲಿ ಇಟ್ಕೋಬೇಕಾದಂತ ಒಂದು ಸಂಭವ. ಯಾವುದೇ ವ್ಯಕ್ತಿ ಇದು ಇಂಪಾರ್ಟೆಂಟ್ ಆಕ್ಚುಲಿ ಸಮಾಜದಲ್ಲಿ ಆ ಒಂದು ವರದಕ್ಷಿಣೆ ಕೂಡ ತಗೊಳ್ಳೋದೆಲ್ಲ ಇದ್ದೇ ಇರುತ್ತೆ, ಆದರೆ ಅದನ್ನು ಪ್ರೂವ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿ Section 3 ಮತ್ತು 4 ಅಡಿಯಲ್ಲಿ ವರದಕ್ಷಿಣೆಯನ್ನು ಪಡೆದಂಥ ಅಥವಾ ಆ ಪಡೆಯಲು ಪ್ರಚೋದನೆ ನೀಡಿದಂಥ ವ್ಯಕ್ತಿ ಇರ್ತಾರಲ್ಲ, ಆ ವರದಕ್ಷಿಣೆ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಆ ಕಾನೂನು ಕ್ರಮ ಜರುಗಿಸಬೇಕು ಅಂತಂದರೆ ಈ 3 ಮತ್ತು 4 ಸೆಕ್ಷನ್ಗಳ ಅಪರಾಧ ಮಾಡಿಲ್ಲ ಎಂದು ಸಾಬೀತುಪಡಿಸುವಂಥವರೇ ಅವನ ಮೇಲೆ ಇರ್ತದೆ. ಈಗ ವರ್ಮಾನ ತಗೋ ವರ್ಮಾನ ಮೀನ್ಸ್ ವರದಕ್ಷಿಣೆ ಏನು ಹೇಳುತ್ತೆ, ಈ ವರದಕ್ಷಿಣೆ ತಗೊಂಡವರೇ ಅಂತ ನಾವು ಏನಾದರೂ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ಪ್ರೂವ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಮತ್ತು ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರೋದು ಆ ವ್ಯಕ್ತಿಯ ಜವಾಬ್ದಾರಿ ಆಗಿರುತ್ತೆ. ಈಗ ವರದಕ್ಷಿಣೆ ನಿಷೇಧ ಅಧಿಕಾರಿಗಳು ಅಂತ ಬರ್ತಾರೆ, ಇವರಿಗೆ ನಾವುಗಳು ಮಾಹಿತಿಗಳನ್ನು ಕೊಟ್ಟು ಆ ವರದಕ್ಷಿಣೆ ನಿಷೇಧ ಅಧಿಕಾರಿಗಳಿಗೆ ಜೊತೆ ನಾವು ಮಾತಾಡಿ ಈ ಇದಕ್ಕೆ ಸಂಬಂಧಪಟ್ಟ ಈ ವರದಕ್ಷಿಣೆ ಪಡೆಯೋದಾಗಲಿ ಅಥವಾ ತೆಗೆದುಕೊಳ್ಳೋದಾಗಲಿ ಅಥವಾ ಇದಕ್ಕೆ ಪ್ರೋತ್ಸಾಹ ನೀಡೋದಾಗಲಿ ಬೇಡಿಕೆ ಇಡೋದಾಗಲಿ ಇವುಗಳನ್ನು ಸಾಧ್ಯವಾದಷ್ಟು ತಡೆಯೋದಕ್ಕೆ ಪ್ರಯತ್ನ ಅವ್ರು ಮಾಡ್ತಾರೆ. ನೋಡಿ, ಈಗ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನೋಡಿ ಹಿಂದೆ ಈ ವರದಕ್ಷಿಣೆ ಅಂದರೆ ತನ್ನ ವಧುವನ್ನು ಸರಿಯಾಗಿ ನೋಡಿಕೊಳ್ಳಿ ಅಂತ ಹೇಳಿ ಆ ಹಣವನ್ನು ವರ್ಣಿಗೆ ಅಂದರೆ ನೇರವಾಗಿ ಹೇಳ್ಕೊಂಡ್ರೆ ಹೆಣ್ಣು ಮನೆಯವರು ಗಂಡನ ಮನೆಯವರಿಗೆ ಏನು ವರದಕ್ಷಿಣೆ ಯಾಕೆ ಕೊಡ್ತಿದ್ರು ಅಂತಂದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ರು. ಈ ನೋಡಿ, ಈ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲೂ ಸಹ ಆರಂಭ ಆಗಿ ಇವನ್ ನಾವು ಇವತ್ತಿನವರೆಗೂ ವರದಕ್ಷಿಣೆ ಅನ್ನೋದು ಪದ್ಧತಿ ಪ್ರತಿಯೊಂದು ಜಾತಿಗಳಲ್ಲೂ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ, ಇದು ವ್ಯಾಪಾರ ಆಗಿಬಿಟ್ಟಿದೆ. ಉದಾಹರಣೆಗೆ ಈಗ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಕೆಲವರು ಇದ್ದಾರೆ, ಆ್ಯಕ್ಚುಲಿ ನಾವು ನಮ್ಮ ಕಣ್ಣು ಮುಂದೆ ನಡೆದಿರೋಂಥದ್ದು, ಒಂದು ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂತ ಅಂದಾಗ ಆ ವ್ಯಕ್ತಿ ಏನು ಮಾಡಿರ್ತಾನೆ ಅಂತಂದರೆ ಗಂಡು ಮಕ್ಳು ಇಲ್ದಿರೋಂಥ ಮನೆಗಳನ್ನೇ ನೋಡ್ತಾರೆ, ಬರೀ ಹೆಣ್ಮಕ್ಳಿರೋ ಮನೆಗಳನ್ನೇ ನೋಡ್ತಾರೆ. ಕಾರಣ ಏನು? ಆ ಆಸ್ತಿ ನಮಗೆ ಸಿಗುತ್ತೆ ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ನಮಗೆ ಆಸ್ತಿ ಸಿಗುತ್ತೆ, ನಾವು ಸಂಪಾದನೆ ಮಾಡಿ ನಾವು ಬದುಕಬೇಕು ಅನ್ನೋ ಮೈಂಡ್ ಸೆಟ್ ಇವತ್ತು ಜನಗಳಿಗೆ ಒಟ್ಬಿಟ್ಟಿದೆ. ಸೊ ನಾನು ಹೆಣ್ಣನ್ನು ಬರಮಾಡ್ಕೋತಾ ಇದ್ದೀನಿ, ಅವ್ರ ಮನೆಯಿಂದ ಆಸ್ತಿ ಸಿಗಬೇಕು ಅಂತ ಈ ಒಂದು ದುರ್ಬುದ್ಧಿ ಅನ್ನೋದು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ವರದಕ್ಷಿಣೆ ಪದ್ಧತಿ ಆ ಹೆಣ್ಮಗಳ ಬಡ ಕುಟುಂಬಕ್ಕೆ ತುಂಬ ಹೊರೆಯಾಗುತ್ತೆ. ಈ ಅನೇಕ ಬಾರಿ ಆ ಹುಡುಗನ ಕಡೆಯಿಂದ ಬೇಡಿಕೆ ಈಡೇರ್ತಿದ್ರೆ ಈ ವೈಫಲ್ಯದ ಪರಿಣಾಮವಾಗಿ ಏನೇನಾಗುತ್ತೆ ಅಂತಂದರೆ ಈ ಮದುವೆ ಒಮ್ಮೆ ನಿಂತೋಗಂಥ ಸ್ಥಿತಿ ಬರುತ್ತೆ, ಮತ್ತು ಮಾನಸಿಕವಾಗಿ ತೊಂದರೆಗಳಾಗುತ್ತೆ. ಈಗ ನಾನು ಬಾಲ್ಯದಲ್ಲಿ ಎಷ್ಟೋ ಮದುವೆಗಳಿಗೆ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ
ಹುಡುಗ ಈ ತಾಳಿ ಕಟ್ಟುವಂತ

ಸಂದರ್ಭದಲ್ಲಿ ಹುಡುಗಿ ಮನೆಯವರು ನನಗೆ ವಾಚ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ತಾಳಿ ಕಟ್ಟೋದಿಲ್ಲ ಅಂತ ಈಚೆ ಬರ್ತಾರೆ. ನನ್ನ ಕಣ್ಣಾರ ನೋಡಿದ್ದು ನಾನು ತುಂಬ ಬಾಲ್ಯದಲ್ಲಿ, ನಾನು ಐ ಥಿಂಕ್ ನಾನು ಒಂದು 8th 9th ಸ್ಟ್ಯಾಂಡರ್ಡ್ ಓದುವಂಥ ಸಂದರ್ಭದಲ್ಲಿ ಮದುವೆಯನ್ನೇ ಆಗದೇನೆ ಆ ವ್ಯಕ್ತಿ ಒಂದು ವಾಚ್ಗೋಸ್ಕರ ಬರ್ತಾರೆ. ಸೊ ಅವಾಗ ನಾವು ನೋಡುವಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ನಮಗೆ, ಇವ್ರು ಯಾಕೆ ಈಗ ಥರ ಹೋಗ್ತಾ ಇದ್ದಾರೆ ಅಂತ. ಬಟ್ ಅದು ರಿಯಾಲಿಟಿ ಏನು ಅಂತ ಅಂದರೆ ಆ ವಾಚು ಸಹ ಒಂದು ವರದಕ್ಷಿಣೆ. ಸೊ ಇಂಥವುಗಳನ್ನು ನಾವು ನೋಡ್ತಾ ಇದ್ದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಒಂದು ಭಾರತದಲ್ಲಿ ಈ ಶತಮಾನಗಳಿಂದ ಇದೊಂದು ಇದು ಚಾಲ್ತಿಯಲ್ಲಿದೆ. ಈ ವರದಕ್ಷಿಣೆ ವ್ಯವಸ್ಥೆಯಿಂದಾಗಿ ಸಮಾಜದಲ್ಲಿ ಅನಿಷ್ಟಗಳಲ್ಲಿ ಸಹ ಒಂದಾಗಿದೆ. ಈ ಮಾನವ ನಾಗರಿಕತೆಯು ತುಂಬ ಹಳೆದಾಗಿದ್ರು ಸಹ ಈ ಪ್ರಪಂಚದ ಅನೇಕ ಭಾಗಗಳಲ್ಲಿ ಈ ಒಂದು ವರದಕ್ಷಿಣೆ ಅನ್ನೋದು ಈ ಪದ್ಧತಿ ಹರಡಿದೆ. ಸೊ ನಾವು ಈ ಕೆಲವು ಜನರಿಗೆ ಈ ವರದಕ್ಷಿಣೆ ವ್ಯವಸ್ಥೆ ಸಾಮಾಜಿಕ ಸಂಕೇತಕ್ಕಿಂತ ಒಂದು ಹೆಚ್ಚಾಗಿದೆ. ಆ ಒಂದು ಗಂಡಿನ ಕುಟುಂಬಕ್ಕೆ, ಅಂದರೆ ವರನ ಕುಟುಂಬಕ್ಕೆ ಒಂದು ಏನೋ ಒಂದು ದೊಡ್ಡದಾದ ಮತ್ತು ಗರಿಷ್ಠವಾದ ಮೊತ್ತ ಹಣವನ್ನು ಅವರು ನೀಡುವುದು ಮತ್ತು ಸಮಾಜದಲ್ಲಿ ಅವರ ಕುಟುಂಬದ ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ ಅಂತ ನಾವು ನಂಬ್ಕೋತೀವಿ. ಬಟ್ ಆ ವ್ಯಕ್ತಿ ಆ ಹೆಣ್ಣು ಮನೆಯವನು ಆ ವರಮಾನ ಅಂದೇನು ವರದಕ್ಷಿಣೆಯನ್ನು ಕೊಡ್ತಾನಲ್ಲ, ಆ ವ್ಯಕ್ತಿ ಏನಾಗ್ಬಿಡ್ತದೆ ಅಂತ ಅಂದರೆ, ಒಂದು ಮಗಳಿದ್ದರೆ ಹೆಣ್ಮಗಳು ಆಕೆಯ ಮದುವೆಗೆ ಅಂತಲೇ ಇವತ್ತು ನಾವು ಕೂಡಿಟ್ಕೊ ಹೋಗ್ಬೇಕಾಗುತ್ತೆ ನಯ ಪೈಸೆಗಳನ್ನು. ಸೊ ಆ ವ್ಯಕ್ತಿ 18 ವರ್ಷ ಆದಮೇಲೆ ಆ ಹುಡುಗಿನ ಮದುವೆ ಮಾಡಬೇಕು ಅಂತಂದಾಗ ಪಾಪ ಹೆಣ್ಣಿನ ಇತ್ತಂಥ ತಂದೆ ಈ 16 ವರ್ಷಗಳಿಂದ ಅದನ್ನ ಕೂಡಿಸ್ಕೊಬಂದು ಮದುವೆ ಮಾಡೋದಕ್ಕೆ ಒಂದು ದಿನದಲ್ಲಿ ಖರ್ಚು ಮಾಡ್ತಾರೆ. ಇವತ್ತು ಆಡಂಬರವಾಗಿ ಇವತ್ತು ಏನು ಮಾಡ್ತಾರೆ, ನಮ್ಮ ಬಡ ಜನರು ಸಹ ಅವ್ರ ಮದುವೆ ಇಲ್ಲೇ ಬೇಕು ಅಂತ ಕೇಳ್ತಾರೆ ನಮ್ಮ ಯಾರು ನಮ್ಮ ಗಂಡಿನ ಕಡೆಯವರು. ಈ ವರದ ಕಡೆಯವ್ರು ಏನು ಮಾಡ್ತಾರೆ, ಇಲ್ಲ ನಮಗೆ ಇಂಥತ್ವ ಆಗಬೇಕು, ನಾವು ದೊಡ್ಡ ಚೌಟ್ರಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಸೊ ಅವ್ರನ್ನ ಇವರು ಪಾಪ ಇವ್ರನ್ನ ಅದನ್ನ ನನ್ನ ಮಗಳು ಚೆನ್ನಾಗಿರಲಿ ಒಳ್ಳೆ ಜೀವನ ಸಿಗಲಿ ಅಂತ ಹೇಳಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ತುಂಬ ನೋವು ಆಗುತ್ತೆ. ಇಂಥವುಗಳನ್ನು ಈ ಗ್ರ್ಯಾಂಡ್ ಮದುವೆ ಆಗಲಿ ಅಥವಾ ಈ ವರದಕ್ಷಿಣೆಗಳಾಗಲಿ ಇವುಗಳನ್ನ ಅವಾಯ್ಡ್ ಮಾಡಿದ್ರೆ ಈ ಪ್ರೀತಿ ವಿಶ್ವಾಸ ಇದಕ್ಕೆ ನಾವು ಬೆಲೆ ಕೊಡೋದು ಇವತ್ತು ಕಮ್ಮಿ ಆಗ್ತದೆ. ನೋಡಿ ನಮ್ಮ ದೇಶದಲ್ಲಿ ಈ ಒಂದು ತುಂಬ ಇತಿಹಾಸನೇ ಇದೆ ಈ ವರದಕ್ಷಿಣೆ ಸಂಬಂಧಪಟ್ಟಾಗಿ. ಈ ವರದಕ್ಷಿಣೆ ವಧುವಿನ ಪೋಷಕರು ಹೇಗೆ ಅದನ್ನು ಪಾತಿಸ್ಬೇಕು ಅಂತಂದರೆ, ನಾನು ಹೇಳಿದೆ ಒಬ್ಬ ಅವ್ರು ಗೆದ್ದಿದ್ದೆಲ್ಲ ಮದುವೆಗೋಸ್ಕರನೇ ಮಾಡ್ತಾರೆ. ಯಾಕಂದರೆ ನಾವು ಹೇಳ್ತೀವಿ ಇವತ್ತು ನಮ್ಮ ಸಮಾಜದ ಈ ಜಾಲತಾಣಗಳೆಲ್ಲ ಹೇಳ್ತೀವಿ ಏನಂತ, ಹೆಣ್ಣು ಒಂದು ಲಕ್ಷ್ಮಿ ಅಂತ ಕರಿತೀವಿ. ಆದರೆ ಆ ಹೆಣ್ಣು ಮಗಳನ್ನ ನಾವು ಬರಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಹೀಗೆ ಹಣ ಒಡವೆಗಳನ್ನ ಈಸ್ಕೋತಾರೆ ಅಂತ ನನಗೆ ತುಂಬ ಬೇಜಾರಿನ ಸಂಗಾತಿ. ಅದು ವರದಕ್ಷಿಣೆ ಮೂಲಭೂತ ಉದ್ದೇಶ ಏನಂದರೆ, ಪತಿ ಮತ್ತು ಅವನ ಕುಟುಂಬದ ಒಂದು ದುಷ್ಟಕೃತ್ಯ ಇದರ ವಿರುದ್ಧ ಹೆಂಡತಿಗೆ ರಕ್ಷಣೆ ಒಂದು ರೂಪವಾಗಿ ಕಾರ್ಯನಿರ್ವಹಿಸಿ ಅಂತ ಹೇಳ್ಬಿಟ್ಟು ಆ ಮದುವೆಯ ನಂತರ ವಧುವರು ಒಟ್ಟಿಗೆ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ವರದಕ್ಷಿಣೆ ಒಂದು ಅಂತ ಹೇಳಿ ಅವ್ರಿಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಿತ್ತು. ಯಾವಾಗ ಇತಿಹಾಸ ಪ್ರಕಾರ ಹೋಯಿತು ಅಂತಂದರೆ, ಈಗೇನಾಗಿದೆ ನನ್ನ ಮಗಳು ಚೆನ್ನಾಗಿರಲಿ ಅಡಿಯ ಚೆನ್ನಾಗಿರಲಿ ಅಂತ ಕೆಲವರು ಕೊಡೋದಕ್ಕೆ ಅಂದು ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಮಾಹಿತಿ ನಾನು ತಿಳ್ಕೊಂಡಿರೋ. ಆದರೆ ಅದೇನಾಗುತ್ತೆ ಈಗ ಅದನ್ನೇ ಇವತ್ತು ಇವರು ಯುಟಿಲೈಸ್ ಹೆಂಗೆ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವತ್ತು ಇದ್ದವ್ರು ಕೊಡ್ತಿದ್ರು, ಇವತ್ತು ಇಲ್ಲದೇ ಇದ್ರೂ ನಾವು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ವರದಕ್ಷಿಣೆಯಿಂದಾಗಿ ಈ ಕಡಿಮೆ ಜೀವನ ಮಟ್ಟ ಆಗುತ್ತೆ, ಮತ್ತು ಹುಡುಗಿಗೆ ಭಾವನಾತ್ಮಕವಾಗಿ ಒತ್ತಡ ಬೀಳುತ್ತೆ. ಈ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ವರದಕ್ಷಿಣೆಯಿಂದಾಗಿ ಭ್ರಷ್ಟಾಚಾರ ಸಹ ನಾವು ಒಂಥರ ಬೆಂಬಲಿಸ್ದಂಗೆ ಆಗುತ್ತೆ. ಯಾಕಂದರೆ ನಾನೊಂದು ಮಗಳನ್ನ ಮದುವೆ ಮಾಡಬೇಕು ಅಂತ ನಾನು ಹೋದಾಗ ಎಷ್ಟೋ 6 ಲಕ್ಷಗಳು ಖರ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾನು ದುಡ್ಡು ಮಾಡಬೇಕು ಅಂದರೆ ಏನು ಮಾಡಬೇಕು, ನಾನು ಯಾವುದೋ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ನಾನು ಅನ್ಯಾಯದ ಮಾರ್ಗ ಹಿಡಿಯುವಂಥ ವಿಧಾನಗಳಿರುತ್ತೆ. ಅದಕ್ಕೆ ಇದು ಒಂದು ಸಹ ಸಾಕ್ಷಿಯಾಗಿ. ಆಮೇಲೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗೋಗ್ತಾರೆ, ತಂದೆ ತಾಯಿಗೆ ಬೆಲೆ ಕೊಟ್ಟು ನಮ್ಮ ಹಳ್ಳಿಗಳಲ್ಲಿ ಆಗ್ಬಿಡ್ತಾರೆ. ಅವಾಗ ವರಮಾನ ವಿಚಾರ ಬಂದಾಗ ಈ ಕೆಲವೊಂದು ನಡತೆಗಳನ್ನು ನೋಡಿ ಅವರಿಗೆ ದೈಹಿಕವಾಗಿ ಹಿಂಸೆ, ಮಾನಸಿಕವಾಗಿ ಹಿಂಸೆಗಳು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ಮನೆಯ ಅತ್ತೆಯಂದಿರು ಈ ಸ್ವಚ್ಛಂದಿರೆಲ್ಲ ಏನು ಮಾಡ್ತಾರೆ, ನನ್ನ ದೊಡ್ಡ ಮಗಳು ಇಷ್ಟು ವರದಕ್ಷಿಣೆ ಇಸ್ಕೊಬಂದು ಅವಳು ಹಂಗೆ ಮಾಡಿದ್ಲು, ಇವಳು ಹಿಂಗೆ ಮಾಡಿದ್ಲು, ಅಷ್ಟೊಂದು ದುಡ್ಡು ಕೊಟ್ಟರು, ಹಣ ಕೊಟ್ಟರು, ಈ ಥರ ಹೇಳ್ತಾರೆ. ಆದರೆ ಇನ್ನೊಬ್ಬರು ಕೊಡದೇ ಇರೋಂಥವ್ರ ಮೇಲೆ ಅವರಿಗೆ ಹೇಳಿದಾಗ ಅದೇನಾಗುತ್ತೆ, ಅವರಿಬ್ಬರನ್ನು ಹೋಲಿಕೆ ಮಾಡೋದಂಥ ಸಂದರ್ಭದಲ್ಲಿ ಮೇಲು ಕೀಳುವಂಥ ಭಾವನೆ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲೂ ಸಹ ಈ ವರಮಾನ ಮೀನ್ಸ್ ಅಂದರೆ ಅದು ಆಡು ಭಾಷೆಯಲ್ಲಿ ವರಮಾನ ಅಂತ ಬರುತ್ತೆ, ನನಗೆ ವರದಕ್ಷಿಣೆ ಅನ್ನೋಕ್ಕಿಂತ ವರಮಾನ ಅಂತಲೇ ಅದು ನನ್ನ ಮೈಂಡಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಸೊ ವರದಕ್ಷಿಣೆಯ ತಗೊಂಡಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ವರದಕ್ಷಿಣೆ ಕೊಟ್ಟವ್ರು ಒಂದು ಅಷ್ಟೇ ತುಂಬ ಪ್ರೀತಿ ಕೊಡ್ತಾರೆ ನಮ್ಮ ಇತ್ತೀಚಿನ ಸಮಾಜದಲ್ಲಿ. ವರದಕ್ಷಿಣೆ ತಗೊಂಡು ಬರದೇ ಇರೋರಿಗೂ ಒಂದು ರೀತಿ ಕೀಳುಮಟ್ಟದಲ್ಲಿ ನೋಡೋ ಅಂಥ ಒಂದು ಇದು

ಇವತ್ತು ನಾವು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ, ಈ ವರದಕ್ಷಿಣೆ ಪದ್ಧತಿಯನ್ನು ಬಲವಾಗಿ ನಾವು ಖಂಡಿಸಬೇಕಾಗಿದೆ. ಈ ಒಂದು ಸರ್ಕಾರವು ವರದಕ್ಷಿಣೆಯ ಶಿಕ್ಷೆಗ ಅಪರಾಧ ಅಂತೇಳಿ ಕಾನೂನು ಜಾರಿಗೆ ತಂದಿದ್ರು ಸಹ ಈ ದೇಶದ ಹೆಚ್ಚಿನ ಭಾಗಗಳಲ್ಲಿ ಇದನ್ನು ಇನ್ನೂ ಸಹ ಅನುಸರಿಸ್ಕೊ ಹೋಗ್ತಾ ಇದ್ದಾರೆ. ಇವತ್ತು ಇನ್ನೂ ನಡೀತಾನೆ ಇದೆ. ಹೆಣ್ಮಕ್ಳು ಮತ್ತು ಅವ್ರ ಕುಟುಂಬಗಳು ಬದುಕೋದು ಇವತ್ತು ತುಂಬಾ ಕಷ್ಟ ಆಗಿದೆ. ತಂದೆ ತಾಯಿಂದರು ತಮ್ಮ ಹೆಣ್ಮಕ್ಳಿಗೆ ಅವ್ರು ಬಯಸಿದಂಥ ಎಲ್ಲವನ್ನು ಸಂತೋಷದಿಂದ ನೀಡುವಂಥ ಒಂದು ಆಯ್ಕೆ ಹೊಂದಿರಬೇಕು, ಮತ್ತು ಆ ಸಂಪ್ರದಾಯಗಳ ಹೆಸರಿನಲ್ಲಿ ಅವ್ರ ಮೇಲೆ ಏನನ್ನು ಒತ್ತಾಯಿಸಬಾರ್ದು ಅನ್ನೋದು ನನ್ನ ಒಂದು ಮಾತು. ಈ ವರದಕ್ಷಿಣೆ ಕೊಡೋದು ಮತ್ತು ತೆಗೆದುಕೊಳ್ಳೋದು ಇದೆಲ್ಲ ಅಪರಾಧ ಅಂತೇಳಿ 1961 ವರದಕ್ಷಿಣೆ ವಿರೋಧಿ ಕಾನೂನು ಹೇಳುತ್ತೆ. ಇದನ್ನು ನಾವು ಸರಿಯಾಗಿ ಬಳಸ್ಕೊಂಡು ಆ ಕನ್ನಿಪಿತೃಗಳು ಮುಂದೆ ಅದು ಏನು ಬಳಸಿಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅವ್ರಿಗೆ, ಯಾಕೆಂದರೆ ತಮ್ಮ ಮಗಳು ಮುಂದಿನ ಜೀವನದಲ್ಲಿ ನಡೆಸೋದು ಕಷ್ಟಕರವಾಗುತ್ತೆ ಅಂತ ಹೇಳಿ ಅವರು ಹೆದರ್ಕೋತಾರೆ. ಸೊ ಅದರಿಂದಾಗಿ ಈ ದಿನನಿತ್ಯ ಸಮೂಹ ಮಾಧ್ಯಮಗಳಲ್ಲಿ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಾಗಿ ಆರೋಪಗಳು ಬರ್ತಾ ಇರ್ತವೆ, ಮತ್ತು ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಾಗಿ ಶಿಕ್ಷೆಗಳು ಆಯ್ತಾ ಇರ್ತವೆ. ಈ ತಿಂಟುಗಳನ್ನು ನಮ್ಮ ಈ ಒಂದು ಹೆಣ್ಮಕ್ಳಾಗಲಿ ಮತ್ತು ಈ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳಾಗಲಿ ಅಥವಾ ಏನು ಸಂಬಂಧಪಟ್ಟವ್ರು ಏನು ಮಾಡಬೇಕು ಅದನ್ನು ಅದನ್ನು ನಾವು ತೋರಿಸ್ಕೊಡಿ, ಜನಗಳಿಗೆ ತಿಳಿಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಅದನ್ನು ಅವರು ಜನಗಳಿಗೆ ಆ ವಿಚಾರ ಮುಟ್ಟುವಂತೆ ನಾವು ಮಾಡಬೇಕಾಗತ್ತೆ. ಅದು ಸ್ವಾವಲಂಬಿ ಆದಿಯನ್ನು ನಾವು ತಿಳಿಯಲು ನಾವು ಸಿದ್ಧರಾಗಬೇಕಾಗತ್ತೆ. ಈ ಸಮಾನತೆಗಾಗಿ ಹೊರಡುವಂಥ ಸ್ತ್ರೀ ಸಂಘಗಳು ಮತ್ತು ವರದಕ್ಷಿಣೆ ವಿಚಾರಗಳನ್ನು ಮುಂದಿಟ್ಕೊಂಡು ಹೋರಾಡಿ ಇದನ್ನು ಹೋರಾಟ ಮಾಡಿ ಹೋಗಲಾಡಿಸ್ಬೇಕಾಗತ್ತೆ. ಮತ್ತು ಈ ಹೆಣ್ಮಕ್ಳಿಗೆ ಆಗಲಿ ಮತ್ತು ಪ್ರತಿಯೊಂದು ಮನೆ ಮನೆಯಲ್ಲೂ ಇಂಥ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಈ ವರದಕ್ಷಿಣೆ ಸಂಬಂಧಪಟ್ಟ ಹಾಗೆ ಏನು ಅರಿವನ್ನು ಮೂಡಿಸ್ಬೇಕು ಅದನ್ನು ಅನಿವಾರ್ಯವಾಗಿ ಮೂಡಿಸ್ಲೇಬೇಕಾಗುತ್ತೆ. ಏನೋ ನಮ್ಮ ಸಂಬಂಧಪಟ್ಟಂಥ ಸಂಘಗಳು ಸಂಸ್ಥೆಗಳು ಮತ್ತು ಸರ್ಕಾರದಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇನ್ನೂ ಸಹ ಜವಾಬ್ದಾರಿಗಳನ್ನು ತಗೋಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಎಜುಕೇಟೆಡ್ ಪೀಪಲ್ಸ್ ವಿದ್ಯಾವಂತ ಯುವಕರು ಈ ವರದಕ್ಷಿಣೆ ಪಡೆಯೋದನ್ನು ನಿಲ್ಲಿಸಬೇಕು ಮತ್ತು ಸಮಾಜದಲ್ಲಿ ಮಾದರಿಯಾಗಬೇಕು. ಮತ್ತು ನಮ್ಮ ಈ ಸರ್ಕಾರಗಳು ಪ್ರಬಲ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಮತ್ತು ಈ ಒಟ್ಟಿನಲ್ಲಿ ಸಮಾಜ ಕಂಡುಕೊಂಡಿರುವಂಥ ಈ ಒಂದು ಈ ವರದಕ್ಷಿಣೆ ಅನ್ನೋವಂಥ ಪಿಸಾಚಿನ ಈ ಒಂದು ಹೊಡೆದೋಡಿಸ್ಬೇಕು, ಸಮಾಜದ ಕಿತ್ತಾಕಿ ಬಿಸಾಕಬೇಕು. ಮತ್ತು ಈ ಜನಗಳಿಗೆ ಇದು ಮನಪರಿವರ್ತನೆ ಮಾಡಬೇಕು. ಸುಸಂಸ್ಕೃತ ಭಾರತದ ಒಂದು ನಾಗರಿಕರಾಗಿ ನಾವುಗಳು ಆ ಒಂದು ಮನಸ್ಸು ಬದಲಾವಣೆಗಳಾಗಬೇಕು. ಇದರಿಂದ ಏನು ಅನ್ನೋದನ್ನ ಬಗ್ಗೆ ಅದನ್ನು ತಿಳಿಸಿ ನಾವು ಆ ಒಂದು ಸುಸಂಸ್ಕೃತವಾದ ಭಾರತವನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಣ ಅಂದರೆ ಆಸೆ. ಈ ಆಸೆ ಆಸೆ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳನ್ನ ಅವರ ತಂದೆ ತಾಯಿಗಳನ್ನ ಎಷ್ಟೋ ಜನ ನರಕಕ್ಕೆ ಹೋಗಿಸ್ತಾ ಇರೋದು ಈ ಒಂದು ವರದಕ್ಷಿಣೆ ಪದ್ಧತಿ ಆಧಾರದ ಮೇಲೆ. ಅದರಿಂದಾಗಿ ನಾವುಗಳು ಕಾನೂನಿನ ಅರಿವು ಈ ಒಂದು ಆ್ಯಕ್ಟನ್ನ ಇನ್ನೂ ತಲುಪಿಲ್ಲ, ಜನಗಳಿಗೆ ತಲುಪಿಸೋದ್ ಪ್ರಯತ್ನ ನಾವು ಮಾಡಬೇಕಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ನಮ್ಮ ಹತ್ರ, ವರದಕ್ಷಿಣೆಯಿಂದಾಗಿ ವರನ ಕುಟುಂಬದವರು ಟಾರ್ಚರ್ ಕೊಟ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟು ಆ ಹೆಣ್ಮಗಳು ಆ ವಧು ಅಂತ ಏನಂತ ಕರಿತ ಆ ಹೆಣ್ಮಗಳು ಸಾವನ್ನಪ್ಪಿದರೆ ಆ ವ್ಯಕ್ತಿ ಮರಣಗುದ್ದು ಹೊಂದಿದಂಥ ಸಂದರ್ಭದಲ್ಲಿ ಆ್ಯಕ್ಟ್ ಸೆಕ್ಷನ್ 304B ಪ್ರಕಾರ 304B ಪ್ರಕಾರ ಕನಿಷ್ಠ 7 ವರ್ಷಗಳವರೆಗೆ ಅವರು ಸೆರೆಮನೆವಾಸ ಆಗುತ್ತೆ, ಗರಿಷ್ಠ ಜೀವಾವಧಿ ಶಿಕ್ಷೆನೂ ಸಹ ಕೊಡ್ಬೋದು. ಯಾರು ದೂರು ಕೊಡ್ತಾರೆ ಅಂತಂದರೆ ಯಾವ ವ್ಯಕ್ತಿ ತೊಂದರೆಗೊಳಗಾದಂಥ ವ್ಯಕ್ತಿ ಅಥವಾ ಅವರ ಪೋಷಕರು ಅವರ ಸಂಬಂಧಿಕರು ಅಥವಾ ಅವ್ರ ಮಾನ್ಯತೆ ಪಡೆದಂಥ ಯಾವುದೇ ಸ್ವಯಂ ಸೇವಾ ಸಂಸ್ಥೆ ಅಥವಾ ಲಿಖಿತ ದೂರು ಕೊಡ್ಬೋದು. ಇಂಥ ದೂರು ಕೊಟ್ಟು ಇಂಥ ಸಂದರ್ಭದಲ್ಲಿ ಈ ವರದಕ್ಷಿಣೆ ವಿಚಾರವಾಗಿ ಹೆಣ್ಮಗಳು ಅದನ್ನು ಕಷ್ಟ ಅನುಭವಿಸಿ ಆ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ ಆ ಒಂದು ಗಂಡು ಮಕ್ಕಳ ಮತ್ತು ಗಂಡು ಅವ್ರ ಮನೆಯವರ ವರನ ಕುಟುಂಬದವರಿಂದ ಏನಾದರೂ ತೊಂದರೆ ಕೊಟ್ಟವರು ಸಾವನ್ನಪ್ಪಿದ ಸಂದರ್ಭದಲ್ಲಿ 7 ವರ್ಷದವರೆಗೂ ಸಹ ಶಿಕ್ಷೆ ಆಗ್ತದೆ. ಸೊ ಅದಕ್ಕಾಗಿ ನಾವೇನು ಹೇಳೋದು ಅಂತಂದರೆ, ಈ ವರದಕ್ಷಿಣೆ ಅನ್ನೋದು ಇವತ್ತು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಅದನ್ನು ನಿಲ್ಲಿಸೋದಕ್ಕೆ ಏನು ಈ ಆ್ಯಕ್ಟು ನಿಷೇಧ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟ ಈ ಕಾನೂನನ್ನು ನಾವು ಪಾಲಿಸಿದ್ರೆ ಮತ್ತು ಇವತ್ತಿನ ಎಜುಕೇಟೆಡ್ ಪೀಪಲ್ಸ್ಗಳೆಲ್ಲ ಸೇರಿ ಒಂದು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತೀರ್ಮಾನ ಮಾಡಿದೆ, ಅವ್ರ ಮೈಂಡಲ್ಲಿ ಇರೋ ದುರಾಸೆಗಳನ್ನ ಬಿಟ್ಟು ಮಾಡಿದ್ರೆ ನಮಗೆ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಂದೊಳ್ಳೆ ಆಗುತ್ತೆ. ಮತ್ತು ಒಂದು ಹೇಳಬೇಕು ಅಂತಂದರೆ, ವರದಕ್ಷಿಣೆ ಯಾಕೆ ಬರುತ್ತೆ ಅಂದರೆ, ಯಾರು ವರದಕ್ಷಿಣೆ ತಗೋತಾರೆ ಅಂದರೆ ಹೇಡಿ ವರದಕ್ಷಿಣೆ ತಗೋತಾನೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸೊ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ದುಡಿದು ನಾನು ನನ್ನ ಶ್ರೀಮತಿನ ಸಾಕಬೇಕಾಗುತ್ತೆ. ಅದು ಗಂಡಸು ದುಡಿಯುವಂಥ ಶಕ್ತಿ ಇರುವಂಥ ವ್ಯಕ್ತಿ. ಈ ವ್ಯಕ್ತಿ ಒಬ್ಬ ಹೆಣ್ಮಗಳನ್ನ ಪ್ರೀತಿ ಸಂಪಾದನೆ ಮಾಡಬೇಕು, ಅವ್ರ ಕುಟುಂಬದವರ ಪ್ರೀತಿ ಸಂಪಾದನೆ ಮಾಡಬೇಕು ಹೊರತು ಅವರಿಂದ ಹಣ ತಗೊಂಡು ನಾನು ಬದುಕ್ತೀನಿ ಅಂತ ಅಂದರೆ ಅದು ಹೇಡಿಯ ಲಕ್ಷಣ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿರುತ್ತೆ. ಅದರಿಂದಾಗಿ ದಯಮಾಡಿ ಏನು ಇದು ವರದಕ್ಷಿಣೆ

0: ಆಕ್ಟ್ ಇದೆ 1961 ಈ ಕಾನೂನು ಇಷ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕುರಿತು ಹೆಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳಿದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು, ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬ

ಈ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಪಾಶ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686668. ಧನ್ಯವಾದಗಳು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಹನುಮಂತಪ್ಪ, ರಮೇಶ್, ಚೆಲುವಮ್ಮ, ಸುಮಾ ಮಹೇಶ್ ಹಾಗೂ ಸವಿತಾರವರು ತಮ್ಮ

ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರುಗಳಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳನ್ನ.
2: ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ, ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು.

ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ. ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ. ಮರಗ ಮಲ್ಲೆ ಜಾಜಿ ಸಂಪಿಗೆ ಮಗ ಮಗಿಪ ಹೂಗಳಲ್ಲಿ, ಮರಗ ಮಲ್ಲೆ ಜಾಜಿ ಸಂಪಿಗೆ ಮಗ

0: ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳ

ಬದನೆಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರು 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/8/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಪಾಶ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 98 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಹಿಮಗಿರಿಯೊಳು ಅವಿತಿಹುದು
4: ಚೈತನ್ಯದ ಅಗ್ನಿಕಣ
3: ಸ್ಥಿಮಿತದಿಂ ನಿಂತಿರ್ಪುದದು
4: ಧರೆಯ ಹಿತಕ್ಕೆ
3: ಶಮದ ಸುಂದರದ ಸಾತ್ವಿಕದ
2: ಗಾಂಭೀರ್ಯವದು ನಮಗೊಂದು ವೇದ ನಿಧಿ ಮಂಕುತಿಮ್ಮ. ಸೊ ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಯಾವುದನ್ನು ನಾವು ಜಡ ಅಚಲ ಅಂತ ಅನ್ಕೊಳ್ತಾ ಇದ್ದೀವೋ ಅದರ ಒಳಗಡೆ ಚೈತನ್ಯದ ಅಗ್ನಿ ಅಡಗಿದೆ, ಸುಪ್ತವಾಗಿದೆ ಅನ್ನೋದನ್ನ ಮುಂದುವರಿಸ್ತಾ ಇಲ್ಲಿ ಪರ್ವತದ ಉದಾಹರಣೆಯನ್ನೇ ನಮಗೆ ಮುಂದಿಡ್ತಾರೆ. ನಾವು ವಾಲ್ಕೆನೋಸ್ ಅಂತ ಕೇಳಿದ್ದೀವಿ, ಅಗ್ನಿ ಪರ್ವತಗಳು. ಹೊರಗಿಂದ ನೋಡಿದಾಗ ಅದು ಮಾಮೂಲಿ ಪರ್ವತದ ರೀತಿಯಲ್ಲೇ ಇರುತ್ತೆ, ಆದರೆ ಅದರ ಒಳಗಡೆ ಬೆಂಕಿ ತುಂಬಿದೆ. ಎಷ್ಟೋ ಸರ್ತಿ ಅದು ಸ್ಫೋಟವಾಗಿ ಅದು ಅಗ್ನಿ ಪರ್ವತವಾಗುತ್ತೆ. ಅಂದರೆ ಅದರ ಒಂದು ಭಾಗದಿಂದ ಭೂಮಿ ಒಡೆದು ಅದರ ಒಳಗಡೆ ಇರುವಂಥ ಲಾವಾ ಇದು ಹರಿದು ಹೊರಗಡೆ ಬರುತ್ತೆ, ಎಲ್ಲವನ್ನು ಕೂಡ ಸುಟ್ಟಾಕತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದು ಆಮೇಲೆ ಕ್ರಮೇಣ ಅದೆಷ್ಟೋ ಸಹಸ್ರ ವರ್ಷಗಳ ನಂತರ ಕಲ್ಲಾಗುತ್ತೆ, ಇಗ್ನಿಯಸ್ ರಾಕ್ಸ್ ಅಂತೆಲ್ಲ ನಾವು ಕೇಳಿ, ಸೆಡಿಮೆಂಟರಿ ರಾಕ್ಸ್, ಇಗ್ನಿಯಸ್ ರಾಕ್ಸ್ ಇದೆಲ್ಲ ಪಾಠದಲ್ಲಿ ನಾವು ಓದಿರ್ತೀವಿ. ಸೊ ಹಾಗೆ ಆ ಅಗ್ನಿಯ ಒಳಗಿನಿಂದ ಪರ್ವತದ ಮುಖದ ಮೂಲಕ ಹೊರಬಂದಂತಹ ಜ್ವಾಲೆ ಅದು ಎಲ್ಲಿತ್ತು ಇಷ್ಟು ವರ್ಷ ಇಷ್ಟು ದಿನ ಅಂತಂದರೆ ಅದು ಬೆಟ್ಟದ ಗರ್ಭದ ಒಳಗೆ ಅಡಗಿತ್ತು, ನಮ್ಮ ಭೂಮಿಯ ಕೆಳಗಿರುವಂಥ ಅದನ್ನು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಆ ಥರದ ಭೂಗರ್ಭದ ಒಳಗಿರುವಂಥ ಊರ್ಜಾ ಎನರ್ಜಿ ಅದರ ಒಂದು ಏರುಪೇರುಗಳಿಂದ ಒಂದು ಸಂದರ್ಭದಲ್ಲಿ ಆ ಶಾಖ ಹೆಚ್ಚು ಉತ್ಪನ್ನವಾಗಿ ಪರ್ವತದ ಮುಖದ ತುದಿಯ ಮೂಲಕ ಅದು ಸಿಡಿದು ಹೊರಗೆ ಬರುತ್ತೆ. ಸೊ ಹಾಗೆ ಪರ್ವತದ ಒಳಗಡೆ ಕೂಡ ಚೈತನ್ಯದ ಅಗ್ನಿ ಕಣ ಅಡಗಿದೆ, ಸಂದರ್ಭೋಚಿತವಾಗಿ ಅದು ಹೊರಗೆ ಬರುತ್ತೆ. ನಾವು ನೆನ್ಪಿಟ್ಕೊಳ್ಬೇಕಾದ್ದು ಬಹಳ ಸುಂದರವಾದಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ, ಅದು ನಮಗೆ ವೇದ ನಿಧಿ ಅಂತ. ವೇದ ಅಂದರೆ ನಾವು ತಿಳ್ಕೊಳ್ಬೇಕಾದಂಥದ್ದು, ವಿತ್ ಅನ್ನುವಂಥ ಧಾತು ಯಾವ ಮೂಲ ಪದ ಅದಕ್ಕೆ ವಿತ್, ವಿತ್ ಅಂದರೆ ತಿಳ್ಕೊಳ್ಳುವಂಥದ್ದು, ವೇದ ಅಂದರೆ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಅಂತ. ನಾವೆಲ್ಲ ತಿಳ್ಕೊಳ್ಳಬೇಕಾದಂತಹ ವಿಚಾರಗಳ ನಿಧಿ ಆ ಹಿಮಾಲಯ ಪರ್ವತ ಮತ್ತು ಅದರೊಳಗೆ ಅಡಗಿರೋಂಥ ಒಂದು ಅಗ್ನಿಯ ಕಣ. ಅದು ಯಾಕೆ ಹಾಗೆ ಅಂತಂದರೆ ಅದು ಸ್ಥಿಮಿತದಿಂದ ಇವತ್ತು ನಿಂತಿದೆ, ತನ್ನೊಳಗಡೆ ಇರೋವಂಥ ಅಗ್ನಿಯನ್ನು

ಸುಲಭವಾಗಿ ಹೊರಗಡೆ ಬರೋ ಹಂಗೆ ಏನಾದರೂ ಹಿಮಾಲಯ ಪರ್ವತ ಅಥವಾ ಅಗ್ನಿ ಪರ್ವತ ಮಾಡಿಬಿಟ್ಟಿದ್ದಿದ್ರೆ ಅದರ ಸುತ್ತಮುತ್ತ ಇರುವಂತ ಎಲ್ಲ ಜೀವ ರಾಶಿ ಸತ್ತು ಹೋಗ್ತಾ ಇತ್ತು, ಸುಟ್ಟು ಹೋಗ್ತಾ ಇತ್ತು, ಮುಳುಗ್ ಹೋಗ್ತಾ ಇತ್ತು. ಅದನ್ನು ಮಾಡದೆ ಸ್ಥಿಮಿತದಿಂದ ಒಳಗಡೆ ಇರುವಂತಹ ಅಗ್ನಿಯನ್ನು ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ಇರೋ ಅಗ್ನಿಯನ್ನು ತಡೆದು ತನ್ನೊಳಗೆ ಗರ್ಭದಲ್ಲಿ ಹಿಡಿದು ನಿಲ್ಲಿಸ್ಕೊಂಡಿದೆ. ಅದ್ಯಾತಿಕ್ಕೆ ಧರೆಯ ಹಿತಕ್ಕೆ, ಅದ್ರ ಸುತ್ತಮುತ್ತ ಇರುವಂತಹ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅನ್ನೋ ಅಂಥ ಒಂದು ಉದಾತ್ತವಾದಂಥ ಚಿಂತನೆಯಿಂದ ಆ ಪರ್ವತ ತನ್ನೊಳಗಿರೋ ಅಗ್ನಿಯನ್ನು ಹಿಡಿದಿಟ್ಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿದೆ. ಸೊ ಆ ಚೈತನ್ಯ ಇದೆ ನಿಜ, ಚೈತನ್ಯವನ್ನು ಹಾಯೆ ಹರಿದು ಬಿಟ್ಟರೆ ತಾನಾಗಿ ಅದು ಯಾವುದೇ ಕಂಟ್ರೋಲ್ ಇಲ್ಲದಂತೆ ಬಿಟ್ಟುಬಿಟ್ರೆ ಅದು ಜೀವರಾಶಿಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಹಾಗಾಗಿ ಧರೆಯ ಹಿತಕ್ಕೋಸ್ಕರ ಅದು ಹಿಡಿದು ನಿಲ್ಲಿಸಿದೆ ಅದನ್ನು. ಅದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತಹ ವೇದ, ತಿಳ್ಕೊಳ್ಬೇಕಾದಂತಹ ವಿಚಾರ. ಅದನ್ನು ತುಂಬಿಸಿಟ್ಕೊಂಡಿರೋಂಥ ನಿಧಿ ಆ ಹಿಮಾಲಯ ಅಂತ. ಸೊ ಆ ಕಂಟ್ರೋಲ್ ಮಾಡ್ತಾ ಇರೋದು ಅದು ಹೇಗೆ ಯಾಕೆ ಅಂತಂದರೆ ತುಂಬ ಸುಂದರವಾಗಿ ಹೇಳ್ತಾರೆ. ಶಮ, ಶಮ ಅಂತಂದರೆ ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಡಿಸ್ಕೊಳ್ಳೋವಂಥದ್ದು. ನಮ್ಮ ಕಣ್ಣೇನೋ ನೋಡಬೇಕು ಅನಿಸುತ್ತೆ, ಕಿವಿಗೇನೋ ಕೇಳಬೇಕು ಅನಿಸುತ್ತೆ, ಕೈಗೇನೋ ಮಾಡಬೇಕು ಅನಿಸುತ್ತೆ. ಎಲ್ಲ ಇಂದ್ರಿಯಗಳಿಗೂ ತಮ್ಮದೇ ಆದಂತಹ ಕ್ರಿಯಾಶೀಲತೆ ಇರುತ್ತೆ, ಚಪಲತೆ ಇರುತ್ತೆ, ಕಾಮನೆಗಳಿರುತ್ತೆ. ಅದನ್ನೆಲ್ಲ ನಿಗ್ರಹ ಮಾಡಬೇಕು ಅನ್ನೋಂಥ ಒಂದು ಪದ, ನಾವು ಆಧ್ಯಾತ್ಮ ಚಿಂತನೆಯಲ್ಲಿ ಬಳಸುವಂಥ ಪದ ಶಮ ಅಂತ, ಕಂಟ್ರೋಲ್ ಮಾಡುವಂಥದ್ದು ಅಂತ. ಸೊ ಈ ಹಿಮಗಿರಿ ಆ ಅಗ್ನಿಯನ್ನು ಹಿಡಿದಿಟ್ಕೊಂಡಿರೋದು ಹೇಗಿದೆಯಪ್ಪ ಅಂತಂದರೆ ಶಮದ ರೀತಿಯಲ್ಲಿದೆ, ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಸುಂದರದ ಆ ರೀತಿಯ ಕಂಟ್ರೋಲ್ ಮಾಡಿರೋದ್ರಿಂದ ಅದು ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಬಿಟ್ಬಿಟ್ಟಿದ್ದಿದ್ರೆ ಬಹುಶಃ ಅಲ್ಲಿ ಸುಟ್ಟು ಹೋಗ್ತಾ ಇತ್ತು, ಇಲ್ಲಿ ಸುಟ್ಟು ಹೋಗ್ತಾ ಇತ್ತು, ಅಲ್ಲೇನು ಜೀವ ವೈವಿಧ್ಯತೆ ಇಲ್ಲ, ಇಲ್ಲಿ ಸುಂದರವಾದಂಥ ಒಂದು ಗಿಡ ಏನಿದೆ, ಒಂದು ಹೂವು ಏನಿದೆ, ಅದೇನು ಇಲ್ಲ, ಏನೂ ಇಲ್ದಂಗೆ ಆಗೋಗ್ತಾ ಇತ್ತು. ಅದಿಲ್ಲದೆ ಆ ಸೌಂದರ್ಯದ ಪ್ರಕಟೀಕರಣಕ್ಕೆ ಈ ಒಂದು ಕಂಟ್ರೋಲ್, ತನ್ನ ಗರ್ಭದ ಒಳಗೆ ಅದನ್ನು ಹಿಡಿದಿಟ್ಕೊಂಡಿರೋವಂಥ ಒಂದು ಕ್ರಿಯೆ ಸಹಾಯ ಮಾಡ್ತಾ ಇದೆ ಅಂತ. ಮತ್ತು ಸಾತ್ವಿಕತೆ, ಅದನ್ನು ನಾವು ಒಳ್ಳೆಯತನ ಅಂತ ಅಂದ್ಕೊಳ್ಳೋಣ, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅನ್ನೋಂಥ ಒಂದು ಭಾವನೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥ ಒಂದು ಉದಾತ್ತವಾದಂಥ ಚಿಂತನೆ. ಸೊ ಹಾಗೆ ಶಮದ, ಸುಂದರದ, ಸಾತ್ವಿಕದ ಗಾಂಭೀರ್ಯ ಅದು. ಇದು ನಮಗೆ ವೇದ ನಿಧಿ ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಈ ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು, ಹೊರಗಿನಿಂದ ಸೌಂದರ್ಯವನ್ನು ಪ್ರಕಟೀಕರಣ ಮಾಡುವಂಥದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಮ್ಮ ಕ್ರಿಯೆಗಳನ್ನು ನಡೆಸುವಂಥದ್ದು ನಮ್ಮೆಲ್ಲರಿಗೂ ಸಿಕ್ಕಬೇಕಾದಂಥ ಒಂದು ಉದಾಹರಣೆ. ನಮ್ಮೆಲ್ಲರ ಜೀವನಕ್ಕೂ ನಾವು ಅನ್ವಯ ಮಾಡಿಕೊಳ್ಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಮೌಲ್ಯ. ನಮ್ಮಲ್ಲಿ ಒಂದು ಇದು ಹೇಳ್ತಾರೆ, ತುಂಬಿದ ಕೊಡಗಳು ತುಳ್ಕೋದಿಲ್ಲ ಅಂತ. ಸೊ ಹಾಗೆ ಬೆಂಕಿ ತುಂಬಿರೋಂಥ ಆ ಪರ್ವತ ಅದು ತಾನೇನು ಹೊಡ್ಕೋತಾ ಇಲ್ಲ, ಓ ನನ್ನ ಹತ್ರ ಅಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅಂತ ತಾನಾಗಿ ತೋರಿಸ್ಕೋತಾ ಇಲ್ಲ, ಹೊರಗೆ ಗಂಭೀರವಾಗಿ ನಿಂತಿದೆ. ಸೊ ನಾವೇನು ಕಲ್ತ್ಕೋಬೇಕು, ನಮ್ಮ ಹತ್ರ ಇರೋವಂಥ ಅಲ್ಪ ಸ್ವಲ್ಪ ಪ್ರತಿಭೆ, ಅಲ್ಪ ಸ್ವಲ್ಪ ದುಡ್ಡನ್ನೇ ನಾವು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡಿ ನಾನು ನನ್ನಷ್ಟು ದೊಡ್ಡವನು ಯಾರೂ ಇಲ್ಲ, ನನ್ನಷ್ಟು ಪ್ರತಿಭಾನ್ವಿತ ಯಾರೂ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಒಂದು ಪ್ರಯತ್ನದಲ್ಲಿ ಅದರಲ್ಲಿ ಶಮ, ಕಂಟ್ರೋಲ್ ಇಲ್ಲ, ಸಿಕ್ಕ ಕಡೆ ಹೇಳ್ಕೊಳ್ತಾ ಇರ್ತೀವಿ. ಅದರಲ್ಲಿ ಸೌಂದರ್ಯ ಅನ್ನೋಂಥದ್ದು ಕೂಡ ಏನು ಕಾಣಿಸ್ಕೊಳ್ಳಲ್ಲ. ಅಷ್ಟೇ ನಾವು ಗಣನೆಗೆ ತಗೋಬೇಕಾದಂಥ ಅಂಶ ಅಂತಂದರೆ ನಾವು ನಮ್ಮ ಡಂಗೂರ ಸಾರ್ಕೊಳ್ಳೋವಂಥ ಒಂದು ಪ್ರಯತ್ನದಲ್ಲಿ ಬೇರೆ ಯಾರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಎಷ್ಟೋ ಸರ್ತಿ ಲೆಕ್ಕಿಸಲ್ಲ. ನಮ್ಮ ಬೇಳೆಕಾಳು ಬೇಯಿಸ್ಕೋಬೇಕು, ನಾವು ಹೇಳ್ಕೋಬೇಕು ಅನ್ನೋದನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ. ಸೊ ಆ ರೀತಿಯ ನಮ್ಮ ನಡವಳಿಕೆಗೆ ಇದು ಒಂದು ಉತ್ಕೃಷ್ಟವಾದಂಥ ಉದಾಹರಣೆ. ನಿನ್ನಲ್ಲಿ ಏನೇ ಪ್ರತಿಭೆ ಇದ್ದರೂ ಕೂಡ ಅದನ್ನು ಶಮದ, ಸುಂದರದ, ಸಾತ್ವಿಕದ ಗಾಂಭೀರ್ಯದಿಂದ ಪ್ರಕಟೀಕರಣಗೊಳಿಸು. ಎರಾಬಿರಿ ಏನೇನೋ ಮಾಡಿ ಎಲ್ರಿಗೂ ಏನೇನೋ ಹೇಳ್ಕೊಂಡು ಡಂಗೂರ ಸರ್ಕೊಳ್ಳೋದಕ್ಕೆ ಹೋಗಬೇಡ ಅಂತ. ಸೊ ಇಲ್ಲಿ ಆ ಕಂಟ್ರೋಲ್ ಅನ್ನೋವಂಥದ್ದು ಎರಡು ರೀತಿಯಲ್ಲಿ ಬರುತ್ತೆ. ಈಗ ಕ್ಷಮೆ, ಕ್ಷಮೆ ಯಾರು ಮಾಡಬಹುದು, ಕ್ಷಮೆ ಯಾರು ಮಾಡಬಹುದು? ಇವಾಗ ಸಪೋಸಿಂಗ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನನ್ನ ಎದುರಿಗಿಂದ ಬಂದಂಥ ಯಾರೋ ಒಬ್ಬ ವ್ಯಕ್ತಿ ನನಗೆ ಕಪಾಳಕ್ಕೆ ಹೊಡೆದ, ನಾನೇನು ಮಾಡಬೇಕು?

ಅವನಿಗೆ ತಿರುಗಿಸಿ ನಾನು ಹೇಳಬೇಕು, ಅನಾವಶ್ಯಕವಾಗಿ ನನ್ನ ಮೇಲೆ ದೌರ್ಜನ್ಯವನ್ನು ಮಾಡಿದಂಥದ್ದಕ್ಕೆ ನಾನು ಪ್ರತಿಭಟನೆಯನ್ನು ಮಾಡಬೇಕು, ಅದು ಸರಿಯಾದ ಒಂದು ಮಾರ್ಗ ಅಂತ ಅಂದ್ಕೊಳ್ಳೋಣ. ಆದರೆ ನನ್ನನ್ನು ನೂಕಿದಂಥ ವ್ಯಕ್ತಿ ನನಗಿಂತ ಶಕ್ತಿವಂತ ಅಂತ ಅಂದಾಗ ನಾನೇನು ಮಾಡ್ತೀನಿ, ಇವನ ಜೊತೆ ತಗಾದೆ ಬೇಡಪ್ಪ ಅಂತ ಸುಮ್ಮನೆ ಇರ್ತೀನಿ. ಸೊ ನಾನೇನು ಹೇಳ್ಕೊತೀನಿ, ನೀನು ಹೊಡೆದಿಯಲ್ವಾ,

0: ಕೂಡ ನಮ್ಮಲ್ಲಿ ಎಷ್ಟೋ ಜನ ನಾವು ಮಾಡ್ಕೋತೀವಿ. ತದ್ವಿರುದ್ಧವಾಗಿ ನಾನು ಅಕಸ್ಮಾತ್ ಅವನಿಗೆ ಹೊಡೆದಿದ್ದೆ ಅಂತ ಅನ್ಕೊಳ್ಳೋಣ. ಅವನು ಶಕ್ತಿವಂತ, ನಾನು ದುರ್ಬಲ, ನಾನೇನಾದರೂ ಅವನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಅವನ ಒಂದು ನಡವಳಿಕೆ ಹೇಗಿರುತ್ತೆ? ನನ್ನನ್ನು ಮತ್ತಷ್ಟು ತಳ್ಳೋಂಥ, ಕೆಳಕ್ಕೆ ನೂಕೋಂಥ, ನನ್ನ ಮೇಲೆ ಅತ್ಯಾಚಾರ ಎಸಗುವಂಥ ರೀತಿಯಲ್ಲಿ ಅವನು ನಡ್ಕೋತಾನೆ ಅಲ್ವಾ? ಕ್ಷಮೆ ಯಾವತ್ತೂ ದೌರ್ಬಲ್ಯದ ಗುಣ ಅಲ್ಲ, ದುರ್ಬಲನ ಗುಣ ಅಲ್ಲ. ಕ್ಷಮೆ ಅನ್ನುವಂಥದ್ದು ಬಲಶಾಲಿಯ ಗುಣವಾಗಬೇಕು. ನಾನು ನಿನ್ನನ್ನು ಜಯಿಸಬಲ್ಲೆ, ಆದರೂ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳೋವಂಥ ಗುಣ ಇದೆಯಲ್ಲ, ಅದು ಹಿಮಾಲಯ ನಮಗೆ ಹೇಳ್ಕೊಡೋವಂಥದ್ದು. ನನ್ನನ್ನು ಯಾರು ಸುಲಭವಾಗಿ ಸೋಲಿಸ್ಬಹುದೋ ಅವರನ್ನು ನಾನು, ಓ ನಾನು ನಿನ್ನನ್ನು ಬಿಟ್ಬಿಡ್ತಾ ಇದ್ದೀನಪ್ಪ ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ನಾನು ಬಿಡೋವಂಥದ್ದು, ನಾನು ಅವನನ್ನು ಏನಾದ್ರು ಹಿಡ್ಕೊಂಡಿದ್ದೀನಾ, ನಾನು ಅವನ ಮೇಲೆ ಒಂದು ಶಕ್ತಿಯನ್ನು ತೋರಿಸ್ಕೊಳ್ಳೋದಕ್ಕೆ ಸಾಧ್ಯವ? ಅದಿಲ್ಲ. ಹೇಳ್ಕೊಳ್ಳೋದು ಮಾತ್ರ ನಾನು ಬಿಟ್ಬಿಟ್ಟಿದ್ದೀನಿ ಅಂತ. ಹಂಗಾಗಲ್ಲ, ನಾನು ಅವನನ್ನು ಗೆಲ್ಲಬಲ್ಲೆ ಅಂತ ಅಂದರೂ ಕೂಡ ನಾನು ನಿನ್ನನ್ನು ಬಿಟ್ಟಿದ್ದೀನಿ ಅಂತ ಹೇಳೋವಂಥ ಗುಣ ಇದೆಯಲ್ಲ, ಅದು ಕ್ಷಮಾಗುಣ, ಅದು ಉದಾತ್ತವಾದಂತಹ ಗುಣ. ಆ ಶಕ್ತಿಯ ನೆಲೆಯಿಂದ ನಾವು ನಮ್ಮ ಮೌಲ್ಯಗಳನ್ನು ಮೆರೆಸಬೇಕು. ಅದನ್ನು ನಮಗೆ ಈ ಹಿಮಾಲಯ ತೋರಿಸ್ಕೊಡ್ತಾ ಇದೆ. ತನ್ನೊಳಗಿರುವಂಥ ಶಕ್ತಿಯನ್ನು ಕಂಟ್ರೋಲ್ ಮಾಡಿ ಮೌಲ್ಯಗಳನ್ನು ಮೆರೀತಾ ಗಂಭೀರ್ಯವನ್ನು ತೋರಿಸ್ತಾ ಇದೆ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 98 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ. MR ಸೀತಾರಾಮರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ಅರ್ಹರ ಹೊರಗಿರಿಸಿದ ಆಯೋಗ. ಎಸ್ಐಆರ್ 1.10 ಕೋಟಿಗೂ ಹೆಚ್ಚು ಮತದಾರರು ಕರಡು ಪಟ್ಟಿಯಿಂದ ಹೊರಕ್ಕಿ. 69,524 ಮತದಾರರು ನಿರಾಳ. 2,00,000 ಜನರಿಗೆ ಎಐ ತರಬೇತಿ. ಮಳಿಗೆ ತೆರವಿಗೆ 15 ದಿನ ಗಡುವು. ಮದ್ಯ ಮಳಿಗೆ ತೆರವುಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ. ಕೃಷಿ ಅಧಿಕಾರಿ ನೇಮಕ ಪರೀಕ್ಷೆ ಮುಂದಕ್ಕೆ. ಅಖಿಲ ಕರ್ನಾಟಕ ಕೃಷಿ ಪದವೀಧರ ಒಕ್ಕೂಟದ ಪ್ರತಿಭಟನೆ. ಸಾಲ ವಸೂಲಿಕೆ ನಿಯಮ ಬಿಗಿ. ಮರುಪಾವತಿ ಮಾಡುವವರ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ನಿಷ್ಕ್ರಿಯ ಸಲ್ಲ. ಮೆಟಾ ಅಧಿಕಾರಿಗಳ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಮೆಟಾ ಸಾಮಾನ್ಯ ಜನರಲ್ಲಿಯೂ ಕ್ಷಮೆ ಕೋರಿ. ಶುದ್ಧ ಇಂಧನ ತಂತ್ರಜ್ಞಾನ ಬೆಳೆಯಬೇಕು. ಯುಪಿಐಗೆ ಶುಲ್ಕ ತೀರ್ಮಾನ ಆಗಿಲ್ಲ, ನಿರ್ಮಲಾ ಸೀತಾರಾಮನ್. ಎಲ್ಐಸಿಗೆ 13,492 ಕೋಟಿ ಲಾಭ. ಉತ್ತರ ಪ್ರದೇಶ 9 ಸಾವು. ಸ್ಪಿನ್ ಅಸ್ತ್ರಕ್ಕೆ ಸಜ್ಜಾಗಲು ಅವಕಾಶ. ಕೊಲಂಬೋದಲ್ಲಿ ಶ್ರೀಲಂಕಾ. 11 ವಿರುದ್ಧ 3 ದಿನಗಳ ಪಂದ್ಯ ಇಂದಿನಿಂದ. ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಸನ್ಮಾನ. ಪ್ಯಾರಾ ಅಥ್ಲೀಟ್ ಶಿಲ್ಪಾಗಿ 15,00,000 ನೌಕರಿ. ಕ್ರಿಷ್ಗೆ ಚಿನ್ನ, ಅಶ್ವಿತೆಂಚರಾಗಿ ಬೆಳ್ಳಿ. ಸಜ್ ಜೂನಿಯರ್ ರಾಷ್ಟ್ರೀಯ ಈಜು, ರಾಜ್ಯಕ್ಕೆ 10 ಪದಕ. 15 ವರ್ಷದೊಳಗಿನವರ NMPA ರಾಷ್ಟ್ರೀಯ ಚೆಸ್ ಮೊದಲ ಸ್ಥಾನಕ್ಕೇರಿದ ಕರ್ನಾಟಕದ ನಕ್ಷತ್ರ. ಪ್ರಮುಖಾಂಶಗಳ ವಿವರಣೆ. ಅರ್ಹರ ಹೊರಗಿರಿಸಿದ ಆಯೋಗ. ಎಸ್ಐಆರ್ 1.10 ಕೋಟಿಗೂ ಹೆಚ್ಚು ಮತದಾರರು ಕರಡು ಪಟ್ಟಿಯಿಂದ ಹೊರಕ್ಕೆ. 69,524 ಮತದಾರರು ನಿರಾಳ. ಬೆಂಗಳೂರು. ವಿಶೇಷ ಸಮಗ್ರ ಪರಿಷ್ಕರಣೆ ಹೆಸರಿನಲ್ಲಿ ಅರ್ಹ ಮತದಾರರ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂಬ ಆರೋಪದ ಮಧ್ಯೆಯೇ ರಾಜ್ಯದಲ್ಲಿ ಪತ್ತೆಯಾಗದ ಅಥವಾ ಶಾಶ್ವತ ಸ್ಥಳಾಂತರ ಅಥವಾ ಇತರೆ ಎಂದು ಕರಡು ಮತದಾರರ ಪಟ್ಟಿಯಿಂದ ಅರ್ಹರನ್ನು ಹೊರಗೆ ಇಡಲಾಗುತ್ತಿದೆಯೇ ಎಂಬ ಶಂಕೆ ವ್ಯಕ್ತವಾಗಿದೆ. ಎಸ್ಐಆರ್ ಭಾಗವಾಗಿ ರಾಜ್ಯಾದ್ಯಂತ ಈವರೆಗೆ 1.10 ಕೋಟಿಗೂ ಹೆಚ್ಚು ಮತದಾರರನ್ನು ಪತ್ತೆಯಾಗದ ಶಾಶ್ವತ ಸ್ಥಳಾಂತರ, ವೃತ್ತ, ಹೆಚ್ಚು ಕಡೆ ನೋಂದಣಿ ಮತ್ತು ಇತರೆ ASDDO ಎಂದು ವರ್ಗೀಕರಿಸಲಾಗಿದೆ. 2,00,000 ಜನರಿಗೆ ಎಐ ತರಬೇತಿ. ಬೆಂಗಳೂರು. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ 2,00,000 ಜನರಿಗೆ ತರಬೇತಿ ನೀಡಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಕರ್ನಾಟಕದಲ್ಲಿ ಎಐಗೆ ಪೂರಕ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಜಾಗತಿಕ ಎಐ ನಾಯಕರನ್ನು ತೊಡಗಿಸಿಕೊಳ್ಳುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಶಿವಕುಮಾರ್ ಅವರು ಆರಂಭಿಸಿದ್ದಾರೆ.

ಅದರ ಭಾಗವಾಗಿ ಆಂಥ್ರೋಪಿಕ್ ಸಂಸ್ಥೆಯ ಮೈಕಲ್ ಸೆಲ್ಲಿಟೋ ನೇತೃತ್ವದ ನಿಯೋಗದ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ಬಳಿಕ ಮಾಹಿತಿ ನೀಡಿರುವ ಶಿವಕುಮಾರ್, ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸುವುದಕ್ಕೆ ಮೊದಲೇ 2 ಲಕ್ಷ ಜನರಿಗೆ ಎಐ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಉದ್ಯಮ ಆಧಾರಿತ ಸರ್ಟಿಫಿಕೇಟ್ ಕೋರ್ಸ್ ರೂಪಿಸಲು ನೆರವು ನೀಡಬೇಕು ಎಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗಕ್ಕೆ ಮನವಿ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಮಳಿಗೆ ತೆರವಿಗೆ 15 ದಿನ ಗಡುವು, ಮದ್ಯ ಮಳಿಗೆ ತೆರವುಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ. ನಂಜನಗೂಡು ತಾಲೂಕಿನ ಚಿಕ್ಕಯ್ಯನ ಚಿತ್ರ ಹೋಬಳಿಯ ಮರಳೂರು ಗ್ರಾಮದಲ್ಲಿ ತೆರೆಯಲಾಗುತ್ತಿರುವ ಮದ್ಯ ಮಾರಾಟದ ಅಂಗಡಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಗುರುವಾರ ಗ್ರಾಮಸ್ಥರು ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಮರಳೂರು ಗೆದ್ದನಾಪುರ ಗ್ರಾಮದ ವೈಟ್ ಹಾರ್ಸ್ ಸ್ಪಿರಿಟ್ ಮದ್ಯ ಮಾರಾಟ ಮಳಿಗೆ ಮುಂಭಾಗ ಜಮಾವಣೆಗೊಂಡ ರೈತ ಸಂಘದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿದರು. ಕೃಷಿ ಅಧಿಕಾರಿ ನೇಮಕ ಪರೀಕ್ಷೆ ಮುಂದಕ್ಕೆ, ಅಖಿಲ ಕರ್ನಾಟಕ ಕೃಷಿ ಪದವೀಧರರ ಒಕ್ಕೂಟದಿಂದ ಪ್ರತಿಭಟನೆ. ಬೆಂಗಳೂರು ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಪ್ರಕ್ರಿಯೆ ತಡೆ ನೀಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಗೆ ಮಣಿದ ಸರ್ಕಾರ ನೇಮಕಾತಿ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಿದೆ. ಇಲ್ಲಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಅಖಿಲ ಕರ್ನಾಟಕ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರ ಒಕ್ಕೂಟದ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಗುರುವಾರ ಪ್ರತಿಭಟನೆ ನಡೆಸಿದರು. ನೇಮಕಾತಿ ಆದೇಶವನ್ನು ಹಿಂದಕ್ಕೆ ಪಡೆದು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿ ಶೀಘ್ರವೇ ಮರು ಅಧಿಸೂಚನೆ ಹೊರಡಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಸಾಲ ವಸೂಲಿಗೆ ನಿಯಮ ಬಿಗಿ, ಮರುಪಾವತಿ ಮಾಡದವರ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ನಿಷ್ಕ್ರಿಯಿಸಲ್ಲ. ಮುಂಬೈ ವೈಯಕ್ತಿಕ ಸಾಲ, ಕಾರು ಸಾಲ ಅಥವಾ ವಾಹನ ಸಾಲ ಪಡೆದು ಅದನ್ನು ಮರುಪಾವತಿ ಮಾಡದ ಗ್ರಾಹಕರಿಂದ ಸಾಲ ವಸೂಲಿ ಉದ್ದೇಶಕ್ಕಾಗಿ ಅವರ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ಗಳನ್ನು ನಿಷ್ಕ್ರಿಯಗೊಳಿಸಲು ಬ್ಯಾಂಕ್ಗಳಿಗೆ ಅವಕಾಶ ಇಲ್ಲ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗುರುವಾರ ಸ್ಪಷ್ಟಪಡಿಸಿದೆ. ಆದರೆ ಈ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ಗೆ ಬ್ಯಾಂಕ್ಗಳೇ ಸಾಲ ನೀಡಿದರೆ ಈ ನಿಯಮ ಅನ್ವಯವಾಗುವುದಿಲ್ಲ ಎಂದು ತಿಳಿಸಿದೆ. ಸಾಲ ವಸೂಲಿ ಪ್ರಕ್ರಿಯೆಯ ಭಾಗವಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಿಷ್ಕ್ರಿಯಗೊಳಿಸಲು ಅವಕಾಶ ಇರುವಲ್ಲಿ ಈ ಕೆಲಸವನ್ನು ವಿವಿಧ ಹಂತಗಳ ಮೂಲಕ ಮಾಡಬೇಕೇ ವಿನಃ ಆರಂಭದಲ್ಲಿ ಅಂತಹ ಮಾರ್ಗದ ಮೊರೆ ಹೋಗಬಾರದು ಎಂದು ಆರ್ಬಿಐ ಹೇಳಿದೆ. ಎಲ್ಐಸಿಗೆ 13,492 ಕೋಟಿ ಲಾಭ. ನವದೆಹಲಿ ಜೂನ್ ತ್ರೈಮಾಸಿಕದಲ್ಲಿ ಭಾರತೀಯ ಜೀವ ವಿಮಾ ನಿಗಮವು 13,492 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಯಲ್ಲಿ ಕಂಪನಿಯು 10,987 ಕೋಟಿ ಲಾಭ ಗಳಿಸಿತ್ತು. ಇದಕ್ಕೆ ಹೋಲಿಸಿದರೆ ಈ ಬಾರಿ ಲಾಭದಲ್ಲಿ 23% ಹೆಚ್ಚಳವಾಗಿದೆ ಎಂದು ನಿಗಮವು ಷೇರುಪೇಟೆಗೆ ತಿಳಿಸಿದೆ. ಒಟ್ಟು ವರಮಾನವು 2,022 ಲಕ್ಷ ಕೋಟಿಯಿಂದ 2.37 ಲಕ್ಷ ಕೋಟಿಗೆ ಹೆಚ್ಚಳವಾಗಿದೆ. ಮೊದಲ ವರ್ಷ ಕಂತಿನ ಮೂಲಕ ಸಂಗ್ರಹಿಸಿದ ಮೊತ್ತವು 7.525 ಕೋಟಿಯಿಂದ 9.217 ಕೋಟಿ ಏರಿಕೆಯಾಗಿದೆ. ಮೆಟಾ ಅಧಿಕಾರಿಗಳ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಮೆಟಾ ಸಾಮಾನ್ಯ ಜನರಲ್ಲಿಯೂ ಕ್ಷಮೆ ಕೋರಿ. ನವದೆಹಲಿ ನೀವು ಭಾರತದ ಜನರ ಧ್ವನಿಯನ್ನು ಅಳಿಸಿ ಹಾಕಿದ್ದೀರಿ, ಆದರೆ ಪ್ರಧಾನಿ ಅವರಲ್ಲಿ ಮಾತ್ರ ಕ್ಷಮೆ ಕೇಳಿದ್ದೀರಿ ಎಂದು ಮೆಟಾದ ಹಿರಿಯ ಅಧಿಕಾರಿಗಳು ಉಳಿಸಿಕೊಂಡಿರುವ ಇಲ್ಲಿಯ ಹೋಟೆಲ್ವೊಂದರ ಎದುರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗುರುವಾರ ಘೋಷಣೆಗಳನ್ನು ಕೂಗಿದರು. ಯಾರ ಖಾತೆಗಳನ್ನು ಬ್ಲಾಕ್ ಮಾಡಿದ್ದೀರೋ, ಸ್ಥಗಿತಗೊಳಿಸಿದ್ದೀರೋ ಅಥವಾ ಯಾರ ಖಾತೆಗಳನ್ನು ಅಳಿಸಿ ಹಾಕಲು ಸೂಚಿಸಿದ್ದೀರೋ ಆ ಬಳಕೆದಾರರಲ್ಲಿಯೂ ಕ್ಷಮೆ ಕೇಳಿ ಎಂದು ಕಾರ್ಯಕರ್ತರು ಒತ್ತಾಯಿಸಿದರು. ನೀವು ವಿದ್ಯಾರ್ಥಿಗಳ ಧ್ವನಿಯನ್ನು, ಅವರ ಕಂಟೆಂಟ್ಗಳನ್ನು ದಮನ ಮಾಡುವ ಕೆಲಸ ಮಾಡಿದ್ದೀರಿ ಎಂದು ದೂರಿದರು. ಗೋಬರ್ಧನ್ ಯೋಜನೆಗೆ 23.731 ಕೋಟಿ. ನವದೆಹಲಿ ದೇಶದಲ್ಲಿ ಜೈವಿಕ ಅನಿಲ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿ ಹೊಂದಿರುವ 23,731 ಕೋಟಿ ಮೊತ್ತದ ಏಕೀಕೃತ ವೃತ್ತಾಕಾರದ ಜೈವಿಕ ಇಂಧನ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಗುರುವಾರ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 2035-36 ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶುದ್ಧ ಇಂಧನ ತಂತ್ರಜ್ಞಾನ ಬೆಳೆಯಬೇಕು. ನವದೆಹಲಿ ಭಾರತವು ಶುದ್ಧ ಇಂಧನ ತಂತ್ರಜ್ಞಾನವನ್ನು ಬಳಕೆ ಮಾಡುವ ದೇಶಗಳ ಪಟ್ಟಿಯಲ್ಲಿ ಮುಂಚೂಣಿ ಸ್ಥಾನಕ್ಕೆ ಬರಲು ಯತ್ನಿಸುವುದಷ್ಟೇ ಅಲ್ಲದೆ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಮುಂಚೂಣಿ ದೇಶವೂ ಆಗಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಸಿಐಐ ಆಯೋಜಿಸಿದ್ದ ಕಾರ್ಯಕರ್ತವೊಂದರಲ್ಲಿ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಹುದು, ಇಂಧನ ದಕ್ಷತೆಯನ್ನು ಹೆಚ್ಚಿಸುವ ತಂತ್ರಜ್ಞಾನವನ್ನು ಅಳವಡಿಸುವುದು, ಇಂಧನದ ಉತ್ಪಾದನೆಯನ್ನು ತಗ್ಗಿಸುವುದು ಈ ಹೊತ್ತಿನ ಅಗತ್ಯ ಎಂದರು. ಯುಪಿಐಗೆ ಶುಲ್ಕ ತೀರ್ಮಾನ ಆಗಿಲ್ಲ, ನಿರ್ಮಲಾ ಸೀತಾರಾಮನ್. ಬೆಂಗಳೂರು ಯುಪಿಐ ಪಾವತಿಗಳಿಗೆ ಎಂಡಿಆರ್ ಶುಲ್ಕ ವಿಧಿಸುವ ಬಗ್ಗೆ ಯುಪಿಐ ಸೇವೆಗಳ ಕುರಿತ ಸಮಿತಿಯು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ತೆರಿಗೆ ಮತ್ತು ಇತರ ಕಾನೂನುಗಳ

2026ಕ್ಕೆ ಸಂಸತ್ತು ಒಪ್ಪಿಗೆ ಸೂಚಿಸಿದ ನಂತರ ಎಂಟಿಆರ್ ಶುಲ್ಕದ ಬಗ್ಗೆ ತೀರ್ಮಾನ ಆಗುತ್ತದೆ ಎಂದು ಅವರು ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಅವರ ಎಕ್ಸ್ ಬರಹದಲ್ಲಿ ಪ್ರಕ್ರಿಯೆ ರೂಪದಲ್ಲಿ ಹೇಳಿದ್ದಾರೆ. ಎಂಟಿಆರ್ ಅನ್ವಯ ಆಗುವುದು ವರ್ತಕರಿಗೆ ಮಾತ್ರ, ಇದು ಗ್ರಾಹಕರಿಗೆ ಅನ್ವಯಿಸುವುದಿಲ್ಲ. ಈ ಶುಲ್ಕವು ಬ್ಯಾಂಕ್ಗಳ ಅಥವಾ ಫಿನ್ಟೆಕ್ ವಲಯದ ಕಂಪನಿಗಳಿಗೆ ಮೂಲಸೌಕರ್ಯ ಸಂಶೋಧನೆ ಮತ್ತು ಸುರಕ್ಷತೆಯ ಮೇಲೆ ಹೆಚ್ಚು ಹೂಡಿಕೆ ಮಾಡಲು ನೆರವು ನೀಡುತ್ತದೆ. ಇದರ ಪ್ರಯೋಜನವನ್ನು ಯುಪಿಎ ಬಳಸುವ ಎಲ್ಲರೂ ಪಡೆಯಬಹುದು ಎಂದು ನಿರ್ಮಲಾ ಹೇಳಿದ್ದಾರೆ. ಉತ್ತರ ಪ್ರದೇಶ 9 ಸಾವು. ಪ್ರತಾಪಗಡ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಪ್ರತಾಪಗಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಮನೆ ಕುಸಿದು ಇಬ್ಬರು ನವಜಾತ ಶಿಶುಗಳು ಸೇರಿ ಒಂದು ಕುಟುಂಬದ 6 ಮಂದಿ ಮೃತಪಟ್ಟಿದ್ದಾರೆ. ಬಾರಬಂಕಿ ಮತ್ತು ಸಹರಾನ್ಪುರ ಜಿಲ್ಲೆಯಲ್ಲಿ ನಡೆದ ಪ್ರತ್ಯೇಕ ಘಟನೆಗಳಲ್ಲಿ 2 ಮಕ್ಕಳು ಸೇರಿ 3 ಮೃತಪಟ್ಟಿದ್ದು, ಮಳೆ ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೆ ಮೃತಪಟ್ಟವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಸ್ಪಿನ್ ಅಸ್ತ್ರಕ್ಕೆ ಸಜ್ಜಾಗಲು ಅವಕಾಶ. ಕೊಲಂಬೋದಲ್ಲಿ ಶ್ರೀಲಂಕಾ 11 ವಿರುದ್ಧ 3 ದಿನಗಳ ಪಂದ್ಯ ಇಂದಿನಿಂದ. ಕೊಲಂಬೋ, ಭಾರತ ತಂಡವು 2 ಟೆಸ್ಟ್ ಸರಣಿಗೆ ಪೂರ್ವಭಾವಿ. ಇಲ್ಲಿನ ನಾನ್ ಕ್ರಿಪ್ಟ್ಸ್ ಕ್ರಿಕೆಟ್ ಕ್ಲಬ್ನಲ್ಲಿ ಶ್ರೀಲಂಕಾ 11 ವಿರುದ್ಧ ಶುಕ್ರವಾರದಿಂದ 3 ದಿನಗಳ ಪಂದ್ಯ ಆಡಲಿದೆ. ಸ್ಪಿನ್ ದಾಳಿಯನ್ನು ಎದುರಿಸುವಲ್ಲಿ ತಮ್ಮ ಕೌಶಲ್ಯಕ್ಕೆ ಸಾಣಿ ಹಿಡಿಯಲು ಭಾರತದ ಬ್ಯಾಟರ್ಗಳಿಗೆ ಈ ಪಂದ್ಯ ನೆರವಾಗಲಿದೆ. ಟೆಸ್ಟ್ ಸರಣಿಯ ಮೂಲಕ ಪಂದ್ಯ ಗಾಲ್ನಲ್ಲಿ ಇದೇ 15ರಂದು ಆರಂಭವಾಗಲಿದ್ದು, ಸ್ಪಿನ್ ಎದುರಿಸುವಲ್ಲಿ ಆತ್ಮವಿಶ್ವಾಸ ಗಳಿಸಿಕೊಳ್ಳಲು ಭಾರತ ಉತ್ಸುಕವಾಗಿದೆ. ತವರಿನಲ್ಲಿ ಹೋದ ವರ್ಷ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ಎದುರು ಗುಣಮಟ್ಟದ ಸ್ಪಿನ್ ದಾಳಿಯನ್ನು ನಿಭಾಯಿಸಲು ಭಾರತ ಅನುಭವಿ ಬ್ಯಾಟರ್ಗಳು ತಿನುಕಾಡಿ ಟೆಸ್ಟ್ ಸರಣಿಗಳನ್ನು ಸೋತಿದ್ದರು. ದ್ವೀಪ ರಾಷ್ಟ್ರದಲ್ಲೂ ಭಾರತಕ್ಕೆ ಸ್ಪಿನ್ ಪರೀಕ್ಷೆ ಮುಂದುವರೆಯಲಿದೆ. ಯುವ ಸಬಲೀಕರಣ, ಕ್ರೀಡಾ ಇಲಾಖೆಯಿಂದ ಸನ್ಮಾನ. ಪ್ಯಾರಾ ಅಥ್ಲೀಟ್ ಶಿಲ್ಪಾಗೆ 15 ಲಕ್ಷ ನೌಕರಿ. ಬೆಂಗಳೂರು, ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಕಂಚಿನ ಪದಕ ಜಯಿಸಿದ ಕರ್ನಾಟಕದ ಕೆಎಸ್ ಶಿಲ್ಪಾ ಅವರು ಅಮೋಘ ಸಾಧನೆ ಮಾಡಿದ್ದಾರೆ. ಅವರಿಗೆ 15 ಲಕ್ಷ ಬಹುಮಾನ ಮತ್ತು ರಾಜ್ಯದ ಸರ್ಕಾರದ ಬಿ ಶ್ರೇಣಿಯ ನೌಕರಿ ನೀಡಿ ಗೌರವಿಸಲಾಗುವುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಚಿವ ಪಿ ಪರಮೇಶ್ವರ್ ಹೇಳಿದ್ದಾರೆ. ಗುರುವಾರ ಶಿಲ್ಪಾ ಅವರನ್ನು ಅಭಿನಂದಿಸಿ ಎಕ್ಸ್ ಸಂದೇಶ ಹಾಕಿರುವ ಸಚಿವರು, ಶಿಲ್ಪಾ ಅವರು ಇನ್ನು ಉನ್ನತ ಸಾಧನೆಗಳನ್ನು ಮಾಡಲು ನಮ್ಮ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದಿದ್ದಾರೆ. ಕೃಷಿಗೆ ಚಿನ್ನ, ಅಶ್ವಿತ್ ಇಂಚರಾಗೆ ಬೆಳ್ಳಿ. ಸಬ್ ಜೂನಿಯರ್ ರಾಷ್ಟ್ರೀಯ ಈಜು ರಾಜ್ಯಕ್ಕೆ 10 ಪದಕ. ಕರ್ನಾಟಕದ ಎಸ್ ಕೃಷ್ ಅವರು ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದ ಈಜು ಸಂಕೀರ್ಣದಲ್ಲಿ ಗುರುವಾರ ಆರಂಭಗೊಂಡ 42ನೇ ಸಬ್ ಜೂನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಈಜಿನಲ್ಲಿ ಶಕ್ತಿ ಕೇಂದ್ರವಾಗಿ ಗುರಿಯಾಗಿಸಿಕೊಂಡಿರುವ ಕರ್ನಾಟಕದ ತಂಡವು ಮೊದಲ ದಿನದ ಸ್ಪರ್ಧೆಯಲ್ಲಿ ಒಟ್ಟು 10 ಪದಕಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ 1 ಚಿನ್ನ, 3 ಬೆಳ್ಳಿ ಮತ್ತು 6 ಕಂಚಿನ ಪದಕಗಳು ಸೇರಿವೆ. ಈ ದಿನದ ಶುಭಾಷಿತ: ಸರಸ್ವತಿಗೆ ಮುಪ್ಪಿಲ್ಲ, ಆಕೆ ಚಿರಯೌವನೆ. ಒಳ್ಳೆಯ ಶಿಕ್ಷಣವನ್ನು ಬೋಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಎ.ಆರ್. ಕೃಷ್ಣಶಾಸ್ತ್ರಿ.

ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ.

ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ. ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟ್ಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾದ ಮತ್ತು ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರು ಹಾಗೂ ಗ್ರಾಮದ ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರವರು ಮತ್ತು ಪುಟ್ಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾಗಿರುವ ಹಾಗೂ ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರವರು ಮತ್ತು ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಹಲವಾರು ವಿಶೇಷತೆಗಳನ್ನೊಳಗೊಂಡ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಎಂ ಮಹಾದೇವೇಗೌಡ. ಇದೇ ಮಟ್ಟಕೆರೆ ಗ್ರಾಮದಲ್ಲಿ ನಾನು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿಯಾಗಿ ಹಾಗೂ ಗ್ರಾಮದ ನಾಡಗೌಡರಾಗಿ ನಾನು ಗ್ರಾಮದ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ದೇವಸ್ಥಾನದ ಬಗ್ಗೆ ಇವತ್ತು ನಮ್ಮ ಜನಧ್ವನಿ ರೇಡಿಯೋ ಯಾದಂತೂ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ದೇವಾಲಯದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಕೆಲವು ಕಿರು ಮಾಹಿತಿಗಳನ್ನು ನೀಡಲು ಬಯಸುತ್ತೇನೆ.
2: ಹೆಚ್ಮಟಗೇರಿಯ ನಾಡಗೌಡರಾದ ಜಯಶಂಕರೇಗೌಡರು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಸುಮಾರು 400-500 ವರ್ಷ ಆಗಿದೆ ಕಟ್ಟಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಸ್ನೇಹಿತರಾದ ಸರ್ಗೂರಿಂದ ಬಂದಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ.
0: ಸರ್, ಪ್ರಥಮವಾಗಿ ಈ ಒಂದು ರಾಮಲಿಂಗೇಶ್ವರ ಒಂದು ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು? ಈ ರಾಮಲಿಂಗೇಶ್ವರ ಎಂಬ ಹೆಸರು ಹೇಗೆ ಬಂತು? ಇದರ ಬಗ್ಗೆ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ಇದು ಸಾಮಾನ್ಯವಾಗಿ 400-500 ವರ್ಷಗಳ ಪುರಾತನ ಒಂದು ದೇವಾಲಯ. ಇದು ಚೋಳರ ಕಾಲದಲ್ಲಿ ಇದು ಪ್ರಸಿದ್ಧಿಯಾಯಿತು ಅನ್ನೋದು ಒಂದು ಪ್ರತೀತಿ ಈ ಗ್ರಾಮದಲ್ಲಿದೆ. ಇದು ರಾಮಲಿಂಗ

0: ಲಿಂಗೇಶ್ವರ ದೇವಾಲಯ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ಮಟಿಗರೆ ಗ್ರಾಮ ತಾರಕ ಕಪಿಲ ನದಿಗಳ ಸಂಗಮ ಸ್ಥಾನ. ಈ ಸಂಗಮದ ದಡದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯವರು ಈ ದಡದಲ್ಲಿ ಬಂದು ವಾಸವಾಗಿದ್ದರು ಅನ್ನೋ ಒಂದು ಇತಿಹಾಸ ಇದರಲ್ಲಿದೆ. ಹಾಗೂ ಈ ದೇವಾಲಯದ ಬಗ್ಗೆ ಅನೇಕ ಮಠಾಧೀಶರು ಸಹ ಇಲ್ಲಿ ವಾಸವಾಗಿದ್ದರು. ಆ ಮಠಗಳು ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಇತ್ತು. ಅವರ ಸಂಧ್ಯಾವಂದನ ಮತ್ತು ಜಪತಪಗಳಿಗೆ ಅನುಕೂಲವಾಗಲೆಂದು ಒಂದು ಜಪದ ಕಟ್ಟೆಯೂ ಸಹ ಇದೆ. ಈಗಲೂ ಆ ಕಟ್ಟೆ ಇದೆ. ಹಾಗೂ ಈ ದೇವಾಲಯದಲ್ಲಿ ಈ ಪೂಜೆ ಮಾಡಬೇಕಾದಾಗ ಈ ಸೀತಾಮಾತೆಯವರಿಗೆ ಯಾವುದೇ ಥರದ ಒಂದು ಶಿವನ ಇದು ಸಿಗದೇ ಇದ್ದ ಕಾರಣ ಮರಳಿನಲ್ಲಿ ಲಿಂಗವನ್ನು ಮಾಡಿ ಪೂಜೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ರೀತಿ ಮಾಡುವಾಗ ಹನುಮಂತನು ಬಂದು ವಿಚಾರಿಸಿದಾಗ, ಹೀಗೆ ಈ ರೀತಿ ಇದೆ, ನನಗೆ ಶಿವನ ಧ್ಯಾನ ಮಾಡಬೇಕು, ಯಾವುದು ಶಿವನ ಒಂದು ಆಕೃತಿ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮರಳಿಲಿಂಗ ಮಾಡ್ತಾ ಇದ್ದೀನಿ ಎನ್ನುವಾಗ, ಆ ಹನುಮಂತನು ಬೇಡ ತಾಯಿ, ನಾನು ಶಿವನಿಂದ ಆತ್ಮಲಿಂಗವನ್ನು ತರುತ್ತೇನೆ ಎಂದು ಕೈಲಾಸಕ್ಕೆ ಹೋಗಿ ಅವನು ಬರುವುದು ತಡವಾದ್ದರಿಂದ ಈ ಸೀತಾಮಾತೆಯು ಮರಳಿಲಿಂಗಕ್ಕೆ ಪೂಜೆ ಮಾಡಿ ನೆರವೇರಿಸಿರುತ್ತಾಳೆ. ಇದನ್ನು ಕಂಡು ಕುಪಿತನಾದ ಹನುಮಂತನು ಮರಳಿಲಿಂಗವನ್ನು ಎತ್ತಿ ಬೀಸಾಡಲು ಪ್ರಯತ್ನಿಸಿದಾಗ ಸೀತಾಮಾತೆಯವರು ಅವನಿಗೆ ಸಮಾಧಾನವನ್ನು ಹೇಳಿ, ಬೇಡ ಹನುಮಂತ, ನೀನು ತಂದ ಶಿವನ ಆತ್ಮಲಿಂಗಕ್ಕೆ ಪ್ರತಿದಿನ ಪೂಜೆ ನಡೆಯಲಿ, ನಾನು ತಯಾರಿಸಿದ ಮರಳಿಲಿಂಗಕ್ಕೆ ವರ್ಷ ಒಂದು ದಿನ ಪೂಜೆ ನಡೆಯಲಿ ಎಂದು ಅವನನ್ನು ಸಮಾಧಾನ ಮಾಡಿ ಆ ಲಿಂಗವನ್ನು ಈ ಕಪಿಲಾ ನದಿಯ ದಡದಲ್ಲಿಯೂ ಹಾಗೂ ಸೀತಾಮಾತೆ ತಯಾರಿಸಿದ ಮರಳಿಲಿಂಗವನ್ನು ಕಪಿಲಾ ನದಿಯ ಮಧ್ಯಭಾಗದಲ್ಲಿಯೂ ಸ್ಥಾಪಿಸಿರುತ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಯು ನಡೆಯುತ್ತದೆ. ಇಲ್ಲಿ ಅನೇಕ ಉತ್ತಮ ರಾಷ್ಟ್ರಗಳ ಬಹುಮಾನ ವಿತರಣೆ ಹಾಗೂ ಕ್ರೀಡಾ ಸ್ಪರ್ಧೆಗಳು, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿ ವರ್ಷ ನಡೆಯುತ್ತಿರುತ್ತವೆ. ಆ ಒಂದು ಮಹಾಶಿವರಾತ್ರಿ ದಿನದಂದು ತೆಪ್ಪೋತ್ಸವದ ಒಂದು ಅಂಗವಾಗಿ ತೆಪ್ಪೋತ್ಸವದ ರೀತಿಯಲ್ಲಿ ಹೋಗಿ ಸೀತಾಮಾತೆಯು ತಂದ ಮರಳಿಲಿಂಗಕ್ಕೆ ಪ್ರತಿ ವರ್ಷ ಒಂದು ಸಾರಿ ಪೂಜೆ ಈಗಲೂ ನೆರವೇರುತ್ತಿರುತ್ತದೆ. ಆ ಸಂಪ್ರದಾಯ ಈಗಲೂ ನೆರವೇರಿಸಿಕೊಂಡು ಗ್ರಾಮಸ್ಥರು ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಶಾಂತಿ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಹಾಗೂ ಭಗವಂತನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ.
1: ಸರ್, ಈ ಒಂದು ದೇವಾಲಯದ ಒಂದು ನಿರ್ಮಾಣ ಶೈಲಿ, ಅದರಲ್ಲೂ ಮುಖ್ಯವಾಗಿ ಗೋಪುರಗಳಾಗಿರ್ಬೋದು, ಕಂಬಗಳಾಗಿರ್ಬೋದು ಮತ್ತು ಕೆತ್ತನೆಗಳ ಒಂದು ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸೋದಾದ್ರೆ.
2: ದೇವಸ್ಥಾನದ ಬಗ್ಗೆ ನಾನು ಮಾತಾಡೋದು ಅಂತಂದರೆ, ಇದು ಸುಮಾರು ಮಾದೇಗೌಡರು ಹೇಳ್ದಂಗೆ 450-500 ವರ್ಷದಿಂದ ಇತಿಹಾಸ. ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ಕಡೆಯಿಂದ ಆಗಲಿಂದ ಈ ದೇವಸ್ಥಾನಕ್ಕೆ ಭಾರಿ ಜೊತೆಲಿ ನಿಂತ್ಕೊಂಡು ಎಲ್ಲ ಊರವರು ಒಗ್ಗಟ್ಟಾಗಿ ಮಾಡ್ಕೊಂಡು ಕಬಡ್ಡಿ ಆಗಲಿ, ಆಮೇಲೆ ಮತ್ತು ಅನ್ನದಾನ ಆಗಲಿ, ಆ ದೇವಸ್ಥಾನ ಚೌಟ್ರಿ ಕಟ್ಟಿರೋದಾಗಲಿ, ಮದುವೆಗಳು ಸುಮಾರು ಇಲ್ಲೂ ಸುಮಾರು 106 ಮದುವೆಗಳು ನಡೀತಿದ್ದವು. ಮೊದಲೆಲ್ಲ ಒಳಗಡೆ ಎಲ್ಲ ನಡೀತಿದ್ದವು. ಈಗ ದೇವಸ್ಥಾನ ಉದ್ಧಾರಕ್ಕಾಗಿ ಈಗ ಒಂದು ಕೋಟಿ ಕೆಲಸ ನೆರವೇರಿದೆ. ಕಂಪೌಂಡ್ ಎಲ್ಲ ಒಂದು ಸ್ವಲ್ಪ ಒಂಟೋಗಿತ್ತು, ಅದರಿಂದ ಈ ಕಂಪೌಂಡ್ಗಳ ಇತಿಹಾಸ 350-400 ವರ್ಷ ಆಗಿತ್ತು. ಒಂದ್ಸತಿ ಹೊಳೆ ಬಂದು ಇದೆಲ್ಲ ಫುಲ್ ತುಂಬ್ಕೊಬಿಟ್ಟಿತ್ತು. ಹೊಳೆ ಬಂದು ನೀರೆಲ್ಲ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹೋಗಿ ನಾವು ದೋಣಿಲಿ ಬಂದು ಈ ಗೋಲ್ಕಡ್ ಡಬ್ಬ ಅವು ದೇವಸ್ಥಾನದಲ್ಲಿರೋ ಏನೇನಿದೆ ಅದೆಲ್ಲನೂ ಎತ್ತಿ ಆ ಕಡೆ ಹೊರಗಡೆ ಎಲ್ಲ ತಗೋಗಿ ಮುಡುಗಿದ್ದೋ. ಆಗ ಊರ ಜನ ಎಲ್ಲ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಈಗ ಹೊಸದಾಗಿ ದೇವಸ್ಥಾನ ನಡೀತಿರೋದ್ರಿಂದ ಈ ಕಲ್ಲೆಲ್ಲ ಕೆತ್ತಿ ಕ್ಲೀನಾಗಿ ಫಸ್ಟು ಒಂದ್ಸತಿ 50 ಲಕ್ಷ ರೂಪಾಯಿ ಕೆಲಸ ನಡೆದಿತ್ತು. ಈಗಲೂ 1 ಕೋಟಿ ಕೆಲಸ ನಡೀತಾ ಇದೆ. ಈಗಲೂ ಸುತ್ತ ಕಾಂಪೌಂಡ್ ಎಲ್ಲ ಬಿದ್ದೋಗಿತ್ತು, ಅದರಿಂದ ಹೊಸದಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಗೋಪುರ ಎಲ್ಲನೂ ಆ ಕಡೆಯನ್ನು ಫುಲ್ಲು ಮಾಡಿ ಆಮೇಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿಯಲ್ಲಿ ಅಂದ್ಬಿಟ್ಟು ಎಲ್ಲ ಊರ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ನಿಂತ್ಕೊಂಡು ಒಗ್ಗಟ್ಟಿಂದ ಮಾಡ್ತಾವ್ರೆ. ಈಗ ಅದಕ್ಕೂ ನಾವು ಈಗ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ.
3: ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಇಡೀ ನಮ್ಮ ತಾಲೂಕಲ್ಲೇ ನಡೀತಿದ್ದಿಲ್ಲ ಅಂಥ ಮದುವೆಗಳು ಬೇಜಾನು. ಈ ವರ್ಷದಲ್ಲೂ ಅಷ್ಟೇ, ಒಂದು ವರ್ಷದಲ್ಲಿ 106 ಮದುವೆಗಳು ನಡೀತಾವೆ. ಬಡವರಿದ್ದರು ಪಾಪ ಸಣ್ಣ ಪುಟ್ಟ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಹಂಗೆ ಹರಿತಾ ಇದೆ ನಾವು ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ.
0: ಈ ದೇವಸ್ಥಾನದ ವಿಗ್ರಹಗಳ ಬಗ್ಗೆ ತಿಳಿಸಬೇಕು ಅಂದರೆ, ಈ ಒಂದು ದೇವಾಲಯದ ಅನೇಕ ವಿಗ್ರಹಗಳು ಕಲ್ಲಿನಿಂದ ನಿರ್ಮಿತವಾಗಿರತಕ್ಕಂಥ ನುರಿತ ಶಿಲ್ಪಿಗಳಿಂದ ಒಂದು ಸುಂದರ ಕಲಾ ಮೂರ್ತಿಗಳು ಇಲ್ಲಿ ಇವೆ. ಇಲ್ಲಿ 101 ವಿಗ್ರಹಗಳು ಇವೆ ಅಂತ ನಮ್ಮ ಹಿಂದೆ ಪೂರ್ವಿಕರು ಹೇಳ್ತಾ ಇದ್ರು. ಅದರಂತೆ ಅನೇಕ ವಿಗ್ರಹಗಳು, ಎಲ್ಲ ದೇವಾಲಯಗಳು, ಸಾಲು ಲಿಂಗಗಳು, ಮತ್ತು ಉತ್ತಮವಾದ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡುವ ಸುಂದರ ಕಲಾಕೃತಿಗಳನ್ನು ನುರಿತ ಶಿಲ್ಪಿಗಳಿಂದ ನಿರ್ಮಾಣವಾಗಿರತಕ್ಕಂಥ ಒಂದು ದೇವಾಲಯ. ಅನೇಕ ವಿಚಿತ್ರವಾದ ಚಿತ್ರಗಳು ಸಹ ಇದರಲ್ಲಿ ಈ ದೇವಾಲಯ ಒಳಗೊಂಡಿರುತ್ತದೆ. ಹಾಗೂ ಇಲ್ಲಿ ಗೋಪುರಗಳು ಸಹ ನುರಿತ ಶಿಲ್ಪಗಳಿಂದಲೇ ಕೆತ್ತನೆ ಇವರನ್ನು ಗೋಪುರಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಅನೇಕ ಕಲಾಕೃತಿಗಳು, ಈ ಸುಂದರವಾದ ಒಂದು ಮೂರ್ತಿಗಳನ್ನು ನಾವು

0: ದೇವಾಲಯದಲ್ಲಿ ನೋಡಬಹುದು. ಹಾಗೂ ಇದಕ್ಕೆ ಅನೇಕ ಜನ ಭಕ್ತಾದಿಗಳು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಅನೇಕ ಜನ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆಯುತ್ತಿರುತ್ತಾರೆ. ಹಾಗೂ ಇಲ್ಲಿ ಬಂದ ಜನ ಭಕ್ತಾದಿಗಳಿಗೆ ಅನ್ನಸಂತರಣೆ ಕಾರ್ಯಕ್ರಮವನ್ನು ಸಹ ಪ್ರತಿ ಅಮಾವಾಸ್ಯ ಹುಣ್ಣಿಮೆ ದಿನದಿಂದ ನೆರವೇರಿಸಿಕೊಡಲಾಗುತ್ತದೆ.
1: ಸರ್, ಇಲ್ಲಿನ ಒಂದು ಮೂಲ ವಿಗ್ರಹಗಳ ಬಗ್ಗೆ ಏನಾದರೂ ವಿಶೇಷತೆಗಳಿದೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ಮೂಲ ವಿಗ್ರಹಗಳ ಬಗ್ಗೆ ನನಗೆ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಪೂರ್ವಿಕರು ಇದಕ್ಕೆ ಮೂಲ ವಿಗ್ರಹಗಳ ಬಗ್ಗೆ ಇದೆ, ನಮ್ಮ ಏನೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ಅದರ ಒಂದು ವಿಷಯವಾಗಿ ಮಾತಾಡ್ಬೋದು. ಮೂಲ ವಿಗ್ರಹಗಳ ಬಗ್ಗೆ ಅಷ್ಟಾಗಿ ನನಗೇನು ತಿಳಿದುಕೊಳ್ಳಿಲ್ಲ. ನೋಡೋದಕ್ಕೆ ಅಂತಂದರೆ ಕೆಲವಾರು ಮೂರ್ತಿಗಳ ಒಂದು ಇದಿದೆ, ಕೆತ್ತಲೆ ಲಿಂಗಗಳು ಇರ್ಬೋದು, ಪಾರ್ವತಮ್ಮನ ಒಂದು ದೇವಸ್ಥಾನ ಪಾರ್ವತಮ್ಮನ ವಿಗ್ರಹ ಮತ್ತು ಶ್ರೀರಾಮಲಿಂಗೇಶ್ವರ ಅವರಿಂದ ನಿರ್ಮಿತವಾದ ಒಂದು ಲಿಂಗ ಪ್ರತಿಷ್ಠಾಪನೆಯಾದ ಲಿಂಗ ಇರುತ್ತೆ. ಇನ್ನು ಅನೇಕ ಒಂದು ಕೆತ್ತನೆ ಮೂರ್ತಿಗಳು ಸಹ ಇಲ್ಲಿ ಇವೆ.
1: ಸರ್, ವರ್ಷವಿಡೀ ಇಲ್ಲಿ ನಡೆಯುವಂತಹ ಪ್ರಮುಖ ಪೂಜೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಜೊತೆಗೆ ಜಾತ್ರೆಗಳ ಬಗ್ಗೆ ತಿಳಿಸೋದಾದ್ರೆ ಯಾವ ಹಬ್ಬಗಳು ಇಲ್ಲಿ ಪ್ರಮುಖವಾಗಿ ವೈಭವದಿಂದ ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡೋದಾದ್ರೆ?
2: ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ ಭಾರಿ ಜೋರಾಗಿ ವಿಜೃಂಭಣೆಯಿಂದ ನಡೀತದೆ. ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ದನಿಗಳಿಗೆ ಫ್ರೇಜ್ ಕೊಡಿರ್ಬೋದು, ನಾಟಕ ಇರ್ಬೋದು, ಮತ್ತು ಆರ್ಕೆಸ್ಟ್ರಾ ಇರ್ಬೋದು, ಅವೆಲ್ಲ ಸುಮಾರು ಒಂದು 7-8 ಲಕ್ಷ ಖರ್ಚು ಮಾಡಿ ಅನ್ದಾನ ಎಲ್ಲನು ಸಾವಿರಾರು ಜನಕ್ಕೆ ಅನ್ದಾನ ಮಾಡಿ ಅವೆಲ್ಲನೂ ಮಾಡ್ತೀವಿ. ಆಮ್ಯಾಕೆ ಮೊದಲು ಉಚ್ಚೋಳ ಬರ್ತಿತ್ತು, ಈಗ ಕಟ್ಟೆ ಬೀಚ್ನಲ್ಲಿ ಕಟ್ಟೆ ಕಟ್ಟಕ್ಕೆ ಮುಂಚೆ ಭಾರಿ ದೊಡ್ಡೊಳೆ ಬರ್ತಿತ್ತು, ಭಯಂಕರ ಉಚ್ಚೋಳೆ ಅಂತಂದರೆ ಈ ದೇವಸ್ಥಾನ ಎಲ್ಲ ಮುಳುಗತ್ತಿತ್ತು, ಮಟ್ಗೇರಿಯವರೆಲ್ಲ ಅಲ್ಲಿ ಗಂಟು ಫುಲ್ ಅರ್ಧ ಊರು ಗಂಟು ಹೊಂಟೈತಿತ್ತು. ಆಗ ಹೊಂಟೈದಾಗ ಅವರೆಲ್ಲ ಮೇಲ್ಗಡೆ ಹೊಂಟೋಗ್ರು, ತಿರ್ಗಾ ಬಂದು ಅಲ್ಲೇ ಸೇರ್ಕೊಳ್ಳೋರು, 3 ದಿನ ಉಚ್ಚೋಳ ಬರೋದು, ನೀರೆಲ್ಲ ಕಮ್ಮಿ ಆದ ತಕ್ಷಣ ತಿರ್ಗಾ ಅಲ್ಲೇ ಬಂದು ಸೇರ್ಕೊಳ್ಳೋರು. ಆಗ ಒಂದು ಕಂಚಿನ ತೇರಿತ್ತು, 120 ವರ್ಷ ಕಂಚಿನ ತೇರು, ದೊಡ್ಡ ತೇರಿ ತಂದಾಗ ನಮ್ಮಅಮ್ಮ ನಮ್ಮ ತಾತ ಪುಟ್ಸಮ್ಮಗೌಡರು ಕರಿಗೌಡರು ಅವರೆಲ್ಲ ಹೇಳ್ತಿದ್ರು, ಒಂದು ಕಂಚಿನ ತೇರಿತ್ತು ಕಣೆ, ಆಗ ಭಾರಿ ದೊಡ್ಡದಾಗಿತ್ತು. ಇಲ್ಲೇ ಆಲ್ಮರದಲ್ಲೇ ಕಟ್ಟಕ್ಕೆ ಸರ್ಪಣೆ ಕಟ್ಟಕ್ಕೆ ಬಿಟ್ಟಿದ್ರಂತಾಗ ಅದೇನು ಮಾಡ್ತು, ಈ ಉಚ್ಚೋಳೆ ಬತ್ತಲ್ಲ, ಉಚ್ಚೋಳೆ ಬಂದಾಗ ಮರ ಅಡ್ಡಾಡ್ಲಕ್ಕೆ ಬಂದ್ವಲ್ಲ, ಕಾಡಿನಿಂದ ಮರಗಳು ಬತ್ತಿದಾಗ ಮೇಲ್ಗಡೆಯಿಂದ ಅಡ್ಡಾಡ್ಲಕ್ಕೆ ಬಂದಾಗ ಏನಾಯ್ತು, ಫುಲ್ ಕಂಚಿನ ತೇರನ್ನೇ ಪೂರ್ತಿ ಎತ್ಕೊಂಡೈತಂತ ಹಂಗೆ. ಪಾಪ ಅಲ್ಲಿ ದಂಡಕ್ಕೆ ಯಾರೂ ಬರೋಕ್ಕಾಗಲಿಲ್ಲ, ದೊಡ್ಡ ಹೊಳೆ ಅಲ್ವಾಗ ಎತ್ಕೊಂಡೈತು. ಅದು ಸುಮಾರು 2-3 ವರ್ಷ ಪತ್ತೆ ಮಾಡಿದ್ರಂತ ಅದು ಸಿಕ್ಕಲಿಲ್ಲ. ಶಾಸ್ತ್ರ ಎಲ್ಲ ಕೇಳಿದ್ರಂತೆ ಮಾಮೂಲಿ ಕೇಳೋಗಂಟ ಅದು ಸಿಕ್ಕಲ್ಲ ಬಿಡಿ, ಮರಳೆ ಎಲ್ಲ ಮುಚ್ಕೊಬಿಟ್ಟಿದೆ. ಭಾರಿ ಅದು ಭಯಂಕರ ದೊಡ್ಡ ಹೊಳೆ, ಸುಮಾರು ಒಂದು 30-35 ಅಡಿ ಎತ್ತರ ನೀರು ಬಂದಿದ್ದು. ನೀರು ಬಂದು ಕಂಚಿನ ತೇರು ಅದು ಕೋಟಿಗಟ್ಟಲೆ ಆಗೋದು ಇವತ್ತು ಇದ್ದಿದ್ರೆ ಅದು ಪ್ರಕೃತಿ ಏನು ಮಾಡೋಕ್ಕಾಗಲ್ಲ, ಹೊತ್ಕೊಂಡೈತು. ಆಮ್ಯಾಕೆ ದೇವಸ್ಥಾನಗಳು ಮಾತ್ರ ಹೋಗ್ಲಿಲ್ಲ ನೋಡಿ. ಆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ಅಲ್ಲಿ ಒಂದು ಸ್ವಾಮೇಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ಒಂದು ಸರ್ಪ ಬರ್ತದೆ ಇಲ್ಲಿಗೆ ನೋಡಿ. ಸರ್ಪ ಈ MLAಗಳು ಅವರು ಇವರು ಪೂಜೆ ಮಾಡೋಕ್ಕೆ ಬಂದಾಗ ಇಲ್ಲಿಗೆ ಸುಮಾರು ಕಾಣಿಸ್ಕೊಂಡಿದೆ. ಈ ನರಸಿಂಹಗೌಡರು ಚಿಕ್ಕಮ್ಮ ಸಾಹೇಬರು ಅವರೆಲ್ಲ ಬಂದಾಗ ಆ ಟೈಮ್ಲೆಲ್ಲ ನಾವು ನೋಡಿದ್ದೀವಿ ಒಂದು ಸರ್ಪ ಅಲ್ಲಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಮತ್ತು ಇದು ಅಲ್ಲಿ ಸ್ವಾಮೇಶ್ವರ ದೇವಸ್ಥಾನ ಇದೆ ಅದ್ರ ಒಳಗೆ ಹೋಗಿ ಅಲ್ಲೊಂದು ಗುಡಿ ಇದೆ, ಗುಡಿ ಕಟ್ಟಿದೆ ನೋಡಿ. ಅಷ್ಟು ಉಚ್ಚೋಳ ಬಂದರು ಅದು ಆ ಕಲ್ಲು ಸಣ್ಣದಾಗಿತ್ತು ಸುಮಾರು 50-60 ವರ್ಷದಲ್ಲಿ, ಈಗ ದಪ್ಪಾಗಿದೆ, ಬೆಳೀತಾ ಇರ್ತದೆ ಸ್ವಾಮೇಶ್ವರ ದೇವಸ್ಥಾನ. ಅದು ಭಾರಿ ದೊಡ್ಡದಾಗಿದೆ, ಅದು ಸುಮಾರು ಅಲ್ಲಿ ಎಲ್ಲ ನಾವು ವರ್ಷಕ್ಕೊಂದ್ಸತಿ ದೀಪಾಲಂಕಾರ ಮಾಡಿ ಲೈಟ್ ಎಲ್ಲ ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ತಪಸ್ಸೆ ಮಾಡ್ತೀವಿ. ನೈಟು ಪಟಾಕಿ ತಂದು ಪಟಾಕಿ ಹೊಡೆದು ಮದ್ದು ಪಟಾಕಿ ಎಲ್ಲ ತಂದು ಹೊಡೆದು ಊರವರೆಲ್ಲ ಸೇರ್ಕೊಂಡು ಎಲ್ಲ ಕುಮ್ ಜನಾಂಗ ಸೇರ್ಕೊಂಡು ಬಂದು ನೈಟು ಆ ಪೆಂಜ್ ಕಸೋದು ಪೆಂಜಾಡೋದು ಎಲ್ಲ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿದ್ದು. ವರ್ಷಕ್ಕೆ ಒಂದೇ ಸತಿ ಆ ದೇವಸ್ಥಾನಕ್ಕೆ ಮಾಡೋದು, ಇನ್ನು ಬೇರೆ ದಿನ ಇನ್ನು ಕಾರ್ತಿಕ ಅಂದರೆ 4 ವರ್ಷಕ್ಕೆ 4 ಕಾರ್ತಿಕ ಬರ್ತವೆ, 4 ಹೋಯ್ದು ಆಗಲೆಲ್ಲ ಊಟ ಅನ್ನದಾನ ಎಲ್ಲ ನಡೀತದೆ ಚೆನ್ನಾಗಿ. ಇಲ್ಲಿ ಕೆಲವರೆಲ್ಲ ಮಾಡಿಸ್ತಾರೆ, ಹೊರಗಡೆಯವರು ಬಂದು ಮಾಡಿಸ್ತಾರೆ. ಆಮ್ಯಾಕೆ ಇದು ಒಂದೇ ನಮ್ಮ ಒಂದೇ ಹಳ್ಳಿಗೆ ಸೇರಿಲ್ಲ, ಇದು ಅಕ್ಕಪಕ್ಕ ಐರ್ಗೆ ಇರ್ಬೋದು, ಬಪ್ಮೇಳಿ ಇರ್ಬೋದು, ಕೇಬೆಳ್ತೂರು ಇರ್ಬೋದು, ಮತ್ತು ಎರಳ್ಳಿ ಅವರೆಲ್ಲ ಬರ್ತಿರುವಾಗ ಆಗೆಲ್ಲ ಬಂದು ಅಲ್ಲಿಯವರು ಬಂದು ನಿಂತ್ಕೊಂಡು ಒಂದು ಅಡುಗೆ ಬಡಿಸೋದಾಗಲಿ ಒಂದು ದೇವಸ್ಥಾನಕ್ಕೆ ಅಡುಗೆ ಮಾಡೋದಾಗಲಿ ಅನ್ನದಾನ ಕೊಡೋದಾಗಲಿ ಅವರು ಅಕ್ಕಿ ಕೊಡೋದಾಗಲಿ ಎಲ್ಲ ಮಾಡ್ತಿದ್ರು. ನಮ್ಮೂರಲ್ಲೂ ಮಾಡ್ತಿದ್ರು, ನಾವು ಮಾಡ್ತಿದ್ದು, ಎಲ್ಲ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ. ಚಪ್ಪರ ಹಾಕೋದಾಗಲಿ ಭಾರಿ ಅದ್ಭುತವಾಗಿ ನಡೀತದೆ ಜಾತ್ರೆ. ವರ್ಷಕ್ಕೊಂದ್ಸತಿ ಒಂದು 5 ದಿನ ನಡೀತದೆ, ಭಾರಿ ಚಂದ ನೋಡೋಕ್ಕೆ ಆಗ ಭಾರಿ ತುಂಬ ಚೆನ್ನಾಗಿ ನಡೀತದೆ. ಹೊರಗಡೆಯವರೆಲ್ಲ ಬರ್ತಾರೆ ಇಲ್ಲಿಗೆ, ಅದರಿಂದ ಇಲ್ಲಿ ಸಂಗಮ ಇರೋದ್ರಿಂದ ಒಂದು ಸ್ವಲ್ಪ ಜನ ಒಳ್ಳೊಳ್ಳೆ ಪೂಜೆ ಮಾಡಿಸ್ತಾರೆ. ಈಗ ದೇವಸ್ಥಾನಕ್ಕೂ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ಈಗ ಜನ ಬರ್ತಾರೆ, ಬಂದು ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಇದೆಲ್ಲ ರೆಡಿ ಆಗಬೇಕು ಅಂದ್ರೆ 4-5 ತಿಂಗಳು ಬೇಕು. ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಾರೆ, ಒಂದು ಕೋಟಿ ಕೆಲಸ ಆಗಿದೆಲ್ಲ, ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಹೊಳೆ ಬಂದಾಗ ನೋಡಿ ಸದೇವ್, ಒಂದು 20 ವರ್ಷದಲ್ಲಿ ಹೊಳೆ ಬಂದಾಗ ಇದೆಲ್ಲ ತುಂಬ್ಕೊಂಡ್ಬಿಟ್ಟು ತಿರ್ಗಾ ಬಂದು ತುಂಬ್ಕೊಂಡು ಸುಮಾರು ಎಲ್ಲ ಕಂಪೌಂಡ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಈಗ ಭಾರಿ ಬಂದೋಬಸ್ತ ಕಟ್ತಾವ್ರೆ, ಈಗೇನು ತೊಂದರೆ ಇಲ್ಲ, ಚಿತ್ರ ಮಾಡಿದ್ದೀವಿ ಅದರಿಂದ ಏನು ತೊಂದರೆ ಇಲ್ಲ. ಎಲ್ಲ ಜನಗಳು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅದು ಒಂದು ಸ್ವಲ್ಪ ಈ ರೋಡ್ ಆಗಬೇಕಾಗಿದೆ ಅಷ್ಟೇ, ಮಟ್ಗೇರಿ ಗೇಟ್ನಿಂದ ಸ್ವಲ್ಪ ಇಲ್ಲಿಗೊಂದು ಡಾಮರ್ ರೋಡ್ ಚಿಕ್ಕಮಾದವ್ರು ಇದ್ದಾಗ ಮಾಡಿದ್ರು.

0: ಈಗ ಈ ಅನಿಲ್ ಚಿಕ್ಕಮಾಧವ್ ಅವರು ಮಾಡ್ಕೊಡ್ತೀನಿ ಅಂತ ಹೇಳಾರೆ, ಅವರು ಮಾಡಿದ್ರೆ ಈಗ ಅವ್ರಿಗೂ ಅನುಕೂಲ ಆಯ್ತದೆ. ಈಗ ಅವರು ಸ್ವಲ್ಪ ಊರೊಳಗಡೆ ರೋಡ್ ಎಲ್ಲ ಹಾಕಿದ್ದಾರೆ, ಅವರು ಮಾಡ್ತೀವಿ ಅಂತ ಒಪ್ಪೋಗಿದ್ದಾರೆ. ಅವತ್ತು ಕರೆಸಿದ ಗುದ್ದಿ ಪೂಜೆಗೆ ಅವತ್ತೆಲ್ಲ ಒಪ್ಪಿದ್ರು, ನಾ ಮಾಡಿಸ್ಕೊಡ್ತೀನಿ ಕಣ, ಇದು ದೇವಸ್ಥಾನ ಕೆಲಸ ಆಗಲಿ, ಒಂದು 50 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಾರೆ. ಅವರು ನಮ್ಮೊಂದಿಗೆ ಮಾತಾಡಿದ್ರು ಅವ್ರಲ್ಲ ಪೂಜೆ ಮಾಡಿದಾಗ. ಪಾರ್ವತಮ್ಮ ದೇವಸ್ಥಾನ ನೋಡಿ ಆ ಕಡೆ ಇದೆ, ಅದು ಪಾರ್ವತಮ್ಮ ದೇವಸ್ಥಾನಕ್ಕೂ ಚೆನ್ನಾಗಿ ನಡೀತದೆ. ಅವ್ರಿಗೆಲ್ಲ ಅಲ್ಲಿ ಬಂದು ತಾಲಿ ಮಾಡಿಸೋದು ಹೊರಗಡೆ ಅವರೆಲ್ಲ, ಅದಕ್ಕೆ ಹೆಚ್ಚಿನ ಸೀರೆ ಉಡ್ಸೋದು ಮತ್ತು ಪೂಜೆ ಮಾಡಿಸೋದು ಇವೆಲ್ಲ ಭಾರಿ ಚೆನ್ನಾಗಿ ನಡೀತಿದೆ ಇದು ದೇವಸ್ಥಾನ. ಅದೇನು ತೊಂದರೆ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತೀವಿ.
1: ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಈಗ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡಗಳಾಗಿರ್ಬೋದು, ಪ್ರತೀತಿಗಳಾಗಿರ್ಬೋದು, ಏನಾದರೂ ಇದ್ರೆ ಅದ್ರ ಬಗ್ಗೆ ತಿಳಿಸೋದಾದ್ರೆ.
2: ಆ ಥರ ಪವಾಡಗಳೇನು ನಾವಿಲ್ಲಿ ಇದುವರೆಗೆ ನಾವು ನೋಡಿಲ್ಲ. ಆ ಥರ ಏನು ಅಂತ ಪವಾಡಗಳೇನು ನಡೆದಿಲ್ಲ ಇಲ್ಲಿ. ಅಂದರೆ ಪ್ರತಿ ಇದರಲ್ಲಿ ಪೂಜೆ ದಿನನಿತ್ಯ ಪೂಜೆ ನಡೀತಾ ಇರ್ತದೆ, ಜನಗಳು ಬರ್ತಾ ಇರ್ತಾರೆ, ಪೂಜೆ ನಡೀತಾ ಇರ್ತದೆ. ನಮ್ಗೆ ಇಂಥ ಪವಾಡಗಳೇನು ನಡೆದಿರೋದು ನಮಗೆ ಗಮನಕ್ಕೆ ಬಂದಿಲ್ಲ.
1: ಸರ್, ದೇವಾಲಯದ ಒಂದು ಆಡಳಿತ ಮಂಡಳಿ ಅಥವಾ ಸಮಿತಿಯು ದೇವಾಲಯದ ಒಂದು ಅಭಿವೃದ್ಧಿಗಾಗಿ ಮತ್ತು ಭಕ್ತರ ಅನುಕೂಲಕ್ಕಾಗಿ ಈ ಕೈಗೊಂಡಿರುವಂತಹ ಒಂದು ಹೊಸ ಯೋಜನೆಗಳ ಬಗ್ಗೆ ತಿಳಿಸೋದಾದ್ರೆ.
2: ಈ ದೇವಸ್ಥಾನದ ಬಗ್ಗೆ ಗ್ರಾಮದಲ್ಲಿ ಈಗಾಗಲೇ ಈ ದೇವಸ್ಥಾನದ ವಿಷಯ ಬಗ್ಗೆ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಂತ ಒಂದು ಸಮಿತಿನೇ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತಹ ಎಲ್ಲ ಜನಾಂಗದವರಲ್ಲೂ ಒಂದು 3 ಜನ 4 ಜನ ಒಂದು ನಿರ್ದೇಶಕರಾಗಿ ತೆಗೆದುಕೊಂಡು ಅದಕ್ಕೆ ಒಂದು ಅಧ್ಯಕ್ಷರು ಹಾಗೂ ಲೆಕ್ಕಪತ್ರವನ್ನು ಬರೀತಕ್ಕಂಥದ್ದು ಒಬ್ಬ ಕಾರ್ಯದರ್ಶಿಯನ್ನು ನಾವು ಇಲ್ಲಿ ನೇಮಕ ಮಾಡಿ ಈ ದೇವಾಲಯದ ಪ್ರತಿ ಏನು ಆಗು ಹೋಗುಗಳು ಮತ್ತು ದಿನನಿತ್ಯದ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಆ ಸಮಿತಿಯ ಜವಾಬ್ದಾರಿಗೆ ನಾವು ನಿರ್ವಹಿಸಿದ್ದೀವಿ. ಈಗಲೂ ಆ ಸಮಿತಿಯವರು ಅವ್ರು ಏನು ಮಾಡ್ತಾರೆ ಈ ದೇವಸ್ಥಾನ ಸಂಬಂಧಪಟ್ಟಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
3: ಈ ದೇವಸ್ಥಾನವು ತುಂಬ ಪ್ರಾಚೀನ ಕಾಲದಿಂದಲೂ ಬಂದಿರುವುದೆಂದು ನಮ್ಮ ಹಿರಿಯರು ತಾಯಿ ತಂದೆಗಳು ಹೇಳಿರ್ತಾರೆ. ನಮಗೆ ಆದಷ್ಟು ಗೊತ್ತಿರುವ ವಿಚಾರಗಳು ಏನೆಂದರೆ, ಈ ನಮ್ಮ ಗ್ರಾಮದಲ್ಲಿ 4 ಕೋಮಿನವರು ಒಟ್ಟಿಗೆ ಸೇರಿ ಎಲ್ಲ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಎಲ್ಲ ಒಮ್ಮತದಿಂದ ದೇವಸ್ಥಾನ ಸಮಿತಿಯನ್ನು ರಚಿಸಿ ದೇವಸ್ಥಾನವನ್ನು ಒಗ್ಗೂಡಿ ಎಲ್ಲ ಒಪ್ಪಿಗೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮಗು ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಜಾನುವಾರುಗಳಿಗೆ ಪ್ರೈಜು ಮತ್ತು ಇತರಗಳನ್ನು ಜಾತ್ರೆಯಲ್ಲಿ 3 ದಿನಗಳ 4 ದಿನಗಳ ಕಾಲ ನಡೆಸುತ್ತಾ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮತ್ತು ಆಟಪಾಠಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲನೂ ಈ ಜಾತ್ರಾ ಮಹೋತ್ಸವದಲ್ಲಿ ಇಟ್ಟುಕೊಂಡಿರ್ತೇವೆ. ಎಲ್ಲ ಜಿಲ್ಲಾವಾರು ಆಟಗಾರರೆಲ್ಲ ಬಂದು ಇಲ್ಲಿ ಮಾಡಿ ತಮ್ಮ ಪ್ರೈಜನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಹಾಗೂ ಈ ಮಡಿಕೇರಿ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನ ಮಧ್ಯ ಮಳೆಯಲ್ಲಿ ಮಧ್ಯೆ ಇರುವ ಸೋಮನಾಥ ಸ್ವಾಮಿ ದೇವಸ್ಥಾನ ಮರಳುಗುಡ್ಡೆಯಿಂದ ಆಯ್ತಂತೆ. ನಾವು ಸುಮಾರು ಒಂದು 10-12 ವರ್ಷದಲ್ಲಿ ಈಜ್ಕೊಂಡು ಅಲ್ಲಿಗೆ ಹೋಗ್ತಿದ್ದೋ ಆಗ ಸುಮಾರು ಒಂದಿಷ್ಟು ಗಾತ್ರ ಇದ್ದದ್ದು ಇವಾಗ ಬೇಕಾದಷ್ಟು ದಪ್ಪಾಗಿದೆ. ಅದು ಕಾಲಕ್ರಮೇಣ ಯಾವ ಥರ ಆಗ್ತಾಯಿದೆ ಅನ್ನೋದು ಆ ದೇವರಿಗೆ ಗೊತ್ತು. ಆದರೆ ಆ ಗುಡ್ಡ ಎಂಥ ಒಳಲು ಯಾವಾಗಲೂ 1 ಇಂಚು ಕಲ್ಲು ಸಹ ಯಾವ ಕಡೆಯಿಂದ ಜರುಗಿಲ್ಲ. ಇದು ತುಂಬ ಬೆಳೆಯುತ್ತಲೇ ಬರ್ತಾಯಿದೆ ಹೊರತು ಸ್ವಾಮಿಯ ಒಂದು ಇದು ಅಂತ ನಾವು ಭಾವಿಸಿಕೊಂಡು ಅದ್ರ ಮೇಲೆ ಭಕ್ತಿಯಿಂದ ನಡೆದುಕೊಂಡು ಹೋಗ್ತೀವಿ.
4: ನಾವು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು. ನಾವು 2000 ರಿಂದ 2005 ಇದ್ದು ಆವಾಗ ನಮ್ಮದು ಈ ದೇವಸ್ಥಾನ ಇತ್ತಲ್ಲ ಕಂಪ್ಲೀಟ್ ದೇವಸ್ಥಾನ ಕಂಪ್ಲೀಟ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆಗ ನಮ್ಮ MC ಅವನವರು ಮಂತ್ರಿ ಆಗಿದ್ದಲ್ಲ SMP ನಮ್ಮ ಚೀಫ್ ಮಿನಿಸ್ಟರ್ ಆದಾಗ MC ಮಂತ್ರಿ ಆದಾಗ 2003 ಈ ಥರ ಅವ್ರು ಹೇಳಿದಾಗ ಬಂದು ನಮಗೆ ದೇವಸ್ಥಾನಕ್ಕೆ ಕಂಪ್ಲೀಟು ನೆಲ ಸಂಬಂಧ ಎಲ್ಲ ಉಳಿಸಿ ಎಲ್ಲ ಮಾಡಿ ಹೊಸ್ದಾಗಿ ಕಟ್ಕೊಟ್ಟಿದ್ರು. ಇವೆಲ್ಲ ಮಾಡಿ ಮತ್ತು ಈ ದೇವಸ್ಥಾನ ಆ ಕೈಸಾಲ ಅಂಥದ್ದೆಲ್ಲ ಸೇರಿ ಆಮೇಲೆ ಇದು ಹೆಚ್ಚು ಕಡಿಮೆ ಇದು ನಮ್ಮ ಈ ದೇವಸ್ಥಾನ ಇದು ತಾತ ಮುತ್ತಾತಕರಿಗೆ ಒಂದು 7-8 ವರ್ಷ ಮುಂಚೆ ಕಟ್ಟಿರ್ಬೋದು. ಇದು ಹಳೆಯ ದೇವಸ್ಥಾನ ಇದು ಹೆಚ್ಚು ಕಡಿಮೆ ಸುತ್ತಮುತ್ತಾಗಲೇ ಇಲ್ಲಿ ಒಂದು 40-50 ಹಳ್ಳಿ ಬರ್ತಾ ಇದಕ್ಕೆ ಈ ವ್ಯಾಪ್ತಿಗೆ 40 ಹಳ್ಳಿ ಬಂದಾಗ ಇಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಅಂದ್ಬಿಟ್ಟು ದೇವರು ಇದರಿಂದ ವರ್ಷಕ್ಕೊಂದ್ಸರಿ ಇಲ್ಲಿ ಅದ್ದೂರಾಗಿ ಜಾತ್ರೆ ನಡೀತೆ. ಇಲ್ಲಿ ಎಲ್ಲ ಅಕ್ಕಪಕ್ಕ ದೇವಸ್ಥಾನದಿಲ್ಲ ಊರಿಂದೆಲ್ಲ ಬರ್ತಾರೆ. ಆಮೇಲೆ ತೇರು ರಥೋತ್ಸವ ಇರ್ತದೆ, ರಾತ್ರಿ ಹೊತ್ತು ಜಾಗರಣೆ ಇರ್ತದೆ. ಜಾಗರಣೆಯಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ವರ್ಷ ಒಂದು ಇಟ್ಕೋತಾರೆ. ಇಲ್ಲಾರ ಆರ್ಕೆಸ್ಟ್ರಾ ಮಾಡ್ತಾರೆ, ಇಲ್ಲಾರ ಯಾವುದಾರ ಸನಿದೇವ್ರ ಕತೆ ವರ್ಷ ವರ್ಷ ನಡೀತದೆ. ಮತ್ತು ಈಗ ಹಿಂದೆ ನಮಗೆ ಆವತ್ತೂ ಕೂಡ ಹೇಳಿದ್ದು ಕಾಂಪೌಂಡು ಕಂಪ್ಲೀಟ್ ಆವತ್ತಿಂದ ಹಾಳಾಗಿತ್ತು. ಆವತ್ತು ಹೇಳಿದಾಗ ಅವ್ರಿಗೆ ಈಗ ನಮಗೆ ಗ್ಯಾರಂಟಿ ಇಲ್ಲ, ದೇವಸ್ಥಾನ ಮಾಡ್ಕೊಡ್ತೀವಿ ಮುಂದಕ್ಕೆ ಮಾಡ್ಕೊಡೋದು ಅಂತ ಹೇಳಿದರು. ಈಗ ಸದ್ಯಕ್ಕೆ ನಮಗೀಗ ದೇವ್ರ ದಯದಿಂದ ಕಂಪ್ಲೇಂಟ್ ಕೂಡ

0: ಶ್ಯಾಂಕ್ಷನ್ ಆಗಿದೆ ಕಾಂಪೌಂಡು. ಆ ಕಾಂಪೌಂಡ್ ಆಡಗಿಂದ ನಮಗೆ ಈ ನೆಲ ಇದೆಲ್ಲ ಅದೆಲ್ಲ ಕಂಪ್ಲೀಟ್ ಕ್ಲೀನಾಗಿ ರೆಡಿ ಮಾಡಿಕೊಟ್ಟು ಆಮೇಲೆ ಜನಗಳಿಗೆ ಸ್ವಲ್ಪ ಸೌಕರ್ಯ ಮಾಡಿಕೊಟ್ಟು ಬಂದರೆ ಮಾಡಿ ಮತ್ತೆ ನಮ್ಮ ಊರಿಗೆ ಒಂದು ಒಳ್ಳೇದಾಗುತ್ತೆ. ಆಮೇಲೆ ಇಲ್ಲಿ ಮದುವೆ ಕೂಡ ನಡೀತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಆ ಮದುವೆ ಬಂದಾಗ ಆವತ್ತು ಒಂದು 2002 ಆವತ್ತು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ್ ಒಡ್ರಿ ಇದೆಲ್ಲ MP ಆಗಿದ್ದರು. ಅವ್ರಿಗೆ ಊರೆಲ್ಲ ಹೋಗಿ ಹೇಳ್ಕೊಂಡಾಗ ಆವತ್ತು ನಮಗೆ ಒಂದು 3 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟರು ಚೌಟ್ರಿ ಕಟ್ಟಕ್ಕೆ. ಆವತ್ತು 3 ಲಕ್ಷ ರೂಪಾಯಿ ಗ್ರ್ಯಾಂಟಲ್ಲಿ ನಮ್ಮ ಊರಿಂದ ಸ್ವಲ್ಪ ದೇವಸ್ಥಾನದಲ್ಲಿ ಸೇರಿಸಿ ಮಾಡಿ ಆವತ್ತು ಒಂದು ಚೌಟ್ರಿ ಮಾಡಿದ್ರು. ಅದರಲ್ಲಿ ನಮ್ಗೆ ಇಲ್ಲಿ ದೇವಸ್ಥಾನಕ್ಕಿಂತ ಬೇರೆ ಆದಾಯ ಇಲ್ಲ. ಯಾಕಂದರೆ ಒಂದು ವರ್ಷಕ್ಕೆ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಒಂದು ಜಾತ್ರೆಗೆ ಖರ್ಚಾಗುತ್ತೆ. ಒಂದು ಅಲ್ಪ ಸ್ವಲ್ಪ ಗದ್ದೆ ಇವತ್ತು ಗದ್ದೆನ ಹರಾಜು ಮಾಡಿದೆ ಒಂದು 70,000 80,000 1 ಲಕ್ಷ ಬತ್ತೆ. ಆಮೇಲೆ ಅದ ಮದುವೆದು ಒಂದು 5,000 1 ಲಕ್ಷ ಬತ್ತೆ. ಈಗ ನೋಡಿ ಈಗ ಈ ಸರಿ ಹರಾಜೆ ಮಾಡಿಲ್ಲ ಚೌಟ್ರಿ. ಯಾತಿಕಂದರೆ ಸ್ವಲ್ಪ ಚೌಟ್ರಿ ರಿಪೇರಿ ಇದೆ. ಆ ರಿಪೇರಿಯಿಂದ ಸರಿಯಾಗಿ ಅಲ್ಲಿ ಒಂದು ಜನರೇಟರ್ ಬೇಕು ಮತ್ತು ಅಲ್ಲಿ ಬಾತ್ರೂಮ್ ಇಲ್ಲ ಮತ್ತು ನೀರಿಂದು ಸ್ವಲ್ಪ ಸೌಕರ್ಯ ಬೇಕು. ಆದ್ದರಿಂದ ಸ್ವಲ್ಪ ಮದುವೆ ಈಗ ಮೊದಲೇ ಯಾರು ಬಂದು ಹೆಂಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿದ್ರು. ಈಗ ಸ್ವಲ್ಪ ಇದರಿಂದ ಇವಾಗ ಯಾರು ಸ್ವಲ್ಪ ಅಂಥದ್ದು ಬರ್ತಾಯಿಲ್ಲ. ಆ ಚೌಟ್ರಿ ಕೂಡ ರಿಪೇರಿ ಆಗಬೇಕಾದ್ರೆ ರಿಪೇರಿ ಆದರೆ ನಮಗೆ ಮೂಲ ಸೌಕರ್ಯ ಅದು ಅದರಿಂದ ಅದೇ ದೇವಸ್ಥಾನಕ್ಕಾಗುತ್ತೆ. ಅದೊಂದು ರೆಡಿ ಆಗಬೇಕು. ಯಾಕಂದರೆ ಅದು ನಮಗೆ ಒಂದು 2 ಲಕ್ಷ 3 ಲಕ್ಷ ಬಂದಾಗ ಆವಾಗ ಈ ಜಾತ್ರೆ ಖರ್ಚಿಗೆ ಮತ್ತು ಇಲ್ಲಿ ಪುರೋಹಿತರಿಗೆ ಸಂಬಳ ಕೊಡಬೇಕು. ಸಂಬಳ ಕೂಡ ಸರ್ಕಾರದಿಂದ ಕೊಡ್ತಾ ಇಲ್ಲ. ಅದು ಸರ್ಕಾರದಿಂದ ಕೂಡ ಬಡಂಗೆ ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ಕಮ್ಮಿ ಅಂದರೆ ಒಂದು 10,000 12,000 ರೂಪಾಯಿ ಇಲ್ಲದೆ ಪೂಜೆಗಳು ಯಾರೂ ಬರೋಲ್ಲ ಇಲ್ಲಿ. ಜೊತೆಗೆ ಮೇಲೆ ಈ ಅಮಾವಾಸ್ಯೆ ಪೂಜೆ ಆ ಪೂಜೆ ಅಂದ್ಬಿಟ್ಟು ಒಂದು ತಿಂಗಳಿಗೆ 4-5 ಸಾವಿರ ರೂಪಾಯಿ ಅದು ಬೇರೆ ಖರ್ಚಾಗುತ್ತೆ. ಒಂದು ತಿಂಗಳಿಗೆ 15-16 ಸಾವಿರ ರೂಪಾಯಿ ಖರ್ಚಿದೆ. ಅದರಿಂದ ಒಂದು 2 ಲಕ್ಷ 3 ಲಕ್ಷ ದೇವಸ್ಥಾನಕ್ಕೆ ಖರ್ಚಾಗುತ್ತೆ. ಅದಲ್ಲದೆ ವರ್ಷಕ್ಕೆ ಜಾತ್ರೆಗೆ 4-5 ಲಕ್ಷ ಖರ್ಚು ಮಾಡಬೇಕು. 1-2 ಲಕ್ಷ ಖರ್ಚು ಬಂದ ಆದಾಯ ಕಮ್ಮಿ ಇದೆ. ಸ್ವಲ್ಪ ಆದಾಯ ಫೋರ್ಸ್ ಕೊಟ್ಟಂಗೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ನಾಯಕರು ಮತ್ತು ಗೌಡರು ಮತ್ತು SC ಜನಾಗದರು ಮುಸ್ಲಿಮ್ಸು ಯಾವುದೇ ದೇವ್ರ ಕಾರ್ಯಕ್ಕೆ ಅಂದರೂ ಎಲ್ಲರೂ ಜನಕ್ಕೆ ಬಂದು ಇಟ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಬೇಭಾವದ ಇಲ್ಲ. ಇಲ್ಲಿ ಇವತ್ತು ಅಂದ್ಕೊಂಡಾಲು ಈ ಜಗಳ ಕರೆ ಏನು ಮಾಡಿಲ್ಲ. ಹಿಂದೆಲ್ಲ ಎಲ್ಲ ಹಿರಿಯರು ಇಲ್ಲ ಕಂಪ್ನಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೊಸ ಕಂಪ್ನಿ ಮಾಡ್ಕೊಂಡು ಮಾಡ್ತಾಯಿದ್ರೆ ಎಲ್ಲ ಸೇರಿ ಸಹಕಾರ ಕೂಡ ಇಲ್ಲ. ನಮ್ಮ ನಾಡಗೋಡ್ರು ಜಯಶಂಕರ್ ಅವರು ನಮ್ಮ ಇವರು ಮಾಜಿ ನಾಡಗೋಡು ಮಾದೇಗೌಡ ಅಂತ ಇದ್ದರು. ನಮ್ಮ ಜನಾಂಗ ನಮ್ಮ ಅತ್ತಿನ ಸಾವಿರ ಯಜಮಾನರು ಎಲ್ಲರೂ ಕೂಡ ಇಲ್ಲಿ ಸೇರಿ ಮಾಡಿದ್ರಿ. ಏನಾದ್ರು ಜಾಗ ಚೆನ್ನಾಗಿದೆ, ಇದು ಸಂಗಮ ಇದೆ, ಹೊಳೆ ಇದೆ. ಆದ್ದರಿಂದ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ಟು ಯಾವ್ದಾರ ಒಂದು ಈ ರೆಸಾರ್ಟ್ ಥರನೂ ಮಾಡಿದ್ರು ಕೂಡ ಯಾರ ಗುತ್ತಿಗೆ ವಹಿಸ್ಕೊಂಡು ಚೆನ್ನಾಗಿ ಅಭಿವೃದ್ಧಿ ಐತೆ. ಅದನ್ನು ಮಾಡಿಕೊಟ್ಟೋದು ಒಳ್ಳೆಯದಂತ ನಾನು ಮಾತಾಡೋಕೆ ಕೊಟ್ಟವು ಹೇಳಿ ನಮ್ಗೆ ವಂದಿಸ್ತಿದ್ದೆ.
1: ಸರ್, ದೇವಾಲಯದ ಒಂದು ಆವರಣದಲ್ಲಿ ಇತರೆ ಉಪದೇವಾಲಯಗಳಿವೆಯಾ? ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದರೆ.
2: ಈ ಸಂಬಂಧಪಟ್ಟ ಉಪದೇವಾಲಯಗಳು ಅಂದರೆ ಈ ಪಾರ್ವತಮ್ಮನವರ ಒಂದು ದೇವಾಲಯವಿದೆ ಮತ್ತು ಸಾಲು ಲಿಂಗಗಳ ಒಂದು ಆಸ್ಥಾನಗಳು ಇದೆ ಇಲ್ಲಿ. ಹಾಗೂ ಒಂದು ಜನಗಳು ಇಲ್ಲಿ ದರ್ಶನಕ್ಕೆ ಬಂದಾಗ ಭಕ್ತಾದಿಗಳು ಕುಳಿತು ವಿಶ್ರಾಂತಿ ಪಡೆಯತಕ್ಕಂಥ ಒಂದು ಮಂಟಪವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇವಾಗ ನಡೀತಾ ಇರತಕ್ಕಂಥ ಒಂದು ದೇವಸ್ಥಾನದ ಒಳಗೆ ಹಾಸುವುದರಿಂದ ಇನ್ನೂ ಅನೇಕ ಭಕ್ತಾದಿಗಳ ಅನುಕೂಲ ಆಗುತ್ತೆ. ಬಸವೇಶ್ವರ ದೇವಾಲಯವು ಸಹ ಗ್ರಾಮದ ಒಂದು ಪಕ್ಕದಲ್ಲಿದೆ. ಅದು ಪ್ರತಿ ವರ್ಷವೂ ಅಲ್ಲಿ ಜಾತ್ರಾ ಮಹೋತ್ಸವ ದಿನದಂದು ಈ ಬಸವೇಶ್ವರ ಸ್ವಾಮಿಯವರ ಕೊಂಡ ಮತ್ತು ಓಕಳಿಯನ್ನು ಸಹ ಗ್ರಾಮಸ್ಥರು ಶ್ರದ್ಧೆಯಿಂದ ನಡೆಸಿಕೊಡುತ್ತಾರೆ.
1: ಕೊನೆಯದಾಗಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
2: ನಾವು ಭಕ್ತರಿಗೆ ಸಂದೇಶ ಕೊಡ್ತಕ್ಕಂಥ, ಯಾಕೆಂದರೆ ಭಕ್ತರು ಅವರ ಆತ್ಮ ಪೂರ್ವಕವಾಗಿ ಭಗವಂತನ ಮೇಲೆ ಭಕ್ತಿಯನ್ನು ಇಟ್ಟು ಬಂದು ಇಲ್ಲಿ ಭಗವಂತನ ದರ್ಶನವನ್ನು ಪಡೆದು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿಕೊಂಡು ಹೋಗಿ ಆ ಭಗವಂತನಿಂದ ಅವರು ಸುಖ ಸಂತೋಷ ಭಕ್ತಾದಿಗಳ ಸಮೃದ್ಧಿಯನ್ನು ನೆಲೆಸಲಿ, ಆ ಭಕ್ತಾದಿಗಳಿಗೆ ಭಗವಂತನು ಒಳ್ಳೆ ಒಂದು ಆಶೀರ್ವದಿಸಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೆ.
1: ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಇಂತಹ ಒಂದು ಅಮೂಲ್ಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ತುಂಬೃದಯದ ಧನ್ಯವಾದಗಳು ಸರ್.
0: ಜನರ ಸಂದರ್ಭನ ಯತ್ನಿಸಲು ಬಂದು ನಮ್ಮ ಊರಿಗೆ ನಮಗೆಲ್ಲ ತಿಳ್ಕೊಟ್ಟು ನಮ್ಮಿಂದ ಏನು ಪಡೆದಿಲ್ಲ ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ. ದೇವರಿಂದ ನಾವು ಕೊಟ್ಟದಕ್ಕೆ ದೇವ್ರಿಗೆ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲ ಕಾಳಜಿ ವಹಿಸಿ ದೇವ್ರಿಗೆ ಮಾಡೋದು ಒಳ್ಳೆಯದು ಅಂತ ಸಾರ್ವಜನಿಕ ಒಳ್ಳೆಯದಾಗುತ್ತೆ ಮಾಡಲಿ. ಇವತ್ತು ಮಳೆ ಬೆಳೆ ಇಲ್ಲ, ದೇವರು ಈ ಸಾಮರ್ಥ್ಯದಿಂದ ದೇವ್ರ ಮಳೆ ಆಗಲಿ, ರೈತರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ.
2: ಈ ದಿನದಲ್ಲಿ ಜನಧ್ವನಿ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮಟಗೆರೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ

0: ಪೂರ್ಣ ಮಾಹಿತಿಯನ್ನು ತಿಳಿದು ಇದರ ಒಂದು ಜನರಿಗೆ ಇನ್ನೂ ಈ ಒಂದು ಪ್ರಚಾರ ಸಿಕ್ಕಿದಾಗ ಜನರು ಇನ್ನೂ ಅನೇಕ ಜನ ಭಕ್ತಾದಿಗಳು ಈ ಒಂದು ಆಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಆರೋಗ್ಯ ಅರುದುಗಳನ್ನು ಪಡೆಯುತ್ತಾರೆಂದು ನಂಬಿ ಈ ಒಂದು ಸಂಸ್ಥೆ ಅವರಿಗೂ ಧನ್ಯವಾದ ಅರ್ಪಿಸಿ ನಮ್ಮ ಮಟಿಗೆರೆ ರಾಮದ ದೇವಾಲಯದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸಿದ್ದೇವೆ. ಇದನ್ನ ಜನರಿಗೆ ಪ್ರಚಾರ ಪಡೆದಾಗ ಇನ್ನೂ ಅನೇಕ ಅನುಕೂಲತೆಗಳು ಮತ್ತು ಒಂದು ಅನೇಕ ಒಳ್ಳೆಯ ಇದು ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೂ ಜನಧ್ವನಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
1: ಪ್ರಿಯ ಕೇಳುವರೆ, ಇದುವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಹಲವಾರು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ದೇವಸ್ಥಾನದ ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದ.

ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಹೆಚ್ಮಟ್ಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ದೇವಸ್ಥಾನ ಕಮಿಟಿಯ ಮಾಜಿ ಸದಸ್ಯರಾದ ಮತ್ತು ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀತಾ ಎಂ ಮಹದೇವಗೌಡರು ಮತ್ತು ಗ್ರಾಮದ ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳಿದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಗ್ಲಾಕೋಮಾ ಕಣ್ಣಿನ ಬೆಳಕನ್ನ ಕದಿಯುವ ಮೌನ ಕಳ್ಳ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನೇ ಕದಿಯುವ ಮೌನಗಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಗ್ಲಾಕೋಮಾ ಅಂದರೆ ಕಣ್ಣಿನ ಒತ್ತಡದ ಕಾಯಿಲೆ, ಗಂಭೀರವಾದ ಕಣ್ಣಿನ ಸಮಸ್ಯೆ. ಕಣ್ಣಿನ ಒಳಗೆ ದ್ರವದ ಪ್ರಮಾಣ ಹೆಚ್ಚಾಗಿ ಒತ್ತಡವು ಅಧಿಕಗೊಂಡಾಗ ಇದು ಸಂಭವಿಸುತ್ತದೆ. ಈ ಒತ್ತಡವು ನಮ್ಮ ದೃಷ್ಟಿಗೆ ಕಾರಣವಾಗುವ ಅತ್ಯಂತ ಸೂಕ್ಷ್ಮವಾದ ಮುಖ್ಯ ನರ್ವನ್ನ ಅಂದರೆ ಆಪ್ಟಿಕಲ್ ನರ್ವ್ ನಿಧಾನವಾಗಿ ಹಾನಿಗೊಳಿಸುತ್ತದೆ. ಓಪನ್ ಹ್ಯಾಲಾಂಗ್ ಗ್ಲಾಕೋಮಾ ಎಂದು ಕರೆಯಲ್ಪಡುವ ನಿರ್ದಿಷ್ಟ ರೀತಿಯ ಗ್ಲಾಕೋಮದ ಬಗ್ಗೆ ಆತಂಕಕಾರಿ ವಿಷಯವೆಂದರೆ ಇದು ಸಾಮಾನ್ಯವಾಗಿ ತಲೆನೋವು ಅಥವಾ ಕಣ್ಣಿನ ನೋವಿನಂತಹ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಹಾಗಾದರೆ ಏನಿದು ಗ್ಲಾಕೋಮಾ ಎನ್ನುವುದಾದರೆ, ಜನರಿಂದ ಕಿಕ್ಕಿರಿದು ತುಂಬಿರುವ ಒಂದು ಕ್ರೀಡಾಂಗಣವನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿಗೆ ಜನರು ಸುಲಭವಾಗಿ ಒಳಗೆ ಬರಲು ಮತ್ತು ಹೊರಗೆ ಹೋಗಲು ದಾರಿ ಇರುತ್ತದೆ. ಒಂದು ವೇಳೆ ಕ್ರೀಡಾಂಗಣದಿಂದ ಹೊರ ಹೋಗುವ ದ್ವಾರಗಳನ್ನು ಇದ್ದಕ್ಕಿದ್ದಂತೆ ಮುಚ್ಚಿ ಒಳಬರುವವರ ಸಂಖ್ಯೆ ಮುಂದುವರೆದರೆ ಏನಾಗಬಹುದು ಹೇಳಿ? ಹೌದು, ಕ್ರೀಡಾಂಗಣದಲ್ಲಿ ಜನದಟ್ಟಣೆ ಮಿತಿ ಮೀರಿ ಜನರು ಗೋಡೆಗಳಿಗೆ ಸಿಲುಕಿ ಅಪ್ಪಚ್ಚಿಯಾಗುತ್ತಾರೆ ಅಲ್ಲವೇ? ಹೌದು, ನಮ್ಮ ಕಣ್ಣು ಕೂಡ ದ್ರವದಿಂದ ತುಂಬಿದೆ. ಒಂದು ಇದು ಚೆಂಡಿನಂತಿದೆ. ಈ ದ್ರವವು ನಿರಂತರವಾಗಿ ಕಣ್ಣಿನೊಳಗೆ ಬರುತ್ತಾ ಮತ್ತು ಹೊರ ಹೋಗುತ್ತಾ ಇರುತ್ತದೆ. ಗ್ಲಾಕೋಮಾ ಕಾಯಿಲೆಯಲ್ಲಿ ಈ ದ್ರವವು ಹೊರ ಹೋಗುವ ಕಣ್ಣಿನ ಸೂಕ್ಷ್ಮ ನಾಳಗಳಲ್ಲಿ ಅಡಚಣೆ ಉಂಟಾಗುತ್ತದೆ. ಇದರಿಂದಾಗಿ ಕಣ್ಣಿನಲ್ಲಿ ಅತಿಯಾದ ದ್ರವವು ಶೇಖರಣೆಯಾಗುತ್ತದೆ. ಇದು ಕಣ್ಣಿನ ಒತ್ತಡವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಆಪ್ಟಿಕಲ್ ನರ್ವ್ ಅಂದರೆ ದೃಷ್ಟಿ ನರ ಇರುತ್ತದೆ. ಇದು ಮಿದುಳಿಗೆ ದೃಷ್ಟಿಯ ಸಂದೇಶವನ್ನು ಕೊಂಡೊಯ್ಯುವ ಸುಮಾರು ದೃಷ್ಟಿಯ ನರಗಳು ಸುರಕ್ಷಿತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿ ಸ್ಪಷ್ಟವಾಗಿ ಇರುತ್ತದೆ. ಹೀಗಾಗಿ ರೋಗಿಗಳಿಗೆ ಇದರ ಅರಿವೆ ಆಗುವುದಿಲ್ಲ. ಆಪ್ಟಿಕಲ್ ನರಗಳ ಹಾನಿ ಮುಂದುವರೆದಂತೆ ಸುರಂಗ ದೃಷ್ಟಿ ಅಂದರೆ ಎರಡು ಕಣ್ಣುಗಳ ಮುಂದೆ ಕಿರಿದಾದ ಪೈಪ್ ಮೂಲಕ ನೋಡುವಂತೆ ಮತ್ತು ಹೆಚ್ಚು ರೋಗ ಮುಂದುವರೆದಂತೆ ದೃಷ್ಟಿ ಸಂಪೂರ್ಣ ನಷ್ಟಕ್ಕೆ ಕಾರಣವಾಗುತ್ತದೆ. ಈ ರೀತಿ ಉಂಟಾಗುವ ಅಂಧತ್ವವನ್ನು ಪುನಃ ಸರಿಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ಚಿಕಿತ್ಸೆಯೂ ಇಲ್ಲ. ಕಾಯಿಲೆಯ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಏಕೈಕ ಪರಿಹಾರವಾಗಿದೆ. ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಲು ಈಗ ಅತ್ಯುತ್ತಮ ಔಷಧಿಗಳು ಬಂದಿವೆ. ಇದರಿಂದಾಗಿ ಇನ್ನುಳಿದ ಆರೋಗ್ಯಕರ ನರಗಳನ್ನು ರಕ್ಷಿಸಬಹುದು ಮತ್ತು ಕೇಂದ್ರ ದೃಷ್ಟಿ ನಶಿಸದಂತೆ ಕಾಪಾಡಬಹುದು. ಹಾಗಾದರೆ ಇದನ್ನು ಪತ್ತೆ ಹಚ್ಚುವ ವಿಧಾನವನ್ನು ನೋಡುವುದಾದರೆ, ಸ್ಥಳೀಯ ಕನ್ನಡಕದ ಅಂಗಡಿಗಳಲ್ಲಿ ಕೇವಲ ಓದುವ ಕನ್ನಡಕದ ನಂಬರ್ ಪರೀಕ್ಷಿಸಿಕೊಳ್ಳುವುದರಿಂದ ಗ್ಲಾಕೋಮವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಅದನ್ನು ಪತ್ತೆ ಹಚ್ಚಲು ವಿಶೇಷ ಯಂತ್ರಗಳು ಮತ್ತು ಪರಿಣಿತ ನೇತ್ರ ತಜ್ಞರ ಅಗತ್ಯವಿರುತ್ತದೆ. ನಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಲು ಅವರು ನರಗಳ ಗಾತ್ರವನ್ನು ಅಳೆಯುವ ಸ್ಕ್ಯಾನ್ ಮತ್ತು ಸುತ್ತಮುತ್ತಲಿನ ದೃಷ್ಟಿಹೀನತೆ ಗುರುತಿಸುವಂತಹ ಸುಧಾರಿತ ಪರೀಕ್ಷೆಗಳನ್ನು ಮಾಡಿಕೊಡುತ್ತಾರೆ. ಆರಂಭದಲ್ಲಿ ಸಮಸ್ಯೆ ಪತ್ತೆಯಾದರೆ ದಿನನಿತ್ಯದ ಹೈಡ್ರಾಪ್ ಅಂದರೆ ಕಣ್ಣಿನ ಹನಿಗಳು ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ನಿಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಬಹುದಾಗಿದೆ. 10 ಲಕ್ಷ ಸೂಕ್ಷ್ಮ ನರಗಳ ಕಂತೆ ಕಣ್ಣಿನ ಒತ್ತಡ ಹೆಚ್ಚಾದಂತೆಲ್ಲ ಈ ನರಗಳು ಹಿಂಭಾಗದ ಗೋಡೆಗೆ ಸಿಲುಕಿ ನಿಧಾನವಾಗಿ ನಿಧಿಸಲು ಆರಂಭಿಸುತ್ತವೆ. ಅದನ್ನೇ ಗ್ಲಾಕೋಮಾ ಎನ್ನಲಾಗುತ್ತದೆ. ಆರಂಭದಲ್ಲಿ ನಮ್ಮ ಸುತ್ತಮುತ್ತಲಿನ ದೃಷ್ಟಿಗೆ ಅಂದರೆ ಪ್ರೈಮರಿ ವಿಷನ್ಗೆ ಕಾರಣವಾಗುವ ನರಗಳು ನಾಶವಾಗುತ್ತವೆ. ಆದರೆ ಕೇಂದ್ರ ದೃಷ್ಟಿಯ ನರಗಳು ಸುರಕ್ಷಿತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿ ಸ್ಪಷ್ಟವಾಗಿ ಇರುತ್ತದೆ. ಹೀಗಾಗಿ ರೋಗಗಳಿಗೆ ಇದರ ಅರಿವೆ ಆಗುವುದಿಲ್ಲ. ಹಾಗಾದರೆ ನಾವು ಪದೇ ಪದೇ ಕೇಳುವ ಪ್ರಶ್ನೆಗಳನ್ನು ನೋಡುವುದಾದರೆ, ಗ್ಲಾಕೋಮಾ ಪರೀಕ್ಷೆಯನ್ನು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು ಎಂದರೆ 40 ವರ್ಷ ದಾಟಿದ ನಂತರ ಗ್ಲಾಕೋಮಾ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ

0: ತಪಾಸಣೆ ಮಾಡಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಯಾರಿಗಾದರೂ ಗ್ಲಾಕೋಮಾ ಇದ್ದರೆ ಇದು ನಿಮಗೂ ಬರುವ ಸಾಧ್ಯತೆ ಹೆಚ್ಚು. ಜೀವಮಾನವಿಡೀ ಕಣ್ಣಿಗೆ ಹನಿಗಳನ್ನು ಎಷ್ಟು ದಿನ ಹಾಕಬೇಕು? ಜೀವಮಾನವಿಡೀ ಹಾಕಲೇಬೇಕು. ಮಧುಮೇಹ ಅಥವಾ ರಕ್ತದೊತ್ತಡದಂತೆ ಗ್ಲಾಕೋಮಾ ಕೂಡ ಜೀವನ ಪರ್ಯಂತ ಇರುವ ಕಾಯಿಲೆ. ಕಣ್ಣಿನ ಒತ್ತಡ ಕಡಿಮೆಯಾಗಿದೆ ಎಂದು ಡ್ರಾಪ್ ನಿಲ್ಲಿಸಿದರೆ ಒತ್ತಡವು ಮತ್ತೆ ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಅಪಾಯವಿರುತ್ತದೆ. ಆಯುರ್ವೇದ ಅಥವಾ ಇತರೆ ಪರ್ಯಾಯ ಚಿಕಿತ್ಸೆಗಳು ಸೂಕ್ತವೆ ಎಂದು ಪ್ರಶ್ನಿಸಬಹುದು. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಅಲೋಪತಿ ಹೈಡ್ರಾಪ್ಗಳು ಮಾತ್ರ ದುಷ್ಟಿಮೇಧವನ್ನು ರಕ್ಷಿಸಬಲ್ಲವು. ನೀವು ಬೇರೆ ಯಾವುದೇ ಚಿಕಿತ್ಸೆ ಪಡೆದರೂ ನಿಮ್ಮ ನೇತ್ರ ತಜ್ಞರು ಸೂಚಿಸಿದ ಐಡ್ರಾಪ್ಗಳನ್ನು ಬಳಸುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಯೋಗಾಸನ ಮಾಡಬಹುದೆ? ಖಂಡಿತ ಮಾಡಬಹುದು. ಆದರೆ ಶೀರ್ಷಾಸನ, ಅಧೋಮುಖ, ಶ್ವಾಸನಾಸನಗಳಂತಹ ತಲೆಯನ್ನು ಕೆಳಗೆ ಮಾಡುವ ಆಸನಗಳನ್ನು ಮತ್ತು ಉಸಿರನ್ನು ಬಿಗಿಯಿಡುವ ಕ್ರಿಯೆಗಳನ್ನು ತಪ್ಪಿಸಬೇಕು. ಯಾವ ರೀತಿ ಆಹಾರ ಪದ್ಧತಿ ಸಹಕಾರಿ ಎಂದರೆ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವ ಯಾವುದೇ ನಿರ್ದಿಷ್ಟ ಆಹಾರವಿಲ್ಲ. ಆದರೆ ಮಲಬದ್ಧತೆಯಿಂದಾಗಿ ಮಲವಿಸರ್ಜನೆಗೆ ಮಂಕಾಗುವುದರಿಂದ ಕಣ್ಣಿನ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ನಾರಿನ ಅಂಶವಿರುವ ಆಹಾರವನ್ನು ಸ್ವಲ್ಪ ಹೆಚ್ಚಾಗಿ ಸೇವಿಸಿ. ಒತ್ತಡ ಕಡಿಮೆ ಮಾಡಲು ಯಾವುದಾದರೂ ವ್ಯಾಯಾಮಗಳಿವೆ? ಹೌದು, ದಿನನಿತ್ಯ 1 ಗಂಟೆ ಧ್ಯಾನ ಮಾಡುವುದರಿಂದ ಕಣ್ಣಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಸಮಯದಲ್ಲಿ ಅಭಾವವಿದ್ದರೆ 365 ಬ್ರೀತಿಂಗ್ ತಂತ್ರ ಬಳಸಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ತೆಗೆದು ಒಳಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ಹೊರಗೆ ಬಿಡಿ. ಇದನ್ನು ದಿನಕ್ಕೆ 3 ಬಾರಿಯಂತೆ ತಲಾ 5 ನಿಮಿಷಗಳ ಕಾಲ ಮಾಡಲೇಬೇಕಾಗುತ್ತದೆ. ಗ್ಲಾಕೋಮಾ ನಿಯಂತ್ರಣಕ್ಕಾಗಿ ವಿಕ್, ಈಜು ಅಥವಾ ಮೊಬೈಲ್, ಟಿವಿ ನೋಡುವುದನ್ನು ಕಡಿಮೆ ಮಾಡಬೇಕು ಅಂತ ಹಾಗೇನೂ ಇಲ್ಲ. ಇಂತಹ ಚಟುವಟಿಕೆಗಳು ಕಣ್ಣಿನ ಒತ್ತಡದ ಮೇಲೆ ಯಾವುದೇ ವೈಜ್ಞಾನಿಕ ಪರಿಣಾಮ ಬೀರುವುದಿಲ್ಲ. ನೇತ್ರ ತಜ್ಞರನ್ನು ಎಷ್ಟು ದಿನಗಳೊಮ್ಮೆ ಭೇಟಿ ಮಾಡಬೇಕು ಎಂದರೆ ಗ್ಲಾಕೋಮಾ ರೋಗಿಗಳು 3-4 ತಿಂಗಳಿಗೊಮ್ಮೆ ವೈದ್ಯರನ್ನು ಭೇಟಿ ಮಾಡಲೇಬೇಕು. ಕಾಯಿಲೆ ಇಲ್ಲದವರು 40 ವರ್ಷ ದಾಟಿದ ನಂತರ ವರ್ಷಕ್ಕೊಮ್ಮೆ ಸಂಪೂರ್ಣ ಕಣ್ಣಿನ ತಪಾಸಣೆ ಮಾಡಿಕೊಳ್ಳುವುದು ಉತ್ತಮ. ಹಾಗಾಗಿ ಗ್ಲಾಕೋಮಾ ತಪಾಸಣೆಗಾಗಿ ನೇತ್ರ ತಜ್ಞರನ್ನು ಭೇಟಿ ಮಾಡುವುದು ಅತ್ಯುತ್ತಮ ಸಲಹೆಯಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಎಷ್ಟು ಜನ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನು ಗದಿವ ಮೌನಗಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನ ಕದಿಯುವ ಮೌನಕಳ್ಳ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿ

0: ಅರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ. ನಾವು ಕಾಪಾಡಿಕೊಳ್ಳುವ ಆರೋಗ್ಯವೇ ಸಂಪಾದನೆಯೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಇಂದ ತೆಗೆದುಕೊಂಡು ಹೋದ ಊಟವನ್ನು ಮಾಡಲಾಗುವುದಿಲ್ಲ. ನನ್ನ ಆಸರೆ ಎಂದರೆ ದಿನಕ್ಕೆ 16 ಕಪ್ಪುಗಳಷ್ಟು ಟೀ ಕುಡಿಯುವುದೇ ಆಗಿರುತ್ತದೆ. ಮಧ್ಯಾಹ್ನ ಊಟ ಮಾಡಲಾಗದ ಕಾರಣ ರಾತ್ರಿ ಸ್ವಲ್ಪ ಹೆಚ್ಚೆ ಊಟ ಮಾಡುತ್ತೇನೆ ಎಂದರು. ರಾತ್ರಿ ಎಷ್ಟು ಹೊತ್ತಿಗೆ ಊಟ ಮಾಡುತ್ತೀರಿ ಎಂದರೆ ಮಲಗುವುದಕ್ಕೆ ಸ್ವಲ್ಪ ಮುಂಚೆ ಎಂದರು. ಅಂದರೆ ಊಟ ಮಾಡಿದ ಕೂಡಲೇ ಮಲಗುವುದು ಅವರ ಅಭ್ಯಾಸ. ದೇಹಕ್ಕೆ ವ್ಯಾಯಾಮ ಬೇಕಲ್ಲವೇ ಎಂದರೆ ನಾನು ಇಡೀ ದಿನ ದುಡಿಯುತ್ತೇನೆಲ್ಲ, ಮತ್ತೇಕೆ ವ್ಯಾಯಾಮ ಬೇಕು ಮತ್ತು ಅದಕ್ಕೆ ನನಗೆ ಸಮಯವೂ ಆಗುವುದಿಲ್ಲ ಎಂದರು. ಅವರ ಮಾತಿನಲ್ಲೇ ಅವರ ಅನಾರೋಗ್ಯಕ್ಕೆ ಕಾರಣ ದೊರಕುತ್ತದೆ. ರಾತ್ರಿ ಎಷ್ಟು ಹೊತ್ತಿಗೋ ಊಟ ಮಾಡುವುದು, ಅದು ಸ್ವಲ್ಪ ಜಾಸ್ತಿಯಾಗಿಯೇ ತಿನ್ನುವುದು, ಊಟ ಮಾಡಿದ ಕೂಡಲೇ ಮಲಗುವುದು. ಹಾಗಾದರೆ ತಿಂದಿದ್ದು ಹೇಗೆ ಜೀರ್ಣವಾಗಬೇಕು? ಅಜೀರ್ಣವಾದಾಗ ಕಾಯಿಲೆಗಳು ಹುಡುಕಿಕೊಂಡು ಬರುತ್ತವೆ ಅಲ್ಲವೇ? ನಮ್ಮ ಆರೋಗ್ಯಶಾಸ್ತ್ರ ಹೇಳುವುದು ರಾತ್ರಿ ಮಲಗುವುದಕ್ಕೆ ಕನಿಷ್ಠ 3-4 ಗಂಟೆಗಳ ಮುಂಚೆ ತಿನ್ನಬೇಕು. ನಾವು ಮಲಗುವಷ್ಟರಲ್ಲಿ ತಿಂದಿದ್ದರ ಅರ್ಧದಷ್ಟಾದರೂ ಜೀರ್ಣವಾಗಿರಬೇಕು. ತಿಂದ ಕೂಡಲೇ ಮಲಗುವುದರಿಂದ ತಿಂದಿದ್ದು ಜೀರ್ಣವಾಗುವುದಿಲ್ಲ. ಅದಕ್ಕಾಗಿ ದೇಹಕ್ಕೆ ಶಾಖ ನೀಡುವಂತಹ ಕೆಲ ಚಟುವಟಿಕೆ ಬೇಕಾಗುತ್ತದೆ. ತಿಂದು ಮಲಗಿದರೆ ದೇಹಕ್ಕೆ ಚಟುವಟಿಕೆ ಇಲ್ಲದೆ ತಿಂದಿದ್ದು ಜೀರ್ಣವಾಗುವುದಿಲ್ಲ ಎಂದು ಮೇಲ್ಕಂಡ ವ್ಯಕ್ತಿ ಆರೋಗ್ಯ ಕ್ಷೇತ್ರದಲ್ಲೇ ಕೆಲಸ ಮಾಡುವವರು. ಆದರೆ ಅವರಿಗೆ ತಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳುವುದು ಎಂಬುದೇ ಗೊತ್ತಿಲ್ಲ. ಇದೊಂದು ವಿಪರ್ಯಾಸ. ಇಲ್ಲಿ ಯಾರ ಒತ್ತಾಯವೂ ಇಲ್ಲ, ನೀನು ಹೀಗೆ ಮಾಡಬೇಕು ಎಂದು ಯಾರೂ ನಿರ್ದೇಶಿಸುವುದಿಲ್ಲ. ಆದರೆ ನನ್ನ ದೇಹದ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ನನಗೆ ತಿಳುವಳಿಕೆ, ಕಾಳಜಿ ಇರಬೇಕು. ಮೊದಲು ಹೀಗಿರಲಿಲ್ಲ. ಏನು ತಿಂದರೂ ಜೀರ್ಣವಾಗುತ್ತಿತ್ತು ಎನ್ನುವವರಿಗೆ ಆಗ ನಿಮ್ಮ ವಯಸ್ಸು, ಚಟುವಟಿಕೆ ಹೇಗಿತ್ತು, ಈಗ ಹೇಗಿದೆ ಎಂದು ಕೇಳಬೇಕಾಗುತ್ತದೆ. ದೇಹಕ್ಕೆ ಶ್ರಮವನ್ನೇ ಹಾಕದೆ ಅದು ನಿರಂತರವಾಗಿ ನಮಗಾಗಿ ದುಡಿಯಬೇಕು ಎಂದು ಬಯಸುವುದು ತಪ್ಪಲ್ಲವೇ? ಮೇಲಿನ ವ್ಯಕ್ತಿಗೆ ರಾತ್ರಿ ಊಟ ಕಡಿಮೆ ಮಾಡಿ ಹಾಗೂ ಊಟ ಬೇಗ ಮಾಡಿ ಎಂದರೆ ಅದು ಕಷ್ಟ ಎಂದರು. ಹಾಗಾದರೆ ಆರೋಗ್ಯದಲ್ಲಿ ಸುಧಾರಣೆ ಹೇಗೆ ಸಾಧ್ಯ? ನಮ್ಮಲ್ಲಿ ಕೆಲವರಿಗೆ ಮಧ್ಯರಾತ್ರಿಯವರೆಗೆ ದುಡಿಯುವ ಅನಿವಾರ್ಯತೆ ಇರುತ್ತದೆ. ಅಂಥವರು ಆರೋಗ್ಯದ ವಿಷಯದಲ್ಲಿ ಒಂದಷ್ಟು ಹೆಚ್ಚುವರಿ ಎಚ್ಚರಿಕೆ ಅನುಸರಿಸಬೇಕಾಗುತ್ತದೆ. ನಮ್ಮ ಆರೋಗ್ಯದ ಕುರಿತಾಗಿ ನಾವು ನಮ್ಮ ವಿವೇಚನೆ ಉಪಯೋಗಿಸಬೇಕು. ಆರೋಗ್ಯ ಸರಿಯಿದ್ದರೆ ಉಪವಾಸವಾಗಿದ್ದು ಹಲವು ದಿನ ಬದುಕಬಹುದು. ಆದರೆ ಆರೋಗ್ಯ ಸರಿ ಇಲ್ಲವಾದರೆ ಎದ್ದು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಆಗ ಏನನ್ನು ತಿನ್ನಬೇಕು ಎನಿಸುವುದೂ ಇಲ್ಲ. ಇಲ್ಲಿಯೂ ನಮ್ಮ ವಿವೇಚನೆ ಕೆಲಸ ಮಾಡಬೇಕು. ಹಣ ಸಂಪಾದನೆಗಾಗಿ ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದು ವಿವೇಚನೆ ಎನಿಸುವುದಿಲ್ಲ. ಆರೋಗ್ಯ ಕಾಪಾಡಿಕೊಳ್ಳುವುದು ಒಂದು ರೀತಿಯ ಸಂಪಾದನೆಯೇ. ನಮ್ಮ ದೇಹ ಸ್ಥಿತಿಯು ನಮ್ಮ ವೈದ್ಯರಿಗಿಂತ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೆ ಅದು ಏಕೆ ಆಗಾಯಿತು ಎಂಬ ಕಾರಣ ವಿವೇಚಿಸಿದರೆ ನಮಗೆ ಗೊತ್ತಿರುತ್ತದೆ. ಕೆಲವೊಮ್ಮೆ ದುರಾಸೆಗಾಗಿ ನಮ್ಮ ದೇಹಕ್ಕೆ ಹೊಂದಿಕೆಯಾಗದಂತಹ ಆಹಾರವನ್ನು ಯಾರದ್ದೋ ಒತ್ತಾಯಕ್ಕೆ ಕಟ್ಟುಬಿದ್ದು ಸೇವಿಸುತ್ತೇವೆ. ನಂತರ ಅದರ ಪರಿಣಾಮ ನಮ್ಮ ಮೇಲೆಯೇ ಆಗುವಂತಹದು. ನನಗೆ ಅದು ಸರಿ ಹೊಂದುವುದಿಲ್ಲ ಎಂದಾದಾಗ ಅದರೆಡೆ ಕಣ್ಣೆತ್ತಿಯೂ ನೋಡಬಾರದು. ನಾವು ದುಡಿಯುವುದು ಕೇವಲ ಹಣ ಸಂಪಾದನೆಗೆ ಅಲ್ಲ. ನಾನು ಬದುಕಿರುವಷ್ಟು ಕಾಲವು ನಾನು ಆರೋಗ್ಯವಂತನಾಗಿರಬೇಕು ಎಂಬ ಮನಸ್ಥಿತಿ ನಮ್ಮದಾಗಬೇಕು. ನಮ್ಮ ಆರೋಗ್ಯ ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಕನಿಷ್ಠ ಮಾಹಿತಿಯಾದರೂ ನಮಗಿರಬೇಕು. ಗಳಿಸುವ ಧಾವಂತದಲ್ಲಿ ಆರೋಗ್ಯ ಕಳೆದುಕೊಳ್ಳಬಾರದು. ಇದಕ್ಕಾಗಿ ಹೇಳುವುದು ಆರೋಗ್ಯವೇ ಭಾಗ್ಯ ಎಂದು. ಕೆಲ ದಿನಗಳ ಹಿಂದೆ ಒಂದು ಘಟನೆ ವರದಿಯಾಗಿತ್ತು. ಒಬ್ಬ ಭಿಕ್ಷುಕ ಮೃತನಾಗಿದ್ದ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಅವನು ಹಸಿವೆಯಿಂದ ಸತ್ತಿದ್ದಾನೆ ಎಂದು ತಿಳಿಸಲಾಯಿತು. ಆದರೆ ಅವನಿಗೆ ಆಹಾರ ದೊರಕದೆ ಸತ್ತಿದ್ದಾನೆ ಎಂದು ಆ ವರದಿ ಹೇಳುತ್ತಿತ್ತು. ಆದರೆ ವಿಷಯ ಬೇರೆಯದ್ದೇ ಇತ್ತು. ಆತನ ಭಿಕ್ಷೆಯ ಜೋಳಿಗೆಯನ್ನು ಪರಿಶೀಲಿಸಿದಾಗ ಅದರಲ್ಲಿ 100,000 ಹೆಚ್ಚಿನ ಹಣ ದೊರಕಿತು. ಅಷ್ಟೊಂದು ದುಡ್ಡಿದ್ದರೂ ಅವನು ಹಸಿವೆಯಿಂದ ಮೃತಪಟ್ಟಿದ್ದ. ಇದು ವಿಚಿತ್ರವಾಗಿ ತೋರುತ್ತದೆ. ಅಷ್ಟು ಹಣವಿದ್ದ ಮೇಲೆ ಅವನು ಹಸಿವೆಯಿಂದ ಹೇಗೆ ಸತ್ತ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಿಜವಾದ ಕಾರಣವೆಂದರೆ ಅವನು ಭಿಕ್ಷೆಯಿಂದ ಹಣ ಸಂಗ್ರಹಿಸುತ್ತಿದ್ದ. ಆದರೆ ಅದನ್ನು ತನಗಾಗಿ ಖರ್ಚು ಮಾಡಿಕೊಳ್ಳುತ್ತಿರಲಿಲ್ಲ, ಕೂಡಿಡುತ್ತಿದ್ದ. ಇದರಿಂದ ಹಸಿವೆಯಾದರೂ ತನ್ನಲ್ಲಿರುವ ಹಣದಿಂದ ಏನನ್ನು ಖರೀದಿಸಿ ಅವನು ತಿನ್ನುತ್ತಿರಲಿಲ್ಲ. 16 ದಿನ ಏನು ತಿನ್ನದೆ ಇರುವುದರಿಂದ
ಅವನ ಆರೋಗ್ಯ ಹಾಳಾಗಿತ್ತು.

ಎಂದು ಉಪವಾಸದಿಂದ ಅವನು ಮೃತನಾದನು. ಇದನ್ನು ಒಂದು ರೀತಿಯ ಮನೋದೌರ್ಬಲ್ಯ ಎಂದು ಹೇಳಬಹುದು. ಅಂತಹ ದೌರ್ಬಲ್ಯ ಎಲ್ಲರಲ್ಲೂ ಸ್ವಲ್ಪವಾದರೂ ಇರುತ್ತದೆ. ಆದರೆ ಅದರಿಂದ ನನಗೆ ತೊಂದರೆಯಾಗುತ್ತಿದೆ ಎಂದಾಗಲಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಪ್ರಿಯ ಕೇಳುವರೆ, ಕೇಳದಲ್ಲಿಷ್ಟೊತ್ತು ನಾವು ಕಾಪಾಡಿಕೊಳ್ಳುವ ಆರೋಗ್ಯವು ಸಂಪಾದನೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಾವು ಕಾಪಾಡಿಕೊಳ್ಳುವ ಆರೋಗ್ಯವೇ ಸಂಪಾದನೆಯೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಷ್ಟ್ರೀಯ ಕೈಮಗ್ಗ ದಿನ. 22 ಮಂದಿ ನೇಕಾರರಿಗೆ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ: 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರಾ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳುವಳಿಯ 84ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆ ಮೊದಲಿಗೆ 12ಗಂಟೆಯವರೆಗೆ ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12:00 ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೋರೆ, ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನು ಪ್ರಧಾನಿ ಮೋದಿ ಸ್ವಾಗತಿಸಿ ರಾಷ್ಟ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ 3,000 ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ಧಿಮತ್ತೆ ಆಧಾರ

0: ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ, ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ ಕಾರ್ಯಾಚರಣೆ ಸಭೆಯನ್ನು ಆಯೋಜಿಸಲಾಗಿತ್ತು. ನಿನ್ನೆ ಹೈಬ್ರಿಡ್ ಮಾದರಿಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಎರಡೂ ದೇಶಗಳ ಪ್ರಮುಖ ತನಿಖಾ ಹಾಗೂ ಆಡಳಿತಾತ್ಮಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಠಾಗೂರ್ ತಮ್ಮ ಬರಹಗಳ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಹೊಸ ಜಾಗೃತಿ ಮೂಡಿಸಿದರು ಎಂದು ಹೇಳಿದ್ದಾರೆ. ಠಾಗೂರ್ ಅವರ ಅಮರ ಕೃತಿ ಜನಗಣಮನ ದೇಶದ ಏಕೀಕೃತ ಪ್ರಜ್ಞೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದದ್ದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು May 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ 4 ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ಧದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರೋ ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಅಂತರದಿಂದ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಜೂನ್ನಲ್ಲಿ ಒಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ

0: ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ಹೃದಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
3: ಇದೇ ರಾಮನಾಮ ಪರ

ಪರಮಾತ್ಮ ಧ್ಯಾನ ಶ್ರೀರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವದನುವ ಮುರಿದ ರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವ

ತಾಯಿ ಶಬರಿ ಅರಸಿದ ರಾಮ, ಸುಗ್ರೀವ ಸಾರಿದ ರಾಮ, ತಾಯಿ ಶಬರಿ ಅರಸಿದ ರಾಮ, ನನ್ನ ಮರಣ ಕಳಿಯುವ ರಾಮ.

0: ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಶ್ರೀರಾಮ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ಜಯರಾಮ್.
1: ಆತ್ಮೀಯರೇ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.

0: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆಹಾಲನ್ನು ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
1: ಹೇಳುವರ ಇನ್ನು ಮುಂದೆ ನಮ್ಮ ನಿಲಯದಿಂದ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಡೆ ವಾಮದೇವ ಏನ್ ಮಾಡಿದ್ದ, ಎಚ್ಚರಿತ ಬಿದ್ದಿದ್ದಲ್ಲ ಕೌಶಿಕ, ಅವನ ಆಶ್ರಮ ಕರ್ಕೊಂಬಂದ. ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ 2 ವಾರ ಹಿಡಿತು, ಅವನ್ ಏನಾಗಿದೆ ಅಂತ ಅರ್ಥ ಆಗ್ಬೇಕಾದ್ರೆ. ಒಂದ್ ದಿವಸ ಕೌಶಿಕ ಕೇಳಿದ, ವಾಮದೇವ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಆ ಬ್ರಹ್ಮದಂಡ ಬಂತಲ್ಲ ನನ್ನ ಹೊಡೆಯೋದಕ್ಕೆ, ನನ್ ಕೊಲ್ಲೋದಕ್ಕೆ, ಎಲ್ಲಿಂದ ಬಂದೆ ನೀನು? ಆ ಕ್ಷಣ ನೀ ಬಂದಿದ್ದೆ ಸತ್ತೋ ಬಿಡ್ತಿದ್ನಲ್ಲ ನಾನು, ನನಗೆ ಹಿಂಗ್ ತೊಂದರೆ ಬಂತು ನಿನಗೆ ಗೊತ್ತಾದದ್ದು ಹೇಗೆ? ಎಲ್ಲೋ ಇದ್ದವನಷ್ಟು ಬೇಗ ಬಂದಿ ಹೇಗೆ ನೀನು? ಮತ್ತಿನ್ನೊಂದು ನಾನು ಹೇಳಬೇಕಾದದ್ದು, ನನ್ನಲ್ಲಿ ಏನು ವಿಚಿತ್ರ ಬದಲಾವಣೆ ಆಗ್ತಿದೆ 2 ವಾರದಲ್ಲಿ. ಈಗ ಬದಲಾವಣೆ ಏನು ಅಂದ್ರೆ, ನನಗೆ ವಶಿಷ್ಠರ ಬಗ್ಗೆ ಕೋಪನೇ ಇಲ್ಲ. ಈಗ ಅವ್ರ ಮೇಲೆ ಕೋಪದಿಂದ ದ್ವೇಷದಿಂದ ಹೋಗಿದ್ನಲ್ಲ ಹೊಡೆಯೋದಕ್ಕೆ, ನನ್ ಕೋಪನೇ ಇಲ್ಲ ರೀ ಅವನ ಬಗ್ಗೆ. ಅವ್ರ ಬಗ್ಗೆ ಪ್ರೀತಿ ಬರ್ತದೆ, ಅಭಿಮಾನ ಬರ್ತಾ ಇದೆ ನನಗೆ, ಅಂತ ಋಷಿಗಳಿದ್ದಾರಲ್ಲ ಅಂತ ಅನ್ಸ್ಬಿಡ್ತದೆ. ಯಾಕಾಯ್ತು ಬದಲಾವಣೆ ಇದು? ವಾಮದೇವ ಬಹಳ ಚಂದ ಹೇಳ್ತಾನೆ. ಅವನು ಹೇಳ್ತಾನೆ, ಮನಸ್ಸು ಅನ್ನುವಂಥದ್ದು ಒಂದು ಬೆಳಕಿನ ಕಂಬ ಇದ್ದ ಹಾಗೆ. ಇದನ್ನು ಸಾಮಾನ್ಯವಾಗಿ ಸೈನ್ಸ್ ಹುಡುಗರು ಹೇಳ್ತಾ ಇರ್ತೀನಿ, ಒಂದು ಬ್ಯಾಟ್ರಿ ಟಾರ್ಚ್ ತಗೊಂಡು ಆದರೆ ಅದೇ ಬೆಳಕಿನ ಕಿರಣಗಳನ್ನು ಏಕೀಭವಿಸಿದಾಗ ಲೇಸರ್ ಆಗಿಬಿಡುತ್ತೆ, ಅದೇ ಬೆಳಕೆ, ಮತ್ತೊಂದೇನಿಲ್ಲ. ಅಗಲ ಆದಾಗ ಹರಡಿ ಹೋಗ್ತದೆ, ಬಹಳ ದೂರ ಹೋಗಲ್ಲ, ಶಕ್ತಿಶಾಲಿ ಅಲ್ಲ ಅದು. ಆದರೆ ಅದೇ ಬೆಳಕಿನ ಕಿರಣಗಳನ್ನು ಒಂದು ಕಡೆಗೆ ಒಗ್ಗೂಡಿಸಿದಾಗ ಲೇಸರ್ ಆಗಿ 1 ಇಂಚ್ ದಪ್ಪ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಬೆಣ್ಣೆ ಕತ್ತರಿಸಿದಂಗೆ ಕತ್ತರಿಸ್ಬಿಡುತ್ತೆ, ಅದೇ ಬೆಳಕೆ, ಅದು ಮತ್ತೊಂದೇನು ಅಲ್ಲ. ಹೇಳ್ತಾನೆ, ಮನುಷ್ಯನ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಇದೆ, ಅದು ನಾವೇನು ಮಾಡಿದ್ದೀವಿ ಅಂದರೆ 5 ಇಂದ್ರಿಯಗಳಲ್ಲಿ ಹಂಚಿಬಿಟ್ಟಿದ್ದೇವೆ ಅದನ್ನು. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ಅದಾಗ್ಬೋದು ಅನಿಸುತ್ತೆ. ಕೆಲವೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಡೈನಿಂಗ್ ಹಾಲ್ ಇರ್ತದೆ, ಹೊಸ ಮಾಡರ್ನ್ ಸ್ಟೈಲ್, ಅದು ಓಪನ್ ಕಿಚನ್ ಅಂತೆಲ್ಲ ಬಂದಿದೆ. ನಮ್ಮ ಹಳೆ ಮನೆಯಲ್ಲೆಲ್ಲ ಹಂಗಿಲ್ಲ, ಅಡುಗೆ ಮನೆಯೇ ಬೇರೆ, ಡೈನಿಂಗ್ ಹಾಲೇ ಬೇರೆ. ನೀವು ಡೈನಿಂಗ್ ಇದ್ದಂಥ ಮನೆ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಟಿ ವಿ ಇದೆ. ತಾಯಿ ಏನು ಮಾಡ್ತಾಳೆ ಅಡುಗೆ ಮಾಡೋಳು ಅಂದರೆ, ಅಡುಗೆ ಮಾಡ್ತಾ ಮಾಡ್ತಾ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ. ಮನೆಯಲ್ಲಿ ನೋಡಿದ್ದೇವೆ ನೀವು, ತರಕಾರಿ ಹೆಚ್ಚುತ್ತಾ ಆ ಫೇವ್ರೇಟ್ ಸೀರಿಯಲ್ ಇರ್ತಾವಲ್ಲ, ಬಿಡೋಕ್ಕಾಗಲ್ಲ ಅವನ್ನೆಲ್ಲ, ಅವ್ನು ನೋಡ್ಬೇಕು. ಈಗ ಏನೇನು ಆಗ್ತದೆ ದಯವಿಟ್ಟು ಗಮನಿಸಿ, ನೀವು ಕಣ್ಣಿಂದ ಚಿತ್ರ ನೋಡ್ತಾ ಇದ್ದೀರಿ, ಕಿವಿಯಿಂದ ಡೈಲಾಗೋ ಹಾಡೋ ಕೇಳಿಸ್ಕೊತಾ ಇದ್ದೀರಿ ಅಲ್ಲ, ಅದ್ರ ಜೊತೆ ಕೈಯಿಂದ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ಆ ಸೌತೆಕಾಯಿ ಕೈನೋ ಸೀನೋ ಕತ್ತರಿಸೋದು ರುಚಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಾಸನೆ ಬರ್ತಾ ಇದೆ, ಓ ಕುದಿತಾ ಇದೆ ಕುದಿತಾ ಇದೆ, ಹಾಲು ಉಪ್ತಾ ಇದೆ ಅಂತ ಗಮನಿಸಿ, 5 ಇಂದ್ರಿಯಗಳೇ ಕೆಲಸ ಮಾಡ್ತಾ ಇದೆ ಒಂದೇ ಕಾಲಕ್ಕೆ ಅಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಾರೆ. ಮನಸ್ಸು ಒಂದೇ, ಆದ್ರೆ ಮನಸ್ಸು 5ರಲ್ಲೂ ತೊಡಗಿದೆ ಅದು ಅನ್ನುವ ಕರೆಕ್ಟ್ ಹೇಳಿದಲ್ವಾ. ಟಿವಿ ನೋಡೋದ್ರಲ್ಲಿ ಮನಸ್ಸು ತೊಡಗಿದೆ, ಕೇಳೋದ್ರಲ್ಲಿ ಕಿವಿಯಿಂದ ಮೂಲಕ ಬಂದಂತ ಅದಕ್ಕೊಂದು ಮನಸ್ಸು ಭಾಗ ಇದೆ. ಅಂದ್ರೆ ಮನಸ್ಸಿನ ಒಂದು ಭಾಗ ನೋಡ್ತಾ ಇದೆ, ಒಂದು ಕೇಳ್ತಾ ಇದೆ, ಒಂದು ಮುಟ್ತಾ ಇದೆ, ಒಂದು ಟೇಸ್ಟ್ ಮಾಡ್ತಾ ಇದೆ, 5 ಕಡೆ ಹಂಚಿ ಹೋಗಿದೆ. ಅದನ್ನು ವಾಮದೇವ ಚಂದ ಹೇಳ್ತಾನಂದ್ರೆ, ಅಕಸ್ಮಾತ್ ಆಗಿ ನಾನು ಇಂದ್ರಿಯಗಳಿಂದ ಮನಸ್ಸನ್ನು ಒಳಗೆ ಎಳ್ಕೊಂಡ್ಬಿಟ್ರೆ, ಆಗಲೇ ಟಾರ್ಚ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹರಡಿದಾಗ ಶಕ್ತಿಶಾಲಿ ಆಗೋಲ್ಲ, ಏಕೀಭವಿಸಿದಾಗ ಶಕ್ತಿಶಾಲಿ ಆಗ್ತದೆ. ಅವನು ಹೇಳ್ತಾನೆ, ಅಕಸ್ಮಾತ್ ಆಗಿ ನನ್ನ ಎಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ತೆಗೆದು ಒಂದೇ ಕಡೆ ಇಟ್ಕೊಂಡ್ರೆ ಅದು ಎಂಥ ಶಕ್ತಿಶಾಲಿ ಆಗ್ತದೆ ಅಂದ್ರೆ, ಭೂತ ಭವಿಷ್ಯಗಳನ್ನು ತಿಳ್ಕೋತದೆ, ಮುಂದಾಗೋದನ್ನು ಹೇಳ್ತದೆ ಏನಾಗ್ತದೆ ಅಂತ. ಆ ಶಕ್ತಿ ಮನಸ್ಸಿಗೆ ಬರ್ತದೆ. ನಿಮ್ಗೆ ಗೊತ್ತಿದೆ ವಿವೇಕಾನಂದರ ಜೀವನದಲ್ಲಿ ಆದದ್ದು. ವಿವೇಕಾನಂದರ ಜೀವನದಲ್ಲಿ ಒಬ್ಬ ಒಪೆರಾ ಸಿಂಗರ್ ಆಕೆ, ಒಬ್ಬ ದೊಡ್ಡ ಸಿಂಗರ್, ಒಪೆರಾ ಶೋ ನಡೆದಿದೆ, ಆಕೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗ್ತೀನಿ ನಾನು ಪ್ರೋಗ್ರಾಮ್ ಮುಗಿತು ಹೋಗ್ತೀನಿ ಅಂದು. ಅವನು ಓನಕ್ಕೆ ಅದೇಂಗೆ ಹೋಗ್ತೀಯ ಅಂದ, ಅವನು ಪ್ರೋಗ್ರಾಮ್ ಇದೆ ನಿಂದು, ಹಾಡ್ಬೇಕು ನೀನು ಅದಕ್ಕೆ, ನಾಟಕ ಮುಗಿದ್ಮೇಲೆ ಹೋಗು ಅಂದ. ಮನಸ್ಸಿಲ್ಲದ ಮನಸ್ಸಿಂದ ಉಳ್ಕೊಂಡ್ಲಾಕೆ ಮನೆಗೆ ಹೋಗುವ ಹೊತ್ತಿಗೆ ಆಕೆ ಮಗಳು, ಒಬ್ಳೆ ಮಗಳು ಬೆಂಕಿ ಹೆಚ್ಚಿಸ ಸತ್ತೋಗಿದ್ದು. ಆಕೆ ಮನಸ್ಸಲ್ಲಿ ಏನು ಉಳಿತು ಅಂದರೆ, ನಾನು ಹಾಡೋದು ಬಿಟ್ಟು ಬಂದಿದ್ದು ನನ್ನ ಮಗಳು ಉಳ್ಕೋತಾ ಇದ್ಲು ಅಂತ ತಲೆಗೆ ಬಂದ್ಬಿಡ್ತು. ಅವತ್ತಿಂದ ಹಾಡೋದನ್ನು ಬಿಟ್ಬಿಟ್ಲಾಕೆ. ಇದನ್ನ ಘಟನೆಯನ್ನು ವಿವೇಕಾನಂದರಿಗೆ ಯಾರೋ ಹೇಳಿದರು. ಅವ್ರ ಆಕೆ ಹತ್ರ ಮಾತಾಡ್ತಾ ಆಕೆ ಜೀವನದಲ್ಲಿ ಆದಂತ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾರೆ, ಹಿಂಗಿಂಗಾಯ್ತು ಹಿಂಗಿಂಗಾಯ್ತು ಅಂತ. ಹೌದು ನಿಮ್ಗೇನು ಗೊತ್ತು ಅಂತ, ನನಗೆ ಗೊತ್ತಾಗುತ್ತೆ ಮುಂದೇನಾಗ್ತದೆ ಹೇಳ್ತೀನಿ ನಾನು. ಮತ್ತೆ ಇನ್ನೊಂದು, ನಿಮಗೆ ಹಾಡು ಇದೆಯಲ್ಲ, ಕಂಠ ಇದೆಯಲ್ಲ, ಭಗವಂತ ಕೊಟ್ಟ ದೇಣಿಗೆ ಅದು, ಅದನ್ನು ಹಾಗೆ ಬಿಡಬೇಡಿ, ಹಾಡು ಬೆಳೆಸಿ ಅಂತ ಹೇಳಿದ್ರು. ಮುಂದಕ್ಕೆ ಹಾಡೋಕೆ ಶುರು ಮಾಡಿದೆ. ನಿಮ್ಗೆ ಗೊತ್ತಿದೆ ಈ ಫೌಂಡೇಶನ್ ಬರ್ತದೆ, ದೊಡ್ಡ ಫೌಂಡೇಶನ್ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳು ಬಂದಾಗ ರಾಕ್ ಫೆಲ್ಲರ್ ಅಂತ ಹುಡುಗ, ತಂದೆ ದೊಡ್ಡವರು, ಮಗ ಸ್ವಲ್ಪ ಉದ್ದಟ ಕೋಪ ಅವನಿಗೆ. ಅವನಿಗೆ ಯಾರೋ ಹೇಳಿದ್ರು, ವಿವೇಕಾನಂದ ಬಂದಿದ್ದಾರೆ ಇಂಡಿಯಾದ ಸನ್ಯಾಸಿ, ಅವರೆಲ್ಲ ಹೇಳ್ತಾರೆ ಆದದ್ದನ್ನು ಅಂತ. ಹೌದಾ, ಮುಂದೆ ಕೂತ್ಕೊಂಡು ಹೇಳು ನಮ್ಮ ಬಗ್ಗೆ ಏನು ಹೇಳ್ತಿ ಹೇಳು ಅಂದ. ಇವ್ರು ಹೇಳಿದ್ರು, ನಾ ಜಾದೂಗಾರ ಅಲ್ಲ ಏನಲ್ಲ, ಆದರೂ ಹೇಳ್ತೀನಿ ಕೇಳು ಅಂತ. ಆ ಒಂದು ಜೀವನದಲ್ಲಿ ಅವನಿಗೆ ಮಾತ್ರ

0: ಗೊತ್ತಿರುವಂತ ಘಟನೆಯನ್ನು ಹೇಳಿದ್ರು. ಓ, ಎಲ್ಲ ಗೊತ್ತಿದೆ ಹಾಗಾದ್ರೆ ನಿನಗೆ ಅಂದ್ಬಿಟ್ಟು, ಆಯ್ತು ಥ್ಯಾಂಕ್ ಯು ಅಂದ. $10 ನೋಟ್ ಅನ್ನು ಎಸೆದ. ತಗೋ $10 ಅಂದ. ವಿವೇಕಾಂತ ಹೇಳ್ತಾರೆ, ಡಾಲರ್ಗೋಸ್ಕರ ಹೇಳಿಲ್ಲ ನಾನು. ಮತ್ತೆ ಇನ್ನೊಂದು ಮಾತು ಹೇಳ್ಬೇಕು ನಿನಗೆ, ನಿನ್ ದುಡ್ಡೇನಿದೆ, ಅಹಂಕಾರ ಇದೆಯಲ್ಲ ದುಡ್ಡಿದೆ ಅಂತ, ನಿಂದಲ್ಲ ದುಡ್ಡದು. ನೀನು ಇವರ ಕಸ್ಟೋಡಿಯನ್ ಆಫ್ ಮನಿ, ದೇವ್ರು ನಿನಗೆ ಕೊಟ್ಟಿದ್ದಾನೆ ಮತ್ತೊಬ್ರು ಹಂಚೋದಕ್ಕೆ, ಇಟ್ಕೊಂಡು ಕೂತಿದ್ಯಾ ಸರಿ ಅಲ್ಲ ಅದು ಅಂತ ಸಿಟ್ಟು ಬಂದ್ಬಿಡ್ತು. ನೀನೇನು ಹೇಳಕ್ ನನಗೆ ಅಂತ, ನಾನು ಹೇಳ್ಬೇಕು ಮತ್ತೆ ಯಾರು ಹೇಳ್ಬೇಕು, ನಾ ಹೇಳಿದ್ ಇನ್ಯಾರು ಹೇಳ್ತಾರೆ ನಿನಗೆ ಅಂತ. ಇವ್ರು ವಾಪಸ್ ಹೋಗಿ ಎಷ್ಟೋ ಸಾವಿರಾರು ಡಾಲರ್ದು ಒಂದು ಫೌಂಡೇಶನ್ ಮಾಡಿ, ರಾಕ್ಫೆಲ್ಲರ್ ಫೌಂಡೇಶನ್ ಮಾಡಿ ಬಂದ. ಬಂದು ಇವ್ರ ಟೇಬಲ್ ಮೇಲೆ ಎಸೆದ. ನೋಡೋ, ನೀ ಹೇಳಿದ್ದಕ್ಕೆ ಫೌಂಡೇಶನ್ ಮಾಡಿದ್ದೀನಿ, ಥ್ಯಾಂಕ್ ಮೀ ಅಂದ. ಥ್ಯಾಂಕ್ ಮೀ, ನಾನು ಥ್ಯಾಂಕ್ಸ್ ಹೇಳು ಅಂತ. ಅವ್ರದ್ದು ಯು ಶುಡ್ ಥ್ಯಾಂಕ್ ಮೀ, ಬಿಕಾಸ್ ಐ ಟೋಲ್ಡ್ ಯು ದಟ್ ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್. ನಿನ್ನ ರೊಕ್ಕ ಅಲ್ಲ, ನಾನು ಹೇಳಿದ್ದು. ಇವತ್ತಿಗೆ ರಾಕ್ಫೆಲ್ಲರ್ ಫೌಂಡೇಶನ್ ನಿಂತ್ಕೊಂಡಿದೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ. ಇದನ್ನು ಮಾಡಿದ್ದು ವಿವೇಕಾನಂದ. ಅವ್ರು ಹೇಳ್ತಾರೆ, ಪುಸ್ತಕ 400-500 ಪುಟದ ಪುಸ್ತಕ ಒಂದು ದಿವಸದಲ್ಲಿ ಓದಿ ಮುಗಿಸ್ಬಿಡು. ಅವ್ರು ಸುಮ್ಮನೆ ಓದಿದ್ರ ಬಿಟ್ರ ಅಂತ ತೆಗೀರಿ ಹೇಳ್ತೇನೆ. ಪೇಜ್ ನಂಬರ್ 232 ಎಡಗಡೆ ಭಾಗದಲ್ಲಿ ಇದಿದೆ, ಹೇಳಬೇಕದು. ಅಷ್ಟು ರೇಜರ್ ಶಾರ್ಪ್ ಮೆಮ್ರಿ. ಹೆಂಗೆ ಬಂತು ಅಂದಾಗ ಅವರು ಇದೇ ಹೇಳ್ತಾರೆ, ನಮ್ಮ ಮನಸ್ಸನ್ನ 5 ಇಂದ್ರಿಯಗಳ ಕಡೆ ಹರಡಿ ಬಿಟ್ಟಿದ್ದೀವಲ್ಲ ನಾವು, ಹೀಗೆ ಪ್ರತಿಯೊಂದು ಅಶಕ್ತ ಆಗ್ತಾ ಹೋಗ್ತದೆ. ಅವೆಲ್ಲವೂ ಹಿಡಿದು ಒಂದು ಕಡೆ ಕೂಡಿಸಿದಾಗ ಬೇಕಾದನ್ನು ಭೂತ ಭವಿಷ್ಯಗಳನ್ನು ನೋಡಬಹುದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು, ಎಷ್ಟು ಬೇಗ ಬಂದೆ ಹೇಗೆ ಅಂತ ಕೇಳಿದ್ದಲ್ಲ ನೀನು, ಅದಕ್ಕೊಂದು ಹಾದಿ ಇದೆ. ಎಷ್ಟು ಚಂದ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅದು. ನಮ್ಮ ದೇಹ ಆದದ್ದು ಪಂಚಭೂತಗಳಿಂದ ಆದಂತಹದ್ದು, ಈ ಪಂಚಭೂತಗಳ ಸೇರಿ ಈ ದೇಹ ಆಗಿದೆ. ಇದು ವಾಪಸ್ ಹಂಚಿಬಿಟ್ರೆ ನಾನು ಪಂಚಭೂತಗಳಿಗೆ, ನನ್ನ ದೇಹನೇ ಇರಲ್ಲ, ಹಗರಾಗಿರ್ತೀನಿ. ಅವಾಗ ನಾ ಗಾಳಿ ಹಂಗೆ ಹಾರ್ಬೋದು, ನೀರಿನ ಹಂಗೆ ತೇಲ್ಕೊಂಡು ಹೋಗ್ಬೋದು, ಸರ್ರ ಅಂತ ನನ್ನ ಮನೋವೇಗದಲ್ಲಿ ಹೋಗ್ಬಿಡ್ಬೋದು, ನಾನು ಹಾಗೆ ಬಂದೆ ಅಂತ ಹೇಳ್ತಾನೆ. ಹೌದಾ, ನನಗೂ ಆಗ್ತದೆ ನಿನಗೂ ಆಗ್ತದೆ, ಆದರೆ ಪ್ರಯತ್ನ ಮಾಡಬೇಕು, ತಪಸ್ಸು ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕದ ರಾಶಿ ಇರ್ತದೆ. ಅಯ್ಯೋ ಹೆಂಗಪ್ಪ ಮಾಡೋದಿದನ್ನ ನೋಡ್ತೀನಿ, ಅಡ್ಡಿ ಇಲ್ಲ, ಕಪಾಟಿದ್ದಾವೆ. ಎಲ್ಲ ವಿಜ್ಞಾನದ ಪುಸ್ತಕ ಇಲ್ಲಿ ಹೋಗಬೇಕು, ಸಾಹಿತ್ಯದ ಪುಸ್ತಕ ಇಲ್ಲಿ ಹೋಗಬೇಕು, ಅಧ್ಯಾತ್ಮದ ಪುಸ್ತಕ ಇಲ್ಲಿ ಹೋಗಬೇಕು, ಹಿಂದಿ ಪುಸ್ತಕ ಇಲ್ಲಿ, ಇಂಗ್ಲೀಷ್ ಪುಸ್ತಕ ಇಲ್ಲಿ. ಹಂಚಿಬಿಟ್ಮೇಲೆ ಏನು ಉಳಿತಲ್ಲಿ? ಏನು ಉಳಿಲಿಲ್ಲ, ಎಲ್ಲ ಕಪಾಟಲ್ಲಿ ಹೋಗ್ಬಿಡ್ತು. ಪುಸ್ತಕ ಕಳೆದು ಹೋಗಿದೆಯಾ? ಕಳೆದಿಲ್ಲ, ಪುಸ್ತಕ ಸರಿಯಾದ ಜಾಗದಲ್ಲಿ ಹೋಗಿದ್ದಾವೆ. ವಾಮದೇವ್ ಹೇಳೋದು, ನಮಗಿರುವಂತಹ ಪಂಚಭೂತಗಳನ್ನು ಪಂಚಭೂತಗಳನ್ನು ಹಂಚಿಬಿಟ್ರೆ ನಾವು ಒಂಥರ ಯಾವುದೋ ಮಿಸ್ಟರ್ ಇಂಡಿಯಾ ಮಾಯ ಆಗಿಬಿಡ್ತೀವಿ. ನಾವು ದೇಹನೇ ಇರೋಲ್ಲ, ಬೇಕಾದಲ್ಲಿ ಹೋಗ್ಬೋದು, ಬೇಕಾದಷ್ಟು ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನೀ ಮಾಡ್ಬೋದಪ್ಪ, ಅದಕ್ಕೊಂದು ದಾರಿ, ತಪಸ್ಸಿದೆ, ತಪಸ್ಸು ಮಾಡು. ಮತ್ತು ಇನ್ನೊಂದು, ನೀ ಕೇಳಿದಲ್ಲ, ನನ್ನ ಮನಸ್ಸಲ್ಲಿ ಬದಲಾವಣೆ ಆಗಿಬಿಟ್ಟಿದೆ, ವಶಿಷ್ಠ ಬಗ್ಗೆ ಕೋಪ ಇಲ್ಲ ಅಂದೆಲ್ಲ, ಅದಕ್ಕೆ ಯಾಕೆ ಗೊತ್ತಾ, ಏನು ಕಾರಣ ಗೊತ್ತಾ ಅಂತ ಕೇಳಿ. ನೀನು ಗೊತ್ತಿಲ್ಲ, ನೀನು ಕಾಣಿಸಿಲ್ಲ, ಎಚ್ಚರ ತಪ್ಪಿ ಬಿದ್ದಿದ್ದೆ ನೀನು, ಆ ಬ್ರಹ್ಮದಂಡ ನೀನು ಹೊಡೀಲಿಲ್ಲ. ನೀನು ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗುವಾಗ ನಿನ್ನ ಮನಸ್ಸಲ್ಲಿದ್ದಂಥ ದ್ವೇಷ, ಕೋಪ, ತಾಪ, ಎಲ್ಲ ಕಲ್ಮಶ ಇತ್ತಲ್ಲ, ಅದನ್ನು ಕಿತ್ಕೊಂಡು ಭಸ್ಮ ಮಾಡಿ ಹೋಗ್ಬಿಡ್ತದೆ.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ನಿನ್ನ ಮನಸ್ಸು ಶುದ್ಧ ಆಗಿದೆ, ಈಗ ನಿನ್ನ ದ್ವೇಷ ಅವ್ರಿಗೆ ಸಾಧ್ಯವೇ ಇಲ್ಲ, ಇದು ವಶಿಷ್ಠ ಕೃಪೆ ನಿನ್ನ ಮೇಲೆ ಅಂತ ಹೇಳಿದ್ರು. ಅವನಿಗೆ ಬೆಳಗಾಗಿ ಹೋಗ್ಬಿಟ್ಟ. ಯಾರನ್ನು ಹೊಡಿಬೇಕು, ಯಾರನ್ನು ಕೊಲ್ಲಬೇಕು ಅಂಥೇಳಿ ಈಶ್ವರನ ತಪಸ್ಸು ಮಾಡಿ ಆಯುಧಗಳನ್ನು ತಗೊಂಡು ಹೋಗಿದ್ನೋ ಆ ವ್ಯಕ್ತಿ, ನನ್ನ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ. ತಕ್ಷಣ ಕೇಳ್ತಾನೆ ವಾಮದೇವನಿಗೆ, ವಾಮದೇವ ನಾನು ವಶಿಷ್ಠ ಆಗಬೇಕಲ್ಲಪ್ಪ. ನೋಡಿ ಈಗ ಎಷ್ಟು ಚೆನ್ನ ಬದಲಾವಣೆ ಅಂದರೆ, ವಶಿಷ್ಠನ ಕೊಲ್ತೀನಿ ಅಂದಂಥ ಮನುಷ್ಯ ಹೇಳ್ತಾನೆ ನಾನು ವಶಿಷ್ಠ ಆಗಬೇಕಲ್ಲಪ್ಪ, ಈಗ ಆಗಬೇಕಾದ್ರೆ ಏನು ಮಾಡಬೇಕು ಹೇಳ್ತಾನೆ. ಅವ್ರು ಖಾಲಿ ಬೀಳ್ಬೇಕಂತೀಯ ನೀನು ಅಂತ. ಇಲ್ಲ, ಖಾಲಿ ಬೀಳಲ್ಲ, ಖಂಡಿತ ಬೀಳಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇನ್ನೊಬ್ಬ ವಶಿಷ್ಠ ಆಗಿ ಅವ್ರ ಮುಂದೆ ಹೋಗ್ತೀನಿ, ಅವಾಗ ಅಲ್ಲಿವರೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಿನಗೆಲ್ಲ ವಾಮದೇವ ವಶಿಷ್ಠ ಜೊತೆಗೆ ಇದ್ದವನಲ್ವ, ಅವ್ರ ಶಿಷ್ಯ ಅಲ್ವಾ ನೀನು, ವಶಿಷ್ಠ ಆಗೋ ಗುಟ್ಟೇನು? ನಾನು ಹೇಳಿ ನಾನು ವಶಿಷ್ಠ ಆಗಬೇಕು. ಅವನು ಹೇಳ್ತಾನೆ, ಗುಟ್ಟು ಏನೂ ಇಲ್ಲಪ್ಪ ವಶಿಷ್ಠದು, ಅದೇ ವಿಶಿಷ್ಟತೆ ಅವರು. ಗುಟ್ಟು ಏನೂ ಇಲ್ಲ, ಆದರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ಅವರಂತೆ ಆಗೋದು ಸುಲಭ ಸಾಧ್ಯ ಅಲ್ಲ, ಅಸಾಧ್ಯವೂ ಅಲ್ಲ. ಅವ್ರು ಹೇಗಿದ್ದಾರೆ ಅಂದರೆ, ಶುದ್ಧವಾದ ನೀರು ಇದ್ದಂಗಿದ್ದಾರಂತೆ. ನೀರಿಗೆ ರುಚಿ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ. ಅವ್ರು ಹಾಗೆ ಕನ್ನಡಿ ಇದ್ದ ಹಾಗೆ ಪ್ರಪಂಚ ಪ್ರತಿಫಲಿಸಿ ಇಟ್ಬಿಡ್ತಾರೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ, ಆದರೆ ಸ್ವಂತಕ್ಕೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಎಷ್ಟು ಚೆಂದ ನೋಡಿ, ಲೋಕಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ ಲೋಕ ಕಲ್ಯಾಣಕ್ಕೆ, ತನಗೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಅದೇ ವಶಿಷ್ಠತೆ ಅಂತ ಹೇಳ್ತಾನೆ. ವಶಿಷ್ಠರಾಗಬೇಕಾದ್ರೆ ಇದೊಂದೇ ಇರಬೇಕು, ತನ್ನ ಸ್ವಂತದ್ದು ಅಂತಿಲ್ಲ. ಏನು ಮಾಡಿದ್ರೆ ಪ್ರಪಂಚಕ್ಕೋಸ್ಕರ ಮಾಡಬೇಕು, ಹಾಗೆ ನೀವು ಮಾಡಬೇಕಾಗ್ತದೆ. ಅದಕ್ಕೆ ಮನಸ್ಸು ತುಂಬ ನಿರ್ಮಲ ಆಗಬೇಕಪ್ಪ. ಆ ಮನಸ್ಸು ನಿರ್ಮಲ ಆಗಬೇಕಾದ್ರೆ ತಪಸ್ಸು ಬೇಕು, ಅದು ದ್ವೇಷರಹಿತವಾದಂಥ ತಪಸ್ಸು ಬೇಕು, ನೀ ಮಾಡು ಅಂತಾನೆ. ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ, ನಾನು ಜಾಗ ಹುಡುಕ್ತೀನಿ, ಒಂದು ಬೇರೆ ಜಾಗ, ದಕ್ಷಿಣಕ್ಕೆ ಹೋಗ್ತೇನೆ ಈ ಸಲ, ಬರೀ ಉತ್ತರದ ಹಿಮಾಲಯದಲ್ಲೇ ಇದ್ದೇನೆ ನಾನು, ಆ ಕಡೆ ಹೋಗ್ತೇನೆ ಅಂತ ವಿಂಧ್ಯ ದಾಟಿ ಬರ್ತಾನೆ. ಬಂದು ವಿಂಧ್ಯ ದೇಪಥದಲ್ಲಿ ಈ ರೇವಾ ನದಿ ಬರ್ತದೆ. ರೇವಾ ನದಿ ದಂಡಿ ಮೇಲೆ ಒಂದು ಜಾಗ ಕಟ್ಕೊಂಡು ಪರ್ಣ ಕೊಟ್ಕೊಂಡು ಇದ್ಬಿಡ್ತಾನೆ, ಇಲ್ಲೇ ಇರ್ತೀನಿ, ನಾನು ಸಾಧನೆ ಮಾಡ್ತೀನಿ. ಸಾಧನೆ ಮಾಡೋದೇನು, ನಾನು ವಶಿಷ್ಠ ಆಗಬೇಕು. ಯಾವ ಅಪೇಕ್ಷೆಗಳು ಇಲ್ಲ ನನಗೀಗ, ಯಾರ ದ್ವೇಷ ಇಲ್ಲ, ಮನಸ್ಸು ಇನ್ನೂ ಶುದ್ಧ.

ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಇವತ್ತಿದ್ದ ನಾನು ಯಾರನ್ನು ದ್ವೇಷಿಸಲು ಸಾಧ್ಯ ಇಲ್ಲ. ಅದು ಭಾಳ ಚೆನ್ನಾಗಿದೆ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ ಅಂತ. ಐ ಡೋಂಟ್ ವಾಂಟ್ ಟು ಹೇಟ್ ಅಲ್ಲ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ. ಯಾರನ್ನು ದ್ವೇಷ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇನೆ. ಜಗತ್ತಿನಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವಿಶ್ವದ ಎಲ್ಲರಿಗೂ ನಾನು ಮಿತ್ರನಾಗ್ತೇನೆ. ಇನ್ನು ಮೇಲೆ ನನ್ನ ಹೆಸರು ಕೌಶಿಕ ಅಂತಿರೋಲ್ಲ, ವಿಶ್ವಾಮಿತ್ರ ಅಂತ ಆಗ್ಬೇಕು. ತಪಸ್ಸು ಘನ ಆಯಿತು, ಅಸಾಧ್ಯ ಘನ ತಪಸ್ಸು. ಅವನ ತಪಸ್ಸಿನ ಶಕ್ತಿ ಬಗ್ಗೆ ಎಲ್ಲ ಆಶ್ರಮಗಳಲ್ಲಿ ಮಾತು ಬರೋದಂತೆ. ತಪಸ್ವಿ ಅಂದರೆ ವಿಶ್ವಾಮಿತ್ರಪ್ಪ. ನಾವು ಏನೇನು ಆಸೆಗೋಸ್ಕರ ತಪಸ್ಸು ಮಾಡ್ತೀವಿ, ಆ ಸಿದ್ಧಿಯಾಗಲಿ ಈ ಸಿದ್ಧಿಯಾಗಲಿ ಅಂತ. ಇವನು ಯಾವುದೂ ಇಲ್ಲಲ್ರಿ, ಏನು ಅಪೇಕ್ಷೆ ಗೊತ್ತಿಲ್ಲ ನಮಗೆ, ಅವನು ಯಾವ ಅಪೇಕ್ಷೆಗೋಸ್ಕರ ಮಾಡ್ತಿದ್ದಾನೆ ಗೊತ್ತಿಲ್ಲ. ಅತ್ಯಂತ ನಿಷ್ಕಾಮವಾದಂಥ ತಪಸ್ಸು ಮಾಡುವವನು ವಿಶ್ವಾಮಿತ್ರ ಒಬ್ಬನೇ ಅಂತ ಜಗತ್ತೆಲ್ಲ ಜನಜನತೆ ಆಗ್ಬಿಡ್ತು. ಜನ ಹೇಳಿದರು ಇವ ರಾಜರ್ಷಿ ಅನ್ನೋಕ್ಕೆ ಶುರು ಮಾಡಿದರು, ರಾಜರ್ಷಿ ವಿಶ್ವಾಮಿತ್ರ ಅಂತ ಶುರು ಮಾಡಿದರು. ಆತ ಸಿದ್ಧಿ ದಾರಿಯೊಳಗೆ ಒಂದು ಕೆಲಸ ಮಾಡಿಕೊಂಡ, ಆಪೋದೇವಿಯರನ್ನು ಬೇಡ್ಕೊಂಡ. ಆಪೋದೇವಿ ನೀರು, ನೀರು ಅಂತ ಮಾಡೋದು, ಆಪೋ ಅಂದ್ರೆ ನೀರು. ಆಪೋದೇವಿಯರನ್ನು ಸಾಧನೆ ಮಾಡಿಕೊಂಡ, ಸಿದ್ಧಿ ಆಯಿತು, ಅವ್ರು ಒಪ್ಪಿಗೆ ಕೊಟ್ಟರು, ಅವ್ರ ಅನುಗ್ರಹ ಪಡ್ಕೊಂಡ. ಅವತ್ತಿಂದ ಅವರು ಆಪೋದೇವಿ ಅವ್ರ ಮೈಲಿ ಆವಾಹನೆ ಆಯಿತು. ಒಂದು ದಿವಸ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವನ ಕಣ್ಣು ಮುಂದೆ ಮೂರು ತೇಜೋ ರಾಶಿಗಳು ಬಂತಂತೆ, ತೇಜದ ಮೂರು ಗುಂಪುಗಳು ಬಂತಂತೆ. ಈ ನಾವು ನೋಡಿರಬೇಕು, ಈ ಝೂಮ್ ಔಟ್ ಝೂಮ್ ಇನ್ ಮಾಡ್ತೀವಲ್ಲ ನಾವು, ಬ್ಲರ್ ಆಗಿರುತ್ತೆ, ಸ್ಲೋಲಿ ಫೋಕಸ್ ಮಾಡಿದಾಗ ಶಾರ್ಪ್ ಆಗ್ತದೆ, ಹಾಗೆ ಕಲ್ಪನೆ ಮಾಡ್ಕೋಬೇಕು ನಾವು. ಮೂರು ಅಸಾಧ್ಯ ಪ್ರಚಂಡವಾದ ಬೆಳಕಿನ ಮೂರು ಗುಂಪುಗಳು ಬಂದಂಗಾಯಿತು. ನಿಧಾನಕ್ಕೆ ಕರಗಿ ಕರಗಿ ಮೂರು ವ್ಯಕ್ತಿಗಳ ಆಕಾರ ಬಂತು. ಯಾರು ಮೂರು ಆಕಾರ? ಒಬ್ಬನಂತೂ ವಾಮದೇವ ಅಂತ ಇವನೇ ಕರ್ಕೊಂಬಂದಂಗಾಯ್ತು ಇಬ್ಬರನ್ನ. ಇನ್ನೊಬ್ರು ಯಾರು? ಯಾನೊಬ್ಬ ರಾಜರ್ಷಿ ಕಣ್ಣಂಗೆ ಕಾಣಿಸ್ತಾನೆ, ಇನ್ನೊಬ್ಬ ಮಹರ್ಷಿ ಕಣ್ಣಂಗೆ ಕಾಣಿಸ್ತಾನೆ. ಇವನ ಪರಿಚಯ ಇದೆ, ಕಡೆದೊಂದು ಪರಿಚಯ ಇದೆ. ಕಡೆದೊಂದು ರುಚಿಕ, ರುಚಿಕ ಅಂದರೆ ಅಕ್ಕನ ಗಂಡ, ನಿಮ್ಗೆ ಗೊತ್ತು ರುಚಿಕ ಮಹರ್ಷಿ, ಆತ ಇದ್ದಾನೆ. ಅಯ್ಯೋ ನಮ್ಮ ಭಾವ ಭಾವ ಬಂದಿದ್ದಾರೆ. ಇನ್ನೊಬ್ರು ಯಾರು? ವಾಮದೇವ ಕೇಳಿದೆ, ಈ ನಡುವೆ ನೀವು ಋಷಿ ಯಾರು ಅಂತ. ಅವನು ಹೇಳ್ದ, ನಿಮ್ಗೆ ಗೊತ್ತಿಲ್ಲ, ನೀನು ಅಜ್ಜ. ಅವನು ಕುಶಿಕ ಮಹಾರಾಜ, ಕುಶಿಕ ಮಹಾರಾಜ ಈಗ ಸ್ವರ್ಗದಲ್ಲಿದ್ದಾನೆ, ಅವ್ರೆಲ್ಲರಿಗೂ ಗೊತ್ತಾಗಿದೆ ನೀನು ತಪಸ್ಸು ಮಾಡ್ತಾ ಇದ್ದೀಯಾ ಅಂತ, ನಿಷ್ಕಾಮ ತಪಸ್ಸು ಮಾಡ್ತಿದ್ದೀಯಾ ಅಂತ ಗೊತ್ತಾಗಿದೆ. ಆದ್ದರಿಂದ ನಿನಗೆ ಕ್ಷಾತ್ರ ತೇಜ ಬ್ರಹ್ಮ ತೇಜ ಎರಡೂ ಬರಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ ಅಂತ. ಇವನು ಗಮನಿಸಿದ, ಆಶೀರ್ವಾದ ಮಾಡಿದರು, ಅವ್ರಿಗೆಲ್ಲ ಇವನು ಸೇವೆ ಮಾಡ್ದ, ಅವ್ರು ಮಾಯಾಗಿ ಮತ್ತೆ ಹೋಗ್ಬಿಟ್ರು. ಇವನು ಮನಸ್ಸಲ್ಲಿ ಕಾಡೋಕೆ ಶುರು ಆಯಿತು. ಈ ಮೂರು ಜನ ಬಂದರು, ದೀಪದ ಹಾಗೆ ಬಂದರು, ಆಕಾರ ತಗೊಂಡ್ರು, ಮತ್ತೆ ಕರಗಿ ದೀಪದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಆಕಾರ ಬರ್ತದೆ ಹೋಗ್ತದೆ ಅಂದಂಗೆ ಆಯ್ತಲ್ಲ. ವಾಮದೇವ ಹೇಳಿದ ನೆನಪಾಯ್ತು, ನಾನು ಇರುವಂಥ ಪಂಚಭೂತಗಳನ್ನೆಲ್ಲ ಹಂಚಿಬಿಟ್ರೆ ನನಗೆ ಆಕಾರ ಇರೋಲ್ಲ ಅಂತ, ಅದನ್ನು ಪಡ್ಕೊಳ್ಬೇಕು ಅಂತ ವಿಚಾರ ಮಾಡಿದ. ಮತ್ತೆ ತಪಸ್ ಮಾಡೋಕೆ ಶುರು ಮಾಡಿದ. 26 ದಿವಸ ಏಕತ್ರ ತಪಸ್ಸು ಮಾಡಿದಾಗ ಅವನಿಗೆ ಎಚ್ಚರನೇ ಇಲ್ಲ, ಮುಗಿದು ಹೊರಗೆ ಬರ್ತಾನೆ, ಆಯಾಸನೇ ಆಗಿಲ್ಲ ಅವನಿಗೆ, ಏನು ಹಸಿವೆ ಆಗಿಲ್ಲ, ನೀರಡಿಕೆ ಆಗಿಲ್ಲ. ಇದು ಹೆಂಗಾಯ್ತು ಅಂತಂದಾಗ ಮುಂದೆ ಇಬ್ಬರು ತರುಣಿಯರು ನಿಂತಿರ್ತಾರೆ, ತುಂಬ ಸುಂದರ ತರುಣಿಯರು ನಿಂತಿರ್ತಾರೆ, ನಗನಾಗ್ತಾ ಇರ್ತಾರೆ. ಯಾರಮ್ಮ ತಾಯಿ ನೀವು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನಾವು ಆಪೋದೇವಿ ಆದೇಶದ ಪ್ರಕಾರ ಬಂದಿದ್ದೇವೆ, ನಿಮ್ಮನ್ನು ಸೇರ್ಕೋಬೇಕು, ನಿಮ್ಮನ್ನು ಸೇವೆ ಮಾಡಬೇಕು ಅಂತ ನಮ್ಗೆ ಆಪೋದೇವಿ ಕಳಿಸಿದ್ದಾರೆ. ನೀವ್ಯಾರು? ನಾನು ಬಲ, ಈಕೆ ಅತಿಬಲ, ಹೆಸರು ನಮ್ದು ಬಲ ಅತಿಬಲ ಅಂತ. ಈ ಮುಂಜಾನೆಪಡಿಗೆ ಮುಂದೆ ರಾಮಾಯಣದಲ್ಲೂ ಬರ್ತದೆ, ಬಲ ಅತಿಬಲ ಅಂತ. ನಾವಿಬ್ರು ನಾವಿಬ್ಬರು ಯಾರ ಜೊತೆಗೆ ಇರ್ತೀವೋ ಅವ್ರ ಅನುಗ್ರಹಕ್ಕೆ ಪಾತ್ರರಾದರೆ ಅವರಿಗೆ ಹಸಿವೆ ನೀರಡಿಕೆ ಆಗೋದಿಲ್ಲ, ದೇಹ ಶ್ರಮ ಆಗೋದಿಲ್ಲ, ಯಾವ ರೋಗ ರುಜಿನ ಕಾಪಾಡ್ಕೊಳ್ಳೋದಿಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಕಳಿಸಿದ್ದಾರೆ, ತಪಸ್ಸು ಮಾಡೋಕೆ ಅನುಕೂಲ ಆಗ್ತದೆ ಅಂತ. ಆಯಿತು ಅಂತ ಅವನು ಆವಾಹನೆ ಮಾಡಿಕೊಂಡ. ಮುಂದೆ ನಿಮ್ಗೆ ಗೊತ್ತಿದೆ, ರಾಮ ಲಕ್ಷ್ಮಣನ ಕರ್ಕೊಂಡು ವಿಶ್ವಾಮಿತ್ರಕ್ಕೆ ಹೋದಾಗ, ತಾಟಿಕೆ ಹೋದಕ್ಕೆ ಹೋದಾಗ ದಾರಿಯಲ್ಲಿ ಅವ್ರಿಗೆ ಕೂಡ ಬಲ ಅತಿಬಲ ಕೊಡ್ತಾನೆ. ಮುಂದೆ ಅದಕ್ಕೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಆಯಾಸ ಆಗಲ್ಲ ಅಂತ ಅತಿ ಬಲ ಕೊಡ್ತಾನೆ. ಮುಂದೆ ವಿಶ್ವಾಮಿತ್ರಾಗಲೇ ಹೇಳ್ತಾನೆ, ಹೊಸ ಅಪೇಕ್ಷೆ ಇದು, ಗಾಳಿಯಲ್ಲಿ ಹಾರಬೇಕು, ದೇಹ ಇಲ್ಲದೆ ಹೋಗಬೇಕು, ಹಂಗೆ ಆಗೋಕ್ಕೆ ಸಾಧ್ಯ ಇದೆಯಾ, ಕರಗಿ ಹೋಗಬೇಕು. ಇನ್ನೊಂದು ಆಸೆ ಬಂತು ಅವನಿಗೆ. ಈಗ ಅವ್ರು ನೋಡಿದೆ ದೇಹ ಕರಗಿಸ್ಕೊಂಡ್ರು, ಮತ್ತೆ ದೇಹ ಒಪ್ಪಿದ್ರು. ಹಾಗಾದ್ರೆ ನಾನು ಪಂಚಭೂತಗಳಲ್ಲಿ ನನ್ನ ದೇಹವನ್ನು ಹಂಚೋದಾದರೆ ಪಂಚಭೂತಕ್ಕೆ ಸಲ್ಸೋದು ಹೊಸ ಪ್ರಾಣ ಕೂಡ ಸೃಷ್ಟಿ ಮಾಡ್ಬೋದಲ್ಲ, ನಾನು ಹೊಸ ಜೀವ ಸೃಷ್ಟಿ ಮಾಡ್ಬೋದಲ್ಲ, ಇಡೀ ಪ್ರಪಂಚ ಮಾಡೋದು ಬೇಕಾಗಿಲ್ಲ ನನಗೆ, ಸಣ್ಣ ಸಣ್ಣ ಪಕ್ಷಿ, ಒಂದು ಸಣ್ಣ ಪುಟ್ಟ ಗಿಡ ಮಾಡ್ಬೋದಲ್ಲ. ಹಾಗಾದರೆ ಹೊಸ ಆಸೆ ಬಂದ್ಬಿಡ್ತು ಅವನಿಗೆ, ಪ್ರಾಣ ಸೃಷ್ಟಿ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಮೊದಲು ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಪ್ರಾಣ ಸೃಷ್ಟಿ ಮಾಡಬೇಕು. ಆ ದಿಸೆಯೊಳಗೆ ತಪಸ್ಸು ಆಯಿತು. ಎಷ್ಟು, ಒಂದು ವರ್ಷನೋ, ಎರಡು ವರ್ಷನೋ, ಮೂರು ವರ್ಷ ಹಾಗೆ ಮಾಡಿದ. ಮೂರ್ನಾಲ್ಕು ವರ್ಷ ಆದಮೇಲೆ ವಿಶ್ವಾಮಿತ್ರ ಸ್ವಲ್ಪ ಎಚ್ಚರ ಬಂದಾಗಲೇ ಅನಿಸೋಕೆ ಶುರು ಆಯಿತು, ನನ್ನ ದೇಹದಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಾ ಇದೆ ಅನಿಸ್ಬಿಡ್ತು. ಏನು ವಿಚಿತ್ರ, ನಾ ಗೊತ್ತಾಗ್ತಾ ಇಲ್ಲ ಅವನು ಏನಾಗಿದೆ ಅಂತ. ದೇಹದಲ್ಲೇ ಬದಲಾವಣೆ ಆಗ್ತಾ ಇದೆ. ಸ್ನಾನಕ್ಕೆ ಹೋದ ನದಿಗೆ, ವಿಚಿತ್ರ ಆಗ್ಬಿಡ್ತು ನದಿಗೆ ಹೋದಾಗ, ನಿಮ್ಗೆ ಗಮನಿಸ್ಬೇಕು ಆ ಥರ ಬೆರಗುಟ್ಟೋಂಗೆ ಘಟನೆಗಳು. ನದಿ ಸ್ನಾನಕ್ಕೆ ಹೋದಾಗ ಎಷ್ಟೋ ಮೀನುಗಳು ಇರ್ತಾವಲ್ಲ, ದೂರ ದೂರ ಇರ್ತಾವ ಮೀನುಗಳು, ಮನುಷ್ಯ ಹೋದಾಗ ಹತ್ತಿರ ಬರಲಿಕ್ಕಿಲ್ಲ. ಆದರೆ ನೀರಲ್ಲಿ ಅವನು ಕಾಲಿಟ್ಟ ತಕ್ಷಣ ಸಾವಿರಾರು ಸಾವಿರಾರು ಮೀನುಗಳು ಎಲ್ಲ ನುಗ್ಗಿ ನುಗ್ಗಿ ಇವನ ಕಡೆ ಬರ್ತಾ ಇತ್ತು. ಬರೋದಷ್ಟೇ ಅಲ್ಲ, ಇವನ ದೇಹ ಮುಟ್ಟಿದ ತಕ್ಷಣ ಸತ್ತು ಹೋಗ್ತಿತ್ತು. ಸಾವಿರಾರು ಮೀನ ಇವನ ಕಡೆ

ಬರಬೇಕು, ದೇಹ ಮುಟ್ಟಬೇಕು, ಸತ್ತು ಹೋಗ್ಬಿಡ್ಬೇಕು. ಅವನು ಗಾಬರಿ ಆದ ಯುಕಮ್ಮ ಇಷ್ಟೊಂದು ದಿನಗಳು ಸತ್ತು ಹೋಗ್ತಾ ನಾನು ಮುಟ್ಟಿದ್ರೆ ಹೊರಗಡೆ ಬಂದ ನೀರಿಂದ ಬೇಡ ಬೇಡ ಮೀನ ಕೊಲ್ಲೋದು ಬೇಡ ಅಂತ. ಅವನ ಪುಟ್ಟ ಗಿಡ ಇತ್ತು, ಆ ಗಿಡ ಮುಟ್ಟಿದ. ಮುಟ್ಟಿದ ತಕ್ಷಣ ಸಿಡ್ಲು ಹೊಡೆದ ಹಾಗೆ ಚಕ್ಕನ ಬೆಂಕಿ ಹತ್ಕೊಂಡು ಬರಬರ ಸುಟ್ಟು ಬೂದಿ ಆಗೋಯ್ತು. ಅವನಂತ ಇದು ನನ್ನಲ್ಲಿ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿದೆ, ನಾನು ಮುಟ್ಟಿದ್ದೆಲ್ಲ ಬೆಂಕಿ ಆಗ್ತಾ ಇದೆ, ಯಾಕಾಯ್ತು ಇದು? ಹಾಗೆ ನನ್ನ ದೋಷನ ಲಾಭನ ಇದು, ಅದು ಪ್ರಯೋಜನ ಇದೆಯಾ? ಯಾರು ನನ್ನ ಹತ್ರ ಯಾರಾದ್ರು ಮನುಷ್ಯರು ಬಂದ್ರೆ ಗತಿ ಏನು? ಯಾರಾದ್ರು ಮುಟ್ಟಿಬಿಟ್ರೆ ಸುತ್ತ ಹೋಗಿ ತತ್ತೋಗ್ತಾರಲ್ಲ ಅವರು ಅಂತ ಹೇಳಿ ಇದು ಯಾವ ಶಕ್ತಿ ನೋಡಬೇಕು ಅಂತ ಧ್ಯಾನ ಮಾಡೋಕೆ ಶುರು ಮಾಡಿದ್ರು. ನೀವು ಗಮನಿಸಿದ್ರೆ ಸ್ನೇಹಿತರೆ, ಅಲ್ಲಿಂದ ಯಾಕೆ ಹೇಳ್ಕೊಂಡ್ಬರ್ತಿದ್ದೇನೆ ಇದೆಲ್ಲ ಅಂದರೆ, ಹಂತ ಹಂತವಾಗಿ ಹೇಗೆ ವಿಶ್ವಾಮಿತ್ರ ಮೇಲಕ್ಕೆ ಏರಿದ ಅಂತ. ಒಂದೇ ಸಲ ಪಟ್ಟ ಅಂತ ಹೋಗಲಿಲ್ಲ ಮೇಲೆ, ಹೇಗೆ ಹಂತ ಹಂತವಾಗಿ ಬೆಳ್ಕೊಂಡೋಯ್ತು. ದೇಹದಲ್ಲಿ ಬರೀ ಬದಲಾವಣೆ ಆಗಿದೆ ಅಂತ ಧ್ಯಾನ ಮಾಡೋಕೆ ಶುರು ಮಾಡಿದ. ಆಳವಾದ ಧ್ಯಾನಕ್ಕೆ ಹೋದ, ತುಂಬ ಆಳ ಧ್ಯಾನಕ್ಕೆ ಹೋದಾಗ ಒಂದು ದಿವಸ ಅವನು ಅಂತರ್ಮುಖಿ ಆದಾಗ ಅವನ ಹೃದಯದಲ್ಲಿ ಒಂದು ದೊಡ್ಡ ಬೆಳಕು ಕಂಡಂಗೆ

ಬಹಳ ದೊಡ್ಡ ಶಕ್ತಿ ಜ್ಯೋತಿ ಕಂಡಂಗಾಯ್ತು. ಬಹಳ ಅತ್ಯಂತ ಶಕ್ತಿಶಾಲಿಯಾದ ಪ್ರಚಂಡವಾದದ್ದು ಜ್ಯೋತಿ ಇರೋದನ್ನು ಕಂಡ. ಯಾವುದು ಜ್ಯೋತಿ ಇದು ಅಂದಾಗ ಜ್ಯೋತಿನೇ ಮಾತಾಡೋಕ್ಕೆ ಶುರು ಆಯಿತು. ಅದು ಹೇಳ್ತು, ನಾ ಈ ಜ್ಯೋತಿ ಇದೆಯಲ್ಲಪ್ಪ, ನಿಂದೇ ಜ್ಯೋತಿ ಇದು. ದೇಹದೊಳಗೆ ಪ್ರಾಣಾಪಾನದ ನಡುವೆ ಮಥನ ನಡೀತದೆ, ಪ್ರಾಣಾಪಾನದ ಮಥನ ನಡೀತದೆ. ಆ ನಡೆದ್ರಿಂದ ದೇಹ ಬೆಚ್ಚಗಾಗಿರುತ್ತೆ. ಅದಕ್ಕೆ ನೋಡಿ, ದೇಹದಲ್ಲಿ ಚೈತನ್ಯ ಇರೋ ತನಕ ದೇಹ ಬೆಚ್ಚಗಾಗಿರುತ್ತೆ. ಚೈತನ್ಯ ಹೋದ ತಕ್ಷಣ ತಣ್ಣಗಾಗಿಬಿಡುತ್ತೆ. ಒಳಗಡೆ ಮಥನ ಆಗ್ತಾ ಇದೆ, ಪ್ರಾಣ ಅಪಾನಡು ಮಥನ ಆಗ್ತದಲ್ಲ, ಅದರಿಂದ ಉಷ್ಣ ಬರ್ತದೆ. ಅದು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರುತ್ತೆ. ಅದು ನೀವು ನೋಡಿ, ಸ್ವಲ್ಪ ಜ್ವರ ಬಂದಾಗ ಏನಾಗುತ್ತೆ, ತುಂಬ ಸೆಕೆ ಸೆಕೆ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ ಎಲ್ಲನೂ. ಮತ್ತೊಬ್ಬರು ಕೈ ಮಾಡಿ ಜಾಸ್ತಿ ಬಿಸಿ ಇದೆ, ಮೈ ಬಿಸಿ ಇದೆ ಅಂತೀವಿ. ಅಂದರೆ ದೇಹದಿಂದ ಹೆಚ್ಚಿನ ಉಷ್ಣ ಹೊರಗೆ ಹೋಗೋಕೆ ಶುರು ಆಗುತ್ತೆ. ನೀನು ಎಷ್ಟು ಮಟ್ಟಿಗೆ ತಪಸ್ಸು ಮಾಡಿ ಒಳಗಿರೋ ಜ್ಯೋತಿ ಆತ್ಮಜ್ಯೋತಿಯನ್ನು ಕಂಡುಕೊಂಡಿದ್ದಿ ಅಂದರೆ, ನಿನ್ನ ಮೈಯಲ್ಲಿ ವಿಪರೀತ ಉಷ್ಣ ಇದೆ ಈಗ, ಅದು ದೇಹಕ್ಕೆ ಎಷ್ಟು ಬೇಕು ಇಟ್ಕೊಳ್ಳುತ್ತೆ, ಉಳುಕಿದ್ದೆಲ್ಲ ಹೊರಕೊಡುತ್ತೆ, ಮುಟ್ಟಿದ್ದೆಲ್ಲ ಭಸ್ಮ ಆಗಿ ಹೋಗ್ತದೆ. ಹಾಗೆ ನಾನೇನು ಮಾಡಬೇಕು ಅಂದವನು. ನೋಡು, ಈ ಶಕ್ತಿ ಇದೆಯಲ್ಲ, ಒಳಗಡೆ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಸಾಧನೆ. ಇದು ತಪಸ್ಸು, ಇದನ್ನು ಸಾಧಿಸಿಬಿಟ್ಟಿದೆ. ಈ ಜ್ಯೋತಿ ಇದೆಯಲ್ಲ, ಇದನ್ನು ಪ್ರಾಣ ಜ್ಯೋತಿ ಅಂತ ಕರೀತಾರೆ. ಈ ಪ್ರಾಣ ಜ್ಯೋತಿಯನ್ನು ಸರಿಯಾಗಿ ಬಳಸ್ಕೋಬೇಕು ನೀನು. ಹಾಗಾದ್ರೆ ಏನು ಮಾಡಬೇಕು ನಾನು, ಮೈ ಸುಡಬಾರದಲ್ಲ, ಮತ್ತೊಬ್ಬರು ಸುಡಬಾರದಲ್ಲ ಅಂತ ಇಲ್ಲ. ನೀ ಸುಡಬಾರದು ಅಂದರೆ ಸುಡಲ್ಲ, ಚೆನ್ನಾಗಿದೆ ನೋಡಿ. ನೀನು ಹಾಗೆ ಗೊತ್ತಿಲ್ಲದಂಗೆ ಹೋದ್ರೆ ಸುಟ್ಬಿಡುತ್ತೆ ಅದು. ನೀ ಸಂಕಲ್ಪ ರಹಿತವಾಗಿದ್ದರೆ, ಚೆನ್ನಾಗಿರೋ ಮಾತಿದ್ದು ಹೇಳಬೇಕು ನಾನು, ನೀನು ಸಂಕಲ್ಪ ರಹಿತವಾಗಿ ಏನಾದರೂ ಕೆಲಸ ಮಾಡಿದ್ರೆ ಸುಟ್ಟಾಕತ್ತೆ. ಸಂಕಲ್ಪದಿಂದ ಮಾಡಿದರೆ ಒಳ್ಳೇದಾಗತ್ತೆ. ಅವನು ಕೇಳಿದ ಹಾಗೆ ಇಷ್ಟೊಂದು ಮೀನ ಸತ್ತೋಯ್ತಲ್ಲ ನನ್ನಿಂದಾಗಿ, ಪ್ರಾಣ ವಾಪಸ್ ಕೊಡ್ಬೋದಾ? ಕೊಡ್ಬೋದು, ಅದರಲ್ಲೇನಿದೆ? ನೀನು ಮನಸ್ಸು ಮಾಡಿ ಸಂಕಲ್ಪದಿಂದ ಆಗಬೇಕು ಪ್ರಾಣ ಬರಲಿ ಅಂತ ಬಂದ್ಬಿಡ್ತದೆ ಅಂದ. ಇನ್ನು ಉದಾಹರಣೆ ಕೊಡಬೇಕು ನಾನು ಹೇಗೆ ಅಂತ, ಸ್ವಲ್ಪ ಮಾಡರ್ನ್ ಎಕ್ಸಾಂಪಲ್ ಕೊಡೋದಾದರೆ, ಇಲೆಕ್ಟ್ರಿಕ್ ವೈರ್ ನೀವು ನೋಡಿರ್ಬೇಕು ಕೆಲವೊಂದು ಸಲ. ಈ ಮನೆ ಕೆಲಸ ಫ್ಲೋರಿಂಗ್ ಎಲ್ಲ ಬರ್ತಾರಲ್ಲ, ಅವ್ರೇನು ಪ್ಲಗ್ ಪಿನ್ ಬಿಗಿನ್ ಹಾಕಲ್ಲ ಅವರು, ಸುಮ್ಮನೆ ಎರಡು ವೈರ್ ಸಿಕ್ಸ್ ಬಂತಾರೆ ಹಂಗೆ ಒಳಗಡೆ ನೋಡಿದಿರೋದನ್ನ, ಭಾರಿ ಡೇಂಜರಸ್ ಅದು. ಈ ವೈರ್ ಹಿಂಗೆ ಇರ್ತವೆ, ಕರೆಂಟ್ ಇದೆ ಒಳಗಡೆ, ಮುಟ್ಟಿದ್ರೆ ಶಾಕ್ ಹೊಡಿತದೆ ನಿಮಗೆ. ಅದು ವೈರ್ ಹಂಗೆ ಹೇಳಿದ್ರೆ ಶಾಕ್ ಹೊಡಿತದೆ. ಅದೇ ವೈರ್ಗೆ ಒಂದು ಪ್ಲಗ್ ಪಿನ್ ಹಾಕಿಟ್ಬಿಟ್ರೆ ನೀವು ಬೇಕಾದಲ್ಲಿ ಮಾತ್ರ ಬಳಸ್ಬೋದು. ನಿಮ್ಮ ಯಾವ ಇಕ್ವಿಪ್ಮೆಂಟ್ ಆದರೂ ಬಳಸ್ಬೋದಲ್ಲ, ಫ್ರಿಜ್ ಉಪಯೋಗಿಸ್ಬೋದು, ಏನು ಬೇಕಾದ್ರೂ ಬಳಸ್ಬೋದು ನೀವು. ಅದು ಪ್ರಯೋಜನಕಾರಿ ಆಗೋದು ಯಾವಾಗ ಅಂದರೆ, ಒಂದು ವ್ಯವಸ್ಥೆ ಮಾಡಿದಾಗ. ವೈರನ್ನು ಸಂಕಲ್ಪ ಅಂತ ಹೇಳಿ ಸ್ವಿಚ್ ಹಾಕಿಟ್ರೆ ನಿಮಗೆ ಪ್ರಯೋಜನ ಆಗುತ್ತೆ, ಹಾಗೆ ಇಟ್ಟರೆ ಶಾಕ್ ಹೊಡಿತದೆ. ಅವ್ನು ಹೇಳಿದ್ದು ಅದು ದೇಹದಲ್ಲಿರುವಂಥ ಪ್ರಾಣಜ್ಯೋತಿ. ಹಾಗೆಯೇ ನೀನು ಎಚ್ಚರ ತಪ್ಪಿ ಹಾಗೆ ನಡ್ಕೊಂಡ್ಬಿಟ್ರೆ ಅದು ಮತ್ತೊಬ್ಬರನ್ನ ಭಸ್ಮ ಮಾಡುತ್ತೆ, ಸಂಕಲ್ಪದಿಂದ ಮಾಡಿದಾಗ ಒಳ್ಳೇದಾಗತ್ತೆ ಅಂತ. ಹಾಗಾದ್ರೆ ಮಾಡ್ತೀನಿ ಅಂತಾನೆ, ವಾಪಸ್ ಹೋಗ್ತಾನೆ. ಮೀನ ತೇಲಾಡ್ತಿರ್ತಾವೆ ಸತ್ತ ಮೀನುಗಳು ನೀರಲ್ಲಿ, ಇವ್ನು ಹೋಗ್ತಾನೆ ಧ್ಯಾನ ಮಾಡಿ ಈ ಮೀನುಗಳಿಗೆಲ್ಲ ಪ್ರಾಣ ಬರಲಿ ಅಂತ ಹೇಳ್ತಾನೆ, ಕೈ ಇಡ್ತಾನೆ. ಎಲ್ಲ ಮೀನುಗಳು ಜೀವದಿಂದ ಬಂದು ಸರ್ರ ಅಂತ ನೀರಲ್ಲಿ ಹೋಗ್ಬಿಡ್ತಾರೆ. ವಾಪಸ್ ಬಂದು ಆ ಮರ ಮುಡ್ತಾನೆ, ನನ್ನಿಂದ ಭಸ್ಮವಾದಂಥ ಮರ ಮತ್ತು ಮೊದಲನೇ ಹಾಗೆ ನೆಲೆಸ್ತಾ ಇರಲಿ ಅಂತ ಚಕ್ ಅಂತ ಮರ ಹಾಕಿ ಬಂದ್ಬಿಡುತ್ತೆ. ಅವನು ಬೆರಗಾಗ್ಬಿಟ್ಟ, ನನಗೆ ಏನೋ ಸಿದ್ಧಿ ಆಯ್ತಿದ್ರು. ಹಾಗಾದರೆ ಏನೇ ಮಾಡಿದರೂ ಕೂಡ ಸಂಕಲ್ಪ ನಾವು ಕೂಡ ಹಾಗೆ ಮಾಡಬೇಕಾಗತ್ತೆ ಅನಿಸುತ್ತೆ. ಯಾವುದು ಸಂಕಲ್ಪ ರಹಿತವಾಗಿ ಮಾಡಿದಂಥ ಕಾರ್ಯ ವ್ಯರ್ಥ ಆಗ್ತದೆ, ಅನಾಹುತ ಆಗುತ್ತೆ. ಸಂಕಲ್ಪ ಸರಿಯಾಗಿದ್ದರೆ ಒಳ್ಳೆ ಕೆಲಸ ಆಗ್ತದೆ ಅಂತ ಒಂದು ಪಾಠ ನಮ್ಗೆ ಬಂದಿರೋದು. ಮಹತನ ಹಾಗಾದರೆ ಆನಂತ ನನಗೆ ಪ್ರಾಣ ಸೃಷ್ಟಿ ಮಾಡೋದು ಭಾಳ ಸುಲಭ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ಈಗ ಒಂದು ಸಲ ಪ್ರಾಣ ಜ್ಯೋತಿ ಅಂತ ಗೊತ್ತಾದರೆ ಪ್ರಾಣ ತೆಗೆಯೋದು ಎಷ್ಟು ಸುಲಭನೋ, ಪ್ರಾಣ ಕೊಡೋದು ಅಷ್ಟೇ ಸುಲಭ ಆಯಿತು. ಅಂದರೆ ಪಾತ್ರೆಯಲ್ಲಿ ನೀರು ಸುರಿದಂಗೆ ಆಯ್ತಲ್ಲ. ಪ್ರಾಣ ಜ್ಯೋತಿ ಬರ್ಬೇಕಾದ್ರೆ ಅದು ಸಾಧನೆ ಬೇಕು. ಅದು ಗೊತ್ತಾದ್ದು ಸುಲಭ ಆಗ್ಬಿಡ್ತು ಅಂತ ಹೇಳ್ತಾನೆ. ಹಾಗಾದರೆ ಒಂದು ವಿಚಾರ ಬಂತು ಅವನಿಗೆ, ಇಲ್ಲೆಲ್ಲ ಪ್ರಾಣಗಳು, ಇಷ್ಟೊಂದು ಜೀವಗಳ ಪ್ರಾಣಗಳಿದ್ದಾವೆ, ಈ ಎಲ್ಲ ಪ್ರಾಣಗಳಿಗೂ ಕಾರಣವಾದಂಥ ಮೂಲ ಪ್ರಾಣ ಒಂದಿರಬೇಕಲ್ಲ, ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ ಹಾಗೆ, ಎಲ್ಲ ಪ್ರಾಣಗಳಿಗೂ ಮೂಲವಾದಂಥ ಪ್ರಾಣ ಇರಬೇಕಲ್ಲ, ಅದು ಹೇಗಿರಬೇಕು, ಹುಡುಕಬೇಕು ಅಂತ ತಪಸ್ಸಿಗೆ ಕೂತ್ಕೊಂಡ. ಒಂದು ಮಾತು ದಯವಿಟ್ಟು ನೆನೆಸ್ಬೇಕು ಸ್ನೇಹಿತರೆ, ಏನೇನು ಹುಡುಕೋ ಕೊಟ್ಟಿದ್ದಾನೆ ವಿಶ್ವಾಮಿತ್ರ? ಈಗ ಜಗತ್ತಿಗೆ ಕಾರಣವಾದಂಥ ಪ್ರಾಣಶಕ್ತಿಯನ್ನು ಹುಡುಕೊಟ್ಟಿದ್ದಾನೆ. ಈ ಪ್ರಾಣ

ತಪಸ್ಸಿನೊಳಗೆ ವಶಿಷ್ಠರಿಲ್ಲ, ವಶಿಷ್ಠರಿಗೆ ಶಿಕ್ಷೆ ಮಾಡಬೇಕು ಅಂತ ಇಲ್ಲ, ಅಸ್ತ್ರಗಳನ್ನು ತರಬೇಕು ಅಂತ ಇಲ್ಲ. ದಯವಿಟ್ಟು ಮಾಡಬೇಕಾದಿದ್ದು ಬಹಳ ಮುಖ್ಯ. ವಿಶ್ವಾಮಿತ್ರನ ಚಿಂತನೆಯಲ್ಲಿ ಹೇಗೆ ಬದಲಾವಣೆ ಆಯಿತು ಅಂದರೆ, ಈಗ ಸ್ವಂತದ ಯಾವ ಅಪೇಕ್ಷೆನೂ ಅವನಿಗಿಲ್ಲ.

ಕೇಳುಗರೇ, ಇದುವರೆಗೂ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಟಿವಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ.

0: ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
1: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
3: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್. ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ.

0: ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ಧರಾಗಿದ್ದಾರೆ. ಇವರ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರ್ಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲೇ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಆದರೆ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರದ ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ಧತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ಧಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ, ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ದ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರಿದ್ದು 30-33 ಸಚಿವ ಸ್ಥಾನಗಳಿವೆ. ಎಲ್ಲರನ್ನೂ ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್.

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು ದೋರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ಪಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
1: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆ ಒಂದು ಮುಖ್ಯ ಉದ್ದೇಶ ಏನು ಸರ್?
2: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದರೂ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬ್ಲ್ಯೂ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಂ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ನ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಈ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯ ಹೋಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
3: ಸರ್, ನಮಸ್ಕಾರ ಸರ್.
1: ಹಾ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮಸ್ಕಾರ. ನಾನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಸಿಕ್ಕಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್, ಎರಡನೇದು, ಹಲೋ ಸರ್.

0: ಹೇಳಿ ಹೇಳಿ.
1: ಈ ನಡುಗೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
0: ಭೀಮಟ್ಗೆರೆ ಪಂಚಾಯತ್ ಈಗ ಅಂದೆ
1: ಗ್ರಾಮ ಪಂಚಾಯತ್ ಸರ್, ಭೀಮಟ್ಗೆರೆ ಗ್ರಾಮ ಪಂಚಾಯತ್.
0: ಓಕೆ, ಹಾ ಹಾ.
1: ಅದು ನಾನು ಎರಡು ಗ್ರಾಮ ಪಂಚಾಯತ್ ಇಲ್ಲ ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ, ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಾರ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
0: ಹಾ ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
1: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್, ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಸೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದ್ದಲ್ಲ ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೋಟೆಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರ.
0: ಅದಕ್ಕೆ
1: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ, ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ, ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾರು ಸಮಸ್ಯೆ ಇದ್ರೆ ಹೇಳಿ, ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲೇ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಕೆಯಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರು ಇದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕಂತಾರ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಇವಾಗ ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳಾಡ್ತಂಗಂತದ್ದು. ಈಗ ಪ್ರತಿಯೊಬ್ರು ವಾಟರ್ ಮ್ಯಾನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಹವಚ ಶಬ್ದಗಳನ್ನ ಬೈತಂಗಂತದ್ದು.
0: ಖಂಡಿತ ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್.
1: ಇಲ್ಲಿ ಏನಂದ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕಷ್ಟ ಆಗ್ತದೆ ಸರ್. ಅಲ್ಲಿ ಹೆಂಗಂದ ಸರ್, ಈಗ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಟ್ಟ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಡಿ ಅಂತಂದ್ರೆ ತಮ್ಮ ಅವ್ವ ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ಕೆ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ಕುಡ್ಕೊಂಡು ಬೈಯೋದು, ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿಡಿಒಗೆ ಸೂಕ್ಷ್ಮವಾಗಿ ತಿಳಿಸಿ ನಮ್ಗೆ.

0: ಕ್ರಮವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, ಹತ್ತು ಎಪ್ಪತ್ತೇಳು ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳ ಮೂರನೇ ಗುರುವಾರ, ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದ್ ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ, ಒಂದ್ ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ ಹತ್ತು ಎಪ್ಪತ್ತೊಳ ತಿಂಗಳ ಮೂರನೇ ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳು ಸಮಸ್ಯೆ ಅಲ್ಲೇ ಬಗೆಹರಿಸುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಿದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯುವ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರುವುದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ
2: ಗ್ರಾಮ ಪಂಚಾಯತಿ.
0: ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
2: ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ
1: ಹಲೋ
2: ಹಾ ನಮಸ್ತೆ, ತಮ್ಮ ಹೆಸರು?
1: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ಸರ್ ಹೂವಿನಕೋಳದಿಂದ, ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
2: ಹೂವಿನಕೋಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್ ನಮ್ಮ ಊರಲ್ಲಿ ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
2: ಹಲೋ, ಹಾ ಹಾ ಹೇಳಿ ಹೇಳಿ
0: ಹೇಳಿ.
1: ಸರ್ ಕೇಳಿಸ್ತಿಲ್ವಾ?
2: ಕೇಳಿಸ್ತದೆ ಹೇಳಿ. ಹಾ
1: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಡಿಒ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ, ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಪಿಡಿಒ ಪಿಡಿಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗ ಮೂಲ ಸೌಲಭ್ಯಗಳು ಇಲ್ಲದ ಮೇಲೆ ಹೆಂಗೆ ಸರ್?
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್ಮು. ಹೂವಿನ ಎಲ್ಲಿ ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
1: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, ಎಸ್ಸಿ ಎಸ್ಟಿ ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ದೀರಿ, ಒಂದ್ಸತಿ ಹೇಳ್ತಿದ್ದೀರಿ.

0: ಹೌದು. ಈಗ ನಾನು ಈಗ ಪಿ ಡಿ ಓ ಮತ್ತೆ ಇ ಓ ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ ಹ್ಯಾಂಡ್ ಪಂಪು ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ. ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು. ಅದಕ್ಕೆ ಇಲ್ಲ ಇಲ್ಲ
1: ಬಿಡುಗಡೆ
0: ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
1: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
1: ಮನೆಯದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ ಸಿ ಎಸ್ ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
0: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
1: ಹೌದು ಸರ್, 24-25 ಆಗಿರೋ.
0: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
1: 30,000 ಸರ್.
0: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
1: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ ಅದೇ,
1: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಇಮಿ ಆಗುತ್ತೆ, ಏನು ಅದು ತೊಂದ್ರೆ ಇಲ್ಲ. PMAY ಇದು ಏನು ಪ್ರಾಬ್ಲಮ್
1: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್ ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ. ಬಟ್ ಇನ್ನೊಂದ್ಸ ರಿಮೈಂಡರ್ ಮಾಡ್ತೀವಿ.
1: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು. ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ.
0: ಇಲ್ಲ
1: ಆಗಿದೆ ಸರ್,
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋರಿಗೆ GPS ಸಹ ಆಗಿದೆ. ಎರಡೆರಡು ಸರಿ GPS. ಹೌದೌದು, ಹಾ, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ: ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯೆ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್, 2 ತಾರೀಕು ಮಾಡ್ತೀವಿ ವಿಶೇಷ ಗ್ರಾಮ ಸಭೆ. ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ ನಾಲ್ಕು ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ ಸೊ ಆಯಾ

ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ

0: ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಶನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮ ಕೆರೆ ಪಂಚಾಯತಿ.
1: ಹಾ ಶ್ರೀಧರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಯಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10 ಅಡಿ, 15 ಅಡಿ, 12 ಅಡಿ ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕ ದಿಸಿಕೆ ಅಂತ ಇತ್ತು ಸರ್. ಆ ಚಿಕ್ಕ ದಿಸಿಕೆಯಲ್ಲಿ ನಮ್ಗೆ ಯಾವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಇವರು ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್, ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್, ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎ ಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9:30 ಗಾಡಿಗೆ ಬಂತಂದ್ರೆ, 10 ಬಂತಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
2: ಸರ್
0: ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವ್ರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್.

0: ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ ಎರಡನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ ಓ ಪಿ ಅಂದರೆ ಸ್ವಂತ ನೀವು ಓನಾಗಿ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ ತಹಸೀಲ್ದಾರ್ ನಾವೊಂದು ರಿಕ್ವೆಸ್ಟ್ ಅಲ್ಲಿ ಕೊಟ್ಟು ಇವು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಕೂಡ ನಮ್ಮ ಐ ಟಿ ಡಿ ಪಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಯ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನೋ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರೆ, ಕರೆ ಮಾಡಿದ್ರಿ.
1: ಓಕೆ
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ, 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನು ಇವಾಗ ಏನು ಮಾಡಿದ್ದಾರೆ ಅಂದರೆ ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ಏನೋ ಒಂದು ಸಬ್ಸಿಡಿ ಕೊಡೋದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂಥ ಯೋಜನೆಗಳ ಕುರಿತು ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತು ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು ಐ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು ಆರ್ ಎಸ್ ಕೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತು ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತು ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತು ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಇದನ್ನು ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡಿಕೊಳ್ತೇನೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಮಸ್ತೆ ಸರ್, ನಮ್ಮ ಹೆಸರು ಮಲ್ಲೇಶ್ ಅಂತೇಳಿ.
2: ಮಲ್ಲೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?

0: ಮಚ್ಚೂರ ಮಚ್ಚೂರ ಹಾಡಿನ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ವರ್ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ಸರ್ ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರೋ ಒಂದು ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಇಲ್ಲಿ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕೌನ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಲ್ಲೇಶ್ವರ.
2: ಮಲ್ಲೇಶ್ವರ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ ನಾಲ್ಕೈದು ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ದಾಗ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರ್ ಆಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
0: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
2: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರಿಗೆ ಕೇಳ್ತೀನಿ, ನಿಮ್ಮ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ಸ್ಗೇನು ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರಹಿತರು ನಿವೇಶನ ರಹಿತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯದಲ್ಲೇ 9,200 ಮನೆ ವಸತಿ ರಹಿತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
0: ಓಕೆ
1: ಓಕೆ, ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
0: ಸರ್ ಇನ್ನೊಂದು,
1: ಹಲೋ, ಹಾ ಹೇಳಿ ಹೇಳಿ.
0: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋಂತ ಲೈನ್, ಅದರಲ್ಲಿ, ಹಲೋ,
1: ಹೇಳಿ ಹೇಳಿ, ಕೇಳಿಸ್ತದೆ.
0: ಅದರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರೆ ಮುಂದೆ ತರಿಸ್ಕೊಟ್ರೆ ಸರ್ ಸರ್ ಅಷ್ಟೇ.
2: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟು. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ,

0: ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ ಸೊ ತುಂಬ ಎಸೆನ್ಷಿಯಲ್ ಇದ್ರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ್ ಇದೆ. ಸೊ ಆದ್ರೂ ಇದ್ರ ಗಮನ ಸಂಬಂಧಪಟ್ಟಂತ ಡಿ ಎಫ್ ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
1: ಧನ್ಯವಾದಗಳು ಕರೆ ಮಾಡಿದ್ದೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ರೈತರಿಗೆ ಸಹಾಯ ಆಗ್ತಕ್ಕಂತ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನ ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂತಹ ಒಂದು ಯೋಜನೆ ಅಂದ್ರೆ ಎನ್ ಆರ್ ಎಲ್ ಎಂ. ಸೊ ಅದನ್ನ ನಾವು ಸಂಜೀವಿನಿ ಅಂತ ಏನ್ ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 2,20,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 2,20,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂತ ಒಂದು ಕಾರ್ಯಕ್ರಮ ಅಂದ್ರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನ ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂತ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂತ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳ ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ ಆಗಿ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ ಡಿ ಎಲ್ ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
2: ಗೌರಿ.
1: ಗೌರಿ, ಹಾ ಗೌರಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು ಎರಡು ಕುಂಟೆನ ನೀ ಎರಡು ಕುಂಟೆನ ಒಂದು ಕುಂಟೆನ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವೆ ಆಗಿದೆ, ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡ್,
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು, ಮತ್ತೆ ನಮ್ಮ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟಿರೋದು ಒಂದ್ ಕುಂಟೆ ಅಷ್ಟೇ ಕೊಟ್ಟಿರೋದ್ ಅವ್ರಿಗೆ, ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಇವಾಗ ಕೆಲವು

0: ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ, ಕೆಲವ್ರಿಗೆಲ್ಲ ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟಾರ್ಪೈ ಮನೆನೆ.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
0: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಅಂತ 3-4 ಪಂಗಡ ಇರ್ತದಲ್ವಾ, ಎರವ ಪನಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
2: ಈಗ
0: ಅದು ಆದಿವಾಸಿ ಇದ್ರಲ್ಲೇ
2: ಬರೋದಲ್ವಾ. ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ, ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ SOP ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ, ಸೊ ಖಂಡಿತ ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
0: ಸರ್ ಅದೆಲ್ಲ ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕುಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
2: ಈಗ
0: ರಿಓಪನ್ ಮಾಡ್ಬೋದಲ್ಲ ಅವರು.
2: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರು ಆಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
0: ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಏನಂತ ಇಲ್ಲಿ ಕೊಟ್ಟಿದ್ದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದ್ ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೆಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರಿಗೆ ನಂಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ ಕಟ್ಟಿ, ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
2: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನ.

0: ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆಗಳು ಫಸ್ಟ್ ನೋಡಿ ಸರ್.
0: ಆಯ್ತು ಆಯ್ತು ಆಯ್ತು ಗೌರಮ್ಮ.
1: ಅಲ್ಲಿಯೇ ಮೀಟ್ ಮಾಡ್ಕೊಂಡು ಅಲ್ಲಿಯೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
0: ತಾಲೂಕು ಮಟ್ಟದ ಅಧಿಕಾರಿಗಳು ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ಕೆ ಬಿಡಲ್ಲ, ನಮ್ನ ಉಳಿಸಕ್ಕೆ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
0: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದ್ 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ
1: ಸರ್. ಆಡಿಗಳು ಒಂಚೂರು ಎಲ್ಲಾರು ಬಂದ್ರೆ
2: ಬರ್ತಾರ,
1: ಆಡಿಗಳು ನೋಡ್ಬೇಕಲ್ಲ ನೋಡಿ. ಎಲ್ಲ ರೈತರ ಹತ್ರ ಬೀಜಲಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು. ಆದ್ರೆ ನಮ್ಗೆ ಮಾತ್ರ ಆಸ್ಪತ್ರೆ ಬೇಕು, ಮನೆಗಳು ಕೊಡಕಾದ್ರೆ ಆಸ್ಪತ್ರೆ ಬೇಕು. ಆದ್ರೆ ಒಂದು ಬೀಜಲಾಯ್ತು ನಮ್ಗೆ ಕೊಟ್ರ ಆಯ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ, ಏನೋ ಸೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ. ಆದ್ರೆ ಬೀಜಲಾಯ್ತು ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ. ಕತ್ತಲು ನಾವು ನೋಡಿ, ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ, ನಮ್ಮ ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ. ಯಾರು ಮಾಡ್ತಾರೆ ಸರ್? ಅದಕ್ಕೇನೆ ಹೇಳೋದು, ನಮ್ದು ಸಹಾಯಕ್ಕೂ ಬಿಡಲ್ಲ, ಜೀವನ ಮಾಡಕ್ಲೂ ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
0: ಇಲ್ಲ ಈಗ ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು 3 ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು
0: ಓಕೆ ಗುಡ್. ಆಯ್ತು ಆಯ್ತು
2: ಸರ್, ಬರ್ಕೊಂಡಿದ್ದಾರೆ ಗೌರಮ್ಮ ಅವರೇ. ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು ಓಕೆ ಓಕೆ, ಧನ್ಯವಾದಗಳು ಗೌರಮ್ಮ ಅವರೇ, ಕರೆ ಮಾಡಿ.
1: ನಾವು ಸಹಾಯ ಸತ್ರ ಸಹಾಯ ನಾವು, ಆದ್ರೆ ನಮ್ಮ ಅಕ್ಕ ಬದುಕಲಿ ಮುಂದಕ್ಕೆ, ನಿಮ್ದೇ ಧರ್ಮ.
2: ಆಯ್ತು ಓಕೆ, ಧನ್ಯವಾದಗಳು ಗೌರಮ್ಮ, ಕರೆ ಮಾಡಿದ್ದೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂತ ಒಂದು ಕಾರ್ಯಕ್ರಮ, ಯಾಕಂದ್ರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರ್ಕು ಮಿನಿಮಮ್. ಸೊ ಕೆಲವರೆಲ್ಲ ಮಹಿಳೆಯರು ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನು ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು, ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ.

0: ಇತ್ತೀಚೆಗೆ, ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡ್ ಅಲ್ಲಿ ಎರಡಾಗಿದೆ. ಅದೇ ರೀತಿ ಮೈಸೂರು ತಾಲೂಕ್ ಪಂಚಾಯತಿಯಲ್ಲಿ ಇದೆ, ನಾಲ್ಕು ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂತ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂತಹ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮ್ಗೆ ಯಾವುದಾದ್ರು ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಇದನ್ನ ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತಹ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ? ಹಾಂ
2: ಸಮಸ್ಯೆ ನಮ್ಮ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತೇನೆ ಸರ್. 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್. ನೆಗಡಿ ಕೆಮ್ಮು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ ಆಯ್ತು ಸರ್.
0: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನ್ಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದ್ದೀರಾ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್. ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತೆ ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರು ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕೆ ಹೇಳ್ತೀನಿ.
1: ಓಕೆ
2: ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ನಾವು ಸಹ ಪ್ರತಿ

0: ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 ಮಂತ್ಸ್ ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲೇ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾವು ರಾಜೇಗೌಡನಿಂದ ಸರ್.
1: ತಮ್ಮ ಹೆಸರು?
2: ನಮ್ಮ ಹೆಸರು ಮಂಜುಳ ಸರ್.
1: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ದು ಏನ್ ಪ್ರಶ್ನೆ ಅಂತ.
2: ಹೇಳಿ
1: ಏನ್ ಸಮಸ್ಯೆ ಇದೆ? ಮಾಡಿ ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
2: ಶೌಚಾಲಯ ಸಮಸ್ಯೆ ಇದೆ. ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕೆ ಅಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದೆ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
2: ಸರಿ,
0: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳಕ್ಕೆ GPS ಮಾಡಿ ನಿಮಗೆ ಏನು ಸಹಾಯ ಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 12,000 ರೂಪಾಯಿ ಕೊಡೋಕ್ಕೆ ನಾವು ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳವರೆ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ರೆ ಅಥವಾ ಸ್ಮಾಲ್ ಅಂಡ್ ಮೀಡಿಯಂ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವರೇನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ?
3: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್ ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ

0: ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳು ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
1: ಇಲ್ಲ, ಈಗ ತಾವು ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿಗೆ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದಿರು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
0: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ತಿದ್ದೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
1: ಅದೇ ನನಗೆ ಮಾಹಿತಿ ಇಲ್ಲ.
0: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
1: ಅದೇ ನನಗೆ ಅಷ್ಟೊಂದು ಮಾಹಿತಿ.
0: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
1: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
0: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
1: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಆದ್ರೆ ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
0: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
1: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
0: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗಲೇ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜರೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ

0: ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತೆ ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲಾ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನ ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತೆ ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದ್ರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದ್ರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದ್ರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನ್ ಹೇಳ್ತಾ ಇದ್ದೀವಿ 1990ರಿಂದ 2005ರವರೆಗೆ, 2015ರ ನಂತರ 2030ರವರೆಗೆ ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಳನಹಳ್ಳಿ ಅಡಿ. ತಮ್ಮ ಹೆಸರು
2: ಸುನಂದ ಸರ್.
1: ಹಾ ಸುನಂದಮ್ಮ ಅವ್ರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
1: ರೋಡ್ ಸಮಸ್ಯೆ? ಹಾ ಆಮೇಲೆ ಮನೆಗಳು. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ, ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ. ಓಕೆ ಓಕೆ ಓಕೆ. ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದ ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು.

0: ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆ ಒಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮವನ್ನು ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ MR ಸೀತಾರಾಮರವರ ಜೊತೆ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು DV ಗುಂಡಪ್ಪನವರ ಅಮೂಲ್ಯ ಕೃತಿ ಮಂಕುತಿಮ್ಮನ ಕಗ್ಗ, ಬದುಕಿನ ಮೌಲ್ಯಗಳು, ಆತ್ಮಾವಲೋಕನ, ಮಾನವೀಯತೆ ಮತ್ತು ಜೀವನದ ನೈಜ ಅರ್ಥವನ್ನು ಸರಳವಾಗಿ ತಿಳಿಸಿಕೊಡುವ ಅಪೂರ್ವ ಸಾಹಿತ್ಯವಾದ ಈ 100 ಸಂಚಿಕೆಗಳ ಪಯಣದಲ್ಲಿ ನಿಮ್ಮ ಪ್ರೋತ್ಸಾಹ ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆಗಳು ಹಾಗೂ ಸಲಹೆಗಳನ್ನು ತಾವು ನೇರವಾಗಿ ಕರೆ ಮಾಡಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119

0: ಪ್ರಿಯ ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಪ್ರಯುಕ್ತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನಿತ್ಯದ ಬದುಕಿಗೆ ಕಗ್ಗ ಹೇಗೆ ಸಹಕಾರಿ, ಕಗ್ಗದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಂಶಗಳು, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ಪ್ರಸಾರವಾಗುತ್ತಿರುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವು 100ನೇ ಸಂಚಿಕೆಯನ್ನು ತಲುಪುತ್ತಿದೆ. ಈ ವಿಶೇಷ ಸಂಭ್ರಮದ ಅಂಗವಾಗಿ ಇಂದು ನಾವು ಕಾರ್ಯಕ್ರಮವನ್ನು ನಡೆಸಿಕೊಡುವ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರ ಜೊತೆ ವಿಶೇಷ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. DV ಗುಂಡಪ್ಪನವರ ಅಮೂಲ್ಯ ಕೃತಿ ಮಂಕುತಿಮ್ಮನ ಕಗ್ಗ, ಬದುಕಿನ ಮೌಲ್ಯಗಳು, ಆತ್ಮಾವಲೋಕನ, ಮಾನವೀಯತೆ ಮತ್ತು ಜೀವನದ ನೈಜ ಅರ್ಥವನ್ನು ಸರಳವಾಗಿ ತಿಳಿಸಿಕೊಡುವ ಅಪೂರ್ವ ಸಾಹಿತ್ಯವಾಗಿದೆ. ಈ 100 ಸಂಚಿಕೆಗಳ ಪಯಣದಲ್ಲಿ ಕೇಳುಗರ ನಿರಂತರ ಪ್ರೋತ್ಸಾಹ ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯೇ ನಮ್ಮ ದೊಡ್ಡ ಶಕ್ತಿಯಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಿ ಕಗ್ಗದ ಕುರಿತು ನಿಮ್ಮ ಅಭಿಪ್ರಾಯಗಳು, ಅನುಭವಗಳು, ನಿಮ್ಮ ಮೆಚ್ಚಿನ ಮುಕ್ತಕಗಳು ಹಾಗೂ ಪ್ರಶ್ನೆಗಳನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನೇರವಾಗಿ ಹಂಚಿಕೊಳ್ಳಬಹುದು. ನಿಮ್ಮ ಪ್ರತಿಯೊಂದು ಕರೆ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸುತ್ತದೆ. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಹಾಂ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
1: ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ಒಂದು ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಒಂದು ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ ಒಂದು 100ನೇ ಸಂಚಿಕೆ ಸಂಭ್ರಮದಲ್ಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರ ಜೊತೆ ತುಂಬ ಜನ ಕೂಡ ತಮ್ಮ ಜೊತೆ ಮಾತನಾಡಬೇಕು ನೇರವಾಗಿ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ರು. ಸೊ ಅದು ಕೂಡ ಇವತ್ತು ಸಫಲ ಆಗುತ್ತೆ ಅಂತ ಭಾವಿಸ್ತಾ. ಸರ್, ಮೊದಲನೇದಾಗಿ ಈ ಒಂದು ಮಂಕುತಿಮ್ಮನ ಕಗ್ಗ ಇಂದಿನ ಸಮಾಜಕ್ಕೆ ಹೇಗೆ ಪ್ರಸ್ತುತವಾಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್.
2: ನಿಂಗರಾಜ್ ಅವ್ರಿಗೆ ನಮಸ್ಕಾರ. ನಮ್ಮ ನೆಚ್ಚಿನ ಜನಧ್ವನಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಈ ಒಂದು ವಿಶೇಷ ದಿನದಂದು ಶುಭಾಶಯಗಳು. ಕೇಳುಗರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು, ನಮಸ್ಕಾರಗಳು. ಈ ಕಗ್ಗದ ಬಗ್ಗೆ ನಾವು ಪ್ರಾರಂಭ ಮಾಡಿದ ದಿನದಲ್ಲಿ ಮೆಲುಕು ಹಾಕೋದಾದರೆ ಇದು ನಿಜವಾಗ್ಲೂ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಾ? ಒಂದೊಂದು ಮುಕ್ತಕವನ್ನು ನಾವು ಚರ್ಚೆ ಮಾಡಿದರೆ ಅದರಲ್ಲೇನಾದರೂ ಪ್ರಾಮುಖ್ಯತೆಯನ್ನು ಜನ ಕಾಣಿಸ್ತಾರಾ, ಕಾಣಿಸೋಂಗಾಗುತ್ತಾ, ನಮಗೂ ಅದು ಮಾಡೋಕ್ಕಾಗುತ್ತಾ ಅನ್ನೋಂಥ ಪ್ರಶ್ನೆಗಳಿದ್ವು.
1: ಹೌದು.
2: ಆದರೆ 100ನ್ನು ನಾವು ಈಗಾಗಲೇ ದಾಟ್ಬಿಟ್ಟಿದ್ದೀವಿ ಅನ್ನೋದೇ ನನಗೂ ಬಹಳ ಸಂತೋಷ ಆಗುತ್ತೆ. ಮತ್ತು ಕಗ್ಗದ ಪ್ರಸ್ತುತತೆಯ ಬಗ್ಗೆ ಮತ್ತಷ್ಟು ಒತ್ತು ಕೊಟ್ಟು ಇದು ಖಂಡಿತ ಪ್ರಸ್ತುತ ಅನ್ನೋದನ್ನು ಎತ್ತಿ ತೋರಿಸೋಂಗಾಗ್ತಾ ಇದೆ ಅಂತ ನನ್ನ ಭಾವನೆ.
1: ಖಂಡಿತ.
2: ಇಂದಿನ ಸಮಾಜವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಅನೇಕ ನಕಾರಾತ್ಮಕ ಸಂಗತಿಗಳು ನಮ್ಮಲ್ಲಿಗ ಎದ್ದು ಕಾಣ್ತವೆ. ಸಕಾರಾತ್ಮಕವಾದಂಥದ್ದಿದೆ, ಆದರೆ ದುರದೃಷ್ಟವಶಾತ್ ಅದು ಅಷ್ಟು ಪ್ರಚುರವಾಗ್ತಾ ಇಲ್ಲ. ಎಲ್ಲಿ ನೋಡಿದರೂ ಅಲ್ಲಿ ಸಾವು, ಇಲ್ಲಿ ನೋವು, ಅಲ್ಲಿ ಕಳ್ತನ, ಇಲ್ಲಿ ದರೋಡೆ, ಅಲ್ಲೆಲ್ಲೋ ವಿಧ್ವಂಸಕ ಕೃತ್ಯ, ಇನ್ನೊಂದು ಕಡೆ ಯುದ್ಧ. ಸೊ ಈ ಥರದ್ದೇ ನ್ಯೂಸ್ ಪೇಪರ್ ತುಂಬ ಇದೆ, TVನಲ್ಲಿ ತುಂಬ ಇದೆ, ಮತ್ತು TV ಸೀರಿಯಲ್ಗಳು ಬರೀ ಅಂಥವನ್ನೇ ತೋರಿಸ್ತವೆ. ಮತ್ತು ಇವಾಗ ಬಂದಿರುವಂಥ ಇನ್ನೊಂದು ಒಂದು ರೀತಿಯ ಕಾಯಿಲೆ ಅಂತಂದರೆ

0: ಈ ಸೋಷಿಯಲ್ ಮೀಡಿಯಾದು ಅದರಲ್ಲಿ ಬರುವಂತ ಏನು ಫಾರ್ವರ್ಡ್ಗಳಿರ್ತವೆ ಅವು ಇವನ್ನೆಲ್ಲ ನಾವು ನೋಡಿದಾಗ ಎಲ್ಲೋ ನಮ್ಮ ಜೀವನದ ಪಯಣದಲ್ಲಿ ಉತ್ಕೃಷ್ಟವಾದಂಥದ್ದನ್ನು ನಾವು ಬಿಟ್ಬಿಟ್ಟು ಯಾವುದು ಅಷ್ಟೆಲ್ಲ ಅರ್ಥಪೂರ್ಣವಲ್ಲವೋ ಅದಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. ಸೊ ನಾನು ನನ್ನ ವೃತ್ತಿಪರ ವೈದ್ಯಕೀಯ ಕೆಲಸದಲ್ಲದೆ ಅನೇಕ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಸಣ್ಣ ಮಕ್ಕಳ ಆದಿಯಾಗಿ ಹಿರಿಯ ವ್ಯಕ್ತಿಗಳವರೆಗೂ ಸಮಾಜದ ಎಲ್ಲ ಮುಖಗಳ ಒಂದು ಆಯಾಮಗಳಿಗೆ ನನಗೆ ಪರಿಚಯ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನೋಡಿದಾಗ ನನಗನ್ಸೋದು, ಈಗ ಶಾಲೆ ಅಥವಾ ಹೈಸ್ಕೂಲು ಕಾಲೇಜು ಅಂತಂದರೆ ಅಲ್ಲಿ ಬರೀ ಮಾರ್ಕ್ಸ್ ತಗೋ, ಇನ್ನೊಂದು ಸೀಟ್ ಗಿಟ್ಸು, ಸೊ ಈ ಥರದ ಒಂದು ಒತ್ತಡ. ಅದನ್ನ ದಾಟ್ತು ಅಂತಂದ್ರೆ ಅಲ್ಲಿಂದ ಪ್ಲೇಸ್ಮೆಂಟಿನ ಒಂದು ಒತ್ತಡ, ಅಲ್ಲಿ ಎಲ್ಲೋ ವೃತ್ತಿ ಸಿಕ್ತು ಅಂತಂದ್ರೆ ಆ ಕೆಲಸದಲ್ಲಿ ಮತ್ತಷ್ಟು ಒತ್ತಡ, ಇನ್ನೊಬ್ಬರಿಗಿಂತ ನಾನು ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದು. ಸೊ ಸಮಾಜದಲ್ಲೂ ಅಷ್ಟೆ, ಇನ್ಯಾರನ್ನೋ ತುಳಿದು ನಾನು ಮುಂದಕ್ಕೆ ಹೋಗ್ಬೇಕು ಅನ್ನೋದು. ರಾಜಕೀಯದಲ್ಲೂ ಅದೇ ತರದ ಒಂದು ಒಂದು ಪ್ರತಿಫಲನವನ್ನ ನಾವು ನೋಡ್ತಾ ಇದೀವಿ.
1: ಹೌದು.
0: ಸೊ ಇಂಥ ಸಂದರ್ಭದಲ್ಲಿ ನನ್ನ ಬಲವಾದಂತ ಒಂದು ನಂಬಿಕೆ ಏನಂತಂದ್ರೆ, ನಕಾರಾತ್ಮಕವಾದಂತನ್ನು ನಾವು ಇಲ್ಲವಾಗ್ಸಕ್ಕೆ ಸಾಧ್ಯ ಇಲ್ಲ, ಅದು ಇದ್ದೇ ಇರುತ್ತೆ, ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದನ್ನು ನಾವು ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ಇಡಬೇಕಾದ್ರೆ ಸಕಾರಾತ್ಮಕವಾದದ್ದನ್ನು ನಾವು ಹೆಚ್ಚಿಸಬೇಕು.
1: ಹೌದು.
0: ಆ ಸಕಾರಾತ್ಮಕವಾದನ್ನು ಹೆಚ್ಚಿಸಬೇಕು ಅನ್ನೋದಾದರೆ ಜೀವನದಲ್ಲಿ ನಮಗೆ ಆನಂದವನ್ನು ಕೊಡುವಂಥ, ನೆಮ್ಮದಿಯನ್ನು ಕೊಡುವಂಥ ವಸ್ತುಗಳು ಯಾವುದು ಅಂತ ನಾವು ನೋಡ್ಕೋಬೇಕು. ಅದರಲ್ಲಿ ವಿಶೇಷವಾಗಿರುವಂಥದ್ದು ನಮ್ಮ ಸಾಹಿತ್ಯ, ಕಾವ್ಯ, ಕಲೆ, ಸಂಗೀತ, ಇಂಥವು ಯಾವುದು ಬೇರೆ ಪ್ರಾಣಿಗಳಿಗಿಂತ ಮಾನವನನ್ನ ಭಿನ್ನವಾಗಿಸ್ತವೋ, ಉಚ್ಚ ಸ್ತರಕ್ಕೆ ಎತ್ಕೊಂಡು ಹೋಗ್ತವೋ, ಅಂತಹವನ್ನ ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟು, ಹೆಚ್ಚು ಗಮನ ಕೊಟ್ಟು ನಾವು ಎಲ್ಲ ಕಡೆ ಪ್ರಚುರ ಪಡಿಸಿದ್ರೆ ನಕಾರಾತ್ಮಕ ವಿಚಾರಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕಗ್ಗದ ರೀತಿಯ ಅನೇಕ ಒಂದು ಪ್ರಕಾರಗಳು ನಮ್ಮಲ್ಲಿವೆ, ಅವುಗಳ ಬಗ್ಗೆ ಹೆಚ್ಚು ಗಮನ ಬರಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಆಯಾಮ. ಇನ್ನು ಕಗ್ಗವೇ ಯಾಕೆ ಅಂದಾಗ ಅದರಲ್ಲಿ ಕೆಲವು ವಿಶೇಷತೆಗಳಿವೆ. ಕಗ್ಗಕ್ಕಾಗಿಯೇ ಕಗ್ಗವನ್ನು ಓದುವಂಥದ್ದು ಒಂದು ಅಂದರೆ, ಅದರಲ್ಲಿ ನಾವು ಇವಾಗ ಏನೆಲ್ಲ ಮಾತಾಡಿದ್ವಿ, ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಇದೆ, ಸಮಾಜದಲ್ಲಿ ಇಷ್ಟೆಲ್ಲ ನಕಾರಾತ್ಮಕವಾದಂಥದ್ದಿದೆ, ಸೊ ಇದನ್ನೆಲ್ಲ ನೋಡಿದಾಗ ಒಂದು ರೀತಿಯ ನಿರಾಶಾಭಾವ ಬರುವಂಥದ್ದು ಸ್ವಾಭಾವಿಕ. ಅಯ್ಯೋ ಎಲ್ಲ ಹಾಳಾಗೋಯ್ತು, ಇನ್ನೆಲ್ಲ ಮುಗ್ದೋಯ್ತು, ಇನ್ನೇನು ಮುಂದೆ ಗತಿ, ಈ ಥರದೊಂದು ಬರುವಂಥ ಇದಿದೆ. ಕಗ್ಗದಲ್ಲಿ ಅಂತಹ ಹತಾಶೆಯ ಭಾವದಿಂದ ಪ್ರಾರಂಭಿಸಿ ಜೀವನದಲ್ಲಿ ಉತ್ತುಂಗ ಶಿಖರವನ್ನು ಹೇಗೆ ಏರಬಹುದು ಅನ್ನೋದ್ರ ಬಗ್ಗೆ ಅನೇಕ ಆಯಾಮಗಳಲ್ಲಿ ಲೇಖಕರು ಮುಂದಿಡ್ತಾರೆ, ನಮ್ಮ ಮುಂದೆ ಎಲ್ಲ ತೆರೆದಿಡ್ತಾರೆ. ಮತ್ತು ಅದರ ಪ್ರೆಸೆಂಟೇಷನ್ ಏನು, ಅವರು ಪ್ರಸ್ತುತ ಪಡಿಸುವಂಥ ವಿಧಾನ ಏನಿದೆ ಅದು ಬಹಳ ಅಪ್ಯಾಯಮಾನ ಅಂತ ಅನ್ಸುತ್ತೆ, ನಮಗೆ ಹತ್ತಿರ ಅಂತ ಅನ್ಸುತ್ತೆ, ನಮಗೆ ಬರೋ ಸಂದೇಹಗಳೇ ಅಲ್ಲೂ ಇರ್ತವೆ. ಸೊ ಅವಾಗ ಅನ್ಸುತ್ತೆ, ಓ ಪರವಾಗಿಲ್ಲ, ನನಗೊಬ್ಬನಿಗೆ ಅಲ್ಲ ಇನ್ನೊಬ್ರಿಗೂ ಯಾರಿಗೋ ಇದೇ ಥರ ಸಂಶಯ ಬಂದಿತ್ತು ಹೀಗೆ. ಮತ್ತು ಕಗ್ಗದಲ್ಲಿ ಏನಂದರೆ ಬರೀ ಸಂಶಯಗಳನ್ನು ಹುಟ್ಟುಹಾಕಿ ಸಂದೇಹಗಳನ್ನು ವಿವರಿಸಿ ಅಲ್ಲಿಗೆ ಬಿಟ್ಬಿಟ್ಟಿಲ್ಲ, ನಿಧಾನವಾಗಿ ನಾವು ಓದ್ತಾ ಹೋದಂತೆ ಅದರಲ್ಲಿ ಕೆಲವು ಉತ್ತರಗಳು ಇವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಕಗ್ಗದ ಗ್ರಂಥದ ಕುರಿತಾಗಿ ಈ ತರದ ವಿಶೇಷತೆಗಳು ಕೆಲವಿವೆ. ಮತ್ತೆ ಅದರಲ್ಲಿರುವಂತಹ ಕಾವ್ಯಮಯತೆ ಏನಿದೆ ಅದು ಕೂಡ ಬಹಳ ಮುಖ್ಯವಾದಂಥದ್ದು ಅನ್ಸುತ್ತೆ. ಇವಾಗ ನಾವು ಕನ್ನಡವನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಅಂತೀವಿ, ಆದರೆ ಶುದ್ಧವಾದಂತಹ ಒಂದು ಶಾಸ್ತ್ರೀಯವಾದ ಕನ್ನಡ ಭಾಷೆಯನ್ನ ನಾವು ಹೆಚ್ಚಾಗಿ ಕಾಣ್ತಾ ಇಲ್ಲ. ಇದರ ಉಚ್ಚಾರಣೆ, ಇದರಲ್ಲಿ ಬಂದಿರುವಂತಹ ಪದ ಜೋಡಣೆ, ಇದನ್ನೆಲ್ಲ ನಾವು ಕಲ್ತ್ಕೊಂಡಾಗ ಬಹುಶಃ ನಮ್ಮ ಜೀವನಕ್ಕೆ ಸಂಸ್ಕೃತಿಯ ವಿಶೇಷ ಆಯಾಮವನ್ನ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕಗ್ಗ. ಕಗ್ಗದ ಲೇಖಕರು ಹೇಗಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಗ್ಗದ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ನುಡಿದಂತೆ ನಡೆದು ತೋರಿಸಿದಂತಹ ಉತ್ತುಂಗ ಜೀವನ ಮೌಲ್ಯಗಳ ವ್ಯಕ್ತಿ ಡಿ ವಿ ಗುಂಡಪ್ಪನವರು. ಸಂತರೂ ಹೌದು, ಧೀಮಂತರೂ ಹೌದು. ಸೊ ಇಂತಹ ಒಬ್ಬ ವ್ಯಕ್ತಿ ತಾವು ಬರೆದಿರೋದನ್ನ ಮಾಡಿ ತೋರಿಸಿದ್ರಿಂದ ನಮಗೆ ಅನ್ಸುವಂಥದ್ದು ಏನಂದ್ರೆ, ಓ ಬಹುಶಃ ಅವೆಲ್ಲವನ್ನೂ ಅಲ್ಲದೆ ಹೋದ್ರೆ ಕೆಲವೊಂದು ಆಯಾಮವನ್ನಾದರೂ ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಅಂತ ಅನ್ಸಿ ಕಗ್ಗವನ್ನ ಓದೋಂತ ಒಂದು ಹವ್ಯಾಸವನ್ನ ನಾವು ಹೆಚ್ಚು ಪ್ರಚುರ ಪಡಿಸೋದು ಉತ್ತಮ ಅಂತ ಅನ್ಸುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಸಮಾಜಕ್ಕೆ ಕಗ್ಗ

0: ಮುಖ್ಯ, ಅದರಲ್ಲಿರೋ ಮೌಲ್ಯಗಳು ಮುಖ್ಯ, ಅದನ್ನು ಮಾಡಿ ನಡೆದು ತೋರಿಸಿದಂತಹ ಮಾದರಿ ವ್ಯಕ್ತಿಗಳು ಕೂಡ ನಮಗೆ ಮುಖ್ಯ. ಹಾಗಾಗಿ ಕಗ್ಗದ ಒಂದು ಅಧ್ಯಯನ ನಮಗೆ ಖಂಡಿತ ಪ್ರಯೋಜನಕಾರಿ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ ಈಗ ಕಗ್ಗದ ಅಧ್ಯಯನ ಎಷ್ಟು ಪ್ರಯೋಜನಕಾರಿ ಅಂತ ಹೇಳಿದ್ರಿ, ಹಾಗಾದ್ರೆ ಕಗ್ಗವನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು, ಆ ಕಗ್ಗ ಅದರಲ್ಲಿ ಏನಿದೆ ಸರ್?
0: ಸೊ ಮೊದಲನೇದಾಗಿ ಇದೇ ರೀತಿಯ ಅನೇಕ ಸಾಹಿತ್ಯ ಇದು ಕೃತಿಗಳಿವೆ, ಮೇರು ಕೃತಿಗಳು. ಯಾವುದೇ ಆ ರೀತಿಯ ಕೃತಿಯನ್ನು ನಾವು ನಮ್ಮ ಆದರ್ಶವಾಗಿ ಒಂದು ನಮಗೆ ಜೀವನಕ್ಕೆ ಮಾರ್ಗದರ್ಶಕವಾಗಿ ಅಂತ ನಾವು ತಗೊಂಡಾಗ, ಬೇರೆ ಯಾರೋ ಏನೋ ಬರೆದ್ರು, ಬೇರೆ ಯಾರೋ ಅದರ ಬಗ್ಗೆ ಏನೋ ಹೇಳಿದರು ಅನ್ನೋದಕ್ಕಿಂತ ಅದು ನನಗೆ ಹೇಗೆ ಅನ್ವಯವಾಗುತ್ತೆ ಅನ್ನೋದನ್ನು ನಾನು ಕುರಿತು ಯೋಚನೆ ಮಾಡಿದಾಗ ನನಗೆ ಅದರ ಮೌಲ್ಯ ಹೆಚ್ಚುತ್ತೆ. ಸೊ ಹಾಗೆ ಕಗ್ಗವನ್ನು ನಾವು ಓದಬೇಕಾದರೂ ಕೂಡ ಒಂದು ನಾನು ಹೇಳಿದಂತೆ ಅದು ಸಾಹಿತ್ಯಾಭಿರುಚಿ ಕಾವ್ಯದ ಒಂದು ಆಸ್ವಾದನೆಗೋಸ್ಕರ ಅದನ್ನೆಲ್ಲ ಓದೋದು ಹೌದು, ಆದರೆ ಅಷ್ಟೇ ಮುಖ್ಯವಾಗಿ ಜೀವನಕ್ಕೆ ನಾನು ಅದನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದರ ಕುರಿತಾಗಿ ನಾನು ಯೋಚನೆ ಮಾಡ್ಕೋಬೇಕಾಗಿ. ಕಗ್ಗದಲ್ಲಿರುವಂಥ ಒಂದು ವಿಶೇಷತೆ ಏನಂದರೆ ಅದರಲ್ಲಿ 945 ಮುಕ್ತಕಗಳಿವೆ. ಈಗ ನಾವು 100 ಮಾತ್ರ ಮುಗಿಸಿದ್ದೀವಿ, ಇನ್ನು ಮುಂದೆ ಹೋಗೋದಿದೆ. ಆದರೆ ಆ 945 ಹೆಚ್ಚಿನ ಮುಕ್ತಕಗಳು ಸ್ವತಂತ್ರವಾಗಿಯೂ ಒಂದು ಪದ್ಯವಾಗಿ ಅಥವಾ ಜೀವನಕ್ಕೆ ಒಂದು ಸಂದೇಶವಾಗಿ ನಿಲ್ಲಬಲ್ಲಂಥವು. ಇವಾಗ ನಾವು ರಾಮಾಯಣದ ಕಾವ್ಯವನ್ನು ನಾವು ನೋಡಿದರೆ ರಾಮಾಯಣದ ಕಾವ್ಯದಲ್ಲಿ ಒಂದು ಪದ್ಯಕ್ಕೂ ಮುಂದಿನ ಪದ್ಯಕ್ಕೂ ಒಂದು ಲಿಂಕ್ ಇರುತ್ತೆ. ಯಾವುದೋ ಮಧ್ಯದಲ್ಲಿ ಒಂದು ಪದ್ಯವನ್ನು ಮಾತ್ರ ತೆಕ್ಕೊಂಡು ಅದರಲ್ಲಿ ನಾನು ಏನನ್ನ ನಾನು ಮೌಲ್ಯವನ್ನು ಹುಡುಕಬಹುದು ಅಂತ ನೋಡಿದಾಗ ಕೆಲವು ಸರ್ತಿ ಅದು ಗೋಚರವಾಗದೇ ಇರಬಹುದು. ಕಗ್ಗದ ವಿಶೇಷತೆ ಏನಂತಂದ್ರೆ ಈ ಎಲ್ಲ ಪದ್ಯರಾಶಿಯಲ್ಲಿ ಹೆಚ್ಚಿನವು ಸ್ವತಂತ್ರವಾಗಿಯೂ ನಮಗೆ ಜೀವನದ ಮೌಲ್ಯವನ್ನು ತೋರಿಸಿಕೊಡಬಲ್ಲಂಥವು. ಇದನ್ನು ನಾವು ನೆನ್ಪಿಟ್ಕೊಂಡ್ರೆ ಬಹುಶಃ ಕಗ್ಗದ ಅಧ್ಯಯನಕ್ಕೆ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿ? ಸ್ವಲ್ಪ ರೇಡಿಯೋ ಆಫ್ ಮಾಡ್ಬಿಟ್ಟು ಮಾತನಾಡ್ತೀರಾ?
3: ಹಲೋ ಸರ್.
1: ಹಾ ನಮಸ್ತೆ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ವಸಂತಮ್ಮ ಅವ್ರು ಹೇಳಿ, ನಮ್ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇದ್ದಾರೆ. ಹಾ ನಮಸ್ಕಾರ.
0: ನಮಸ್ಕಾರ ವಸಂತಮ್ಮ ಅವ್ರು ಹೇಳಿ.
3: ವಿಚಾರಗಳನ್ನ ಮಾಹಿತಿಗಳನ್ನ ಒಳ್ಳೊಳ್ಳೆಲ್ಲ ಕಾರ್ಯಕ್ರಮ ಇನ್ನು ವಿಚಾರ ಗೊತ್ತಿಲ್ಲ,
1: ನಮಸ್ಕಾರ ಹೇಳಿ.
4: ಒಳ್ಳೆ ಪ್ರೋಗ್ರಾಮ್ ಭಗವದ್ಗೀತೆ ಗಂಟೆ 6 ವರ್ಗ ಭಗವದ್ಗೀತೆ ಕೇಳ್ತೀನಿ. ನೀವು ಹೇಳಿದಾಗ ಈಗ ಹೇಳಿದ್ರಿ ನೀವು ಕಗ್ಗ ಬಗ್ಗೆ ಎಲ್ಲ ನಾನ್ ಮುಂದೆ ಹೋಗ್ಬೇಕು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋಯ್ತಿದ್ವಿ ಹೊರತು ಮತ್ತೆ ಒಂದ್ ಒಳ್ಳೆ ದಾರಿಲ್ಲ ಅಂತ ಯಾರು ಹೋಯ್ತಿಲ್ಲ ಸರ್. ಎಲ್ಲ ನೀವ್ ಹೇಳ್ತೀರಿ, ಬರ್ ಮೋಸ ದರೋಡ ಕಳ್ತಾನ, ಒಬ್ಬರ ಕೈಯಿಂದ ಒಬ್ರು ಕಿತ್ಕೊಂಡು ತಿನ್ನ ಮಟ್ಟಕ್ಕಾಗ್ಬಿಟ್ಟದ ದೇಶ. ಅದಾಗ್ಬಾರ್ದು ಸರ್. ಸರ ನಾ ಭಗವದ್ಗೀತೆ ಕೇಳ್ದಾಗ ಉದ್ದು ರಾಮನ್ ಕತೆ ಕೃಷ್ಣ ಭಗವಂತಂದು ಅರ್ಜುನ್ ಕತೆ ಬಹಳ ಮನ್ಸು ತಲಗ ಮುಂಚು ಎಂತ ನಂದಿರಾಮನ್ಗೂ ಸಮಾಧಾನ ಆಯ್ತು ಸರ್.
1: ಸರಿ ಸರ್, ಮಾತನಾಡ್ತಾರೆ ನೋಡಿ, ಕೇಳಿಸ್ಕೊಳ್ಳಿ, ಸೀತಾರಾಮ್ ಸರ್ ಮಾತನಾಡ್ತಾರೆ.
0: ಹೌದು, ಬಹಳ ಮುಖ್ಯ ಆ ತರ. ಇವತ್ತಿನ ಜೀವನದಲ್ಲಿ ನಾನ್ ಮುಂದೆ ಬರ್ಬೇಕಾದ್ರೆ ಇನ್ಯಾರನ್ನು ಹಿಂದಕ್ಕೆ ತಳ್ಳಿದ್ರೆ ಮಾತ್ರ ಅನ್ನುವಂತ ಒಂದು ನಕಾರಾತ್ಮಕವಾದಂತ ಭಾವನೆ ಏನಿದೆ ಅದು ಎಷ್ಟು ತಾತ್ಕಾಲಿಕವಾದ ಪ್ರಗತಿಯನ್ನು ನಮಗ್ ಕೊಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಒಂದ್ ಹೆಜ್ಜೆ ನಾನು ಅವ್ರಿಗಿಂತ ಮುಂದೆ ಇಟ್ಟಿರ್ಬಹುದು, ಆದ್ರೆ ಅದನ್ನ ನಾನು ನಿರಂತರ ಪ್ರಗತಿ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ.
1: ಹೌದು.
0: ಸೊ ಅದು ಯಾಕೆ ಹಾಗಾಗತ್ತೆ, ಸಂಘಟಿತವಾಗಿ ಸಮನ್ವಯಿತವಾಗಿ ನಾವು ಯಾಕೆ ಮುಂದಕ್ಕೆ ಹೋಗುವಂಥದ್ದು ಅನಿವಾರ್ಯ ಅನ್ನೋದನ್ನು ಕಗ್ಗದಲ್ಲಿ DVG ಅವರು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಮುಂದೆ ಬರುವಂಥ ಕೆಲವು ಮುಕ್ತಕಗಳು ನಮಗೆ ಬಹಳ ಸ್ಪಷ್ಟವಾಗಿ ಇದನ್ನು ತೋರಿಸ್ಕೊಡ್ತೇವೆ. ಇವತ್ತಿನ ಜೀವನದಲ್ಲಿ ಹೀಗೆ ನಾವು ಎದ್ದೆದ್ದು ಬೀಳುತ್ತಿ ಹೇ ಗುದ್ದ

0: ಮಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಅದೇ ನಾವು ಮಾಡ್ತಾ ಇರೋದು. ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಅಂತ ಕೇಳ್ತಾರೆ. ಸೊ ನಮ್ಮ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ, ನಮ್ಮ ನಡವಳಿಕೆಯ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಮೌಲ್ಯಾಧಾರಿತ ಜೀವನವನ್ನ ಎಲ್ಲರೂ ನಡೆಸೋ ಹಂಗಾಗ್ತಾರೆ. ಆಗ ಸಮಾಜದಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದ್ ರೀತಿಯ ಶಾಂತಿ ನೆಲೆಸುತ್ತೆ, ಒಂದ್ ರೀತಿಯ ವ್ಯವಸ್ಥೆ ಬರುತ್ತೆ. ಈ ಭ್ರಷ್ಟಾಚಾರ ಇರ್ಬೋದು, ಲಂಚಕೋರ್ತನ, ಈ ತರದ್ದೆಲ್ಲ ಏನು ನಾವು ಇರಬಾರ್ದು ಅಂತ ಅನ್ಕೋತೀವೋ ಅದು ಸ್ವಯಂ ಪ್ರೇರಿತವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಹೇರೋದಲ್ಲ, ಬೇರೆ ಯಾರೋ ಪೊಲೀಸ್ ಹಿಡಿತಾರೆ ಅಥವಾ ಇನ್ಯಾರೋ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿರ್ತೀನಿ ಅಂತಲ್ಲ, ನನ್ನಲ್ಲಿ ಆ ಅಂತರೀಕ್ಷಣೆಯಿಂದ ಬದಲಾವಣೆ ಬಂದಾಗ ಒಂದು ಉತ್ತಮವಾದಂತಹ ವ್ಯವಸ್ಥೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
1: ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಕಗ್ಗವನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆ ಕಗ್ಗ ಅದ ಅಂತಕ್ಕಂಥ ಅದರಲ್ಲಿ ಏನಿದೆ ಸರ್?
0: ಹಾ, ಸೊ ಈ ಕಗ್ಗದಲ್ಲಿ ಮುಖ್ಯವಾಗಿ ನಿತ್ಯ ಜೀವನದಲ್ಲಿ ನಾವು ಎದುರಿಸುವಂತಹ ಎಲ್ಲ ಸನ್ನಿವೇಶಗಳನ್ನು ಬಹಳ ಕಾವ್ಯಾತ್ಮಕವಾಗಿ ವರ್ಣನೆಯನ್ನು ಮಾಡಿ ಅದರ ಪರಿಣಾಮ ಮನುಷ್ಯ ಒಬ್ಬ ವ್ಯಕ್ತಿಯ ಮೇಲೆ ಏನಾಗುತ್ತೆ, ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಅದರಿಂದ ನಾವು ದೂರ ಇರಬೇಕಾದ್ರೆ, ಆ ದುಷ್ಪರಿಣಾಮಗಳಿಂದ ದೂರ ಇರಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಸುಂದರವಾಗಿ ವಿವರಿಸ್ತಾರೆ. ಇದರಲ್ಲಿ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ, ಅಂದರೆ ಒಬ್ಬ ಸಣ್ಣ ವ್ಯಕ್ತಿಯಿಂದ ಹಿಡಿದು ಇಡೀ ವಿಶ್ವದವರೆಗೆ ಅನೇಕ ಆಯಾಮಗಳನ್ನು ಡಿ ವಿ ಜಿ ಅವರು ಚಿತ್ರಿಸ್ತಾರೆ. ಮತ್ತು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇರ್ತ ಓದುಗರ ಮುಂದೆ ಇಡ್ತಾ ನಮ್ಮಲ್ಲಿ ಆ ಚಿಂತನೆಯನ್ನು ಪ್ರೇರೇಪಿಸ್ತಾರೆ. ನಾವು ಆಲೋಚನೆ ಮಾಡಬೇಕು, ಹೌದಾ ಹೇಗೆ ಅಂತ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಒಂದೊಂದು ಕಗ್ಗವು ಕೂಡ ಸ್ವಶಕ್ತಿಯಿಂದ ನಿಲ್ಲಬಲ್ಲಂಥದ್ದು ಅಂತ ಅನಿಸುತ್ತೆ ಎಷ್ಟೋ ಸರ್ತಿ, ಆ ರೀತಿ ಅನಿಸುತ್ತೆ. ಅದು ಒಂದನ್ನು ನಾವು ತೆಗೆದು ನೋಡಿದ್ರು, ಈಗ ಉದಾಹರಣೆಗೆ ನಾನು ಈಗಷ್ಟೇ ಹೇಳಿದಂಥ ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಇದಕ್ಕೆ ಹಿಂದಿನ ಮುಕ್ತಕ ಅಥವಾ ಹಿಂದಿನ ಒಂದು 16 ಮುಕ್ತಕಗಳನ್ನು ಓದಿದ ನಂತರ ಇದನ್ನ ಓದಿ, ಇದಾದ ನಂತರದ ಒಂದು 16 ಮುಕ್ತಕಗಳನ್ನು ಓದಿದಾಗ ಮಾತ್ರ ಅದು ಅರ್ಥ ಆಗಬೇಕು ಅಂತ ಅಲ್ಲ. ನೇರವಾಗಿ ಇದೊಂದನ್ನು ನಾವು ಗಮನಿಸಿದ್ರೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೋತಾ ಇದ್ದೀವಿ, ಈಗ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ತಿದ್ದುಪಡಿ ಎಲ್ಲ ಆಗಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಮುಂದೆ ಕೂಡ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇದರ ಅಡ್ವಾಂಟೇಜ್ ಒಂದೇನಪ್ಪ ಅಂದರೆ ಮೊದಲನೆಯ ಮುಕ್ತಕದಿಂದ 945ನೆಯ ಮುಕ್ತಕದವರೆಗೂ ಕಂಟಿನ್ಯೂಸ್ ಆಗಿ ಓದಿದಾಗ ಮಾತ್ರ ನನಗೇನೋ ಸಂದೇಶ ಸಿಕ್ಕತ್ತೆ ಅಂತ ಇಲ್ಲ. ಎಷ್ಟೋ ಸತಿ ಇಷ್ಟು ಗಾತ್ರದ ಪುಸ್ತಕ ನೋಡ್ತಿದ್ದಂಗೆ ನಮಗೆ ಸಾಕಪ್ಪ ಅನ್ಸ್ಬಿಡುತ್ತೆ. ಅದರಲ್ಲೂ ಮೊದಲನೇ ಸತಿ ಮೊದಲನೇ ಪದ್ಯ ಓದಕ್ ಶುರು ಮಾಡ್ತಿದ್ದಂಗೆ ಅದು ಹಳೆಗನ್ನಡ ನಡುಗನ್ನಡ ಅವೆಲ್ಲ ಇವೆ, ಎಷ್ಟೆಷ್ಟೋ ಸಮಾಸಗಳು ಸಂಧಿಗಳು ಇವೆ, ಉಚ್ಚಾರಣೆನೇ ಕಷ್ಟ. ಸೊ ಹಾಗಾಗಿ ಇದು ಸಾಕಪ್ಪ ಅನ್ಸ್ಬಿಡುತ್ತೆ. ಸೊ ಆ ರೀತಿಯ ಒಂದು ಮನಸ್ಸಿಗೆ ಇದ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸಂದೇಶ ನಮಗೆ ಇಡಿಯಾಗಿ ಮಂಕುತಿಮ್ಮನ ಕಗ್ಗದ ಗ್ರಂಥ ಕೊಡೋದಲ್ಲದೆ ಬಿಡಿ ಬಿಡಿಯಾಗಿ ಒಂದೊಂದು ಮುಕ್ತಕವೂ ನಮಗೆ ಜೀವನ ಸಂದೇಶವನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನು ಅಧ್ಯಯನ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ.
1: ಓಕೆ ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಾನು ಎಚ್ ಗೋವಿಂದ ಸರ್ವರ್ನಿಂದ ಮಾತಾಡ್ತಾ ಇದ್ದೀನಿ ಸರ್.
1: ಗೋವಿಂದ ಅವರೇ ಹೇಳಿ, ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು 100ನೇ ಸಂಚಿಕೆ ಕುರಿತು ಮಾತನಾಡ್ತಾ ಇದ್ದಾರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ ಗೋವಿಂದ. ನಮಸ್ಕಾರ ಗೋವಿಂದ, ಏನವರು ಚೆನ್ನಾಗಿದ್ದೀರಾ?
2: ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್, ನೀವು ಮಾತ್ರ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಹಿಂದೆ ಎಲ್ಲ ನಾವು ತುಂಬಾ ಚೆನ್ನಾಗಿ ವಿಚಾರಗಳನ್ನ ನೀರ ಬಗ್ಗೆ ಮಾತಾಡುವಾಗ ಮಾತಾಡ್ದಾಗ್ಲೇ ನಾವು ಇನ್ನು ನೆನಪಿದೆ. ಈಗ ಮಂಕುತಿಮ್ಮನ ಕಗ್ಗ ನಿಜವಾಗಿ ಇದು ಅಮೂಲ್ಯವಾದ ಒಂದು ವಿಚಾರಗಳು ಆ ಕಗ್ಗದಲ್ಲಿ ಇದೆ ಸರ್.
0: ಹೌದು,
2: ಅದು ಬಿ ಯು ಜಿ ಅವ್ರು ಬರ್ದಿರ್ತಾರೆ ನೋಡಲ್ವ ಸರ್?
0: ಹೌದು ಹೌದು ಹೌದಪ್ಪ.
2: ನಿಮ್ ಮಾತು ಕೇಳಿದೆ ಸರ್, ಮಧ್ಯಾಹ್ನ ಕೂಡ ಕೇಳಿದೆ. ಪರ್ವತ ಅದು ಹಾಗೆ ಕೂತಿರ್ತೆ ಅಲ್ಲಿ, ಆದ್ರೆ ಅದರಿಂದ ಎಷ್ಟು ಅನುಕೂಲಗಳಿವೆ. ಆ ಪರ್ವತದಿಂದ ಎಷ್ಟು

0: ಒಂದು ಪ್ರಯೋಗ ಸಮಾಜಕ್ಕಿದೆ. ಅಲ್ಲಿ ಹುಟ್ಟು ಬರ್ತವೆ, ಅಲ್ಲಿ ಗಿಡ ಮರಗಳಿವೆ, ಶತ್ರುಗಳನ್ನ ಕಡಿದು ನಿಲ್ಲಿಸ್ತದೆ, ಚಳಿಗಾಳಿಯನ್ನ ತಡೀತದೆ. ನೋಡಿ ಎಷ್ಟು ಉಪಯುಕ್ತವಾದ ಮಾಹಿತಿ ನೀಡುತ್ತೆ. ಮತ್ತೆ ಅಲ್ಲಿ ಗಂಧಿರು ಸಿಗ್ತವೆ, ತಪ್ಪಲಿನಲ್ಲಿ ಅಂತ ವಿಚಾರಗಳನ್ನು ಹೇಳಿದೆ. ನಿಜವಾಗ್ಲೂ ಜಡತ್ವ ಕೂತಿದ್ರು ಕೂಡ ಅದು ಒಂದು ಲೋಕಕ್ಕೆ ಉಪಯೋಗವಾಗಿದೆ.
1: ಹೌದು, ನಿಜ ನಿಜ. ಜಡವಾಗಿ ಕೂತಿರುವಂತ ಪರ್ವತವೇ ನಮಗಷ್ಟು ಸಹಾಯ ಮಾಡಬೇಕಾದ್ರೆ, ಇನ್ನು ಜೀವ ಇರುವಂತ ನಾವು ಸಮಾಜಕ್ಕೆ ಉಪಯೋಗದ ಕೆಲಸವನ್ನು ಮಾಡುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಹೌದು, ಅದು ಆ ಪ್ರೇರಣೆ ನಮಗೆ ಸಿಕ್ಕಬೇಕು. ಹೌದು,
0: ಮುಂಕುತಿಮ್ಮನ ಕಗ್ಗದಲ್ಲಿ ಬರತಕ್ಕಂತ ಅಮೂಲ್ಯವಾದ ಒಂದು ಮಾತುಗಳು ನಮ್ಗೆ ಉಪಯುಕ್ತವಾಗಿದೆ ಸರ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು
1: ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಅಂತ. ಹೌದು,
0: ಕಲ್ಲು ಸಕ್ಕರೆಯಾಗು ದೀನ
1: ದುರ್ಬಲರಿಗೆ
0: ಮುಂಕುತಿಮ್ಮ ಎಷ್ಟು ಅರ್ಥಗರ್ಭಿತವಾಗಿದೆ ಸರ್.
1: ಹೌದು ಹೌದು,
0: ಮನೆಗೆ ಮಲ್ಲಿಗೆಯಾಗು. ಅವರ ವಿಚಾರಗಳನ್ನ ತಾವು ಜಗದ್ಗಳಿ ರೇಡಿಯೋ ಮೂಲಕ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಉಪಯುಕ್ತವಾಗಿದೆ ಸರ್.
1: ಆಯ್ತಪ್ಪ, ಆಯ್ತು, ಧನ್ಯವಾದ.
2: ಓಕೆ, ಧನ್ಯವಾದಗಳು ಗೋವಿಂದ.
0: ಧನ್ಯವಾದಗಳು,
2: ಸರಿ ತಾವು ಹೇಳ್ತಾ.
1: ಕಗ್ಗದ ಅಧ್ಯಯನವನ್ನು ನಾವು ಕುರಿತು ನೋಡ್ತಾ ಇದ್ದೀವಿ.
2: ಹೌದು ಸರ್.
1: ಸೊ ಹೀಗೆ ಒಂದೊಂದೇ ಕಗ್ಗವನ್ನು ನಾವು ನೋಡಿದಾಗ ನಮಗೆ ಅದರಲ್ಲಿ ಇರುವಂತಹ ಒಂದು ಮಾಹಿತಿ, ಇದು ಸಂದೇಶಗಳು ಸಿಗ್ತಾ ಹೋಗ್ತವೆ. ಕಗ್ಗದ ವಿಶೇಷತೆಯಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ಇದರಲ್ಲಿ ಜೀವನದಿಂದ ಓಡಿ ಹೋಗುವಂತ ಎಲ್ಲೂ ಇಲ್ಲ, ನಿರಾಶಾವಾದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡುವಂತ ದೃಷ್ಟಿಕೋನ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅನ್ನುವಂಥದ್ದು ಇಲ್ಲಿ ಎತ್ತಿ ಹಿಡಿಯುವಂತ ಒಂದು ಅಂಶ. ಎಲ್ಲಿ ಮೊದಲ 100 ಪದ್ಯಗಳಲ್ಲಿ ಅಂದಾಜು 40-45 ಪದ್ಯಗಳು, ಮೊದಲ 40-45 ಪದ್ಯಗಳು ಬರೀ ಪ್ರಶ್ನೆಗಳ ಸುರಿಮಳೆನೆ ಆಯ್ತು. ಈ ಪ್ರಪಂಚ ಅಂದ್ರೇನು, ಈ ಧರ್ಮ ಅಂತಂದ್ರೇನು, ಅಲ್ಲಿ ಯಾಕೆ ಗಲಾಟೆ, ಇಲ್ಲಿ ಯಾಕೆ ಯುದ್ಧ. ಸೊ ಇದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬರ್ತಾ ಇರುವಂತ ಪ್ರಶ್ನೆಗಳು. ಸೊ ಅದೆಲ್ಲ ಬಂದಾಗ ನಮ್ಗೇನನ್ಸುತ್ತೆ, ಇದೆಲ್ಲ ಬಿಟ್ಟು ಹೊಟ್ಟೋಗೋಣಪ್ಪ ಅಂತ. ಆ ಬಿಟ್ಟು ಹೊಟ್ಟೋಗೋಣ ಅನ್ನುವಂತ ಒಂದು ಹೇಡಿತನದ ಅಥವಾ ನಿರಾಶಾವಾದದ ಭಾವ ಎಲ್ಲರಲ್ಲೂ ಬರಬಹುದು, ಯಾವಾಗ ಬೇಕಾದರೂ ಬರ್ಬೋದು. ವಿದ್ಯಾರ್ಥಿ ದೇಶದಿಂದ ಹಿಡಿದು ಹಿರಿಯ ವ್ಯಕ್ತಿಗಳವರೆಗೂ ಇಷ್ಟು ಸಾಕಪ್ಪ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಆದರೆ ಬದುಕು ಅನ್ನುವಂಥದ್ದು ಓಡಿ ಹೋಗೋದಕ್ಕೆ ಅಲ್ಲ ಅಂತ, ಬದುಕನ್ನು ವಿಜೃಂಭಿಸಬೇಕು, ಬದುಕನ್ನು ಸಂತೋಷದಿಂದ ಎದುರಿಸಬೇಕು ಅನ್ನುವಂಥ ಒಂದು ಸಂದೇಶ ಇಲ್ಲಿ ಪದೇ ಪದೇ ವ್ಯಕ್ತವಾಗುತ್ತೆ. ಅದು ಎಲ್ಲ ಹಂತದಲ್ಲೂ ನಮಗೆ ಮುಖ್ಯ. ಈಗ ಒಂದು ಇದನ್ನ ನನಗೆ ಬಹಳ ಇಷ್ಟವಾದಂತಹ ಒಂದು ಕಗ್ಗವನ್ನ ನಾವು ಈ ಸಂದೇಶದ ವಿಚಾರವಾಗಿ ತಗೊಂಡ್ರೆ, ಬದುಕೊಂದು ಕದನವೆಂದ ಅಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ ಅಂತ ಕೇಳ್ತಾರೆ. ಅಂದ್ರೆ ಇವಾಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಂತಪ್ಪ, ಪರೀಕ್ಷೆನಲ್ಲಿ ರಿಸಲ್ಟ್ ಬಂತು, ಅಯ್ಯೋ ಪರೀಕ್ಷೆ ನನಗೆ ಕಷ್ಟ, ಅಯ್ಯೋ ರಿಸಲ್ಟ್ ನನಗೆ ಸರಿಯಾಗಿ ಬರದೇ ಹೋದರೆ ಹೇಗೆ, ಅಥವಾ ಮದುವೆನಲ್ಲಿ ಏನೋ ಕಷ್ಟ ಆಯಿತು, ಯಾರ್ದೋ ಸಾಲ ತೊಗೊಂಡಿದ್ದೆ ತೀರ್ಸೋಕ್ಕಾಗಿಲ್ಲ, ಇವೆಲ್ಲ ಕಷ್ಟಗಳು ನಮಗೆ ಬರುತ್ತೆ. ಆಗ ಅದೊಂದು ಕದನ ಯುದ್ಧ ನನಗೆ ಮಾಡೋಕ್ಕಾಗಲ್ಲ ಅಂತ ಅಂಜಿ ಬಿಟ್ಟೋಡ್ತೀನಿ ಅಂತಂದರೆ ವಿಧಿ ನಮ್ಮನ್ನು ಹುರಿದು ಮುಕ್ಕಿಬಿಡುತ್ತೆ, ಹಾಗೆ ಮಾಡಬಾರ್ದು ಅಂತಾರೆ. ಮತ್ತೆ ಹೇಗೆ ಮಾಡಬೇಕು ಅಂದರೆ, ಎದೆಯನ್ ಉಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀನ್ ಎದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ಇದು ಕಗ್ಗ. ಸೊ ಏನು ಮಾಡಬೇಕು, ಎದೆಯನ್ನ ಉಕ್ಕಾಗಿಸ್ಕೋಬೇಕು ಅಂದರೆ ಕಬ್ಬಿಣ, ಎದೆಯಲ್ಲಿ ಕಬ್ಬಿಣ ಬರಬೇಕು ಅಂದರೆ ಏನರ್ಥ, ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಹೆಚ್ಚಿಸ್ಕೋಬೇಕು, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋಬೇಕು, ನಮ್ಮ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ಪರೀಕ್ಷೆ ಎದುರಿಸ್ಬೇಕು ಅಂತಂದರೆ ಎದೆಯ ನುಕ್ಕಾಗಿಸ್ಕೊ ಅಂದ್ರೇನು, ಮೊದಲೇ ಓದು, ಧೈರ್ಯವಾಗಿರು, ಹೋಗಿ ಸರಿಯಾಗಿ ಬರೀ. ಸೊ ಹೀಗೆ, ಸೊ ಆ ರೀತಿಯ ಒಂದು ಸಿದ್ಧತೆ ನಾವು ಮಾಡ್ಕೋಬೇಕು. ಬರೀ ಅಷ್ಟೇ ಸಾಕ ಅಂತಂದರೆ ಹಾಗಲ್ಲ, ಮತಿ ಗದೆಯ ಪಿಡಿದು ನೀನ್ ಎದುರು ನಿಲೆ, ಎದುರುಗಡೆಯಿಂದ ಯಾರಾದ್ರೂ ನಮ್ಮನ್ನ ಹೊಡೆಯೋದಕ್ಕೆ ಬಂದಾಗ ನಾವು ಹೆದರ್ಕೊಂಡು ಓಡೋಗೋದಲ್ಲ, ನಿಂತು ಎದುರಿಸ್ಬೇಕು. ಎದುರಿಸ್ಬೇಕಾದ್ರೆ ಅವನ್ ಹೊಡೆದಿದ್ದಕ್ಕೆ ಪ್ರತ್ಯುತ್ತರ ಕೊಡ್ಬೇಕಲ್ಲ, ಅದನ್ನ ಅವನ್ ಹೊಡಿತಾನೆ ಅಂದ್ರೆ ನಾನು ಹೊಡಿತೀನಿ ಅಂತ ಅಲ್ಲ, ಆ ತರದ ಒಂದು ಹಿಂಸಾತ್ಮಕವಾದಂಥದ್ದಲ್ಲ. ನಮ್ಮ ಪ್ರತ್ಯುತ್ತರ ಹೇಗಿರ್ಬೇಕು ಅಂದ್ರೆ, ಮತಿ ಗದೆ, ಮತಿ ಅಂದ್ರೇನು, ಬುದ್ಧಿ, ಬುದ್ಧಿಯ ಗದೆಯನ್ನ ಹಿಡಿದು ನಾವು ಅವರ

0: ಪ್ರತ್ಯುತ್ತರವನ್ನು ಕೊಡಬೇಕು. ಸೊ ಹಾಗೆ ಉಕ್ಕಿನ ಕವಚ ಹಾಕೊಂಡ್ರೆ ಡಿಫೆನ್ಸ್ ಆಯ್ತು, ಮತಿಯ ಗದೆಯನ್ನ ಹಿಡ್ಕೊಂಡ್ರೆ ಅಫೆನ್ಸ್ ಆಯ್ತು. ಸೊ ರಕ್ಷಣೆಯೂ ಬೇಕು, ಜೊತೆಗೆ ಅದಕ್ಕೆ ತಕ್ಕಂತೆ ಆಕ್ರಮಣವೂ ಬೇಕು. ಆ ರೀತಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡಾಗ ನಮಗೆ ಜೀವನ ಸುಗಮವಾಗುತ್ತೆ, ಆಗ ವಿಧಿ ಕೂಡ ಒಲಿಯುತ್ತಂತೆ ನಮಗೆ. ಸೊ ಹೀಗೆ ಕಗ್ಗದಲ್ಲಿ ಆಮೂಲಾಗ್ರವಾಗಿ ಓದಿದಾಗ ಬರುವಂತಹ ಪಾರಮಾರ್ಥಿಕವಾದ ಒಂದು ಸಂದೇಶವಲ್ಲದೆ ಮುಕ್ತಕಗಳು ತಾವಾಗಿಯೇ ಬಿಡಿ ಬಿಡಿಯಾಗಿಯೂ ನಮಗೆ ಸಂದರ್ಭೋಚಿತವಾಗಿ ಸಂದೇಶವನ್ನು ಕೊಡ್ತಾ ಹೋಗ್ತವೆ. ಸೊ ಹಾಗೆ ಓದೋದಿಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಮೊದಲನೇ ಪುಟದಿಂದ ಹಿಡಿದು ಕಡೆಯ ಪುಟದವರೆಗೆ ನಿರಂತರವಾಗಿ ಮುಂದೆ ಓದ್ತಾ ಹೋಗುವಂಥದ್ದು ಒಂದು ವಿಧಾನ. ಎರಡನೇ ವಿಧಾನ ಅಂತಂದ್ರೆ ನಮಗೆ ಯಾವುದು ಓದಕ್ಕೆ ಸುಲಭ ಅಂತ ಅನ್ಸುತ್ತೋ ಅದನ್ನ ಓದಕ್ಕೆ ಪ್ರಾರಂಭ ಮಾಡೋಣ. ಪುಸ್ತಕ ತೆಗೆದಾಗ ಯಾವ್ದು ಸುಲಭವಾಗಿ ಓದ್ಬೋದು ಅನ್ಸುತ್ತೋ ಅದನ್ನ ಓದಕ್ಕೆ ಪ್ರಾರಂಭ ಮಾಡೋಣ. ಅದನ್ನ ಜೋರಾಗಿ ಓದ್ಕೊಂಡಾಗ ಅನೇಕ ಪ್ರಯೋಜನಗಳಾಗತ್ತೆ. ನಮ್ಮ ನಾಲ್ಗೆ ಚೆನ್ನಾಗಿ ತಿರುಗುತ್ತೆ, ನಮ್ಮ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ಕನ್ನಡದ ಸೌಂದರ್ಯ ನಮಗೆ ಅರ್ಥ ಆಗುತ್ತೆ. ಎಷ್ಟೆಲ್ಲ ಶಬ್ದಗಳಿದೆ, ಎಷ್ಟೆಲ್ಲ ಪದಗಳಿದೆ, ಯಾವ ರೀತಿಯಲ್ಲಿ ಪದದ ಜೋಡಣೆ ನಾವು ಮಾಡಬಹುದು, ಬಹಳ ಸುಂದರವಾದಂಥ ಮಾತುಗಳನ್ನು ನಾವು ಹೇಗೆ ಆಡಬಹುದು. ಸೊ ಈ ವಿಚಾರದಿಂದ ಮೊದಲುಗೊಂಡು ನಿತ್ಯ ಜೀವನದ ವಿಚಾರಗಳನ್ನು ಹೇಳ್ತಾ ಜೊತೆಗೆ ಅದರಲ್ಲಿರೋ ಪಾರಮಾರ್ಥಿಕ ಸತ್ಯವನ್ನು ಕೂಡ ಎತ್ತಿ ಹಿಡಿಯೋದಕ್ಕೆ ಇದು ಸಾಧ್ಯವಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಕಗ್ಗವನ್ನು ಓದಿದರೆ ಅನುಕೂಲ. ಸೊ ಅದನ್ನು ಓದುವಾಗ ಪ್ರತಿಯೊಂದು ಕಗ್ಗದಲ್ಲೂ ಕೂಡ ಅದು DVG ಅವ್ರು ಯಾರೋ ಬರೆದ್ರು, ಇನ್ಯಾರೋ ಓದಿ ಅದಕ್ಕೆ ಚೆನ್ನಾಗಿದೆ ಅಂತ ಯಾವುದೋ ಒಂದು ಪ್ರಶಸ್ತಿ ಕೊಟ್ಟರು, ಅದು ಸತ್ಯ, ಅದು ಹೌದು. ಆದರೆ ನಾವು ಮಾಡ್ಕೋಬೇಕಾಗಿರೋದೇನೆಂದರೆ ಅದು ನನಗೆ ಹೇಗೆ ಅನ್ವಯ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ತಾ ಹೋದಾಗ ಅದರ ಅರ್ಥಪೂರ್ಣತೆ ಹೆಚ್ಚುತ್ತೆ ಅಂತ ನನಗನ್ಸುತ್ತೆ. ಸೊ ಆ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಒಂದು ಒಂದು ಸುಂದರವಾದಂಥ ಒಂದು ಇದಿದೆ, ಇಂಡಿಪೆಂಡೆಂಟ್ ಆಗಿಯೂ ಅದು ಅರ್ಥಪೂರ್ಣವಾದಂಥದ್ದು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ನಾವು ಸಂತೋಷವಾಗಿ ನಗ್ತಾ ಇರಬೇಕಂತೆ, ಆದರೆ ನಾವು ನಗು ಅಟ್ಟಹಾಸದ ನಗುವಾಗಬಾರ್ದು. ಸೊ ನಮ್ಮ ಮುಗುಳು ನಗು ಇರಬೇಕು. ಅದು ಹೇಗೆ ಅಂದರೆ ನಮ್ಮ ಕಿವಿಗೆ ಕೂಡ ಅದು ಕೇಳಿಸಬಾರ್ದು. ಮುಖದಲ್ಲಿ ನೋಡಿದಾಗ ಮಂದಹಾಸ ಇರುತ್ತೆ, ಕಿವಿಗೆ ಕೇಳಿಸದಿರಲಿ. ಮಾತಿನಲ್ಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಸತ್ಯ ಬಿಡದಂತಹ ಹಿತವಾದಂತಹ ಮಾತುಗಳನ್ನಾಡಬೇಕು. ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ. ಸೊ ಯಾವಾಗ್ಲೂ ಸಂತೋಷ ಆಯ್ತು ಅಂದಾಗ ಉಬ್ಬೋಗೋದು, ದುಃಖ ಬಂತು ಅಂದ್ರೆ ಕುಗ್ಗೋಗೋದು, ಆತರ ಅಲ್ಲದೆ ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ ಅಂತ. ಸೊ ಈ ಕಗ್ಗದ ಮುಕ್ತಕ ಇರುವಂತ ಭಾಗವನ್ನ ನಾವು ನೋಡಿದಾಗ ಅದು ಆ ಅಧ್ಯಾಯಕ್ಕೆ ಅಥವಾ ಆ ವಿಭಾಗಕ್ಕೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದ್ರೆ ಇದೊಂದನ್ನೇ ನಾವು ನೋಡಿದಾಗ್ಲೂ ಕೂಡ ಓ ಹೌದಲ್ವಾ, ನಾನು ಈ ರೀತಿ ಇದ್ರೆ ನನಗೂ ಒಳ್ಳೇದು, ಉಳಿದವ್ರಿಗೂ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಹಾಗೆ ಕಗ್ಗವನ್ನ ನಾವು ಓದುವಾಗ ಒಂದೊಂದು ಕಗ್ಗದ ಅರ್ಥವನ್ನು ನಾವು ಅದರ ಸಮಷ್ಟಿಯಲ್ಲಿ, ಇಡೀ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಲ್ಲದೆ ವ್ಯಷ್ಟಿಯಲ್ಲಿ ಅದು ತಾನಾಗಿಯೇ ನಿಂತಾಗ ಅದು ನನಗೆ ಏನನ್ನ ತಿಳಿಸ್ಕೊಡುತ್ತೆ ಅಂತ ನಾನು ನೋಡ್ಕೊಳ್ಬಹುದು.
1: ಸರ್, ಈಗ ತಾವು ಹೇಳ್ದಂಗೆನೆ ಈಗ ಅದು ಈ ಒಂದು ಕಗ್ಗದ ಸಂದೇಶ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಜನರ ಬದುಕಿನಲ್ಲಿ ಹೇಗೆ ಒಂದು ಮಾರ್ಗದರ್ಶನವನ್ನ ನೀಡುತ್ತೆ ಸರ್?
0: ಹಾ, ಅದೇ ಈಗ ತಾನೇ ನಾವು ಚರ್ಚೆ ಮಾಡಿದಂಗೆ ಕಗ್ಗದ ವಿಶೇಷತೆ ಏನಪ್ಪ ಅಂತಂದ್ರೆ ಅದು ಬರೀ ಯಾರೋ ಹಿರಿಯ ಪಂಡಿತರಿಗೆ ಭಾಷಾಶಾಸ್ತ್ರಜ್ಞರಿಗೆ ಅಂತ ಮಾತ್ರ ಅಲ್ಲ. ಅದರಲ್ಲಿರುವಂತ ಭಾಷೆ ಸ್ವಲ್ಪ ಕಷ್ಟಕರ ಪ್ರಾರಂಭದಲ್ಲಿ ಅಂತ ಅನಿಸಿದ್ರೂ ಕೂಡ ಅದರಲ್ಲಿರುವಂತ ವಿಚಾರಗಳು ಜನಸಾಮಾನ್ಯರ ನಿತ್ಯ ಜೀವನದ ಬದುಕನ್ನು ಪ್ರತಿಫಲಿಸುವಂಥವು. ಸೊ ಹಾಗಾಗಿ ಅದರಲ್ಲಿ ವ್ಯಕ್ತ ಆಗಿರೋ ಸನ್ನಿವೇಶಗಳು ಎಲ್ಲರೂ ಎದುರಿಸುವಂಥ ಸನ್ನಿವೇಶಗಳೇನೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರ ದೃಷ್ಟಿಕೋನಕ್ಕೆ ಅನುಗುಣವಾಗಿ, ಒಬ್ಬೊಬ್ಬರ ಜೀವನದ ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಾರಂಭ ಮಾಡಿದಾಗ ಅದು ನಮಗೆ ಕೆಲವು ಬೆಳಕನ್ನು, ಕೆಲವು ರೀತಿಯ ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಈ ನಕಾರಾತ್ಮಕತೆ, ನಿರ

0: ಆಶಾ ಭಾವ ಅದನ್ನ ನಾವು ಎಲ್ಲರೂ ಅನುಭವಿಸೇ ಇರ್ತೀವಿ. ಎಲ್ಲಾ ಕಾಲದಲ್ಲೂ ಕೂಡ ನಾವು ಅದನ್ನ ಅನುಭವಿಸಿರ್ತೀವಿ. ಸೊ ಆ ರೀತಿ ಆದಾಗ ಇನ್ನೇನು ಗತಿ ಇಲ್ಲ ಅಂತ ಅನ್ನೋಂತ ಭಾವಕ್ಕೆ ಬೀಳ್ಬೇಡಿ ಅನ್ನೋಂಥದ್ದನ್ನ ನಮಗೆ ಸದಾ ಕಾಲ ಎಚ್ಚರಿಸ್ತಾ ಇರ್ತೀವಿ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ. ಏನಾದ್ರೂ ಸರಿ, ಗಟ್ಟಿಯಾದಂತ ನೆಲೆ ನಮಗಿರುತ್ತೆ, ನೆಲ ನಮಗಿರುತ್ತೆ, ಹಾಗಾಗಿ ಯಾವ ವಿಚಾರಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಮತ್ತೆ ನಮ್ಮ ಯಾವ ಸಂದರ್ಭದಲ್ಲಿ ನಾವಿದ್ದೀವೋ ಅದಕ್ಕೆ ಪೂರಕವಾದಂಥ ಸಂದೇಶ ಕೊಡುವ ಕೆಲವು ಮುಕ್ತಕಗಳನ್ನು ನಾವು ಇಡೀ ಗ್ರಂಥದಲ್ಲಿ ಈಗ ನೋಡ್ತೀವಿ. ಜೀವನದ ಉದ್ದೇಶ ಸೊ ನಮಗೆ ಹೆಚ್ಚಾಗಿ ಬರುವಂಥದ್ದೇ ಅದು. ಒಂದು ರೀತಿ ಗೊತ್ತು ಗುರಿ ಇಲ್ಲದಂತೆ ಜೀವನ ನಡೀತಾ ಇದೆ ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ. ಸೊ ಜೀವನದ ಉದ್ದೇಶ ಏನು, ಜೀವನಕ್ಕೆ ನಾವು ಯಾವ ರೀತಿಯ ಗುರಿಯನ್ನ ನಾವು ಹಾಕಿಕೊಳ್ಳಬಹುದು, ಸೊ ಈ ತರದ ಸಣ್ಣ ವಿಚಾರದಿಂದ ಪ್ರಾರಂಭ ಮಾಡಿ ಪಾರಮಾರ್ಥಿಕತೆಯವರೆಗೂ ಅದು ನಮ್ಮನ್ನ ತಗೊಂಡು ಹೋಗುತ್ತೆ. ಸೊ ಈಗ ಉದಾಹರಣೆಗೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಪರಿಪಕ್ವತೆಯನ್ನ ನಾವು ಕಾಣಬೇಕು ಅಂತಂದ್ರೆ ಅದರಲ್ಲಿ ಏನ್ ಸೇರಿಸ್ಕೋಬೇಕು ನಾವು ಅಂತ ನಾವು ನೋಡಬಹುದು. ಅದು ಮೂರು ವಿಚಾರಗಳಿರಬೇಕು ಅಂತ ಡಿ ವಿ ಜಿ ಅವರು ಒಂದು ಕಗ್ಗದ ಮುಕ್ತಕದಲ್ಲಿ ಹೇಳ್ತಾರೆ. ನೂತನತೆ, ಅದರಲ್ಲಿ ಇನ್ನೋವೇಷನ್ ಇರಬೇಕು. ನೂತನತೆಯ ಪೂರ್ಣತೆಯ ಅನ್ಯೂನತೆಯನ್ನು ಗಳಿಪ ಯತ್ನವೇ ಪುರುಷ ಪ್ರಗತಿ ಅಂತ ಹೇಳ್ತಾರೆ. ಸೊ ನಾವು ಅಭಿವೃದ್ಧಿ ಮಾಡ್ಕೋಬೇಕು, ನಾವು ಬೆಳಿಬೇಕು ಅಂತೆಲ್ಲ ಅಂದಾಗ ಯಾವ ದಿಕ್ಕಿನಲ್ಲಿ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಇವಾಗ ಬರೀ ರ್ಯಾಟ್ ರೇಸ್ ಅಂದ್ರೆ ಕಾಂಪಿಟಿಷನ್, ಅವನೇನ್ ಮಾಡ್ತಿದ್ದಾನೋ ಅವನಿಗಿಂತ ಸ್ವಲ್ಪ ಜಾಸ್ತಿ ಏನೋ ರೀತಿಯಲ್ಲಿ ಮಾಡು ಅಂತ. ಸೊ ಆ ರೀತಿ ಅಲ್ಲದೆ ನಾನು ಆ ರೀತಿ ನನ್ನ ಒಂದು ಸ್ವಂತ ಶಕ್ತಿಯಿಂದ ನಾನೇನಾದ್ರು ಮಾಡಬೇಕು ಅಂದಾಗ ನನ್ನ ಪ್ರಯತ್ನದಲ್ಲಿ ನೂತನತೆ ಇರಬೇಕು. ಅದನ್ನ ಇವತ್ತು ಇನ್ನೋವೇಷನ್ ಅಂತ ಕರಿತೀವಿ. ಹೊಸ ರೀತಿಯಲ್ಲಿ ಏನಾದ್ರು ಮಾಡಬೇಕು. ನೂತನತೆ, ಪೂರ್ಣತೆ, ಅದನ್ನ ಮಾಡಿ ಅರ್ಧ ಬಿಟ್ಬಿಟ್ಟೆ ಅಂತ ಅಲ್ಲ, ನಾನು ಯೋಜನೆ ಮಾಡಬೇಕಾದ್ರೇನೆ ಅದನ್ನ ಸಂಪೂರ್ಣವಾಗಿ ಚಿಂತನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು, ಇದಾದ್ರೆ ಹೇಗೆ ಮಾಡ್ತೀನಿ, ಇದಾಗದೆ ಹೋದ್ರೆ ಹೇಗೆ ಮಾಡ್ತೀನಿ, ಸೊ ಹಾಗೆ ಅದನ್ನ ಸಂಪೂರ್ಣವಾಗಿ ಆಲೋಚನೆ ಮಾಡಿ ನಾನು ಕೆಲಸ ಮಾಡ್ತೀನಿ. ಅನ್ಯೂನತೆ, ಮಾಡೋದ್ರಲ್ಲಿ ಯಾವ ದೋಷ ಇರಬಾರ್ದು. ಸೊ ಹೀಗೆ ನೂತನತೆ, ಪೂರ್ಣತೆ, ಅನ್ಯೂನತೆ, ಇದನ್ನ ನಾನು ಗಳಿಸ್ಬೇಕು. ಅದನ್ನ ಎಲ್ಲಾ ಆಯಾಮಗಳಲ್ಲೂ ಗಳಿಸ್ಬೇಕು ಅನ್ನೋದು. ಅಂದ್ರೆ ಸಂಗೀತ, ಶಾಸ್ತ್ರ, ಕಲೆ, ಶಾಸ್ತ್ರ ವಿದ್ಯೆಗಳಲ್ಲ ಎಲ್ಲದರಲ್ಲೂ ಇದಿರಬೇಕು. ಸೊ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇದನ್ನ ನಾನು ಅನ್ವಯ ಮಾಡ್ಕೋತೀನಿ ಅಂದ್ರೆ, ಸೊ ನಾನು ನನ್ನ ವಿದ್ಯಾರ್ಥಿಯ ಕೆಲಸಗಳಲ್ಲಿ ನೂತನತೆ ಇರಬೇಕು, ಪೂರ್ಣತೆ ಇರಬೇಕು, ಅನ್ಯೂನತೆ ಇರಬೇಕು. ಶಿಕ್ಷಕನಾಗಿ ನಾನು ನೋಡಿದಾಗ ಪಾಠ ಮಾಡುವಾಗ ಈ ನೂತನತೆ, ಪೂರ್ಣತೆ, ಅನ್ಯೂನತೆಯನ್ನ ನಾನು ಹೇಗೆ ತಂದ್ಕೊಳ್ತೀನಿ ಅನ್ನೋದನ್ನ ನಾನು ನೋಡ್ಬೇಕು. ಸೊ ಹೀಗೆ ಕೃಷಿಕ, ಕೃಷಿ ಮಾಡುವಾಗ ಇದೇ ಆಯಾಮಗಳನ್ನ ತಂದ್ಕೊಳ್ಬೇಕು. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದೇ ಆಯಾಮಗಳನ್ನ ತಂದ್ಕೊಳ್ಬೇಕು. ಸೊ ಹಾಗೆ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದಾಗ ಇದರ ಒಂದು ವಿಶೇಷವಾದಂತ ಬೆಳಕು ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಿದ್ರೆ ಈಗ ಕೋಪ, ಅಸೂಯೆ ಮತ್ತು ಈ ಒಂದು ಅಹಂಕಾರವನ್ನು ನಿಯಂತ್ರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಗ್ಗ ಏನು ಹೇಳುತ್ತೆ ಸರ್?
0: ಕಗ್ಗದಲ್ಲಿ ಇಂತಹ ಒಂದು ಸಣ್ಣತನ ಅನ್ನೋದಿರುತ್ತಲ್ಲ, ಮನುಷ್ಯನ ದೌರ್ಬಲ್ಯಗಳು, ಮನುಷ್ಯನ ಸಣ್ಣತನಗಳು, ಅದನ್ನ ಎತ್ತಿ ತೋರಿಸ್ತಾ ಅದನ್ನ ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅನೇಕ ಮುಕ್ತಕಗಳು ಉದಾಹರಣೆಗಳನ್ನ ಕೊಡ್ತಾ ಡಿ ವಿ ಜಿ ಅವರು ಮುಂದೆ ವರ್ಣಿಸ್ತಾರೆ. ಮತ್ತೆ ಇದರಲ್ಲಿ ರಿಯಲಿಸಂ ಅಂದ್ರೆ ವಾಸ್ತವವಾದವೂ ಕೂಡ ಬಹಳ ಪ್ರಬಲವಾಗಿ ಬರ್ತಾ ಇರುತ್ತೆ. ಬರೀ ಏನು ಶಾಸ್ತ್ರ ಇರೋದು ಹೇಳಕ್ಕೆ, ಬದನೆಕಾಯಿ ಇರೋದು ತಿನ್ನಕ್ಕೆ ಅಂತೀವಲ್ಲ ನಾವು, ಹಾಗೆ ಶಾಸ್ತ್ರ ಹೇಳುತ್ತೆ ಕಗ್ಗದಲ್ಲಿ ಏನೋ ಹೇಳಿದ್ದಾರೆ ಅದಕ್ಕೂ ನಿತ್ಯ ಜೀವನಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಅಲ್ಲ. ನಿತ್ಯ ಜೀವನದ ಪ್ರತಿಯೊಂದು ಕಷ್ಟಗಳು, ನಷ್ಟಗಳು, ತೊಂದರೆಗಳು ಎಲ್ಲವನ್ನೂ ಗಮನಿಸ್ತಾ ಅದರಿಂದ ಮನುಷ್ಯನ ಭಾವನಾತ್ಮಕ ಜೀವನದ ಮೇಲೆ ಏನು ಅಲ್ಲೋಲೋ ಕಲ್ಲೋಲೋ ಆಗ್ಬೋದು ಅನ್ನೋದನ್ನು ಪ್ರತಿಪಾದಿಸಿ ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಈ ದೇವರು ಅಂತೆಲ್ಲ ನಾವೀಗ ಮಾತಾಡ್ತಾ ಇದ್ದೀವಿ, ಮೂರನೇ ಇದರಲ್ಲೇನೆ ಬಂದಿದೆ. ದೇವರಂದ್ರೇನು, ನಮಗೆ ಗೊತ್ತಿಲ್ಲದೆ ಇರೋದರ ಎಲ್ಲದರ ಒಟ್ಟು ಹೆಸರೇ, ಧರ್ಮ ಅಂದ್ರೇನು, ಅದೆಲ್ಲ ಏನು ಸುಮ್ಮನೆ ಟೊಳ್ಳು ವಿಚಾರವ ಅಂತೆಲ್ಲ ಬರ್ತಾ ಇರ್ತದೆ.

0: ಒಂದು ಕಡೆ ಡಿ ವಿ ಜಿ ಅವರು ಹೇಳ್ತಾರೆ ಉದರ ದೇವರ ಮುಂದೆ ಬೇರೆ ಯಾವ ದೇವರಿದ್ದಾರೆ ಅಂತ. ಹೊಟ್ಟೆ ದೇವರೇ ಮುಖ್ಯವಾದಂಥ ದೇವರು, ಹೊಟ್ಟೆ ದೇವರಿಗೆ ನಾವು ನೈವೇದ್ಯ ಮಾಡಲಿಲ್ಲ ಅಂದರೆ ಇನ್ಯಾವ ದೇವ್ರಿಗೂ ಕೈ ಮುಗಿಯೋಣ ಅಂತ ಅನ್ಸಲ್ಲ. ಸೊ ಅಷ್ಟು ಪ್ರಖರವಾದಂತಹ ಒಂದು ವಾಸ್ತವವಾದ ನಿತ್ಯ ಜೀವನದಲ್ಲಿ ನಾವು ಸರಿಯಾಗಿರಬೇಕು ಅಂತ. ಆದರೆ ಅದರ ಒಂದು ಪೂರೈಸುವಿಕೆಯಲ್ಲಿ ನಾವು ಒಳ್ಳೆಯತನವನ್ನು ನಾವು ಬಿಡಬಾರ್ದು, ಮಾರ್ಗದಿಂದ ಸನ್ಮಾರ್ಗದಿಂದ ನಾವು ವಿಚಲಿತರಾಗಬಾರ್ದು ಅಂತ. ಸೊ ವಿಚಲಿತರಾಗುವಾಗ ಏನಾಗುತ್ತೆ, ನಮ್ಮಲ್ಲಿ ಇನ್ನೊಬ್ಬರನ್ನ ಕಂಡಾಗ ಹೊಟ್ಟೆ ಉರಿ ಬರ್ಬೋದು. ಸೊ ಈಗ ಈ ಹೊಟ್ಟೆ ಹಸಿವು ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಕಡೆ ಚೆನ್ನಾಗಿ ಹೇಳ್ತಾರೆ.
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ನಮಸ್ತೆ. ನಮಸ್ತೆ, ತಮ್ಮ ಹೆಸರು?
2: ಶೋಭಾ ಅಂತ. ಶೋಭಾ ಅಂತ
0: ಸಂತೋಷ. ನೀವ್ ಕಗ್ಗ ಯಾವಾಗ ಓದಿದ್ರಿ?
2: ನಾವ ಅದು ಮೊದ್ಲು ಒಂದ್ ಸಲ ಯಾವಾಗ ನಾವು ಓದಿದ್ವಿ ಸರ್, ಅದು ಇವಾಗ ಮತ್ತೆ ರಿಪೀಟ್ ಆಗ್ತಿರೋದ್ರಿಂದ
0: ಒಳ್ಳೇದಾಗ್ತಾ ಇದೆ ನಂಗೆ. ಅದು ಕಗ್ಗದ ಪದ್ಯಗಳನ್ನ ನೀವು ಓದುವ ಪ್ರಯತ್ನನೂ ಮಾಡ್ತಾ ಇದ್ದೀರಾ ಪುಸ್ತಕ ಇಟ್ಕೊಂಡು? ಬಹಳ ಸಂತೋಷ. ವೆರಿ ಗುಡ್, ಸಂತೋಷ ಆಯ್ತು. ನೀವು ಕೂಡ ಅದನ್ನ ಅಧ್ಯಯನ ಮಾಡ್ತಾ ಇದ್ದು ಅದನ್ನ ಅನ್ವಯ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಹೇಳ್ಕೊಡಿ ಅದನ್ನ, ಮನೆಯಲ್ಲಿ ಮಕ್ಕಳು ಕೂಡ ಅದನ್ನ ಹೇಳ್ತಾ ಬಂದ್ರೆ ಬಹುಶಃ ಮುಂದೆ ಅವ್ರು ದೊಡ್ಡವರಾದಾಗ ಅದು ಅವ್ರಿಗೆ ಮಾರ್ಗದರ್ಶಕವಾಗತ್ತೆ. ಆಯ್ತು ನಮಸ್ಕಾರ.
1: ಓಕೆ, ಧನ್ಯವಾದಗಳು ಸ್ವಭಾವ ಕರೆ ಮಾಡಿದ್ದಕ್ಕೆ.
0: ಸೊ ಹಾಗೆ ಈ ನಮ್ಗೆ ಸಾಧಾರಣವಾಗಿ ಬರುವಂಥದ್ದು ಈ ಕೋಪ ಯಾಕೆ ಬರುತ್ತೆ, ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಉರಿ ಇದೆಲ್ಲ. ಸೊ ಆದರೆ ಇನ್ನೊಂದು ಕಡೆ ಹೇಳ್ತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂತೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಬೆಂಕಿ ನೆಟ್ಟಿಹನು ನರನೋಳ್ಳಂತ. ವಿಧಿ ಬರೀ ಹೊಟ್ಟೆಯ ಹಸಿವು ಅನ್ನೋದು ಮಾತ್ರ ಅಲ್ಲದೆ ಹೊಟ್ಟೆ ಕಿಚ್ಚು ಅನ್ನೋವಂಥದ್ದನ್ನು ಕೂಡ ಮನುಷ್ಯನಲ್ಲಿ ತುಂಬಿಸ್ಬಿಟ್ಟಿದ್ದಾನೆ ಅಂತ. ಸೊ ಹಾಗೆ ಆ ಹೊಟ್ಟೆ ಕಿಚ್ಚನ್ನ ನಾವು ದಾಟಬೇಕಾದ್ರೆ ಹೇಗೆ, ಏನ್ ಮಾಡಿದ್ರೆ ಅದನ್ನ ನಾವು ಇದ್ ಮಾಡ್ಕೊಳ್ಬಹುದು, ಸೊ ಅದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಇದನ್ನೆಲ್ಲ ಕೆಲವು ಸುಂದರವಾದಂತ ಉದಾಹರಣೆಗಳನ್ನ ಕೊಡ್ತಾ ಡಿ ವಿ ಜಿ ಅವರು ವರ್ಣನೆಯನ್ನ ಮಾಡ್ತಾರೆ. ಸೊ ಹಾಗೆ ನಕಾರಾತ್ಮಕವಾದಂಥವು ಇವೆಲ್ಲ ಇವೆ, ಆದ್ರೆ ಅದನ್ನ ದಾಟಿ ಸಕಾರಾತ್ಮಕವಾದಂಥದ್ದನ್ನು ತೋರಿಸುವಂಥದ್ದು ಇದರಲ್ಲಿ ಬಹಳ ಮುಖ್ಯ. ಮತ್ತೆ ಹಿಂದೆ ಆದಂತಹ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೇಗೆ ನಾವು ಜೀವನದಲ್ಲಿ ಎಡುತ್ತೀವಿ ಅನ್ನೋದನ್ನ ತೋರಿಸ್ತಾರೆ. ಈಗ ಅನೇಕ ಯುದ್ಧಗಳು ನಡೆದವು, ಆ ಯುದ್ಧಗಳಿಗೆ ಈ ತರದ ಯಾವುದೋ ಒಂದು ಕಾಮನೆಗಳೇ ಕಾರಣ, ನಾನೇ ದೊಡ್ಡವನಾಗಬೇಕು ಅನ್ನೋಂತ ಒಂದು ಅಹಂಕಾರ ಇರಬಹುದು, ಅಥವಾ ಇನ್ನೊಬ್ಬರನ್ನು ತುಳಿಬೇಕು ಅನ್ನೋಂತ ದೌರ್ಜನ್ಯದ ಪ್ರವೃತ್ತಿ ಇರಬಹುದು. ಸೊ ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ಅವರು ಅದರಲ್ಲಿ ಅಡಕ ಮಾಡ್ತಾರೆ. ಸೊ ಈಗ ಕ್ಲಿಯೋಪಾತ್ರಾದ ಒಂದು ಉದಾಹರಣೆಯನ್ನು ಕೊಡ್ತಾ, ಕ್ಲಿಯೋಪಾತ್ರ ಅಷ್ಟೆಲ್ಲ ಸುಂದರವಾಗಿದ್ಲು, ಬಹಳ ಅದು ವಿಶ್ವ ಸುಂದರಿ ಕ್ಲಿಯೋಪಾತ್ರ. ಸೊ ಅವಳನ್ನ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಆ ರಾಜ್ಯದ ಮೇಲೆ ಒಬ್ಬ ದಂಡೆತ್ತಿ ಹೋಗಿ ಹೇಗೆ ಇಡೀ ಜನಾಂಗಕ್ಕೆ ತೊಂದರೆ ಆಯಿತು. ಸೊ ಈ ರೀತಿ ಅನೇಕ ಅಂಶಗಳನ್ನ ಎತ್ತಿ ತೋರಿಸ್ತಾ ನಮ್ಮಲ್ಲೂ ಕೂಡ ಆ ತರದ ನ್ಯೂನತೆಗಳು, ಆ ತರದ ಕಾಮನೆಗಳು ನಮ್ಮಲ್ಲೂ ಬರಬಹುದು. ನಾವು ಆ ರೀತಿ ಎಡುವಂತ ಸಂದರ್ಭಗಳು ಬರುತ್ತೆ, ಅದಕ್ಕೆ ಜಾಗೃತರಾಗಿ ಇರಬೇಕು ಅನ್ನೋದನ್ನ ಸುಂದರವಾದಂತ ಕಗ್ಗದ ಪದ್ಯಗಳ ಮೂಲಕ ಅವರು ತೋರಿಸ್ಕೊಡ್ತಾರೆ.
1: ಸರ್, ಇದರ ಜೊತೆಗೆ ಈಗ ಒಂದು ಎಸ್ಎಸ್ ಇರ್ಬೋದು, ಒಂದು ವೈಫಲ್ಯ ಇರ್ಬೋದು, ಇವೆರಡನ್ನು ಕೂಡ ಸಮಾನವಾಗಿ ಒಂದು ಸ್ವೀಕರಿಸ್ತಕ್ಕಂಥ ಕುರಿತು ಕಗ್ಗ ಏನು ಹೇಳಕ್ಕೆ ಬಯಸುತ್ತೆ?
0: ಸೊ ಇದು ಬಹಳ ಮುಖ್ಯವಾದಂಥದ್ದು. ನಮ್ಮಲ್ಲಿ ಭಗವದ್ಗೀತೆ ನಾವು ಹೆಚ್ಚಾಗಿ ಕೇಳೋದು ಮಾಡೋದು ಏನು ನಾವು ಅದ್ರ ಕಡೆ ಗಮನನೇ ಕೊಡಲ್ಲ. ಆದರೆ ನಿಜವಾಗ್ಲೂ ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗದ ರೀತಿಯ ಒಂದು ಗ್ರಂಥಗಳನ್ನು ಓದ್ತಾ

0: ಅದರ ವಿಚಾರವನ್ನು ನಾವು ತಿಳ್ಕೊಂಡ್ರೆ ಈ ರೀತಿಯ ಸಂದಿಗ್ಧತೆ, ಸೋಲು ಗೆಲುವು, ಲಾಭ ನಷ್ಟ ಇವುಗಳನ್ನೆಲ್ಲ ನಾವು ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಅನ್ನುವಂಥ ಒಂದು ಮನೋದಾರ್ಢ್ಯ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲ ಅಳವಡಿಸ್ಕೊಂಡು ನಮಗೆ ವಿಚಾರಗಳನ್ನು ತಿಳಿಸೋವಂಥ ಒಂದು ಇದಕ್ಕೇ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಕೂಡ ಹೇಳುವಂಥದ್ದು. ಸೊ ನಾವು ಈ ಸೋಲು ಗೆಲುವುಗಳನ್ನು ಯಾವ ಮಟ್ಟದಲ್ಲಿ ಸ್ವೀಕರಿಸಿ ಯಾವ ಮಟ್ಟದಲ್ಲಿ ಇಟ್ಕೊಳ್ಬೇಕೋ ಅಲ್ಲೇ ಇಟ್ಕೋಬೇಕು. ಅದನ್ನು ಬಿಟ್ಟು ಅದೇ ಅತ್ಯಂತ ಮುಖ್ಯವಾದಂಥದ್ದು, ಅದೇ ಜೀವನದ ಕೊನೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಭಾವಿಸ್ಬಿಟ್ರೆ ಆಗ ಅದರ ಮುಂದಿರುವಂಥದ್ದು ಏನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಗೌಣ ಮಾಡಿದಂಗೆ ಆಗುತ್ತೆ. ಸೊ ಹಾಗೆ ಜೀವನದಲ್ಲಿ ಯಾವ ಹಂತವೂ ಕೂಡ ಇಟ್ಸ್ ನಾಟ್ ದ ಎಂಡ್, ಇಟ್ಸ್ ನಾಟ್ ದ ಡೆಡ್ ಎಂಡ್, ದೇರ್ ಇಸ್ ಆಲ್ವೇಸ್ ಎ ನ್ಯೂ ಬಿಗಿನಿಂಗ್. ಅದು ಸದಾಕಾಲ ಅದು ಇನ್ನೊಂದು ನಾಳೆಗೆ ಅದು ನಾಂದಿ ಆಗತ್ತೆ ಹೊರತು ಇವತ್ತಾಗಿರುವಂಥ ಸೋಲನ್ನ ನಾವು ಯಾವತ್ತೂ ಅದೇ ಕಡೆ ಅಂತ ಅನ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಅನೇಕ ಸುಂದರ ರೀತಿಯಲ್ಲಿ ಕಗ್ಗದಲ್ಲೂ ಕೂಡ ಹೇಳಲಾಗಿದೆ. ಅದು ಈಗ ಕೂಡ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮಾನವತೆ ನಶ್ವರ, ಮಾನವ ನಶ್ವರ, ಆದರೆ ಮಾನವತೆ ಶಾಶ್ವತ ಅಂತ. ಸೊ ನಾವು ಯಾವಾಗಲೂ ಅಷ್ಟೇ ಇವತ್ತಿನ ಅಥವಾ ಈ ವರ್ಷದ ಅಥವಾ ಈ ದಶಕದ ಈ ಪರೀಕ್ಷೆಯ ಈ ಬೆಳೆಯ ಫಲವನ್ನು ಮಾತ್ರ ನಾವು ನೋಡ್ತಾ ಸೀಮಿತಗೊಳಿಸ್ಕೊಳ್ತಾ ಹೋದರೆ ಆಗ ನಷ್ಟವಾದಾಗ ಮುಳುಗೋಗೋಣ ಅನ್ಸುತ್ತೆ, ಲಾಭ ಜಾಸ್ತಿ ಬಂದಾಗ ಓ ನಾನು ಆಕಾಶಕ್ಕೆ ಏರ್ಬಿಟ್ಟೆ ಅಂತ ಅನ್ಸುತ್ತೆ. ಇವೆರಡೂ ಕೂಡ ಎಲ್ಲೋ ಒಂದು ಕಡೆ ಒಂದು ಈಕ್ವಲೈಸರ್, ಒಂದು ಸಮಾನಗೊಳಿಸುವಂತ ಒಂದು ಶಕ್ತಿ ಇದೆ, ಅದನ್ನ ನಾವು ಗುರುತಿಸ್ಕೊಳ್ಬೇಕು ಅಂತ. ಸೊ ಹಾಗೆ ನಾವು ಪ್ರಾರಂಭ ಮಾಡುವಾಗಲೇ ಕೆಲಸದಲ್ಲಿ ಈ ತರದ ವರಗಳನ್ನ ಬೇಡ್ಕೊಳ್ಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಒಂದು ಕಗ್ಗದ ಇದು ಉದಾಹರಣೆ ಕೊಡೋದಾದ್ರೆ ನಾವು ನಾಲ್ಕು ರೀತಿಯ ವರಗಳನ್ನು ನಾವು ಬೇಡ್ಕೊಳ್ಬೇಕಂತೆ. ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ನಾವು ಹೆಚ್ಚಾಗಿ ಕಾಣಬೇಕು ಅಂತಂದ್ರೆ ನಾಲ್ಕು ವರಗಳು. ನಾವು ದೇವಸ್ಥಾನಕ್ಕೆ ಹೋದಾಗ ಸಾಧಾರಣ ನಾವು ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತೀವಿ. ಆದರೆ ನಾಲ್ಕು ಮುಖ್ಯವಾದಂಥ ಒಳ್ಳೆಯ ವರಗಳು ಯಾವುದಪ್ಪ ಅಂತಂದ್ರೆ ಪರಿಮಿತಿಯ ನರಿತ ಆಸೆ. ನಮ್ಗೆ ಆಸೆ ಇರಬೇಕು, ಆದರೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ, ಎಷ್ಟನ್ನ ನಾವು ಅಗಿದು ಜೀರ್ಣಿಸಿಕೊಳ್ಳಬಲ್ಲವೋ ಅಷ್ಟನ್ನ ಬಾಯಿಗೆ ಹಾಕೋಬೇಕು. ಸೊ ಹಾಗೆ ಪರಿಮಿತಿಯ ನರಿತ ಆಶೆ, ಪರವಶತೆ ಎಳಿದ ಸುಖ. ನಮಗೆ ಸುಖ ಕೊಡಬೇಕು ಅಂತಂದ್ರೂ ಕೂಡ ಅದು ಪರರ ವಶವಾಗಬಾರ್ದು, ಮತ್ತೆ ನಮ್ಮನ್ನ ಪರವಶತೆಗೆ ತಗೊಂಡು ಹೋಗಬಾರ್ದು. ಸುಖದಲ್ಲಿದ್ದಾಗ ಆ ಎಚ್ಚರಿಕೆ ನಮ್ಮಲ್ಲಿರಬೇಕು. ಆಂತರಿಕವಾಗಿ ನಮಗೆ ಸಂತೋಷದ ಸಂದರ್ಭಗಳನ್ನು ನಾವಾಗಿ ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಸೊ ಇದು ಸಕಾರಾತ್ಮಕವಾಗಿ ನಾವು ನೋಡಿಕೊಂಡಾಗ ಇನ್ನೊಬ್ಬರಿಂದ ನನ್ನ ಮೇಲಾದಂಥ ಪರಿಣಾಮವನ್ನು ನಾನು ನಿಯಂತ್ರಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಗ ಯಾರೋ ಏನೋ ಹೇಳಿದ್ರಿಂದ ನನಗಾದಂಥ ಬೇಸರ ಇರ್ಬೋದು, ಅಥವಾ ಇನ್ಯಾರೋ ನನಗಿಂತ ಹೆಚ್ಚು ಮಾಡಿಬಿಟ್ರು ಅನ್ನೋಂಥ ನನ್ನ ಸೋಲಿನ ಭಾವನೆ ಇರಬಹುದು, ಅದನ್ನು ನನ್ನ ಮಟ್ಟಕ್ಕೆ ನಾನು ಗುರುತಿಸ್ಕೊಳ್ತೀನಿ ಹೊರತು ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ಅದರಿಂದ ನನಗೆ ಹಿಂಗಾಗೋಯ್ತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ಹಾಗೆ ಅದರ ಜೊತೆಗೆ ಪರಮಾರ್ಥವನ್ನು ಬಿಡದೆ ಇರುವಂತಹ ಒಂದು ನಮ್ಮ ಜೀವನದ ಸತ್ಯ ಮಾರ್ಗ, ಮತ್ತೆ ನಾನು ಯಾವುದೇ ಲೋಕೋದ್ಯೋಗ ಯುಕ್ತಿಯನ್ನು ಮಾಡಿದರೂ ಕೂಡ, ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನಾಲ್ಕು ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋಂಥ ಭಾವನೆ. ಸೊ ಈ ಭಾವನೆಗಳನ್ನು ನಾವು ನಮ್ಮಲ್ಲಿ ತಂದುಕೊಂಡ್ರೆ ಆಗ ಈ ಸೋಲು ಗೆಲುವುಗಳನ್ನು ಏರುಪೇರುಗಳನ್ನು ನಾವು ಒಂದು ರೀತಿಯ ಆಂತರಿಕ ಸ್ಥಿರತೆಯಿಂದ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಮುಂದೆ ನಾವು ಕಗ್ಗದ ಇತರ ವಿಚಾರಗಳನ್ನು ಇತರ ಇದನ್ನು ಓದುವಾಗ ಕೂಡ ಅನೇಕ ಅಂಶಗಳು ಹೊರಬರುತ್ತವೆ ಅಂತ ಅನ್ಸುತ್ತೆ.
1: ಸರ್, ಈಗ ತಾವು ಮಾತನಾಡ್ತಾ ಇರಬೇಕಾದಾಗ ಅದ್ರ ಜೊತೆಗೆ ಈಗ ಪ್ರಸ್ತುತ ಈ ಒಂದು ಒತ್ತಡದ ಜೀವನದಲ್ಲಿ ಈ ಒಂದು ಸಂತೋಷದಿಂದ ಬದುಕನ್ನು ನಾವು ಕಗ್ಗದ ಯಾವ ಮುಕ್ತಕದ ಒಂದು ಮಾರ್ಗದರ್ಶನ ನೀಡುತ್ತೆ ಸರ್?
0: ಸೊ ಹಾಗೆ ಅದು ಅನೇಕ ಸುಂದರವಾದಂಥ ಮುಕ್ತಕಗಳು ನಮಗೆ ಇದಿರುತ್ತೆ, ನಮಗೆ ಉದಾಹರಣೆಗಳು ಅನೇಕ ಸಿಗ್ತವೆ. ಆದರೆ ನಾನು ಒಂದು ಈ ವಿಷಯ ಇದರಲ್ಲಿ ಹೇಳಬೇಕಾಗಿದ್ದು ಈಗ ನಾವು ಯಾವ ಯಾವ

0: ರೀತಿಯಲ್ಲಿ ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಯಾವುದ್ರದ್ದಾದ್ರೂ ಹಿಂದೆ ನಾವು ಓಡ್ತಾ ಇರ್ತೀವಲ್ವ. ಸೊ ಅದ್ರ ಅಂಥದ್ರ ಬಗ್ಗೆ ಸುಂದರವಾದಂತ ಇದಿದೆ. ಸೊ ಅದು ಬೇಕು ಇದು ಬೇಕು ಬೇಕಿನಾಗಿ ಇನ್ನೊಂದು, ಸೊ ಒಂದು ಬಂದ್ಮೇಲೆ ಅದು ಸಾಕ ಅಂತಂದ್ರೆ ಇಲ್ಲ ಅದೇ ಥರದ್ದು ಇನ್ನೊಂದು ಬೇಕು ಅನ್ಸುತ್ತೆ, ಅದು ಅದು ಸಿಕ್ಕದ ಮೇಲೆ ಬೇಕು ನನಗೆ ಇನ್ನೊಂದು ಬೇಕು ಅಂತ ಅನ್ಸುತ್ತೆ. ಸೊ ಹಾಗೆ ಆ ಬೇಕುಗಳನ್ನ ನಮ್ಮಲ್ಲಿ ಇದು ಮಾಡಿದ್ದಾನೆ. ಸೊ ಏನಂದು ಸೃಷ್ಟಿಸಿದನೋ ಈ ಬೇಕಿನ ಬೇಕುಗಳ ಒಂದು ಶಾಪವನ್ನ ಅಂಥೇಳಿ ಒಂದ್ ಕಡೆ ಕಗ್ಗದಲ್ಲಿ ಹೇಳ್ತಾರೆ. ಸೊ ಆ ಬೇಕುಗಳನ್ನ ನಾವು ಅಟ್ಟಿಸ್ಕೊಂಡು ಹೋಗ್ತಾ ಹೋಗ್ತಾ ಅದು ಹೆಂಗೆ ಅಂತಂದ್ರೆ, ಒಂದು ಜಿಂಕೆ, ಆ ಜಿಂಕೆ ಅಲ್ಲೆಲ್ಲೋ ಒಂದ್ ಕಡೆ ಹಸಿರಿದೆ ಅಂತ ಕಾಣಿಸ್ತು, ಇಲ್ಲಿಂದ ನೋಡಿದಾಗ ಆ ಹಸಿರು ಅಲ್ಲಿದೆ ಅಂತ ಕಾಣಿಸ್ತು, ಅಲ್ಲಿಗೆ ಓಡೋಯ್ತದ್ದು. ಅಲ್ಲಿಗೆ ಓಡೋವಾಗ ಅಲ್ಲಿ ಹುಲ್ಲು ಮೇಯೋದಕ್ಕೆ ಶುರು ಮಾಡಿದಾಗ ಕತ್ತಿತ್ತು ನೋಡುತ್ತೆ ಇನ್ನೊಂದ್ ಕಡೆ ಹಸಿರು ಚೆನ್ನಾಗಿದೆಯೇನೋ ಅಂತ ಅನ್ಸುತ್ತೆ. ಸೊ ಅದು ಅಲ್ಲಿಗೆ ಓಡೋಗುತ್ತೆ. ಸೊ ತಿರ್ಗಾ ಅಲ್ಲಿ ಇನ್ನೊಂದ್ ಕಡೆ ಓಡೋಗುತ್ತೆ. ಸೊ ಹಾಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಹಂಗೆ ಹಸಿರನ್ನ ಹುಡುಕ್ತಾ ಸುಮ್ಮನೆ ಓಡಾಡ್ತಾ ಇರೋಂತಹ ಒಂದು ಜಿಂಕೆಯೋ ಹುಲ್ಲೆಯೋ ಆ ರೀತಿಯಲ್ಲಿ ಮನುಷ್ಯ ಓಡಾಡ್ತಾ ಇರ್ತಾನೆ. ಅದನ್ನ ಅದು ಬಹಳ ಒಂದು ಮುಖ್ಯವಾದಂತ ಸಂದೇಶ. ಆ ರೀತಿ ಮಾಡದೆ ಇರುವ ವರ್ತಮಾನವನ್ನ ನಾವು ಚೆನ್ನಾಗಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದರ ಕಡೆ ನಾವು ಯೋಚನೆ ಮಾಡಬೇಕು ಅಂತ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ. ನಾನು ರಾಜು ಅಂತ 8th ward ಸರ್ಗೂರಿಂದ ಮಾತಾಡ್ತಾ ಇದ್ದೀನಿ.
1: ರಾಜು ಅವರೇ ಹೇಳಿ, ನಮ್ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೇಳಿ
2: ಸರ್. ನಮಸ್ಕಾರ ಸರ್.
0: ನಮಸ್ಕಾರ ಹೇಳಿ ರಾಜು ಅವರೇ.
2: ನೂರನ ಸಂಚಿಕೆಗೆ ಶುಭಾಶಯಗಳು ಸರ್, ತುಂಬಾ ಖುಷಿ ಆಯ್ತು. ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಕಗ್ಗ ತುಂಬಾ ಅವಶ್ಯಕತೆ, ಅದನ್ನ ತಾವು ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ನಾನು ಡಿ ಎಸ್ ನಟೇಶ್ ಅವ್ರದ್ದು, ಕರ್ಜಗಿ ಅವ್ರದ್ದು ಅದೆಲ್ಲ ಕೇಳ್ತಿದ್ದೆ.
0: ಅವರೆಲ್ಲ ಅದ್ಭುತವಾದಂತ ಮಾತುಗಾರರು, ಅದ್ಭುತವಾದ ವಿದ್ವಾಂಸರು.
2: ಹೌದು ಸರ್, ಅವ್ರು ಯಾಕೆನೋ ನಿಮ್ದು ಒಂದು ವಿಶೇಷವಾದಂತ ಇದು ಚೆನ್ನಾಗಿದೆ ಸರ್, ಖುಷಿ ಆಯ್ತು ಫೋನ್ ಮಾಡೋಣ ಅನ್ಸ್ತು. ಅದ್ರ ಜೊತೆಗೆ ಮುದ್ದುರಾಮನ ಶಿವಪ್ಪ ಅವ್ರದ್ದು ಅದನ್ನು ನಿಮ್ಮ ಇದರಲ್ಲಿ ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ.
0: ಹೌದು, ಮಾಡೋಣ ಮಾಡೋಣ. ತುಂಬಾ
2: ಶಿವಪ್ಪ ಅವ್ರದ್ದು
0: ತುಂಬಾ
2: ಚೆನ್ನಾಗಿರುತ್ತೆ, ನಿಮ್ದೇ ಆದ ಶೈಲಿಯಲ್ಲಿ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ ಸರ್. ಶುಭಾಶಯ ತಿಳಿಸೋದಕ್ಕೆ, ಅಭಿನಂದನೆ ತಿಳಿಸೋದಕ್ಕೆ ಫೋನ್ ಮಾಡಿದೆ ಸರ್.
0: ಸಂತೋಷಪ್ಪ,
1: ಧನ್ಯವಾದಗಳು ರಾಜ ಅವರೇ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್
1: ಯು. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈ ಒತ್ತಡದ ಜೀವನದಲ್ಲೂ ಕೂಡ ನಾವು ಸಂತೋಷದಿಂದ ಬದುಕೋದನ್ನ ಹೇಗೆ ನಾವು ಕಗ್ಗದ ಮುಕ್ತಕ ಮಾರ್ಗದರ್ಶನಗಳ ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತನಾಡ್ತಾ ಇದ್ರಿ.
0: ಸೊ ಇದು ನಮ್ಗೆ ಯಾವ ರೀತಿಯಲ್ಲಿ ನಾವು ಎಡುತ್ತೀವಿ ಅನ್ನೋದನ್ನು ಒಂದು ಹಂತ ಹಂತಗಳಾಗಿ ಕೆಲವು ಮುಕ್ತಕಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದ್ ಕಡೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನ್ನೇ ಮಂಕುತಿಮ್ಮ ಅಂತ. ಸೊ ನಮಗೆ ಇದನ್ನ ಡಿ ವಿ ಜಿ ಅವರು ಮನಃಶಾಸ್ತ್ರಜ್ಞರೇನಲ್ಲ, ಮೇಧಾವಿಗಳು, ಆದರೆ ಅವರು ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವರೇನಲ್ಲ. ಆದರೆ ಇವತ್ತಿನ ಮನಃಶಾಸ್ತ್ರದ ಸೈಕಾಲಜಿಯನ್ನು ನಾವು ನೋಡಿದಾಗ ಅದರಲ್ಲಿ ಅಡಕವಾಗಿರುವಂಥ ಅನೇಕ ಅಂಶಗಳು ಇಲ್ಲಿ ಈ 4 ಸಾಲುಗಳಲ್ಲಿ ಅಡಕವಾಗಿದೆ, ಅದರಲ್ಲಿರುವಂಥವು ಅನೇಕ. ಸೊ ನಮಗೇನು ಮೊದಲು ಅನ್ನದಾತುರ, ನಮಗೆ ತಿಂಡಿ ಬೇಕು, ಊಟ ಬೇಕು, ಸೊ ಹೊಟ್ಟೆಗೆ ಬೇಕು ಫಸ್ಟ್. ಸೊ ಆ ಹೊಟ್ಟೆಗೆ ಫಸ್ಟು ಆಯಿತು ಅಂತಂದ್ರೆ ನೆಕ್ಸ್ಟ್ ಚಿನ್ನದಾತುರ ಅಂತೆ, ನಾನು ಆಸ್ತಿ ಮಾಡ್ಕೋಬೇಕು. ಹೊಟ್ಟೆಗಿರೋವರು, ಹೊಟ್ಟೆ ಖಾಲಿ ಇರೋವರೆಗೂ ಚಿನ್ನ ನನಗೆ ಬೇಕು ಅಂತ ಅನ್ಸಿರ್ಲಿಲ್ಲ. ಇದು ಹೊಟ್ಟೆ ಒಂದ್ಸತಿ ತುಂಬಿತು ಅಂದ ತಕ್ಷಣ ಅದು ಬೇಕು ಇದು ಬೇಕು ಅಂತ. ಸೊ ಚಿನ್ನದಾತುರ ತೀಕ್ಷ್ಣ, ಹೊಟ್ಟೆಗೆ ಒಂದು ಲಿಮಿಟ್ ಇದೆ, ತಟ್ಟೆ ತುಂಬ ಅನ್ನ ತಿಂದ್ಮೇಲೆ ನನಗಿನ್ ಸಾಕಪ್ಪ ಅಂತ ತಟ್ಟೆ ಪಕ್ಕಕ್ಕೆ ತಳ್ತೀನಿ. ಚಿನ್ನದಾತುರಕ್ಕೆ ಆ ಥರ ಏನಿಲ್ಲ, ಒಂದು ಬ್ಯಾಂಕ್ ಅಕೌಂಟು ಇನ್ನೊಂದು ಬ್ಯಾಂಕ್ ಅಕೌಂಟು, ಅಕೌಂಟಿಗೆ ಇರೋದು ಅಕೌಂಟಿಗೆ ಇಲ್ಲದೆ ಇರೋದು. ಸೊ ಅದನ್ನು ಹಾಗೆ ನಾನು ಹಳ್ಳಕ್ಕೆ ಬೀಳ್ತಾ ಹೋಗ್ತೀನಿ. ಚಿನ್ನದಾತುರ ಅದಕ್ಕಿಂತ ತೀಕ್ಷ್ಣ, ಇವೆಲ್ಲವನ್ನು ದಾಟಿದಂಥದ್ದು ನಮ್ಮ ಹೆಣ್ಣು ಗಂಡೊಲವು. ಸೊ ಇವತ್ತಿನ ಜೀವನದಲ್ಲೂ, ಇವತ್ತಿನ ಒಂದು ಸಮಾಜದಲ್ಲೂ ಕೂಡ ನಾವು ನೋಡಿದಾಗ ಈ ಒಂದು ಪ್ರಾಬ್ಲಮ್ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಹೆಣ್ಣು ಗಂಡಿನ ಸಂಬಂಧ, ವೈವಾಹಿಕ ಜೀವನದಲ್ಲಿ ಬರುವಂತಹ ವ್ಯತ್ಯಾಸಗಳು, ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ಗದ ಬಗ್ಗೆ ಮಾತನಾಡ್ತಿದ್ರೆ, 100ನೇ ಸಂಚಿಕೆ ಕುರಿತು ಹೇಳಿ ತಮ್ಮ ಪ್ರಶ್ನೆ ಏನಂತ.
3: ನಮಸ್ತೆ ಸರ್.
0: ನಮಸ್ಕಾರ.

0: ನಿಮ್ಮ ನೂರು ಸಂಚಿಕೆಗಳು ಬಹಳ ಚೆನ್ನಾಗಿ ಮೂಡ್ ಬಂದ ಸರ್, ಒಂದಲ್ಲ ಒಂದ್ ರೀತಿ ಹೊಸ ದಾರಿಗಳು ತೋರಿಸ್ಕೊಟ್ಟಂಗಾಯ್ತು ಸರ್ ನಮ್ಗೆಲ್ಲ.
1: ಥ್ಯಾಂಕ್ ಯು. ತಾವು ಕೇಳಿದ್ದು ಕೇಳಿಸ್ಕೊತಾ ಇದ್ದೀರಿ ಅಂತಂದ್ರೆ ತುಂಬಾ ಸಂತೋಷ.
0: ಈಗಿನ ಜೀವನ್ಗೆ ಹೊಸ ಮೌಲ್ಯಗಳು ತಂದ್ಕೊಡ್ತಾವ ಸರ್, ಬಹಳ ಚೆನ್ನಾಗಿತ್ತು ಮೌಲ್ಯಗಳ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲಕ್ಕೂ ಅನುಕೂಲವಾಯ್ತು ಅಂತ ನನ್ನ ಅಂದಾಜು.
1: ಹೌದು ಹೌದಪ್ಪ.
2: ಏನಾದ್ರು ಇದೆಯಾ ನಾಗರಾಜರೆ ಮಾತನಾಡೋದು? ಓಕೆ, ಧನ್ಯವಾದಗಳು ನಾಗರಾಜರೆ ಕರೆ ಮಾಡಿದ್ದಕ್ಕೆ.
1: ಹಾಂ, ಸೊ ಆಗಲೇ ಮಾತಾಡ್ತಾ ಇದ್ವಿ. ಸೊ ಹಾಗೆ ಹೆಣ್ಣು ಗಂಡೊಲವು, ಸೊ ಅದು ನಮ್ಮನ್ನು ತಪ್ಪುದಾರಿಗೆ ಎಳೆಯೋದಕ್ಕೆ ಬಹಳ ಪ್ರಮುಖವಾದಂಥ ಒಂದು ಕಾರಣ. ಇದರಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ, ವೈಯಕ್ತಿಕ ಸಂಬಂಧಗಳ ಪ್ರಶ್ನೆ ಬರುತ್ತೆ. ಸೊ ಸಮಾಜದ ಬುನಾದಿಯನ್ನೇ ಅಳ್ಳಾಡಿಸಬಹುದಾದಂಥ ವಿಚಾರ ಇದು. ಇದನ್ನು ನಾವು ಎಷ್ಟೋ ಸರ್ತಿ ನಮ್ಮ ದುಡ್ಡಿದೆ ಇನ್ನೊಂದಿದೆ ಅಂತೆಲ್ಲ ಇರೋಂಥವರು ಕೂಡ ಅದನ್ನೆಲ್ಲ ಕಡೆಗಣಿಸಿ ಈ ರೀತಿಯ ನಡವಳಿಕೆಯಲ್ಲಿ ತೊಡಗೋದನ್ನು ನಾವು ನೋಡ್ತೀವಿ. ಆದರೆ ದಿವಿಜಿಯವರು ಇನ್ನೊಂದು ಎಚ್ಚರಿಕೆಯ ಗಂಟೆ ಬಾರಿಸೋದೇನೆಂದರೆ, ಇವೆಲ್ಲದಕ್ಕಿಂತ ಮುಖ್ಯ, ಇವೆಲ್ಲದಕ್ಕಿಂತ ತೀಕ್ಷ್ಣತಮವಾದಂಥದ್ದು ಅಂತಂದರೆ ನಾನು ಅನ್ನೋಂಥ ಅಹಂಕಾರವನ್ನು ಮೆರೆಸೋವಂಥದ್ದು. ಇನ್ನೊಬ್ಬರಿಗಿಂತ ನಾನು ಜಾಸ್ತಿ, ಎಲ್ಲರ ಮೇಲೆ ನನ್ನ ಒಂದು ಆಧಿಪತ್ಯ ಬರಬೇಕು, ಆ ಥರದ ಒಂದು ಅಧಿಕಾರದ ದಾಹ ಏನಿದೆಯೋ ಅದು ಎಲ್ಲಕ್ಕಿಂತ ತೀಕ್ಷ್ಣತಮ. ಯಾಕೆಂದರೆ ಅದು ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ, ನಿನ್ನ ತನವನ್ನು, ನಿನ್ನ ಒಳಗಿರುವಂಥ ಒಳ್ಳೆಯ ತನವನ್ನೇ ಅದು ತಿಂದುಬಿಡುತ್ತೆ. ಸೊ ಹಾಗಾಗಿ ಈ ಥರದ ವಿಚಾರಗಳಿಂದ ನಾವು ದೂರ ಇರಬೇಕು ಅಂತ. ಸೊ ಹೀಗೆ ಅನೇಕ ಇದನ್ನು ನಾವು ನೋಡ್ಬೋದು. ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ನೀನು ಚೆನ್ನಾಗಾಗಿ ನೀನು ದುಡ್ಡು ಗಿಡ್ಡು ಸಂಪಾದಿಸ್ಕೊಂಡು ನೆಮ್ಮದಿಯಾಗಿರು, ಅಥವಾ ಧಾರ್ಮಿಕತೆಗೆ ಹೋಲಿ ಆಧ್ಯಾತ್ಮಿಕತೆಗೆ ಮಾಡು, ಅಷ್ಟು ಮಾತ್ರವಲ್ಲದೆ ಡಿ ವಿ ಜಿ ಅವರು ಇದರಲ್ಲಿ ವಿಶೇಷವಾಗಿ ಹೇಳುವಂಥದ್ದೇನೆಂದರೆ, ಅಲ್ಲಿಗೆ ನಿನ್ನ ಒಂದು ಇದು ನಿಲ್ಲಲ್ಲ, ನಿನ್ನ ಕರ್ತವ್ಯ, ನಿನ್ನ ಧರ್ಮ ಅದನ್ನು ದಾಟಿ ಹೋಗುತ್ತೆ ಅಂತ. ಒಂದು ಕಡೆ ಹೇಳ್ತಾರೆ, ಗೃಹದಿ ಮನೆಯಲ್ಲಿ, ರಾಷ್ಟ್ರದಿ ದೇಶಕ್ಕೋಸ್ಕರ, ಸಮಾಜದಿ ಅಕ್ಕಪಕ್ಕದವ್ರಿಗೋಸ್ಕರ, ಲೋಕಸಂಗತದಿ ನೀನು ಯಾರ ಜೊತೆ ವ್ಯವಹರಿಸ್ತೀಯೋ ಅವರೆಲ್ಲರ ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಹಕರಿಸುವಂಥದ್ದಿದೆಯಲ್ಲ ಅದು ಧರ್ಮ ಅಂತ. ಸಹಕರಿಪುದ ಅದೇ ಅಲೇ ಧರ್ಮ ಮಂಕುತಿಮ್ಮ ಅಂತ. ಸೊ ಅದು ಆಗಬೇಕಾಗಿರೋದು ಸರ್ವ ಹಿತ ಸಂಸ್ಥಿತಿ, ಎಲ್ಲರಿಗೂ ಒಳ್ಳೆಯದಾಗುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮನೆಯಲ್ಲಿ, ರಾಷ್ಟ್ರದಲ್ಲಿ, ಸಮಾಜದಲ್ಲಿ ನಮ್ಮ ಪಾತ್ರವನ್ನು ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
3: ಹಲೋ.
2: ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಕೋಡಿಗೌಡ್ರಿ ಸರ್.
2: ಕೋಡಿಗೌಡ್ರೆ, ಹಾಂ ಎಲ್ಲಿಂದ ಮಾತನಾಡ್ತಿರೋದು ಹೇಳಿ ಕೋಡಿಗೌಡ್ರೆ ಹೇಳಿ. ಸರ್ ಇದ್ದಾರೆ ಸಿತ್ತರಾಮ್ ಸರ್, ಮಾತನಾಡಿ ಸರ್.
1: ಓಕೆ,
2: ಕೇಳ್ತಾ ಇದ್ದೀರಾ ಪ್ರೋಗ್ರಾಮ್ನ? ಸಿತ್ತರಾಮ್ ಸರ್ ಮಾಡ ಆಡಿಸ್ಕೊಡ್ತಕ್ಕಂಥ ಪ್ರೋಗ್ರಾಮ್ನ
1: ಆಯ್ತಪ್ಪ, ಸಂತೋಷ.
3: ಮಧ್ಯಾಹ್ನ ಸಾಯಂಕಾಲ ಎಲ್ಲ ಎಂಟೂವರೆ ಗಂಟೆಗೂ ಕೇಳ್ತೀನಿ.
1: ಓಕೆ
2: ಓಕೆ,
1: ಆಯ್ತಪ್ಪ, ಸಂತೋಷ.
2: ಓಕೆ ಓಕೆ, ಧನ್ಯವಾದಗಳು ಕೋಡಿಗೌಡ್ರೆ ಕರೆ ಮಾಡಿದ್ದಕ್ಕೆ. ಓಕೆ ಹಾಂ ಹೇಳಿ ಕೋಡಿಗೌಡ್ರೆ, ಏನು ಮಾತಾಡೋದಿದೆಯಾ? ಓಕೆ ಹಾಂ, ಸರಿಗೆ ತಾವು ಸಾಕಷ್ಟು ವಿಷಯಗಳನ್ನು ಕೂಡ ತಾವು ಹೇಳ್ತಾ ಇದ್ರಿ. ಯಾಕಂದರೆ ಕಗ್ಗದ ಬಗ್ಗೆ ನಾವು ಎಷ್ಟೇ ಮಾತನಾಡ್ತಾ ಇದ್ರೂ ಕೂಡ ದಿನಪೂರ್ತಿ ನಾವು ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ಬೋದು. ಅದೇ ರೀತಿ ತಾವು ಕೂಡ ಹೇಳ್ತಾ ಇದ್ರಿ ಪ್ರಸ್ತುತ ಜೀವನದಲ್ಲಿ ನಾವು ಹೇಗೆ ಯಾವ ಥರ ಅನ್ನೋದ್ರ ಬಗ್ಗೆ.
1: ಸೊ ಇವತ್ತು ಇವತ್ತಿನ ಇದರಲ್ಲಿ ನಮಗೆ ಜೀವನಕ್ಕೆ ಒಂದು ಗುರಿ, ಸಮಾಜಕ್ಕೆ ವೈಯಕ್ತಿಕ ಮಟ್ಟದಲ್ಲಿ, ರಾಷ್ಟ್ರಕ್ಕೆ ಒಂದು ಗುರಿ ಅನ್ನುವಂಥದ್ದು ಇರಬೇಕು, ಒಂದು ದಿಕ್ಕಿರಬೇಕು ಅಂತ ಇರುತ್ತೆ.
2: ಹೌದು,
1: ಇವತ್ತು ನಾವು ನೋಡಿದಾಗ ಸಮಸ್ಯೆಗಳು ಯಾಕಾಗ್ತಾ ಇವೆ ಅಂತಂದಾಗ ಬಹುಶಃ ನಾವು ಇಟ್ಕೊಂಡಿರೋ ಗುರಿ ಅಷ್ಟು ಸ್ಥಿರವಾಗಿಲ್ಲವೇನೋ ಅಂತ ಅನ್ಸುತ್ತೆ, ಸರಿಯಾದ ಸಮಂಜಸವಾದಲ್ಲವೇನೋ ಅಂತ ಅನ್ಸುತ್ತೆ. ಅಲ್ಲಿ ಒಂದು ಅಗೇನ್ ನನಗೆ ಬಹಳ ಪ್ರಸ್ತುತ ಅಂತ ಅನ್ಸ್

ದಂತ ಮುಕ್ತಕ ಹೀಗೆ ಹೇಳುತ್ತೆ, ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ, ಗಾಯತ್ರಿಯನೇ ಪರಮ ಮಂತ್ರವೆಂದರಾರ್ಯರ್, ಧೀಯಂ ಪ್ರಚೋದಿಸೆಂದ ಅನುದಿನವು ಬೇಡಿದರು ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ ಅಂತ. ಸೊ ನಮಗೆ ಜೀವನದಲ್ಲಿ ಏನ್ ಬೇಕು, ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ. ಶ್ರೀಹಿ ಅಂತಂದ್ರೆ ಐಶ್ವರ್ಯ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಕಾರ್ ಇರ್ಬೇಕು.

0: ಶಕ್ತಿ ಅನ್ನೋದು ಬರೀ ದೈಹಿಕವಾಗಲ್ಲ, ಸಮಾಜದಲ್ಲಿ ನನ್ನ ಒಂದು ಪ್ರಾಶಸ್ತ್ಯ ಇರಬೇಕು, ನಾನು ಹೇಳ್ದಂಗೆ ನಾಲ್ಕಾರು ಜನ ಕೇಳಬೇಕು. ಸೊ ಅದು ಜಯವ, ಎಲ್ಲರ ಮೇಲೂ ನಾನು ಗೆಲ್ಲಬೇಕು ಅನ್ನುವಂಥದ್ದು, ಇದು ನಮಗೆಲ್ಲರಿಗೂ ಬೇಕು. ಹೌದಾ? ಇದನ್ನ ಬೇಡೋ ಅಂತ, ಬೇಡಿದಾಗ ಇದನ್ನ ಕೊಡೋ ಅಂತ ಅನೇಕ ದೇವರುಗಳು ನಮ್ಮಲ್ಲಿದ್ದಾರೆ. ನಮ್ಮ ಇದನ್ನ ಮಹಾಲಕ್ಷ್ಮಿನ ಬೇಡ್ಕೊಂಡ್ರೆ ಲಕ್ಷ್ಮಿ ಕೊಡ್ತಾಳೆ. ಸೊ ಈ ತರದೆಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಅದಕ್ಕೆ ತಕ್ಕಂತೆ ಅದೆಷ್ಟೋ ಮಂತ್ರಗಳು, ಅದೆಷ್ಟೋ ಸ್ತೋತ್ರಗಳು, ಸಹಸ್ರನಾಮಗಳು ಎಲ್ಲ ಇವೆ. ಆದರೆ ನಮ್ಮ ಪರಂಪರೆಯ ಹಿರಿಮೆ ಏನಪ್ಪ ಅಂತಂದ್ರೆ, ಇವೆಲ್ಲವನ್ನ ನಾವು ಬೇಡಿದರೂ ಕೂಡ ಗಾಯತ್ರಿ ಮಂತ್ರವನ್ನ ನಾವು ಪರಮ ಮಂತ್ರ ಅಂತ ಹೇಳಿದ್ವಂತೆ. ಐಶ್ವರ್ಯ ಕೊಡೋಂಥದ್ದನ್ನ ನಾವು ಪರಮ ಮಂತ್ರ ಅನ್ಲಿಲ್ಲ, ಜಯವನ್ನ ಕೊಡೋದನ್ನ ಅನ್ಲಿಲ್ಲ, ಗಾಯತ್ರಿ ಮಂತ್ರವನ್ನ ಅಂದ್ವಿ. ಯಾಕೆ ಅಂತಂದ್ರೆ ಅದು ಬುದ್ಧಿಶಕ್ತಿಯನ್ನ ಪ್ರಚೋದಿಸೋದಿಕ್ಕೆ, ಬುದ್ಧಿಶಕ್ತಿಯನ್ನ ನಮ್ಮಲ್ಲಿ ಉಂಟು ಮಾಡಪ್ಪ ಅಂತ ಹೇಳಿ ಭಗವಂತನ ಮಾಡುವಂತ ಪ್ರಾರ್ಥನೆ. ಸೊ ಹಾಗೆ ಇವತ್ತಿನ ದಿವಸ ಏನಾಗಿದೆ, ಈ ಗಾಯತ್ರಿ ಮಂತ್ರ ಅಂದ್ರೆ ಯಾರೋ ಕೆಲವ್ರು ಮಾತ್ರ ಹೇಳ್ತಾರೆ, ಅವ್ರಿಗೆ ಮಾತ್ರ ಸೀಮಿತ. ನಮ್ಮ ಪರಂಪರೆಯಲ್ಲಿ ಹಾಗಿರ್ಲೇ ಇಲ್ಲ. ಪರಮ ಮಂತ್ರ ಅಂತ ಹೇಳಿರುವಂಥದ್ದು ಜ್ಞಾನವನ್ನ ಬೆಳಗಿಸುವಂತಹ ಶಕ್ತಿ ನನಗೆ ಕೊಡುವಂತ. ಸೊ ಅದು ಎಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡುತ್ತೆ. ನಮ್ಮ ಗುರಿ ಆ ನಿಟ್ಟಿನಲ್ಲಿ ಇರಬೇಕು. ಕ್ಷಣಿಕವಾದಂತಹ ಐಶ್ವರ್ಯ ನಮಗೆ ಬರುತ್ತೆ, ಅದು ಬರುವಂತದ್ದು ಯಾವುದರ ಬಲದ ಮೇಲೆ, ನಮ್ಮ ಜ್ಞಾನದ ಬಲದ ಮೇಲೆ. ಸೊ ಹಾಗೆ ಆ ಜ್ಞಾನದ ಬಲವನ್ನ ನಾವು ಹೆಚ್ಚಾಗಿ ನಂಬಿಕೊಂಡು ಮುಂದಕ್ಕೆ ಹೋಗುವಂಥದ್ದು ಮುಖ್ಯ ಅನ್ನುವಂಥದ್ದು ಈ ಇದನ್ನ ನಾವು ನೆನಪಿಸ್ಕೋಬೇಕು.
1: ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ ನಮಸ್ತೆ. ನಮಸ್ತೆ.
2: ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ
1: ಇರೋದು.
0: ನಮಸ್ಕಾರ.
1: ನಮಸ್ಕಾರ.
2: ಹಾ ನಮಸ್ತೆ ಸರ್. ಮೊದಲಿಗೆ ನೀವು 100ರ ಸಂಭ್ರಮಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ನನ್ನ ಕ್ವಶನ್ ಏನಂತಂದ್ರೆ, ಈಗಿನ ಪ್ರಸ್ತುತ ಪರಿಸ್ಥಿತಿ ಇರೋದ್ರಲ್ಲಿ ಕಗ್ಗದಲ್ಲಿರುವ ಯಾವ ಅಂಶಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೆಚ್ಚು ಮೌಲ್ಯಯುತವಾಗಿ ನಾವು ಜೀವಿಸ್ಬೋದು ಅನ್ನೋದನ್ನ ತಿಳ್ಕೋಬೇಕಾಗಿರೋದು. ಯಾವ ಅಂಶಗಳು ನಮ್ಮ ಜೀವನನ ಒಂದು ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗಕ್ಕೆ ಸಹಕಾರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು.
0: ಆಕ್ಚುಲಿ ಅದರಲ್ಲಿ ಅನೇಕ ಮುಕ್ತಕಗಳು ನಮಗೆ ಇದನ್ನ ಈ ದಾರಿಯನ್ನ ನಮಗೆ ತೋರಿಸಿಕೊಡುತ್ತೆ. ನಾನು ಈಗಷ್ಟೇ ಹೇಳಿದಂಥದ್ದೊಂದಿದೆಯಲ್ಲ, ಶ್ರೀಯನಾಯುವ ಬಲವ ಅಂತ. ಸೊ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಅದು ನಮಗೆ ತೋರಿಸುತ್ತೆ. ಸೊ ಬಟ್ ಬೈ ಆ್ಯಂಡ್ ಲಾರ್ಜ್ ನನಗೆ ಅನಿಸೋದು, ನಮ್ಮಲ್ಲಿ ಹೆಚ್ಚಿನ ಒಂದು ಇದು ಒಂದು ರೀತಿಯ ಪೆಸಿಮಿಸಮ್, ಒಂದು ರೀತಿಯ ನೆಗೆಟಿವಿಟಿ ನಾನು ನೋಡಿದಂತೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುತ್ತೆ. ನಾವು ಯಾವುದೇ ಕಾಲಕ್ಕೂ ಕೂಡ, ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಕುಗ್ಗಿ ಹೋಗುವಂಥ ಒಂದು ಇದಕ್ಕೆ ಬೀಳಬಾರ್ದು ಅನ್ನೋಂಥ ಕೆಲವು ಮುಕ್ತಕಗಳು ನಮಗೆ ಸದಾಕಾಲ ನಮ್ಮನ್ನು ಎಚ್ಚರಿಸ್ತವೆ ಅಂತ ಅನಿಸತ್ತೆ. ಅದರ ಒಂದು ಉದಾಹರಣೆ, ಇಹುದಕ್ಕಿಂತ ತೊಳಿತಿಹುದು, ಇವಾಗ ಏನಿದೆಯೋ ಅದಕ್ಕಿಂತ ಚೆನ್ನಾಗಾಗತ್ತೆ. ಒಳಿತ ಗಳಿಸಲ್ಬಹುದು, ಇನ್ನೊಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನದನ್ನು ನಾನು ಪಡ್ಕೊಳ್ಬಹುದು, ಅದಕ್ಕೆ ನಾನು ಸಾಹಸವನ್ನು ಪಡ್ತೀನಿ, ಸಹಿಸುವೇನು ಅದಕ್ಕೆ ಎನ್ನುವ ಮತಿಯೇ ಪ್ರಗತಿ, ನಮ್ಮ ಪ್ರಗತಿ ಆಗಬೇಕು ಅಂತಂದರೆ. ಸೊ ಹೀಗೆ ಯಾವುದೇ ಕಾಲಕ್ಕೂ, ಯಾವುದೇ ಕಾರಣಕ್ಕೂ ಕೂಡ ನಾವು ಈಗಿರೋದೇ ಕಷ್ಟ, ಈಗಿರೋದೇ ತೊಂದರೆ ಅಂತ ಅಂದ್ಕೊಳ್ಳದೆ, ಇದಕ್ಕಿಂತ ಚೆನ್ನಾಗಿರೋದನ್ನು ನಾನು ಗಳಿಸಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸವನ್ನು ನಾನು ಪಡ್ಕೊಳ್ಬೇಕು, ಪಡ್ಕೊಳ್ತೀನಿ ಅನ್ನೋಂಥ ಸಕಾರಾತ್ಮಕವಾದಂಥ ನಿಲುವು ನಮ್ಮದಾಗಿರಬೇಕು. ಬೀಳುವುದ ನಿಲ್ಲಿಪುದು, ಅದು ಇನ್ನೊಂದು ಸುಂದರವಾಗಿರುವಂಥದ್ದಿದೆ ನೋಡಿ. ಬೀಳಿಪುದ ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯೇ ಕಡೆದದನ್ನು ತಕ್ರವಾಗಿಪುದು. ಹಾಲು ಒಡೆದೋಯ್ತು ಅಂದ ಮಾತ್ರಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಅದನ್ನು ಪರಿಷ್ಕರಿಸಿ ಮೊಸರು ಮಾಡ್ಕೋ ಅಂತ. ಸೊ ಅದು ಎಷ್ಟು ಪಾಸಿಟಿವಿಟಿಯನ್ನು ಅದು ತರುತ್ತೆ ನೋಡಿ. ಹಾಳ ಹಾಳಾಗಿಪ್ಪುದು, ಹಳದ ಹೊಸದ ಹಾಕಿಪ್ಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ಅಂತ. ಸೊ ಹಾಗೆ ಯಾವ ಸನ್ನಿವೇಶದಲ್ಲೂ ಕೂಡ ನಾನು ಸೋತೋದೆ ಅಂತ ಅನ್ಕೊಳ್ಳದೆ, ಯಾವಾಗಲೂ ಸಕಾರಾತ್ಮಕವಾದಂಥ ದೃಷ್ಟಿಕೋನವನ್ನು ನಾವು ತಂದುಕೊಳ್ತಾ ಹೋದರೆ ಆಗ ನಮಗೆ ಒಂದು ಹೊಸ ಮಾರ್ಗ ಕಾಣಿಸುತ್ತೆ ಅಂತ ಅನಿಸುತ್ತೆ. ನಾವು ಇಟ್ಕೊಂಡಿರೋಂಥ ಗುರಿ ನಮಗೆ ಸುಲಭವಾಗಿ ಸಿಕ್ಕದೇ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಗುರಿಯಿಂದ ನಾವು ವಿಚಲಿತರಾಗದೆ, ನಕಾರಾತ್ಮಕ ಯೋಚನೆಗಳಲ್ಲಿ ಬೀಳದೆ

0: ಸ್ಥೈರ್ಯದಿಂದ ಮುಂದಕ್ಕೆ ಹೋಗಬೇಕು ಅನ್ನೋದು ಬಹುಶಃ ಕಗ್ಗದ ಮುಖ್ಯವಾದಂತ ಒಂದು ಸಂದೇಶ ಅನ್ಸುತ್ತೆ.
1: ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಒಂದೇ ಮಾ ಹೇಳಿದ ಮಾತು ಒಂದಂತೂ ನಾನು ಯಾವಾಗ್ಲೂ ನೆನ್ಪಿಟ್ಕೋತೀನಿ. ಹಾಲು ಹೊಡೆದೋಯ್ತು ಅಂತ ಯಾವ್ದಕ್ಕೂ ನೀವು ಗಮನ ಕೊಡದೆ ಅದನ್ನ ಮನಸ್ಸಾಗಿ ಕಳಿಸಿ ಕಳಿಸ್ಬೋದು ಅಂತ. ಜೀವನದಲ್ಲಿ ಏನೇ ಒಂದು ಕಷ್ಟ ಇದ್ರು ಅದರಿಂದ ಅದನ್ನೇ ನಾವು ಆ ಕಷ್ಟನೇ ಮುಂದೆ ಇಟ್ಕೊಂಡು ಇನ್ನು ಮುಂದೆ ಹೋಗ್ಬೋದು
0: ತಿಳಿಸ್ಕೊಟ್ರಿ. ಖಂಡಿತ,
1: ತುಂಬಾ ಧನ್ಯವಾದಗಳು ಸರ್.
0: ಆಯ್ತು, ಥ್ಯಾಂಕ್ ಯು,
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಗಳನ್ನ ಕೂಡ ತಾವು ತಿಳಿಸ್ರಿ, ಯಾಕಂದ್ರೆ ಮತ್ತಷ್ಟು ವಿಷಯಗಳು ಕೂಡ ಇದೆ, ತುಂಬ ಪ್ರಶ್ನೆಗಳು ಕೂಡ ಇದೆ. ನಾವು ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಕೂಡ ಹೋಗ್ಬೋದು, ಅಂದ್ರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮನ ಮುಗಿಸ್ತಕ್ಕಂತ ಒಂದು ಸನ್ನಿವೇಶ. ಸರ್, ನಾವು ಮತ್ತೆ 200ನೇ ಸಂಚಿಕೆಯಲ್ಲಿ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಸಮುದಾಯದ ಜೊತೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಎಂಬ ಈ ಒಂದು ವಿಷಯದ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಕೊನೆಯ ಸಂದೇಶ ಏನು ಸರ್?
0: ನಾನು ಪ್ರಾರಂಭದಲ್ಲೇ ಹೇಳಿದಂತೆ, ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬೇಕು, ನಮ್ಮ ಜೀವನವನ್ನು ಮೇಲ್ಮಟ್ಟಕ್ಕೆ ತಕೊಂಡು ಹೋಗಬೇಕು ಅಂತಂದರೆ ಅದು ಕೇವಲ ಭೌತಿಕವಾದಂತಹ ವಿಚಾರಗಳಿಂದ ಆಗಲ್ಲ, ಭಾವನಾತ್ಮಕವಾಗಿ ನಾವು ಮೇಲೆ ಇರಬೇಕು. ಅದಕ್ಕೆ ಈ ರೀತಿಯ ಒಂದು ಸಾಧನೆ ನಾವು ಮಾಡಬೇಕಾಗತ್ತೆ. ಕಲೆ, ಸಾಹಿತ್ಯ, ಕಾವ್ಯ ಇಂಥದ್ದನ್ನು ನಾವು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಇಂಥದ್ದನ್ನು ನಾವು ಹೆಚ್ಚು ಮಾಡ್ತಾ ಮಾಡ್ತಾ ಬಹುಶಃ ನಮಗೆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಎದುರಿಸೋದಕ್ಕೆ ಸಾಮರ್ಥ್ಯ ಸಿಕ್ಕತ್ತೆ ಅಂತ ಅನಿಸುತ್ತೆ. ಅದನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿದರೆ ಖಂಡಿತ ಈ ಪ್ರಯತ್ನ ಸಾರ್ಥಕ ಅನಿಸುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ಹಾಂ
2: ನಮಸ್ತೆ, ತಮ್ಮ ಹೆಸರು?
3: ಹಾಂ
2: ಸರ್, ಹೇಳಿ.
0: ನಮಸ್ಕಾರ ಶಶಿಧರ್.
3: ನಮಸ್ಕಾರ. ಹಾ ಸರ್, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮಂಕುತಿಮ್ಮನ ಕಗ್ಗ, ಅದರ ಅರ್ಥ ಇದೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಆಮೇಲೆ ಒಂದ್ ಏನು ಅಂದ್ರೆ, ನಮ್ಮಲ್ಲಿ ಪುಸ್ತಕ ಇದೆ, ಆದ್ರೂ ಕೆಲವು ಸತಿ ಓದಕ್ ಸಮಯ ಇರಲ್ಲ ಕೆಲಸದ ಒತ್ತಡದಿಂದ. ಹೀಗೆ ರೇಡಿಯೋದಲ್ಲಿ ಬರ್ತಾ ಇರೋದ್ರಿಂದ ಕೇಳಿ ತುಂಬಾ ಸಂತೋಷ ಆಯ್ತು. ಆಮೇಲೆ ಇವತ್ತಿನ ಮಕ್ಕಳಿಗೆ ಎಲ್ಲಾ ವಿಚಾರ ಬೇಕು, ರಾಮಾಯಣ ಮಹಾಭಾರತ ಇಂದಿನ ಇದು ಎಲ್ಲವೂ ಇರ್ಬೇಕು. ಆದ್ರೆ ಕೆಲವು ಸಮಯ ಇರಲ್ಲ, ಹೇಳ್ಕೊಡೋದಕ್ಕೂ ಯಾರು ಇಲ್ಲ. ಇವಾಗ ತಿಳ್ಕೊಳೋ ಮಕ್ಳಿದ್ರು ಹೇಳ್ಕೊಡಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ನಮ್ಮ ಸರ್ಗೂರು ಇದರಿಂದ ಜನಧ್ವನಿಲಿ ಪ್ರಸಾರ ಆಗ್ತಿರೋದು ನಮ್ಗೆಲ್ರಿಗೂ ತುಂಬಾ ಸಂತೋಷ. ಕೆಲವು ಸತಿ ನಂಗೆ ಕೇಳಕ್ ಆಗದೆ ಇರ್ಬೋದು, ಇನ್ನು ಕೆಲವು ಸತಿ ಎಲ್ಲಾನು ಕೇಳಿದೀನಿ ಅಂತ ಹೇಳಕ್ ಆಗಲ್ಲ, ಕೆಲವೆಲ್ಲ ಕೇಳ್ತಾ ಇರ್ತೀನಿ. ಆದ್ರೆ ತುಂಬಾ ಅನುಕೂಲ ಆಯ್ತು ಸರ್, ಹೀಗೆ ಮುಂದುವರಿಲಿ ಅಂತ ನಮ್ಮ ಆಸೆ.
0: ಸೊ ಅದೇ ಆಕ್ಚುಲಿ ಶಶಿಧರ್, ಧನ್ಯವಾದಗಳು ಶಶಿಧರ್ ಅವರೇ, ನೀವು ಒಂದು ಮುಖ್ಯವಾದಂಥ ಅಂಶವನ್ನು ಮುಂದಕ್ಕೆ ತಂದ್ರಿ. ಸೊ ಈಗ ಸಂದೇಶವಾಗಿ ನಾವು ಮಾತಾಡ್ತಾ ಇದ್ವಿ, ಕೊನೆಯ ಸಂದೇಶ ಅಂತ. ಸೊ ಇದು ಈ ರೀತಿಯ ಒಂದು ಪ್ರಯತ್ನಗಳು ಹೆಚ್ಚು ಜನಜನಿತವಾಗಬೇಕು, ಉದಾಹರಣೆಗೆ ಶಾಲೆಯಲ್ಲಿ ಮಕ್ಕಳಿಗೆ. ಸೊ ನಮ್ಮ ಒಂದು ಆಲೋಚನೆ ಇರೋದು ಕೂಡ ಹಾಗೇನೆ, ಶಾಲೆಗಳಲ್ಲಿ ಇದರ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯವಾಗುತ್ತಾ? ಕೆಲವು ಆಯ್ದಂಥ ಕಗ್ಗದ ಪದ್ಯಗಳನ್ನು ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿ ಅದರ ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಮತ್ತು ಇದೇ ರೀತಿಯ ಕಗ್ಗದ ಗಾಯನ ಸ್ಪರ್ಧೆಗಳನ್ನು ಮಾಡ್ತಾ ಅದರ ಒಂದು ಅರ್ಥವನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು, ಹಿರಿಯರಿಗೂ ಕೂಡ ಇದನ್ನು ನಾವು ಈ ರೀತಿಯ ಕಗ್ಗ ಸ್ಪರ್ಧೆಗಳನ್ನು ಮಾಡುವಂಥದ್ದು ಇದೆಲ್ಲ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಎಲ್ಲರ ಸಹಕಾರ ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತ ಇದನ್ನು ನಾವು ಮುಂದುವರಿಸ್ಬೋದು, ಅದರಿಂದ ಇನ್ನೂ ಹೆಚ್ಚು ಒಂದು ಯಶಸ್ವಿಯಾಗಿ ಈ ಸಂದೇಶವನ್ನ ಜನರಿಗೆ ನಾವು ಮುಟ್ಟಿಸಬಹುದು ಅಂತ ಅನ್ಸುತ್ತೆ.
3: ಖಂಡಿತ ಸರ್, ನಮ್ಮ ಅಣ್ಣ ಇದ್ದಾರೆ, ಅವನಿಗೂ ಹೇಳ್ತೀನಿ ಈ ವಿಚಾರನ.
0: ಖಂಡಿತ ಖಂಡಿತ
3: ಹೇಳ್ತೀನಿ.
2: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ವಿವರವಾಗಿ ಈ ಒಂದು ಕಗ್ಗದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ತಾವು ತಿಳಿಸ್ರಿ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ತುಂಬ ವಿಷಯಗಳನ್ನು ಕೂಡ ಇವತ್ತು ತಮ್ಮ ಸಮುದಾಯಕ್ಕೆ ತಮ್ಮಿಂದ ಸಿಕ್ತು ಅಂತ ಕೂಡ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ ಸರ್. ಮತ್ತೆ ಕೂಡ ಮತ್ತೆ 200ನೇ ಒಂದು ಸಂಚಿಕೆ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ, ಹೀಗೆ ಕೂಡ ನಮ್ಮ ಒಂದು ಕಗ್ಗದ ಪಯಣ ಮುಂದುವರಿಲಿ ಅಂತ ಹೇಳ್ತಾ, ಇದುವರೆಗೂ ತಾವು ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದ 100ನೇ ಸಂಚಿಕೆ ಸಂಭ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ರಾಷ್ಟ್ರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂತಹ ದೊಡ್ಡ ಚೇತನ ನಾನು ಕಂಡಂಥದ್ದು ಯಾದವರಾವ್ ಜಿ ಜೋಶಿ. ಶ್ರೀ ಯಾದವರಾವ್ ಜೋಶಿ ಎಷ್ಟು ಚಂದ, ಸ್ವಲ್ಪ ಕುಳ್ಳ ಮನುಷ್ಯ, ಎಷ್ಟು ಮುಖದ ಮೇಲೆ ತೇಜ ಆಗುತ್ತಾ. ನಾಗಪುರದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಜೋಶಿ 14ನೇ ವರ್ಷ ಆಗೋದ್ರೊಳಗೆ ಒಂದು ಕಚೇರಿ ನಡೆಸುವಷ್ಟು ಮಟ್ಟದ ಸಂಗೀತಗಾರರಾಗಿದ್ದರಂತೆ. ಅಷ್ಟು ಚಂದ ಸಂಗೀತಗಾರರಾಗಿದ್ದು ಸ್ವಯಂ ಸೇವಕ ಸಂಘವನ್ನು ಸೇರಿಕೊಂಡು ಅದರಲ್ಲೇ ತಾದಾತ್ಮ್ಯತೆ ಹೊಂದಿದಾಗ ಸಂಗೀತನ ಬಿಟ್ಟು ದೇಶ ಸೇವಾ ವೃತ್ತದಲ್ಲಿ ತಡೆಸ್ಕೊಂಡ್ರು. ಆಶ್ಚರ್ಯ, ನಾಗ್ಪುರ ಬಿಟ್ಟು ಕರ್ನಾಟಕದಲ್ಲೇ ಮನೆ ಮಾಡ್ಕೊಂಡ್ಬಿಟ್ರು. ಹೇಳ್ತಿರ್ತಾರೆ ಅವ್ರ ಸ್ನೇಹಿತರು, ಹೇಳ್ತಿದ್ರಂತೆ ದೇಶದಲ್ಲಿ ಎಲ್ಲೋ ಒಂದು ಸಮಾರಂಭ ಆದಾಗ ಜನ ಅವ್ರನ್ನ ಪರಿಚಯ ಮಾಡ್ತಿರೋದು ಯಾದವರಾವ್ ಜಿ ಫ್ರಮ್ ಕರ್ನಾಟಕ ಅಂತಿದ್ರಂತೆ. ಕರ್ನಾಟಕದಿಂದ ಬಂದಂಥ ಯಾದವರಾವ್ ಜಿ ಅಂತ ಕರ್ನಾಟಕದವರೇ ಆಗ್ಬಿಟ್ರು. ಬೇಂದ್ರೆಯವರಾಗಲಿ, ಗರುಡ್ ಸದಾಶಿವರಾಯರಾಗಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಾಗಲಿ, ಗೋಪಾಲಕೃಷ್ಣ ಅರಿಗರಾಗಲಿ, ಇವರೆಲ್ಲ ಯಾದವರಾಯರನ್ನು ತುಂಬ ಮೆಚ್ಕೊಂಡವ್ರು. ಬೇಂದ್ರೆಯವರಂತೂ ಇವರು ಸಮಾಜ ನಿಷ್ಠೆ, ವ್ಯಕ್ತಿ ಮಾಧುರ್ಯ ಕಂಡು ಇವರು ಜೋಶಿ ಅಲ್ಲಪ್ಪ ಜ್ಯೋತಿ ಅಂದಿದ್ರಂತ. ಅಜ್ಞಾದೇಶವಾದಂಥ ಪ್ರೇಮ ನಾನು ನೋಡಿದ್ದೇನೆ. ಇಲ್ಲಿ ಇದಕ್ಕೆ ಬರಬೇಕವ್ರು ಸ್ಕೂಲಿಗೆ ಬಂದಾಗ ಜಮಖಾನೆ ಹಾಸ್ಕೊಂಡು ಕೂತಿರ್ಬೇಕು, ಕಾಲ್ ಮೇಲೆ ಕಾಲ್ ಹಾಕು, ನಗುಮುಖ, ಯಾರೇ ಹೋಗಲಿ ಯಾವ ಸಮಯಕ್ಕೂ ನಗನಗ್ತಾ ಇರೋರು, ಅಯ್ಯೇ ಬೈಠಿಯೇ ಅನ್ನೋರು ರೀತಿಯಿಂದ ಅನ್ಯಾದೇಶವಾದಂಥ ಪ್ರೇಮ ಸ್ನೇಹ ಬರುತ್ತೆ. ಅವರ ಚೇತನದ ಜೀವಾಳಾಗಿತ್ತು. ಮಾತು ಅತ್ಯಂತ ಮೃದು, ಆದರೆ ಖಚಿತ. ಒಂದ್ಸಲ ಹೇಳಿದ್ರೆ ಹಾಗೆ ಆಗ್ಬೇಕು. ಎಂಥವರನ್ನಾದರೂ ತಮ್ಮ ಕಣ್ಣುಗಳಿಂದ, ಪ್ರೀತಿಯನ್ನು ತುಂಬಿದ ಕಣ್ಣುಗಳಿಂದ ಗೆದ್ದು ಬಿಡ್ತಾ ಇದ್ರು. ಮದುವೆ ಆಗಲಿಲ್ಲ, ಹಾಗೆ ಉಳಿದು ಸದಾ ಸರ್ವದಾ ದೇಶ ಪ್ರೇಮವನ್ನೇ ಚಿಂತೆ ಮಾಡ್ತಿದ್ದಂಥವ್ರು ಯಾದವರಾಯರು. ಅವ್ರ ಜೊತೆಗೆ ಹುಡುಗರಿದ್ದರಲ್ಲ, ಅವ್ರು ಎಲ್ ಇದೊಂದು ಅಯಸ್ಕ ಅಂತ ಇದ್ದಂಗೆ, ಒಂದು ಮಳೆಯನ್ನ ಅಯಸ್ಕ ಅಂತ ಗುಜ್ಜಿಬಿಟ್ರೆ ಮಳೆ ಕೂಡ ಅಯಸ್ಕ ಅಂತ ಆಗ್ಬಿಡುತ್ತದೆ. ಹಾಗೆ ತನ್ನ ಜೊತೆ ಬಂದಂಥ ತರುಣರನ್ನ ತಕ್ಷಣ ದೇಶ ಪ್ರೇಮಿಗಳನ್ನಾಗಿ ಮಾಡಿಬಿಡೋರು. ಅವ್ರ ಜೀವನ ಸುಲಭ ಆಗಿರಲಿಲ್ಲ ಸ್ವಾಮಿ. ಪ್ರತಿ ಕ್ಷಣ ಅಗ್ನಿ ಪರೀಕ್ಷೆಯಲ್ಲಿ ಹಾದು ಬಂದಂಥವ್ರು, ಆದ ಪ್ರತಿ ಅಗ್ನಿ ಪರೀಕ್ಷೆಯಲ್ಲಿ ಬಂಗಾರದ ಹಾಗೆ ಹೊಳಕೊಂಡು ತೇಜವಂತರಾಗಿ ಬಂದಂಥವ್ರು. ಅವರಿಗೆ ಆತ್ಮಗೌರವ ಅತ್ಯಂತ ಮುಕ್ತವಾದದ್ದು, ಯಾರಿಗೂ ತಲೆ ಬಾಗಿಸೋದು ಸಾಧ್ಯ ಇರಲಿಲ್ಲ. ಅವರು 76ರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಬೆಂಗಳೂರಿನ ಜೈಲಲ್ಲಿ ಇಟ್ಟಿದ್ರಂತೆ ಅವ್ರನ್ನ. ಅವರಿಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿ ಶಸ್ತ್ರಚಿಕಿತ್ಸೆ ಆಗಿತ್ತು, ಅಡ್ಡಾಡೋ ಸುಲಭ ಇರಲಿಲ್ಲ. ಆಗ ಅವ್ರ ತಂಗಿ ತಾರಾಬಾಯಿ ಒಂದು ಟೆಲಿಗ್ರಾಮ್ ಕೊಡ್ತಾರೆ ಇವರಿಗೆ. ಯಾದವರಾಯರ ತಂದೆ ಇವ್ರ ಪ್ರೀತಿಯಿಂದ ಅಬಾಜಿ ಅಬಾಜಿ ಅಂತ ಕರೆಯೋರು. ಆರೋಗ್ಯ ಹದಗೆಟ್ಟು ಉಳಿಯೋ ಭರವಸೆ ಇಲ್ಲ. ಕೊನೆಯ ದರ್ಶನಕ್ಕೆ ಯಾದವರಾಯರು ತಕ್ಷಣ ಬರಬೇಕು, ಸರ್ಕಾರದಿಂದ ಪರೋಲ್ ತಗೊಂಡು ಬರಬಹುದು ಅಂತ ತಂಗಿ ತಂತಿ ಕಳಿಸಿದ್ದಾರೆ, ಟೆಲಿಗ್ರಾಮ್ ಕಳಿಸಿದ್ದಾರೆ. ಯಾದವರಾಯರು ತಂದೆಗೆ ಒಬ್ಬನೇ ಮಗ ಮತ್ತು ಅತ್ಯಂತ ಭಾವುಕ ಸಂಬಂಧ ತಂದೆ ಜೊತೆ.

ಮನಸ್ಸು ಒದ್ದಾಡೋಯ್ತು. ಯಾದವ್ ರಾಯರು ಚಿಂತೆ ಮಾಡಿ ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ, ಹತ್ತಿದ್ದಾರೆ. ಬೆಳಿಗ್ಗೆ ಒಂದು ಪತ್ರ ಬರೆದ್ರಂತೆ. ಆ ಪತ್ರ ಸಾಲುಗಳು ಹೆಂಗಿದ್ದಾವ ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಬರಬೇಕದು. ಆ ನಿಮ್ಮ ಧ್ವನಿಯನ್ನ ನಿಮ್ಮ ಜೀವನವನ್ನ ಒದ್ದೆ ಮಾಡಬೇಕದು. ಅಷ್ಟು ಚಂದ ಕತೆ ಅದು ಬರೆದದ್ದು. ಅಬಾಜಿ, ನೀವು ನನಗೊಮ್ಮೆ ಹೇಳಿದ್ರಿ, ಯಾದವ ಬೇಕು ಅಂದ್ರೆ ಹಸಿವಿನಿಂದ ಬದುಕು ಜೀವನ, ಆದರೆ ಯಾರೇ ಆದರೂ ನಮ್ಮ ಬಾಗಿಲ ಬೆಲೆ ನಿಂತು ನಮ್ಮ ಗೌರವಕ್ಕೆ ಕುಂದು ತರುವಂತ ಅವಕಾಶ ಕೊಡಬೇಡ, ಯಾರ ಮುಂದೆ ಕೈ ಚಾಚಬೇಡ ಅಂತ ಹೇಳಿದ್ರಿ. ಅಬಾಜಿ, ಈಗ ನಿಮ್ಮನ್ನು ತಕ್ಷಣ ಬಂದು ಕಾಣೋದು ಅಗತ್ಯ ನನಗೆ ಗೊತ್ತು. ಅದು ಆದರೆ ಅದಕ್ಕೋಸ್ಕರ ಸರ್ಕಾರದ ಮುಂದೆ ಪರೋಲುಗಾಗಿ ಕೃಪಾಭಿಕ್ಷೆ ಸಲ್ಲಿಸಲು ಮೊಳಕಾಲೂರಿ ಕೈ ಚಾಚಿಕೊಂಡು ನಿಂತ್ಕೊಳ್ಳೆ. ನಾನು ಸ್ವಾಭಿಮಾನವನ್ನು ಬಿಟ್ಟು ಮತ್ತೊಬ್ಬರನ್ನು ಪರೋಲ್ ಭಿಕ್ಷೆ ಬೇಡಿ ನಿಮ್ಮನ್ನು ಭೇಟಿ ಮಾಡೋದನ್ನು ನೀವು ಕೂಡ ಇಷ್ಟಪಡೋದಿಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಕ್ಷಮಿಸಿ, ನನ್ನ ನಿಮ್ಮ ಕಾಲುಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೇನೆ. ಆದರೆ ಕೈದಿಯಾಗಿ ಪೊಲೀಸರ ಕಾವಲಿನಲ್ಲಿ ಬಂದು ನಿಮ್ಮ ಗೌರವ ಪ್ರತಿಷ್ಠೆಗೆ ನಾನು ಕುಂದು ತರೋ ಮನಸ್ಸಿಲ್ಲ. ನನಗೆ ನಿಮ್ಮನ್ನು ನೋಡ್ತೇನೆ ಎಲ್ಲೋ ಗೊತ್ತಿಲ್ಲ. ನನ್ನ ಜೀವನ ಸ್ವಾಭಿಮಾನಿಯಾಗಲಿ, ಸಂಪನ್ನವಾಗಲಿ, ತೇಜಸ್ವಿ ಆಗಲಿ, ಮತ್ತು ಯಾರ ಮುಂದೆ ಭಿಕ್ಷೆಗಾಗಿ ಕೈ ಒಡ್ಡದಂತೆ ಪ್ರಖರ ಆಗಿರಲಿ ಅಂತ ಅಲ್ಲಿಂದಾನೆ ಹರಿಸಿ ನನ್ನ ಅಂತ ಹೇಳಿ ಹೋಗ್ಲಿಲ್ಲ. ಪತ್ರ ಬರುತ್ತಿದ್ರು. ಕೆಲ ದಿನಗಳ ನಂತರ ಅವ್ರ ತಂದೆ ತೀರ್ಕೊಂಡ್ರು. ಇದು ಸ್ವಾಭಿಮಾನದ ಜ್ವಲಂತ ನಿದರ್ಶನ ಸ್ವಾಮಿ. ಸಣ್ಣ ಪುಟ್ಟ ಆಸೆಗಳಿಗೆ, ಆಮಿಷಗಳಿಗೆ ಯಾರ್ಯಾರದೋ ಕಾಲು ಹಿಡ್ಕೊಂಡು ಯಾಚನೆ ಮಾಡ್ಕೋತೀವಲ್ಲ, ಆತ್ಮಾಭಿಮಾನವನ್ನು ಕುಗ್ಗಿಸ್ಕೊಂಡು ದೇಹವನ್ನು ಗೇಣುದ್ದ ಮಾಡಿಕೊಂಡು ಕೈ ಚಾಚಿ ನಿಂತ್ಕೋತೀವಲ್ಲ, ಬಾಯಿ ತಕ್ಕೊಂಡು ಸಹಾಯ ಮಾಡಿ ಅಂತ ಹೇಳಿ. ಸಣ್ಣ ಸಣ್ಣದ ಅಪೇಕ್ಷೆಗಳಿಗೆ ಕೈ ಚಾಚಿ ಜೀವನ ಹಣ್ಣು ಮಾಡ್ಕೊಳ್ಳೋದು ಬೇಡ. ಯಾದವರಾಯರ ಜೀವನದ ಘಟನೆಯನ್ನು ಮಾರ್ಗದರ್ಶಿ ಆಗಬೇಕು. ನಮ್ಮ ಪರಂಪರೆಯಲ್ಲೊಂದು ಮಾತಿದೆ ಸ್ನೇಹಿತರೆ, ಭಗವಂತನ ಬೇಡಿದ್ರೆ ಎರಡೇ ಬೇಡಬೇಕಂತೆ, ಮೂರನೇದು ಬೇಡಬಾರದು. ನಾವು ಯಾರನ್ನು ಬೇಡ್ಕೊಂಡ್ರು ಕೂಡ ಅವ್ರು ಕೂಡ ಭಗವಂತನೇ ಬೇಡ್ಕೊಳ್ತಾನೆ. ಬೇಡ್ಕೊಳ್ದಿದ್ರೆ ದೇವರನ್ನ ಬೇಡ್ಕೊಳ್ಳಿ, ಇವ್ರನ್ನೆಲ್ಲ ಯಾಕೆ ಬೇಡ್ಕೋತೀರಿ? ಪರಂಪರೆಯಲ್ಲಿ ಹೇಳ್ತಾರೆ, ಬಿನಾ ದೈನ್ಯನ ಜೀವನಂ ಅನಾಯಾಸ ಮರಣಂ. ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ, ಕೈ ಚಾಚಿದ್ರೆ ಅವನೇ ಚಾಚಿ, ಎರಡೇ ಕೇಳಬೇಕೇನು? ಬಿನಾ ದೈನ್ಯನ ಜೀವನಂ. ಭಗವಂತ, ಯಾರ ಮುಂದೂ ದೀನನಾಗಿ ಕೈ ಚಾಚುವಂತ ಪರಿಸ್ಥಿತಿ ತರಬೇಡಪ್ಪ ನನಗೆ. ಎರಡನೇದು ಅನಾಯಾಸ ಮರಣಂ. ಮಾತಾಡ್ತಾ ಮಾತಾಡ್ತಾ ನಮ್ಮ ಗುಂಡಪ್ಪ ಹೇಳಿದಂಗೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ, ಎರಡೇ ಕೇಳ್ಕೋಬೇಕಂತೆ. ಅದಕ್ಕೆ ಯಾವುದೇ ಪ್ರಸಂಗದಲ್ಲಿ ನಮ್ಮ ಆತ್ಮಾಭಿಮಾನವನ್ನು ಒತ್ತೆ ಇಟ್ಟು ಬದುಕುವಂತ ಕಾರಣ ಇಲ್ಲ.

0: ಕಥೆಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಂಜಣ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಂಜಣ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಹನುಮಂತಪ್ಪ, ರಮೇಶ್, ಚೆಲುವಮ್ಮ, ಸುಮಾ ಮಹೇಶ್ ಹಾಗೂ ಸವಿತಾರವರು ತಮ್ಮ ಹುಟ್ಟುಹಬ್ಬ

ಇವರುಗಳಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನೆ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೇನೆ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಕಲ್ಲಾಳಹೆ ಆಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಲ್ಲಾಳ ಎ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೊಡ್ತೀವಿ. ನಮಸ್ಕಾರ.
1: ನಮಸ್ತೆ.
0: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಚಿಕ್ಕಮ್ಮ, ಕಲ್ಲಾಳ ಆಡಿ.
0: ಅವಳು ಎಷ್ಟು ವರ್ಷಗಳಿಂದ ಈ ಒಂದು ಕಲ್ಲಾಳಿಯಲ್ಲಿ ಜೀವನವನ್ನು ಮಾಡ್ಕೊಂಡು
1: ಐವತ್ತೈದು ವರ್ಷ ಸರ್. 5 ವರ್ಷದಿಂದ ನೀವು ಅನ್ನಾಗ ನಮ್ಮ ತಂದೆ ಅವರು ಇರ್ತಿದ್ರು. ಅವ್ರು ನೀವು ಅನ್ನಾಗ ಅದ್ರ ಮಾಮೂಲಿ ಇವತ್ತು ನೀವು ಅನ್ನಾಗ ಸರ್ಕಾರ ಬತ್ತು, ಸರ್ಕಾರ ಬಂದ ಮೇಲೆ ನಮ್ಗ ಅಂದ್ರ ಆದಾಯ ಕೊಡ್ತಾರ, ಕೊಡೋದಕ್ಕೇನು ನಮ್ಗೆ ಇದಿಲ್ಲ. ಆದ್ರೆ ನೀವು ಅನ್ನಾಗ ನಮ್ಮ ತಾಯಿ ತಂದೆ ಕೊಡ್ತಿದ್ದ ಅನ್ನ ನೀರು ಈಗ ಇಲ್ಲ. ಇವಾಗಿಲ್ಲ. ಅವತ್ತು ಗೆಣಸು ತರಲಿ ಒಟ ತುಂಬ್ತಿತ್ತು, ಗಣಕ ಸೊಪ್ಪು ತರಲಿ ಒಟ ತುಂಬ್ತಿತ್ತು, ಇಲ್ವಾ ಸರ್? ಅದು ಈಗ ಅದಿಲ್ಲ. ಅದಿಲ್ಲದೆ ಈಗ ನೀವು ಅನ್ನಾಗ ಅನಂತರ ರೋಗಗಳು ಬಂತು, ಸುತ್ಕತ್ತು. ಕೊರೋನಾ ಸೂಜಿ ಹಾಕ್ಸ್ಬೇಕಂದ್ರು ಕೊರೋನಾ ಸೂಜಿ ಹಾಕ್ಸ್ಕೊಂಡು ಈಗ ನಮ್ಗೆ ನಡೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಆ ತೊಂದ್ರೆ ಆವತ್ತಿನ ಕಾಲದ ಗೆಣಸು ತಿನ್ನಲಿ, ಸೊಪ್ಪೇ ತಿನ್ನಲಿ, ಅಂಬಲಿ ಕಾಯಿಸ್ಕೊಡ್ಲಿ, ನೆಮ್ಮದಿತ್ತು ಆವಾಗ, ನೆಮ್ಮದಿತ್ತು. ಇವತ್ತು ನೀವು ಚಿತ್ರಾನ್ನ ತಿನ್ನಿ, ಪುಳಿಯೋಗರೆ ತಿನ್ನಿ, ಇಡ್ಲಿ ತಿನ್ನಿ, ದೋಸೆ ತಿನ್ನಿ, ಯಾವುದಕ್ಕೂ ಬರಲ್ಲ. ಆವತ್ತಿನ ಕಾಲದ ಫುಡ್ಡು ತುಂಬ ಚೆನ್ನಾಗಿರ್ತದೆ. ಇವತ್ತು ನೀವು ಅನ್ನಾಗ ರೋಡಲ್ಲಿ ಬಂದ ಇದ್ಕೊಂಡು ರೋಡಲ್ಲಿ ಬಂದಿರಾಗ ಇಲ್ಲಿದ್ದು ರೋಗ, ಆ ರೋಗಗಳು ತೀರ್ಸಕ್ಕಾಯ್ತಾ ಇಲ್ಲ.

0: ಇವತ್ತು ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಅಷ್ಟು ಕಟ್ಟಿ ಅಂದಾಗ ನಮ್ಮಂತ ಬಡವರು ಕಟ್ಟಕ್ಕೂ ಆಗಲ್ಲ. ನೀವು ಅನ್ನಕ ಅವ್ರು ಹೇಳ್ದಷ್ಟು ನಾವು ಕಟ್ಟಕ್ಕಾಗಲ್ಲ. ಆದ್ರೆ ನೀವು ಅನ್ನಕ ನಾವು ಗೇಯ್ಬೇಕು, ನೀವು ಅನ್ನ ಕೂಲಿ ಮಾಡೋ ದುಡ್ಡಲ್ಲಿ ನಾವು ತಕ್ಕ ಹೋಗಿ ಕಟ್ಟಕ್ಕೂ ಆದದೋ ಇಲ್ವೋ ಹೇಳಿ,
1: ಕಷ್ಟ
0: ಕಷ್ಟ. ನಾನೇ ನೀವು ಅನ್ನಕ ವಿವೇಕಾನಂದ ಆಸ್ಪತ್ರೆಲಿ ಹುಷಾರಿತ್ತಿಲ್ಲ. ಈಗ ನನ್ನ ಮಗ ಗೇಯವನು ಅಲ್ಲ, ನಾನು ಗೇಯವನು ಅಲ್ಲ. ಹೆಂಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಕೆಲಸ?

0: ಮೂರು ವರ್ಷದ ಮೇಲೆ ಸೇರ್ಕೊಂಡ ನನ್ನ ಮಗಳು ಇದ್ರಲ್ಲಿ ಮೂರು ವರ್ಷ ಸೇರ್ಕೊಂಡು ನೀವು ನನಗೆ ಈಗ ಅವಳಿಗೂ ಎರಡು ಮಕ್ಕಳು ಆಗದ ಎರಡು ಮಕ್ಕಳು ನೀವು ನನಗೆ 16-18 ವರ್ಷ ಆಗದ ಆಗ ಸೇರ್ಕೊಂಡು ಈಗ ನೀವು ನನಗೆ 60 ವರ್ಷ ಆಯಿತು ಅಂತ ನಗಂಟ ನಾನು ಹೋಗಿ ನೀವು ನನಗೆ ಮೈಸೂರಲ್ಲಿ ಹಾಕಿ ಚೆಕ್ ಮಾಡಿಸ್ಕೊ ಬಂದೆ ಇನ್ನು 5 ವರ್ಷ ಮಾಡ್ಬೋದಮ್ಮ 5 ವರ್ಷ ಮಾಡ್ಬೋದು ಅನ್ನಾಗೆ ನನಗೆ ಹುಷಾರಿಲ್ದಾಗ ಆಗೋಯ್ತು ಈ ನಮ್ಮ ಮಕ್ಕಳಿಗೆ ಯಾರು ಹೋಗಿ ಮಾಡ್ತಾಯಿರಿ ಆಮೇಲೆ ನಾವು ಹುಷಾರಾದ್ಮೇಲೆ ಹೋಗಿ ಮಾಡ್ತೀನಿ ಅಂತಂದು ನಿಲ್ಸೇ ಬಿಟ್ರು ನಾಗೆ ಇದ್ರ ದುಡ್ಡು ಕೊಟ್ಟಿಲ್ಲ ನೀವು ನನಗೆ 8 ತಿಂಗಳದ ಹಣನೂ ಕೊಟ್ಟಿದೆ ಅದರಿಂದ ನೀವು ನನಗೆ ಹಿಂಗ ಮಾಡ್ಕ ಮಾಡ್ಕ ಇವತ್ತು ಸರ್ಕಾರ ಸರ್ಕಾರ ಅಂತೀನಿ ಸರ್ಕಾರ ಕೊಡೋರು ಕೊಡ್ತಾರ ಇಲ್ದಿದವ್ರಿಗಿಲ್ಲ ಆದ್ರೆ ಅವ್ರ ಕೈಲಿ ಮಾಡೋಕ್ಕಾಯ್ತಾಯಿಲ್ಲ ಏನು ಮಾಡೋಕ್ಕಾಯ್ತೈತಲ್ಲ ಇವತ್ತು ಸಿದ್ದರಾಮಯ್ಯ 2000 ರೂಪಾಯಿ ಹಾಕಿಸ್ತಿದ್ದ ಆ ದುಡ್ಡು ತಿನ್ನೋರು ತಿಂತಾರೆ ನಮ್ಮ ಮತ್ತವ್ರಿ ಇಲ್ವಾ ಸರ್ ಇದರಲ್ಲಿ ನೀವು ನನಗೆ ಅದೇ ಹಳೆ ಕಾಲ ಪದ್ಧತಿ ನಡೆದಿದ್ರ ನಮಗೆ ಕಷ್ಟನೂ ಇಲ್ಲ ಸುಖನೂ ಇಲ್ಲ ಹೆಂಗೆ ಆರಾಮಾಗಿರ್ಬೋದ ಇವತ್ತೇನ ನೀವು ನನಗೆ ಎಲ್ಲ ಹೊಂದಾಣಿಕೆ ಆಯ್ದು ಆ ಹೊಂದಾಣಿಕೆಯಿಂದ ನೀವು ನನಗೆ ನಮ್ಗೆ ದಾರಿ ತಪ್ಪಾಯ್ತು ಈ ರೋಡಲ್ಲಿ ಹೋಗೋದು ಅಲ್ಲಿ ನೆಟ್ಟಿಗೆ ಹೋಗೋ ರೋಡಲ್ಲಿ ಹಿಂಗೆ ತಪ್ಪಿಸ್ಬಿಟ್ರಲ್ಲ ಆ ದಾರಿ ನೀವು ಹೆಂಗೆ ಕುತ್ಕೊ ಹೋಗಿ ನೀವು ನನಗೆ ಊರ್ತಿರಕ್ಕಾಗೋದು ಆಯ್ತಾ ಇಲ್ಲ ಅದರಿಂದ ನೀವು ನನಗೆ ಏನೋ ರೇಡಿಯೋ ಕಾಲ್ ಮಾಡ್ತೀನಿ ಅಂತಿದ್ದಾರೆ ನಂದು ಅದ್ರ ಜಾಸ್ತಿ ಮಾತಾಡಬೇಕು ಅಂತದ ಈಗ ನಮ್ಮೂರಲ್ಲಿ ನೀವು ನನಗೆ ಈಗ ನಮ್ಮ ಹುಡುಗನೇ ಗೊತ್ತಿಲ್ದಿದವ ಇಂಥವನಿಗೆ ನೀವು ನನಗೆ ಒಂದು ಬಾತ್ರೂಮ್ ಮಾಡೋಕ್ಕಾಗಲ್ವಾ ಅದು ರೋಡಲ್ಲಿ ಹೋಗಿ ಕೂತ್ಕೊಂಡಾಗ ನನಗೂ ಬೇಜಾರಾಯ್ತದ ಹೆಂಗೆ ಅಂತಾನೆ ಈಗ ನಿಮ್ಮ ಅಂತವ್ರು ಬೈಕಲ್ಲೆಲ್ಲ ಓಡಾಡ್ತಿದ್ದಾರೆ ಅವ್ನು ಕೂತಿರ್ತಾನ ಅವನಿಗೆ ನಾಚಿಕಿರಲ್ಲ ಇಲ್ವ ಸರ್ ನಾಚಿಕಿಲ್ದ ಇದ್ರಲ್ಲಿ ಅವ್ನು ಕೂತಿರ್ತಾನ ಅವತ್ತು ನೀವು ನನಗ ಯಾರು ನೋಡಿದವ್ರೆಲ್ಲ ಕೈಲೆಲ್ಲ ಗೋರಿ ಇಡ್ತಾನ ರೋಡಲ್ಲಿ ಇರಬಾರ್ದಂತ ಈ ಪದ್ಧತಿ ನಾ ಕಣ್ಣಿಂದ ನಾವು ನೋಡ್ತೀವಿ ಅದ್ರ ಸರ್ಕಾರ ನೋಡ್ದಾರ ನೋಡಕ್ ಆಯ್ತೇ ಇದು ನಮ್ಮ ಮರ್ಯಾಗೆ ಒಂದು ನೀವು ನನಗ ಮಾಡು ಕೊಟ್ಟಾಗ ನಮ್ಮ ಆಡಿಗಳಗ ಅದ್ರ ಅವ್ರನ್ನ ಕೈ ಮುಗಿಬೋದು ಇಲ್ಲ ಅಂದ್ರ ನೀವು ನನಗೆ ಇದೇ ನಾವು ರೋಡಲ್ಲಿ ಅವ್ರು ಕೂತಿರ್ತಾರ ಬರ ಟೈಮ್ ನಿಂತ್ಕೋತಾರ ಹಾಗೇನ್ ಮಾಡೋದು ಹೇಳಿ ಸಹ ತಪ್ಪಾದ್ರೆ ತಪ್ಪೇನೆ ಅದನ್ನ ನೀವು ನನಗೆ ನಮ್ಮ ಜನಗಳಿಗೆ ಇದೊಂದು ಉದ್ಧಾರ ಮಾಡಿ ನಮ್ಮ ಆಡಿಗಳು ಅದ್ರ ನೀವು ನನಗೆ ರೈತರಿಗಲ್ಲ ನಮ್ಮ ಆಡಿಗಳಿಗೆ ಉದ್ಧಾರ ಸರ್ಕಾರ ಮಾಡ್ಕೊ ಬಂದ್ರ ಇನ್ನು ಅವ್ರು ಖುಷಿಯಾಗಿ ಅವ್ರು ಏನು ಹೇಳ್ತಾರ ಓಟಿನ ಸಮಸ್ಯೆ ಇನ್ನೊಂದು ಸಮಸ್ಯೆ ಹೇಳಿದಾಗ ನಾವು ಎದ್ದು ನಿಲ್ಬೋದು ಅದೇ ಇಲ್ಲ ಅಂತಂದ್ಮೇಲೆ ನಾವು ಎಲ್ಲೇ ಸಹ ಎದ್ದು ನಿಲ್ಲೋದು
1: ಕಷ್ಟ
0: ಕಷ್ಟ ಇವತ್ತು ನೀವು ನನಗೆ ಗುಡಿಸಲ್ಲಿದ್ದಾಗ ಸರ್ಕಾರನೇ ಮನ ಕೊಡಿ ಸೊಪ್ಪುಗಳಲ್ಲಿ ಇರ್ತಿದ್ವು ಸೊಪ್ಪುಗಳಲ್ಲಿ ಇರೋದನ್ನ ಬಿಟ್ರ ಅವರು ಬಿಡ್ಬೇಕಾಗಿತ್ತು ಇವತ್ತು ಫಾರೆಸ್ಟ್ನವ್ರು ಬರ್ತಾರ ನಮ್ಮ ಜಾಗ ಬಿಡಿ ಅಂತಾರ ನೀವು ನನಗ ಒಂದು ಸೌದಿಗೆ ಹೋದ್ರ ಅಂತಾರ ಏ ಏನೋ ಮರ ತಕ ಹೋಗಕ್ ಬಂದಿದ್ದಾರೆ ಅಂತ ಹಿಡ್ಕೊ ಹೋಯ್ತಾರ ಅದಕ್ಕೆ ಒಣೆ ಯಾರ ಆ ಒಣೆನ ಈಗ ನಮಗೆ ಸೌದೆ ಬೇಕು ಸರ್ ಗ್ಯಾಸ್ ಇಲ್ಲ ಏನೂ ಇಲ್ಲ ಅಂತೀರಿ ನಾವು ಹಿಂಗ ಜೀವನ ಕಳೆಟ್ಟೆ ಆಮೇಲೆ ಫಾರೆಸ್ಟ್ನವ್ರದ್ದು ಹಿಂಸ ಇತ್ತಾಗ ನಮ್ಮ ಸರ್ಕಾರದ್ದು ಹಿಂಸ ಎಲ್ಲರದ್ದು ಹಿಂಸ ಹಿಂಸ ತೋಪಿಸ್ಬೇಕಾದ್ರೆ ಯಾರಿಂದ ಬೇಕು ಬೇಕು ಅದು ಇಲ್ದಿದ್ರೆ ನಾವು ಜೀವನ ಕಳೆಯಕ್ಕಾಗಲ್ಲ ಸರ್ ಜೀವನ ಕಳಿಬೇಕಂತಂದ್ರೆ ನೀವನ್ನ ಅವ್ರದ್ದು ಕೈ ಸಾಸ್ಬೇಕು ನಮ್ಮ ಕೈ ಸಾಸ್ಬೇಕು ಅಲ್ಲಿ ಏನಾರ ಅನಾಹುತ ಆದಾಗ ನಮ್ಮನ್ನ ಕೇಳ್ಬೋದು ಅವ್ರು ಏ ನೀವು ಕಾಡ್ಗೋಯ್ತಿದಾರಲ್ಲ ಏನ ಎತ್ತಲ ಅಂತ ಅವ್ರು ಕೇಳ್ಬೋದು ತೊಂದರೆ ಆದ್ಮೇಲೆ ತೊಂದರೆ ಆಗದೆ ನೀವು ನನಗೆ ಬಂದು ಹಿಡ್ಕೊಂಡು ನೀವು ತಕ್ಕೋಗಿ ಆಫೀಸಲ್ಲಿ ಗುಂಬತ್ರ ಯಾರು ಗವಣೆ ಸೌದಿಗೆ ಹೋಗಿರಗಂಟ ಹಿಡ್ಕೊಂಡೋದ್ರು ಸರ್ ನಮ್ಮ ತಂಗಿ ಗಂಡ ಅವರೆಲ್ಲ ಹೋಗಿದ್ರು ನಮ್ಮ ತಂಗಿ ಗಂಡೇನ ಅವರು ಮಕ್ಕಳು ಹೋಗಿ ಸೌದಿಗೆ ಹೋಗಿದ್ರು ಸೌದಿಗೆ ಹೋಗಿರೋ ಕಾರಣ ಸೌದ ಮಡ್ಗರ ಇಂಥ ಈ ದಾರ ಮಡ್ಗರ ಈ ದಾರ ಮಡಗಿರಾಗ ನೀವು ನನಗ ಸುಮ್ ಸುಮ್ಗೆ ಇದ್ದಿದಾಗ ಹಿಡ್ಕೊ ಹೋಗಿ ನೀನು ಎಷ್ಟ 9 ಗಂಟೆಲಿ ಇಟ್ಕೊಂಡದ್ದು 4 ಗಂಟೆ ಉಂಟಿಸ್ಬಿಟ್ಟದಲ್ಲಿ ಆಗ ಏನು ಮಾಡಬೇಕು ಆದ್ರೆ ನಮ್ಮ ಜನಗಳ ಒಗ್ಗಟ್ಟಿಲ್ಲ ಈಗ ನಾವು ಒಬ್ಬ ಮುಂದಕ್ಕೆ ನಿಂತ್ಕೊ ಹೋದ್ಮೇಲೆ ಅವ್ರು ಹಿಂದ್ಗುಟ ಬರ್ಬೇಕು ತಾನೆ ಹಂಗಿದ್ರೆ ಫಾರೆಸ್ಟ್ನವ್ರನ್ನ ಸೋಲಿಸ್ಬೋದು ಅಂದ್ರೆ ಹಂಗಿದ್ದಿದ್ಮೇಲೆ ನನ್ನ ಸೂ ಬಿಟ್ಬಿಟ್ಟು ನೀವು ಹಿಂದಕ್ಕೆ ಮನಾಲಿ ಹೋಗಿ ಹಿಂದ್ಕೊಂಡ್ರ ತಪ್ಪರ್ದ ನಂದೆ ಇಲ್ವ ಸರ್ ತಪ್ಪರದ್ ನಂದೆ ಹಂಗೆ ಮಾಡ್ತಾರಲ್ಲ ಸರ್ ನೀವು ನನಗೆ ಸರ್ಕಾರೇನ ಸರಿ ಕೊಡಂಗೆ ಕೊಡ್ತಾನ ನಾವು ಕೊಡಿಸ್ಕೊಳಕ್ಕಾಗಲ್ಲ ನೀವು ನನಗೆ 30 ರೂಪಾಯಿ ಲೋನ್ ಹಾಕ್ತಿದ್ದಾರೆ ಅಷ್ಟು ಕಳ್ಳಂತಿದ್ದಾರೆ ಆ ಲೋನ್ಗೆ ನೀವು ನನಗೆ ತೀರಕ್ಕೆ ಸೇರಿಸಿ ನಾವು ಕೊಟ್ಟಾಕ ಎಲ್ಲಿದ್ದದು ಅದನ್ನ ಕೊಡೋದು ನಮ್ಮ ಮಾಮೂಲಿಯಾಗಿ ನೀವು ನನಗೆ ಕೊಟ್ಟಾಗ ಅವ್ರ ಪಾದ ಮೇಲೆ ಕತ್ತಲ ಮೇಲೆ ಅಂತಂದ್ಬಿಟ್ಟು ತಂದು ಬಿಟ್ಕೊಂಡು ಹಂಗೆ ಹುಲ್ ಸೊಪ್ಪು ಹಾಕೊಂಡು ಹಂಗೆ ಜೀವನ ಕಳಿಬೇಕು.

0: ಅವಳಂದ್ರೆ 50-60 ವರ್ಷಗಳಿಂದ ಇದೇ ಆಡಿದ ಜೀವನ
1: ಇದೇ ಆಡಿದ ಸರ್. ಆದ್ರ ನಾವು ಹುಟ್ಟುತ್ತ ಇದೇ ಆಡಿ ಬೆಳೆದೋದು ಇದೇ ಆಡಿ ಇದೇ ಊರು ಬಿಟ್ಟರೆ ಇನ್ನು ಯಾವ ಊರಲ್ಲಿ ನಾವು ನೀವು ಮನಗ ಇಲ್ಲ.
0: ಚಿಕ್ಕ ವಯಸ್ಸಿಂದ ಕೂಡ ಇದೇ ಆಡಿ
1: ಇದೇ ಆಡಿ ಇದೇ ಆಡಿ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಮ್ಮ?
1: ನಮ್ಮ ಕುಟುಂಬದಲ್ಲಿ ನಾನು ನನ್ನ ಮಗ ಇಬ್ಬರೇ ಸರ್.
0: ಇಬ್ಬರೇ
1: ಇಬ್ಬರೇ ಇಬ್ಬರಲ್ಲಿ ನೀವು ಅನಗ ಅವನಿಗೆ ಏನು ಕೆಲಸ ಗೊತ್ತಿಲ್ಲ. ನೀವು ಅನಗ ನಾ ಮಾಡಿ ಇಕ್ಕಿದ್ರು ತಿಂತಾನ ಇಲ್ಲಾಂದ್ರೆ ಇಲ್ಲ. ಅಷ್ಟು ಜೀವನ ನೀವು ಅನಗ ತಾಯಿ ಮಕ್ಕ ಇವೆ. ಅದು ನನಗೂ ನೀವು ಅನಗ ಎದ್ದಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಓಡಾಡೋಕ್ಕೂ ಆಗಲ್ಲ. ಒಂದೆರಡು ಮರಿ ಸಾಕಿನಿ ಸರ್, ಅದು ಬಿಟ್ಟ ಇನ್ನು ದೊಡ್ಡದಂತ ಏನೂ ಇಲ್ಲ.
0: ನಿಮ್ಮ ಮಗವ್ರಿಗೆ ಏನು ಸಮಸ್ಯೆ ಇದೆಯಮ್ಮ?
1: ಅವನಗ ನೀವು ಅನಗ ಹೇಳಾಗ ಸಾ ಮಾತಾಡಕ್ಕೆ ಬರ್ತಾ ಇಲ್ಲ. ಬರ್ದಿದ್ದನ್ನ ನೀವು ಅನಗ ತಿಂಗಳಿಗೆ 2,000 ರೂಪಾಯಿ ಹಾಕ್ತಿದ್ರು, ಅದು ಕಟ್ಟಾಯ್ತು. ಅದು ಏನು ಬಾಗಿಲು ಕಟ್ಟಾಗದಂತ ನನಗೆ ಗೊತ್ತಿಲ್ಲ.
0: ತಿಂಗಳು ಬರ್ತಿದ್ದು ಪೆನ್ಷನ್
1: ನಿಂತೋಗಿದೆ. ಆಮೇಲೆ ನನಗೆ ನೀವು ಅನಗ ವಿಧಿ ದುಡ್ಡು ಬರಬೇಕಿತ್ತು, ಅದೇ ನಮ್ಮ ಮನೆಯವ್ರ ತಿರೋದು, ಅದು ಇಲ್ಲ. ಜೀವನ ಹೆಂಗೆ ಕಳಿಬೇಕು ನೀವು ಅನಗ? ಜೀವನ ಕಳಿಬೇಕಾರೆ ಭಾಳ ಕಷ್ಟ ಅದ ಸರ್. ಈ ಕಷ್ಟ ನೀವು ಅನಗ ನನಗೆ ಬಂದಾಗ ಇನ್ನೊಬ್ರು ಬರಬಾರ್ದು. ಈ ಕಷ್ಟ ನೀವು ಅನಗ ಈಗ ತಂಗರ ಅವ್ರ ಅವ್ರು ನಾವಂದ್ರ 8 ಜನ ಬೇರೆ ಹೆಣ್ಣು ಮಕ್ಕಳೇ, ತಮ್ಮದಿರಲ್ಲ ಅಣ್ದಿರಲ್ಲ. ಇವತ್ತು ಅವ್ರ ಮನೆ ಜೀವನ ಸಾಕೋದು ಅವ್ರ ಕಷ್ಟ. ಇವತ್ತು ನಮ್ಮ ಮಕ್ಕ ಅವಳಂತ ನೋಡಕ್ಕದ್ದವರು ನೋಡಕ್ಕಾಯ್ತಾ ಇಲ್ಲ. ಈ ಬಂಗದಲ್ಲಿ ನಾವು ಬದುಕ್ತೀನಿ, ನೀವು ಅನಗ ಇಷ್ಟೇ ಮಾತಾಡೋದು. ನೀವು ಅನಗ ಜೇಯ ಅಂತ ನಮ್ಮ ಕಲ್ಲಾಡ ಆಡಿ ನಮ್ಮ ಊರಲ್ಲಿ ಯಾರು ಯಜಮಾನ ಅವರ ಅವ್ರಿಗೋಸ್ಕರ ಅವ್ರ ನಮಸ್ಕಾರ ಹೇಳಿ ನೀವು ಬಂದು ರೇಡಿಯೋ ಕಾಲ್ ಮಾಡೋರ್ಗೆ ಅವ್ರಿಗೂ ನಮಸ್ಕಾರ ಮಾಡಿ ನಾನು ನಮಸ್ತೆ ಹೇಳ್ತೀನಿ.
0: ಇಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಮ್ಮ ಸಂಪೂರ್ಣವಾಗಿ?
1: ಇಲ್ಲಿ ನಾವು
0: ಜೇನು ಕುರುಬ
1: ಸೋಲ್ಗ
0: ಅಂದ್ರೆ 7 ಜನಾಂಗದವರು ವಾಸ ಮಾಡ್ಕೊಂಡು,
1: ಇನ್ನು ಅದು ಬಿಟ್ರೆ ಬೇರೆ ಜನಾಂಗ ಇಲ್ಲ.
0: ಅಂದ್ರೆ ತಮ್ಮ ಒಂದು ಕಲ್ಯಾಣ ಏಡಿಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರಾಗಿದ್ರೆ?
1: ಒಟ್ಟಿಗೆ ಒಂದು ಮೇಲ್ಗಡೆ ಕೆಳ್ಗಡೆಯಿಂದ ಒಂದು
2: 50-60
1: ಎರಡು ಸೇರಿಸ ಹೇಳ್ತಿರ ನಾನು ಕೆಳಗಡೆ ಎ ಆಡಿ ಬಿ ಆಡಿ
0: ಅಂದ್ರೆ ಕಲ್ಯಾಣ ಎ ಮತ್ತು ಬಿ ಎರಡು ಸೇರಿಸಿ ಒಟ್ಟು 88 ಕುಟುಂಬಗಳು ವಾಸ
1: ಮಾಡ್ಕೊಂಡು ಇರೋರೆಲ್ಲ ನೀವು ಅನಗ ಈ ಆಡಿಲಿ ಇದ್ದ ಜನ ಜನಾಂಗ. ಆದ್ರೆ ನೀವು ಯಾವ ಆಡಿಲಿ ನೋಡಿದ್ರು ಜನ ಚಿಕ್ತಿತ್ತಿಲ್ಲ, ಅಂತ ಜನ ಇದ್ರು ನಮ್ಮ ಆಡಿಗಳಲ್ಲಿ. ಆ ಜನ ಈಗ ನೀವು ಅನಗ ಒಂದೊಂದೆ ಏನ 20 ಜನಕ್ಕೊಂದು ತಿಂಗಳಿಗೊಂದು ಹಿಂಗು ಹೋಯ್ತಾ ಇರೋದ್ರಲ್ಲಿ ಅದ ಅವ್ರು ಕೊಡ್ತಾಯಿಂದ ಏನೋ ಅದ್ರ ಟಿವಿ ಕಾಯಿಲೆ ಏನೋ ಅದು ನಾವು ನೀವು ಅನಗ ನಾವು ಆದಷ್ಟು ನಮ್ಮ ಕೈಲಿರೋದು ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಕೈಲಿರೋದು ಅನ್ನ ಆಗಲಿ ಗಂಜಿ ಆಗಲಿ ತಕೊಯ್ಕೆ ಕೊಡ್ತಾ ಇದ್ರು. ಆದ್ರೆ ಅವ್ರಿಗೆ ಅನ್ನ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದೇನ ಇಸಿದ ನೀರು ಬೇಕು. ಆ ನೀರು ಕೊಟ್ಟರೆ ಅವರು ಕೈ ಒಡೋದು ಆಗಲೇ ಅನ್ನ ತಿನ್ನೋದು. ನಾವೆಲ್ಲಿಂದ ಕೊಡೋವು ಹಂಗೆ ಮಾಡ್ಕೊಂಡು ಸುಮಾರು ಈ ಆಡಲಿದ್ದದು ಲೆಕ್ಕ ಹಾಕ್ಸೋಕೆ ಆಯ್ತಿತ್ತಲ್ಲ ಸರ್, ಅಂತ ಜನಗಳಿದ್ದು. ಇವತ್ತು ಹೋಗಿ ಒಂದು ಸ್ವಲ್ಪ ಜನ ಉಳಿದೀವಿ.
0: ಕಾರಣ ಇರ್ಬೋದಮ್ಮ?
1: ಕಾರಣ ಇದೆ ಸರ್, ಆ ರೋಗ ಇರೋದ್ರಿಂದ ಕಾರಣ. ಆ ರೋಗ ಇಲ್ಲಾಂದ್ರೆ ನಮ್ಮ ಜನಗಳು ಸಾಯ್ತಿತ್ತಿಲ್ಲ. ಆ ರೋಗ ಇಂದಾನೆ ನಮ್ಮ ಜನಗಳು ನೀವು ಅನ್ನಕ ಮಟ್ಟ ಆಯ್ತಾ ಬಂದ್ರು. ಅಂದ್ರೆ ಕೆಲವು ಜನಗಳು ಚೆನ್ನಾಗವ್ರ, ಆದ್ರೆ ನಮ್ಮ ಜೇನು ಗುರು ಬಂಗ ಮಾತ್ರ ನೀವು ಅನಗ ಸಾಯುತ್ತೆ ಅಷ್ಟೇ. ಅದು ಬಿಟ್ರೆ ನೀವು ಅನಗ ಇನ್ನು ಅವ್ರಿಗೆ ರೋಗ ಈಗ ನಾವು ಅನ್ನಿ ಈಗ ನಮ್ಗೇನಾರ ತಕ್ಷಣ ಬಂದಾಗ ನಾವು ಇಲ್ಲಿ ಟೆಂಪೋ ಬರ್ತದ, ಟೆಂಪೋ ಬಂದಾಗ ತೋರಿಸ್ಕೊತೀವಿ. ನೀವು ಪೆದ್ದ ಇವನು ತಕೋಯ್ ತೋರಿಸ್ತೀನಿ, ನನಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಸರ್. ಹಿಂಗೆ ಅವನಿಗೆ ಮಾತಾಡೋಕೆ ಬರಲ್ಲ, ರಾತ್ರಿ ಹೊತ್ತಿ ನಿದ್ದೆ ಮಾಡ್ತಾ ಇಲ್ಲ, ಒಂಥರ ಉಳ್ಳಾಡ್ತಾನೆ ಅಂತಂದಾಗ ಅವರು ಏನು ಒಂದು ಜರದ ಮಾತ್ರ ಕೆಮ್ಮು ಮಾತ್ರ ಕೊಡ್ತಾರೆ, ಸರಿ ಆಯ್ತಾನೆ.
0: ಆಸ್ಪತ್ರೆಗೆ ಏನಾದರೂ ತೋರಿಸಿಲ್ಲ
1: ಇಲ್ಲ. ಈಗ ಈ ತಿಂಗಳು ಬಂದ್ರೆ 3 ತಿಂಗಳಿಂದ ವಿವೇಕಾನಂದಲ್ಲಿ ನೀವು ಅನಗ ಸ್ವಾಮಿನಾಥ ಡಾಕ್ಟ್ರ್ ತಾವ್ ಮಾತ್ರ ಫಸ್ಟ್ ಈಸ್ಕೊತ್ತಿದ್ದ ಈಸ್ಕೊತ್ತಿದ್ದಾಗ ಇವನಾಗ ಒಂಥರ ನೀವು ಅನಗ ಮಂಡಿ ಕೈ ಎಲ್ಲ ಚೇದ್ಕೊಳ್ಳೋದು ಹಂಗಾಯ್ತಿರಗಂಟ ನಿಲ್ಸ್ಬಿಟ್ಟಿ. ಈಗ ತಿರಕ್ಕೆ 3 ತಿಂಗಳು ಕೊಡ್ತಾ ಇದ್ದ ಈಗ ಹೆಂಗಿದ್ರೆ ಸಾಮಾನ್ಯ ಇಲ್ಲ ಅವನಿಗೆ. ಈಗಲೂ ಒಂಥರ ಗಣ್ಣು ಒಂಥರ ಇದ್ರಂಗಾಯ್ತದ ಅವನಿಗೆ. ರಾತ್ರಿ ನಿದ್ದ ಮಾಡಲ್ಲ, ಬೆಳಿಗ್ಗೆ ಮಾತ್ರ ನೀವು ಅನಗ ಹಿಂಗೆ ನಿಕ್ಕರ ಹಾಕ್ಕೊಂಡು ಇದು ಹಾಕ್ಕೊಂಡು ಬೆಳಿಗ್ಗೆ ತಿರುಗಾಡ್ತಾರೆ, ರಾತ್ರಿ ಹೊತ್ತು ಪಟ ಬಿಸಾಕ್ತಾರೆ. ಏನು ಮಾಡ್ದಾರೆ
0: ಕಷ್ಟ ಅವ್ರಿಗೆ ಗೊತ್ತು,
1: ನಮ್ಮ ಕಷ್ಟ ನಮ್ಗೆ ಗೊತ್ತು. ಆದ್ರೆ ನೀವು ಅನಗ ನಿಮ್ಗೆ ಹೇಳ್ದಾಗ ಇನ್ನೊಬ್ರಿಗೆ ಹೇಳ್ದಾಗ ಏ ಸುಳ್ಳು ಅಂತ ಅನ್ಬೋದು. ಆದ್ರೆ ನೋವು ತಾಯಿ ಒಬ್ಳು ಗೊತ್ತು ಮಾತ್ರ.
0: ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಮ್ಮ ಜೀವನಕ್ಕೆ?
1: ಈಗ ಜೀವನಕ್ಕೆ ಏನಿಲ್ಲ ಸರ್. ನೀವು ಅನಗ ಏನ ನೀವು ಅನಗ ಈಗ ಒಂದು 2 ಸಾಕಿನ ನಮ್ಮ ತಂಗಿ ಹೋಗಿ ಮೇಯಿಸ್ಕೊ ಬರ್ತಾರ ಕಟ್ಟಾಕ್ತೀನಿ. ಈ ರೇಷನ್ ಬರ್ತಿತ್ತು, ನೀವು ಅನ್ನ ರೇಷನ್ ಬಂದಾಗ ನಮ್ಗೆ ತೊಂದರೆ ಇರ್ತಿತ್ತಲ್ಲ, ಹೆಂಗೆ ಜೀವನ ಕಳಿಬೋದಾಯ್ತು. ನೀವು ಅನ್ನ ಬೆಲ್ಲ ಸಿಕ್ತಿತ್ತು, ನೀವು ಅನ್ನ ಅಕ್ಕಿ ಸಕ್ಕರೆ ಬ್ಯಾಳ ಕಾಳು ಕಳ್ಳ ಕಾಳು

0: ಸಾರು ಸಾರುಕನ್ನೋದು ತೊಂದ್ರೆ ಇರ್ತೀರ. ಇವತ್ತು ನೀವು ಅನಗೋದು ನಿಂತೋಯ್ತು, ನಮ್ ಕಷ್ಟ.
1: ಈಗ ರೇಷನ್ ನಿಲ್ಸ್ಬಿಟ್ಟಿದ್ದಾರೆ?
0: ನಿಲ್ಸ್ಬಿಟ್ಟಿದ್ದಾರೆ.
1: ಎಷ್ಟು ದಿನ ನಿಲ್ಸ್ಬಿಟ್ಟಿದ್ದಾರೆ?
0: ಈಗ 6 ತಿಂಗಳ ಮೇಲೆ ಆಯ್ತು.
1: 6 ತಿಂಗಳಾಗಿದೆ?
0: 6 ತಿಂಗಳಾಗದ. 6 ತಿಂಗಳಿಂದ ನೀವು ಅನಗ ನಮ್ಗೆ ರೇಷನ್ ಇಲ್ಲ. ಆದ್ರೆ ನೀವು ನನಗೆ ಮಾತಾಡಲ್ಲ ಅಂತ ಇವನಿಗೊಂದು ರೇಷನ್ ಕೊಡ್ತೀರಿ, ನನಗೊಂದು ರೇಷನ್ ಕೊಡ್ತೀರಿ, ಸಾಕು ಜೀವನಕ್ಕೆ ನಮ್ಮ ತಾಯಿ ಮಕ್ಕಳಿಗೆ ಅಷ್ಟಿತ್ತು. ಈಗಿಲ್ಲ,
1: ಏನಕ್ಕೋಸ್ಕರ ನಿಲ್ಸಿದ್ದಾರೆ ಅಂತ
0: ಅದು ಅದು ಗೊತ್ತಿಲ್ಲ ಸರ್. ಈಗ ನೀವು ನನಗೆ ಸ್ವಚ್ಛಿಲ್ಲಿ ಬರ್ತದ, ಈಗ ನನ್ನ ಮಗನಿಗೆ 5 ಕೆಜಿ ಅಕ್ಕಿ ಕೊಡ್ತಾರೆ, ನನಗೆ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತಾರೆ.
1: ಸರ್ಕಾರ ಕೊಡ್ತಿದ್ದಂತ ರೇಷನ್ ಇಂದ ತಮ್ಮ ಒಂದು ಜೀವನ ನಡ್ಕೊಂಡು
0: ಹೋಗ್ತಾ
1: ನಿಲ್ಸ್ಬಿಟ್ಟಿರೋದ್ರಿಂದ ತುಂಬಾ ಕಷ್ಟ.
0: ಒಬ್ಬರಿಗಲ್ಲ, ಇಡೀ ದೇಶನೇ ತೊಂದ್ರೆ. ಅವ್ರೇನಂದ್ರೆ ಕೂಲಿ ಮಾಡಂತ ಜನಗಳು ಹೋಗಿ ನೀವನ್ನ ಕೂಲಿ ಮಾಡ್ಬೋದು, ಪ್ರತಿಯೊಂದು ತರಕ ಸಾಲ್ತಿಲ್ಲ. ಅದರಿಂದ ಸರ್ ನೀವನ್ನಾಗ ಏನೋ ಸರ್ಕಾರ ಅದೊಂದು ಮಾಡಿದ್ರು, ಅದು ಮಾಡದ್ನ ನಿಂತೋಗದ. ಈಗ ನೀವನ್ನಾಗ ಕಷ್ಟದ ಮೇಲೆ ಕಷ್ಟ. ಈ ಮಳೆ ಬೇರೆ, ಕೆಲಸ ಇಲ್ದಿದಾವ ಹೊತ್ತಿಗೆ ಕೆಲಸ ಮಾಡ್ತಾರ, ಇಲ್ಲಾಂದ್ರೆ ಇಲ್ಲ. ಮಳಲಿ ಎಲ್ಲ ಕೂತ್ಕೊಂಡು ಏನ್ ತಿಂದಾರಿ? ಅವತ್ತು ನೀವು ಅನ್ನಾಗ ನಮ್ಮ ತಾಯಿ ತಂದೆ ಇದ್ದಾಗ ಗತ್ತಲ್ಲಿ ಒಂದು ಮೂಟ ಸೊಪ್ಪು ಕುಯ್ಕೊಂಡ್ಬಂದ್ರುವಾ, ಅದು ಅಗ್ರಣಿ ಇಲ್ಲ ಬಗ್ರಾಣಿ ಇಲ್ಲ, ಉಪ್ಪು ಹಾಕೋದು ಬೇಯಿಸೋದು ಕೊಡ್ತಿರೋದೆ ಮಕ್ಕಳಿಗೆ. ಒಂದು ಆಳ್ಗ ನೀವು ಅನಗ ಮಡ್ಕ ಅಂಬ್ಲಿ ಕಾಯಿಸ್ಬಿಟ್ಟು ಒಂದೊಂದು ತಟ್ಟ ಹೋಯ್ತಿದ್ರು. ಅವತ್ತು ದನ್ನ ಹೆಂಗಿತ್ತು, ಇವತ್ತು ದನ್ನ ಹೆಂಗದ?
1: ತುಂಬಾ ಆರೋಗ್ಯವಾಗಿ
0: ಇರ್ತದ ಮಕ್ಕಳು. ಯಾರು ನಿಮ್ಮಂತವ್ರು ಬಂದ್ರ ನಮ್ ನೀಡಕ್ಕಾಯ್ತಿತ್ತಲ್ಲ ಓಟನೆ, ಹೋಗಿ ಗುತ್ತಿ ನೋಕ್ಕಂಡ್ರ ನೀವು ಕರೆದ್ರು ಬರ್ತಾ ಇಲ್ಲ, ಇಲ್ಲಾರ ಕಲ್ಲು ತಕೊಂಡು ತಗ್ಲಿ ಹಂಗ್ ಮಾಡ್ತಾ ಇತ್ತು ನಮ್ಮ ಕಾಲದಲ್ಲಿ. ಅದ್ರ ಮಕ್ಕ ಚಿಕ್ಕ ವಯಸ್ಸು ನಾವು. ಆಗ ನಮ್ಮ ಅಪ್ಪ ಅವ್ರು ನಿಮ್ಮನಾಗ ಜಮೀನ್ ಹಿಡಿಯಕ್ ಸಲುವಾಗಿ ಬಟ್ಟಿಗೆಲ್ಲ ಬಟ್ಟ ನಿಮ್ಮನಾಗ ಹಿಂಗೆ ಇಂಥ ಬಟ್ಟ ಅರ್ಕಲ್ ಬಟ್ಟ ಅಂದ್ರ ನಾವು ಕಟ್ಕೊಬಿಟ್ರ ಸಹ ಒಂದು ಚೀರಲ್ಲಿ 4 ಜನ ಹೆಣ್ಣು ಮಕ್ಕಳಿಗೆ ಅರ್ದರ್ದು. ಇವತ್ತು ಬಟ್ಟ ಎಷ್ಟು ಬೇಕು, ಬೇರೆ ರೋಡಲ್ಲಿ ಬಂದು ಹೋಗ ಅವ್ರು ಕೊಡ್ಬೋದು. ಅವತ್ತಿನ ಕಾಲದಲ್ಲಿ ಬಟ್ಟಿಗೆ ಜೀವನ ಕಳ್ತಿದ್ವು, ಇವನಾಗ ಊಟದಲ್ಲಿ ಸಮಸ್ಯೆ ಇತ್ತು. ಆ ಸಮಸ್ಯೆ ಈಗ ಹೇಳಿದ್ರ ಕಣ್ಣಲ್ಲಿ ನೀರು ಬರ್ತದೆ ಸರ್, ಅದು ಹೇಳ್ಕೋಬಾರ್ದು.
1: ತುಂಬಾ
0: ಇವತ್ತು ಕಷ್ಟ ಇಲ್ಲ, ಇವತ್ತು ಸುಖ. ಅವತ್ತು ಕಷ್ಟ ಇತ್ತು, ಕಷ್ಟದಲ್ಲಿ ನಮ್ಮ ತಾಯಿ ತಂದೆ 8 ಮಕ್ಕಳು ಸಾಕಿದ್ರು. ಇವತ್ತು 2 ಆಪರೇಷನ್ ಮಾಡಿಸ್ಕೊಂಡಿರೋರು ಸಾಕಾಗ್ತಾ ಇಲ್ಲ ಇಲ್ವಾ ಸರ್? ಇವತ್ತು ನಮ್ಮ ತಾಯಿಗ 12 ಮಕ್ಕಳು, ಈಗ ಇರೋದು ನಾವು ನೀವನಾಗ 8 ಮಕ್ಕಳು, ಹೆಣ್ಣು ಮಕ್ಕಳೇ. 8 ಮಕ್ಕಳಿಗೆ ನಮ್ಮ ತಾಯಿ ತಂದೆ ಏನಂದ್ರು, ಇನ್ನೊಬ್ರ ಮನೇಲಿ ಉಪ್ಪು ಹೋಗ್ಬೇಡಿ, ಮೆಣಸಿಕಾಯಿ ಹೋಗ್ಬೇಡಿ, ನಿಮ್ಮ ಮನೆ ಆಯ್ತು, ನೀವು ಆಯ್ತು, ಈ ತರ ಜೀವನ ಕಳೆದ್ರೆ ನಾ ಹೆಂಗ್ ಸಾಕಿದೀನಿ ನಿಮ್ಮನ್ನ, ಅದೇ ರೀತಿ ಇರಬೇಕು ಅಂತಂದ್ರು. ಆ ರೀತಿ ನಾವು ಗೊತ್ತಾಗಿ ಬದುಕ್ತೀನಿ ಸರ್, ಸುಳ್ಳಲ್ಲ.
1: ಕಾಲದಲ್ಲಿ ಜೀವನ ಸಾಗಿಸ್ಕೊಂಡೋದಕ್ಕೆ ಕಷ್ಟ ಇದ್ರು ಕೂಡ ನಿಮ್ದು ಅನ್ನೋದು ಇತ್ತು.
0: ಇತ್ತು, ಈಗ ನೀವು ಅನ್ನಾಗ ನೆಮ್ಮದಿಲ್ಲ. ನೀವು ಎಷ್ಟೇ ಮೊಟ್ಟ ಚಿಕ್ಕನ ಏನೇ ತಂತೀನಿ ನೆಮ್ಮದಿಲ್ಲ. ಅವತ್ತು ಬೇಯಿಸಿರ ಅಂದ್ರೆ ಬೆಂಕಿಲಿ ಬೇಯಿಸಿರ ಗೆಣಸು ಒಂದ್ ಚೀಲ, ಹಸಿ ಗೆಣಸು ಒಂದ್ ಚೀಲ, ಅದ್ಯಾಕ ಬೆಳಿಗ್ಗೆ ಬೇಕಲ್ಲ ರಾತ್ರಿ ಬೇಯಿಸ್ಬಿಡೋದು. ಇಲ್ಲಿಂದ ಸುಟ್ಕೊ ಬಂದಿರ ಗೆಣಸ ಸಾಯ್ಕಾಲ ತಿನ್ಸೋದು ಮಕ್ಕಳಿಗೆ ಬಿಸಿ ನೀರು. ಅದು ಎಲ್ಲ ನೀರು, ಇವತ್ತು ನೆಲ್ಲಿ ನೀರಾದ ಬೋರ್ ನೀರಾದ, ಅವತ್ತು ಕೆರೆ ನೀರು, ಕೆರೆ ನೀರು ಕುಡಿದ್ರು ರೋಗ. ಇವತ್ತು ನೆಲ್ಲಿಲ್ಲ ಒಳಗಿಂದ ಬರ್ತದ, ಒಳಗಲ್ಲಿ ಗೊಜ್ಜು ಬಂದದ, ನೀವು ಅನ್ನಾಗ ಪಿಟ್ರಿ ನೀರು ಬಂದದ, ಇನ್ನೊಂದು ಬಂದ ನಮ್ಗೆ ಗೊತ್ತಿಲ್ಲ. ನೀರಲ್ಲಿ ಎಷ್ಟು ಗೊಜ್ಜು ಅದಂತ ನಮ್ಗೆ ಗೊತ್ತಿಲ್ಲ. ಕೆರಲ್ಲಿ ನೀವು ಅನ್ನಾಗ ಆನ ಬಂದು ಉಚ್ಚ ಹೋಯ್ತದ, ಏತು ಬಿಟ್ಟು ಹೋಯ್ತದ, ಆ ನೀರು ಕುಡಿತದ. ಅವತ್ತು ರೋಗ ಇಲ್ಲ,
1: ಇವಾಗೆಲ್ಲ ರೋಗಗಳು ಕೂಡ
0: ಬರ್ತಾ ಇದೆ. ರೋಗ ಅಂದ್ರೆ ಈಗ ಇವತ್ತು ನೀವು ಅನ್ನಾಗ ಮಾತಾಡ್ಬಿಟ್ಟು ಏ ಸರ್ ಬಂದಿದ್ರು ಆ ಸಿಕ್ಕಮ್ಮ ಮಾತಾಡ್ತಾ ಬೆಳಿಗ್ಗೆ ಇಲ್ಲ ಅಂತ ಅನ್ನಾಗ ಕಾರಣ ನಿಮ್ಮನ್ನ ಹೇಳಕ್ಕಾಗ್ದ. ನಮ್ಮ ರೋಗ ನಮ್ಮ ಏನಿತ್ತು ನಮಗೆ ಗೊತ್ತಿಲ್ಲ ಇಲ್ವಾ ಸರ್? ಇದನ್ನ ಜನ ಒಂದೊಂದ್ರಲ್ಲಿ ಅಂತಾರ, ಏ ಅವ ಮಾಡಿಸ್ಬಿಟ್ಟ, ಅವ ಸತ್ತ ಮಾಡ್ಲ, ಯಾರು ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಇರೋದು ಸರ್ ಗೊತ್ತಾಗಿರ್ಬೇಕು, ಬದುಕಬೇಕು ಅಂತಂದ್ರೆ ನಮ್ಮ ಇದರಲ್ಲೇ ಇರೋದು, ಇನ್ನೊಬ್ರು ಮಾಡೋಕ್ಕಾಗಲ್ಲ.

0: ಈಗ ತಾವುಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ.
1: ಆದ್ರೆ ಸುಮಾರು ಜನ ನಮ್ದು ಅದ, ಆದ್ರೆ ನೀವು ಅನ್ನಕ ನಮ್ ಗುಂಪಲ್ಲಿ ಎಲ್ಲರದ ಆಧಾರ್ ಕಾರ್ಡ್ ಇವ್ರದ್ದು ಕಂಡುಬಿಟ್ಟಿಗದು ರೇಷನ್ ಅವ್ರದ್ದು ಇಲ್ಲ, ಸ್ವಲ್ಪ ಜನದ ರೇಷನ್ ಕಾರ್ಡ್ ಇಲ್ಲ, ಹಿಂಗೆ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡ ಅವ್ರಿಗೆ ನಾವು ಹೇಳಿ ಮಾಡ್ಸಕ್ಕಂತಂದ್ರೆ ಈಗ ನೀವು ಮಾಡಿಸ್ಬೇಕಾರ ಬಾ ನೀನು ದುಡ್ಡು ತಗೊಂಡು ನೀವು ಮಾಡ್ಸಂದಾಗ ನಾವೆಲ್ಲಿ ಮಾಡ್ಸಕ್ಕದು, ಅವ್ರ ಕೈಲಿ ತಾನೆ ಇರೋದು ಸರ್. ಈಗ ಇವತ್ತು ನನಗೆ ಇಲ್ಲ ಅಂತಂದ ಮೇಲೆ ನಿಮ್ಗೆ ಹೇಳಕ್ಕಾಗಲ್ಲ, ನಿಮ್ಗೆ ಹೇಳಿದ್ರೆ ನೀವು ಅನ್ನಾಗ ಹೇ

0: ಬಿಕ್ಕಾಮ್ರಿ ಇಲ್ಲೇ ಹುಟ್ಟಿ ಬೆಳೆದು ಮಾಡ್ಸಕ್ ಆಗಿಲ್ಲ ಅನ್ನೋದು ಯಾರ್ದ ನಿಮ್ ಬಾಯಲ್ಲಿ ಬರ್ತಾರೆ ಇಲ್ವಾ ಸರ್? ಅದನ್ನ ನಾವು ಮಾಡಿಸಿ ಮಡಿಕೊಂಡು ನಿಮ್ಮ ಹತ್ತಿರ ಬಂದಾಗ ಒಂದೊಂದು ಆಧಾರ್ ಕಾರ್ಡ್ ಅದ, ಅದ್ರ ಜಾತಿ ಪತ್ರ ಇನ್ನೊಂದಿಲ್ಲ ಇರೋದು ಹೇಳ್ಬೇಕು. ಅದ್ರ ಆಧಾರ್ ಕಾರ್ಡು ನಮ್ಮ ಹುಡುಗಂದು, ನಂದು ರೇಷನ್ ಕಾರ್ಡ್, ನಮ್ಮ ತಮ್ಮ ಅದ, ನಮ್ಮ ಗುಂಪಲ್ಲಿ ಎಲ್ಲ ಅದ. ಅದ್ರ ನಮ್ಮ ತಂಗಿ ಮಗಳದು ಅಳಿಂದು ಅವ್ರದ್ದಿಲ್ಲ, ಅದ್ರ ಇನ್ನು ಸ್ವಲ್ಪ ಚಂದಿಲ್ಲ ಬಿಡಿ ಸರ್. ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಇಂಟು ಕಾರ್ಡ್ ಸುಮಾರು ಜನಕ್ಕೂ ಇಲ್ಲ. ಹಿಂಗೆ ಬರ್ತಾರ ಬರ್ಕ ಹೋಯ್ತಾರೆ, ಅವರು ಇವ್ರಿಗೆ ಹೇಳ್ತಾರೆ, ಇವರು ಮಾಡ್ಸಲ್ಲ.
1: ಈಗ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮೊಂದು ಅಡಿ ಸಿಗ್ತಾ ಇದೆ, ಒಂದು ಸಮಸ್ಯೆ
0: ನಮ್ಮ ಅಡಿಲಿ ಸಮಸ್ಯೆಗಳಾದ ಬೇಕಾದಷ್ಟಾದ. ಇವತ್ತು ನೀವು ಅನ್ನಾಗ ಮನೆ ಇಲ್ದಿದ್ದವ್ರಿಗೆ ಮನೆ ಇಲ್ಲ, ಬರೋವ್ರಿಗೆ ಮನೆ ಬಂದದ, ಅದು ಅರ್ಧ ಬರ್ಧ ಆಗದ, ಅದನ್ನ ಎತ್ತಿ ನಿಲ್ಸಿದ್ರೆ ತಾನೇ ಸನ್ನಿ ಒನಗ ಅವ್ರು ಆ ಗುಡ್ಸ್ನಲ್ಲಿ ಇರ್ಬೋದು. ಅದು ಇಲ್ಲ ಅಂದಾಗ ಜೀವನ ಎಲ್ಲಿ ಮಾಡ್ಬೇಕು? ಈಗ ಒಬ್ಬರ ಮನೇಲಿ ಇದೇ ನಮ್ಮ ಹುಡುಗಿ, ಬೇರೆಯವ್ರ ಮನೇಲಿ ಅವಳು ಮನೆ ನಿಂತೋಯ್ತು. ಇನ್ನು ಅದು ನೀವು ಅನ್ನಾಗ ಮಾಡಿ ಬರ್ಬೇಕಾರೆ ಇನ್ನು 2 ವರ್ಷ ಆದದ ಒಂದು ವರ್ಷ ಆದ ನಮಗೆ ಗೊತ್ತಿಲ್ಲ. ಈಗ ನಾವು ನೀವು ಅನ್ನಾಗ ಬೇರೆ ರೈತರಂಗ ಅದು ಇದು ಮಡಿಕೊಂಡು ಏನಾರು ಅರ್ಜೆಂಟಾಗಿ ನಮ್ಮ ಮನನ ಸರಿ ಮಾಡಿಸ್ಕೋಬೇಕು ಅನ್ನೋ ಗೊತ್ತಿಲ್ಲ. ಆ ಗೊತ್ತಿಲ್ದಿರಗಂಟ ಈಗ ನಿಮ್ಗೆ ಕಾಲ್ ಕಟ್ತೀವಿ, ಏ ನಮ್ಮ ಜೈಲ್ದೇ ಆಗ್ಬೇಕು ಇರಮ್ಮ, ಈಗಲೇ ನೀವು ಅನ್ನಾಗ ನೀವು ಹೇಳ್ದ ಅಷ್ಟು ಮಾಡೋಕ್ಕಾದಂತ ಅವ್ರಂತ ಅಷ್ಟು ನಾವು ನೀವು ಅನ್ನಾಕ ಕೇಳ್ಕೊಂಡು ಇನ್ನೊಬ್ರ ಮನೇಲಿ ಇದ್ಕೊಂಡಾಗ ಅವ್ರು ಬಂದು ಬಿಡು ಅಂದಾಗ ಬಿಡ್ಲೇಬೇಕಿಲ್ವ ಸರ್? ಆ ಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ರೋಡದೇನು ಸಮಸ್ಯೆ ಇಲ್ಲ. ರೋಡದೇನೋ ನೀವು ಅನ್ನಾಗ ಮೇನ್ ರೋಡ್ ಒಳೆ ಪೈನಾಗದಾದ್ರ ಆಡಿ ಒಳಕ್ಕೆ ಹೋಗ್ಬೇಕಾದ್ರು ಗೊಜ್ಜೆ ಇಲ್ಲ, ಆದರೆ ಸಿಂಪಲ್ ಆಗಿ ಆ ರೋಡ್ ಕೆಳಗಡೆ ಆಡಿಗೆ ಹೋಗ್ಬೇಕಾರ ಸ್ವಲ್ಪ ಕಷ್ಟ ಇಲ್ವ ಸರ್? ಇಬ್ಬಿ ಆಡಿಗ
1: ಈಗ ಕುಡಿಯ ನೀರು ಸೌಲಭ್ಯ ಇಲ್ಲ.
0: ಕುಡಿಯ ನೀರಿಗೆ ಏನು ತೊಂದ್ರೆ ಇಲ್ಲ ಸರ್, ಆದ್ರೆ ನೀವು ಅನ್ನಾಗ ಈ ನೆಲ್ಲಿ ನೀರಿಗಿಂತ ಒಂದು ಬೋರ್ ಹೊಡೆಸ್ಬಿಟ್ರ, ಈ ಬೋರಿಂಗ್ ಹೊಡೆಯದ ಅದು ನೆಮ್ಮದಿ. ಆ ನೀರಲ್ಲಿ ಏನು ಗೊಜ್ಜೆ ಇರಲ್ಲ. ಗೊಜ್ಜೆ ಹೆಂಗೆ ಅಂತಾನೆ, ಈಗ ಅಲ್ಲಿ ಸರ್ಗೂರಿಂದ ಹೋಟ್ಲಲ್ಲಿ ಆ ಕಡೆಯಿಂದ ಬೀದಿಲಿ ಬರ ನೀರು, ಆ ಬಟ್ಟೆ ಬರೆ ಕೊಳ್ದು ನೀವನ್ನ ಬರ ನೀರನ್ನ ಬಿಟ್ರಿಗೆ ಹಾಕ್ತಾರ ಆ ನೀರಲ್ಲಿ. ಹಂಗಾಗಿ ನೀವನ್ನಾಗ ನೀವು ಅದರಲ್ಲಿ ಒಂದು ಡಬ್ಬ ತಕ್ಕೋಗಿ ನಮ್ಮ ಜನಾಂಗ ನೀವು ನಮ್ಮ ಸಾಹೇಬ್ರುಗಳೆಲ್ಲ ಏನು ಮಾಡ್ತಾರೆ ಆ ನೀರನ್ನ ತಕ್ಕೋಗಿ ಚೆನ್ನಾಗಿರೋ ನೀರಂತ ತಕ್ಕೋಗಿ ಮಡಿಕತ್ತಾರ. ಆಗ ಆ ನೀರು ಕುಡಿಯೋದಕ್ಕಿಂತ ಕೆರೆ ನೀರು ಕುಡೀರಿ, ಆ ನೀರಿಗಿರೋ ಶ್ರೇಷ್ಠ ಈ ನೀರಿಗಿಲ್ಲ.
1: ಈಗ ತಮ್ಮೊಂದು ಕಲ್ಲಳ್ಳಿ ಏಡಿಲಿ ಎಲ್ಲ ಕುಟುಂಬಗಳಿಗೆ ಕೂಡ ಶೌಚಾಲಯ ಆಗಿದೆ ಅಮ್ಮ? ಹೇಗೆ
0: ಆಗಿಲ್ಲ ಸರ್, ಆದ್ರೆ ಒಂದು ಸ್ವಲ್ಪ ಜನಕ್ಕಾಗಿರ್ಬೋದು, 3 ಜನ 4 ಜನ ಕೆಳಗ ಅದೇ ಆಡಿಲಿ, ಆದ್ರೆ ಈ ಆಡಿಲಿ ಆಗಿಲ್ಲ. ಒಬ್ರಿಗೊಂದು ಶೌಚಾಲಯ ಇಲ್ಲ, ಯಾವುದಕ್ಕಿಲ್ಲ ಸರ್, ಅದರ ತೊಂದ್ರೆ ಅದ.
1: ಅದೇ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ
0: ಇದೆ. ಆ ಜಮೀನು ಅಂತಂದ್ರೆ ಅದೇ ಹಿಂಗೆ ನಮ್ಮ ತಂದೆಯವರು ಅಷ್ಟು ಇಷ್ಟು ಹಿಡಿದು ಈ ಮಕ್ಕಳಿಗೆ 1 ಎಕ್ರೆ 1 ½ ಎಕ್ರೆ ಇಷ್ಟು ಅಂದ್ರೆ ಒಬ್ಬೊಬ್ರಿಗೆ ಅದ, ನೀವನಾಗ 2 ಎಕ್ರೆ 3 ಎಕ್ರೆ ಹಿಂಗೆಲ್ಲ ಅದ. ಆದ್ರೆ ನಮ್ಗೆ ನೀವನಾಗ ನಮ್ಮ ಅಪ್ಪ ಹಿಡ್ದೋ ಗಂಡು ಮಕ್ಕಳು ಆಗಲಿ ಹೆಣ್ಣು ಮಕ್ಕಳು ಅಂತಂದ್ಬಿಟ್ಟು 1 ½ ಎಕ್ರೆ ಅನ್ಸ್ಬಿಟ್ಟಾರೆ.
1: ಬಹಳ ಸಂತೋಷ ಅಮ್ಮ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆಯೇ ಎಚ್ಚುಟಿಕೋಟೆ ತಾಲೂಕಿನಲ್ಲಿರುವಂಥ ಹಾಡಿಗಳು ಕೂಡ ಈ ಒಂದು ಮೂಲಭೂತ ಸೌಕರ್ಯಗಳಿಂದ ಕಷ್ಟಪಡ್ತಿರುವಂಥ ಎಷ್ಟೋ ಹಾಡಿಗಳಿಗೆ ಏನಾದರೂ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಹಾಡಿಗಳಿಗೆ?
0: ಹಾಡಿಗಳು ನಾವು ನಿಮ್ಮನಾಗ ಸಹ ಒಂದು ಹಾಡಿಗಳು ಹೋಗಿ ನೋಡಿದ್ರೆ ಆಗ ಹಾಡಿಲಿ ಕಷ್ಟ ಅಂತ ಹೇಳ್ಬೋದು. ಈಗ ನಾವು ಹಾಡಿಗಳಿಗೆ ಹೋಗಲ್ಲ, ಅವರು ನಮ್ಮ ಹಾಡಿಗಳಿಗೆ ಬಂದು ಸಮಸ್ಯೆ ಹೇಳಲ್ಲ. ಈಗ ನಾವು ನೀವನಾಗ ನಿಮ್ಮ ಹಾಡಿಗಳಿಗೆ ಬಂದು ನೀವನಾಗ ನಿಮ್ಮ ಕಷ್ಟ ಏನದ ಎತ್ತಲದ ಅಂತ ನಾವು ಕೇಳ್ಕೊ ಬಂದಾಗ ಅವ್ರ ಹಾಡಿಲಿ ಏನು ಸಮಸ್ಯೆ ಅಂತ ನಾವು ಹೇಳ್ಬೋದು ಸರ್. ಈಗ ನೀವನಾಗ ನಮ್ಮ ಹಾಡಿಗಳಲ್ಲಿ ಇರೋದು ಏನು ಸಮಸ್ಯೆ ಅಂತ ಅದು ಹೇಳ್ಕೊಬೋದು. ಅವ್ರ ಹಾಡಿದ್ದು ನಮ್ಗೆ ನೀವನಾಗ ಬಾವಿಕಾಯಿ ಹಾಡ್ಯೋ ಕೆಬ್ಬಪ್ಪುರ ಹಾಡ್ಯೋ ನೋಡಾಡ್ಯೋ ನೀವನಾಗ ಆ ಹಾಡಿಲಿ ಎಲ್ಲ ನಾವು ನುಗ್ಗಿ ನೋಡಿಲ್ಲ, ಇರೋ ಸತ್ಯನ ಹೇಳ್ಬೇಕು. ಇಲ್ದಿದ್ದ ಸುಳ್ಳು ಆಡಕ್ಕೆ ಹೋಗೋದೇ ಸಾಹೇಬರು ಬಂದಿದ್ರು, ಹಾಡಿಗಳಲ್ಲಿ ಏನಿತ್ತು ಕಷ್ಟ ಸುಖ ನಿಮ್ಮ ಹಾಡಿಗಳದೆಲ್ಲ ನಾನು ಮಾತಾಡಿನಿ ಅಂತ ಹೇಳೋಕ್ಕಾಗಲ್ಲ ಸರ್.
1: ಭಾಳ ಸಂತೋಷ ಅಮ್ಮ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಕಲ್ಲಳ್ಳ ಏಡಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ.
0: ನಮಸ್ತೆ ಸರ್.
1: ಪ್ರಿಯ ಕೇಳುಗರು, ಕೇಳಿದ್ರಲ್ಲಿ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಲ್ಲಾಳ ಏಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಾಳ ಏಡಿಯ ನಿವಾಸಿಗಳಾದ ಶ್ರೀಮತಿ ಚಿಕ್ಕಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ

0: ಸಮಸ್ಯೆ ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೇನೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ:
1: ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ.
0: ಈ ಅವ್ಯಕ್ತಕ್ಕೆ ಅತೀತವಾಗಿರುವಂತಹ ಮತ್ತೊಂದು ಸನಾತನ ಅವ್ಯಕ್ತ ಭಾವವಿದೆ. ಸಕಲ ಪ್ರಾಣಿಗಳು ನಾಶವಾದರೂ ಕೂಡ ಈ ಸನಾತನ ಅವ್ಯಕ್ತ ಭಾವ ನಾಶವಾಗುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಎರಡು ಅವ್ಯಕ್ತಗಳನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಒಂದು, ಈ ಪ್ರಪಂಚಕ್ಕೆ ಬರುವುದಕ್ಕೆ ಮುಂಚೆ ನಾವೆಲ್ಲ ಅವ್ಯಕ್ತ ಸ್ಥಿತಿಯಲ್ಲಿರ್ತೇವೆ, ಅಂದ್ರೆ ನಾವು ಗೊತ್ತಿಲ್ಲ ಹೇಗಿರ್ತೀವಿ ಅಂಥೇಳಿ. ಆದರೆ ಅವುಗಳಲ್ಲಿ ಅವಿದ್ಯೆ ಅನ್ನುವಂಥದ್ದು ಒಂದು ಬೀಜ ರೂಪದಲ್ಲಿ ಇರುತ್ತೆ. ಯಾವಾಗ ಅವಕಾಶ ಸಿಕ್ಕುತ್ತೋ ಆಗ ಪುನಃ ಮೇಲೇಳ್ತದೆ. ಬೀಜದಲ್ಲಿ ಗಿಡ ಹೇಗೆ ಸುಪ್ತಾವಸ್ಥೆಯಲ್ಲಿದೆಯೋ ಹಾಗೆ ನಾವು ಸುಷುಪ್ತಿಗೆ ಹೋದ್ರೆ ಅವಿದ್ಯೆ ಅನ್ನುವಂಥದ್ದು ಬೀಜ ರೂಪದಲ್ಲಿರುತ್ತೆ. ಆದರೆ ಅಲ್ಲಿಂದ ಎದ್ದು ಕನಸಿಗೋ ಜಾಗೃತಾವಸ್ಥೆಗೋ ಬಂದ್ರೆ ಸಾಕು, ಆಗಲೇ ಅವು ನಮ್ಮನ್ನ ಮೆಟ್ಟಿಕೊಳ್ಳುವಂಥದ್ದು. ಕೆಲವು ವೇಳೆ ಈ ಜೇನುಗೂಡನ್ನ ಕೆಣಕಿ ನೀರಿನಲ್ಲಿ ಮುಳುಗ್ತೇವೆ ಅವುಗಳಿಂದ ಪಾರಾಗೋದಕ್ಕೆ, ಆದ್ರೆ ಅವು ನೀರಿನ ಮೇಲೆಯೇ ಹಾರಾಡ್ತಾ ಇರುತ್ತೆ. ಯಾವಾಗ ನಾವು ನೀರಿನ ಮೇಲೆ ಮುಖ ಇಡುತ್ತೇವೆಯೋ

ಆಗ ಅವು ನಮ್ಮನ್ನು ಕಚ್ಚಲು ಸಿದ್ಧವಾಗ್ಬಿಡ್ತವೆ. ಇಲ್ಲಿ ಅವ್ಯಕ್ತ ಎಂಬುವಂಥದ್ದು ಹಾಗಿದೆ, ನಮ್ಮ ಹಿಂದೆ ಮುಂದೆ ಕಾಡುವುದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಅವ್ಯಕ್ತವೇ ಸನಾತನವಾಗಿರುವಂಥದ್ದು, ಅಲ್ಲಿ ಯಾವ ಸಂಸ್ಕಾರವೂ ಇಲ್ಲ, ಯಾವ ಅಜ್ಞಾನವೂ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು. ಈ ಪ್ರಪಂಚವೆಲ್ಲ ಬರುವುದಕ್ಕೆ ಮುಂಚೆ ಅದು ಇತ್ತು, ಈ ಪ್ರಪಂಚವೆಲ್ಲ ನಾಶವಾದ ಮೇಲೂ ಕೂಡ ಅದು ಇರುತ್ತದೆ. ಆ ಅವ್ಯಕ್ತ ಬೇರೆ, ಅದು ಭಗವಂತನಿಗೆ ಸೇರಿದ ಅವ್ಯಕ್ತ. ನಮ್ಮ ಅವ್ಯಕ್ತ ಸ್ಥಿತಿ ಅಥವಾ ನಮ್ಮ ಸಮುದಾಯವನ್ನೆಲ್ಲ ಸೇರಿದ ಪ್ರಳಯ ಕಾಲದ ಅಥವಾ ಸೃಷ್ಟಿಗೆ ಮುಂಚಿನ ಅವ್ಯಕ್ತ ಸ್ಥಿತಿ ಬೇರೆ. ಇವುಗಳೆಲ್ಲ ಈಗ ಕಾಣದೇ ಇದ್ರೂ ಕೂಡ ಮುಂದೆ ಯಾವುದೋ ರೂಪದಲ್ಲಿ ಕಾಣಿಸಿಕೊಂಡು ನಮ್ಮ ಕರ್ಮಗಳನ್ನು ಸವಿಸಬೇಕಾಗಿದೆ. ಆ ಭಗವಂತನ ಅವ್ಯಕ್ತ ಸ್ವರೂಪವಾದರೂ ಯಾವ ಕರ್ಮ ನಿಯಮಕ್ಕೂ ಕೂಡ ಒಳಪಟ್ಟಿಲ್ಲದ ಒಂದು ಸ್ಥಿತಿ, ಅದೆಂದಿಗೂ ನಾಶವಾಗುವುದಿಲ್ಲ. ಮಡಿಕೆ ಕುಡಿಕೆಗಳನ್ನು ಒಡೆದು ಹಾಕಿದ್ರೆ ಅದರೊಳಗಡೆ ಇರುವಂಥ ಆಕಾಶವನ್ನು ನಾವು ಹೇಗೆ ಒಡೆದು ಹಾಕಲಾರವೋ ಹಾಗೆ ಪರಮಾತ್ಮನ ಒಂದು ಅವ್ಯಕ್ತ ಸ್ಥಿತಿ ಅನ್ನುವಂಥದ್ದು. ಅದಕ್ಕೊಂದು ಉದಾಹರಣೆ ಅಂತಂದರೆ, ಶಾಲೆಯ ಒಂದು ತರಗತಿಯಲ್ಲಿ ಒಂದೇ ಒಂದು ಕರಿಯ ಹಲಗೆ ಮೇಲೆ ಅನೇಕ ಉಪಾಧ್ಯಾಯರುಗಳು ಬರೀತಾರೆ. ಗಣಿತದ ಉಪಾಧ್ಯಾಯರು ಬರೆದಿರುವಂಥ ಅಂಕೆ ಸಂಖ್ಯೆಗಳನ್ನೆಲ್ಲ ಪೂರ್ತಿ ಒರೆಸಿ ಭೂಗೋಳವನ್ನು ಕಲಿಸುವಂಥ ಉಪಾಧ್ಯಾಯರು ಭೂಪಟವನ್ನು ಬಿಡಿಸ್ತಾರೆ. ಅದೇ ಹಲಗೆಯ ಮೇಲೆ ರಸಾಯನಶಾಸ್ತ್ರವನ್ನು ಕಲಿಸುವಂಥ ಉಪಾಧ್ಯಾಯರು ಬಂದಾಗ ಭೂಪಟವನ್ನು ಅಳಿಸಿ ರಸಾಯನಶಾಸ್ತ್ರದ ನಿಯಮಗಳನ್ನು ಬರೀತಾರೆ. ಇತಿಹಾಸವನ್ನು ಕಲಿಸುವ ಉಪಾಧ್ಯಾಯರು ತರಗತಿಗೆ ಬಂದಾಕ್ಷಣ ಅದೇ ಕರಿ ಹಲಿಗೆಯ ಮೇಲೆ ಇರುವಂಥದ್ದನ್ನು ಪೂರ್ತಿ ಒರೆಸಿಬಿಟ್ಟು ರಾಜ ಮಹಾರಾಜರು ಆಳಿದ ಕಾಲಗಳನ್ನು ಬರೀತಾರೆ. ಹೀಗೆ ಪ್ರತಿಯೊಬ್ಬ ಉಪಾಧ್ಯಾಯನು ಕೂಡ ಆ ಕರಿ ಹಲಗೆಯ ಮೇಲೆ ಬರೆದಿದ್ದಾನೆ. ಅಲ್ಲಿ ಇರುವಂಥದ್ದು ಕರಿ ಹಲಗೆ ಅನ್ನುವಂಥದ್ದು ಒಂದೇ, ಅದು ಬದಲಾವಣೆ ಆಗಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚದ ಒಂದು ಸೃಷ್ಟಿ, ಸ್ಥಿತಿ ಮತ್ತು ಲಯ, ಇವು ಮೂರೂ ಕೂಡ ಬದಲಾವಣೆಗಳು ಬದಲಾಗದ ಯಾವುದೋ ಒಂದು ಅಧಿಷ್ಠಾನದಿಂದಾಗಿ ನಡೆಯಲು ಸಾಧ್ಯ. ಈ ಶಕ್ತಿಯು ಅವಿನಾಶಿಯಾದ ಒಂದು ತತ್ವ. ಇದನ್ನ ಪರಮಾತ್ಮ ಇಲ್ಲಿ ಹೇಳ್ತಿರುವಂಥದ್ದು, ನಾಶವಾಗುವ ಭೂತಗಳಲ್ಲಿ ಇದು ಇದ್ದರೂ ಕೂಡ ಅದು ಅವಿನಾಶಿಯಾದಂಥ ಒಂದು ತತ್ವ. ಅದೇ ತರಗತಿಯಲ್ಲಿ ಸಂಜೆಯ ಹೊತ್ತು ಉಪಾಧ್ಯಾಯರು ಮತ್ತು ಹುಡುಗರು ತರಗತಿಯನ್ನ ಬಿಟ್ಟು ಹೋದ ಮೇಲೂ ಕೂಡ ಆ ಕರಿಹಲಿಗೆಯು ಬದಲಾಗದೆ ಹಾಗೇ ಇರುತ್ತದೆ. ಅದೇ ರೀತಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವು ಅವ್ಯಕ್ತ ಸ್ವರೂಪವಾಗಿದ್ದು, ಅರ್ಥಾತ್ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಗಳಿಗೆ ಅಗೋಚರವಾಗಿದ್ದು, ಶರೀರ ಮನಸ್ಸು ಬುದ್ಧಿಗಳೆಂಬ ನಾಶವುಳ್ಳ ಸ್ವರೂಪದ ಈ ಉಪಾಧಿಯಲ್ಲಿದ್ದರೂ ಕೂಡ ಅದು ಅವಿನಾಶಿ. ಹೀಗೆ ಅವ್ಯಕ್ತ ಪ್ರಕೃತಿಯು ವ್ಯಕ್ತವಾಗಿರುವಂಥ ಜೀವರಾಶಿಗಳಿಗೆ ಕಾರಣವಾಗಿರುವಂಥದ್ದು. ವೇದಾಂತದಲ್ಲಿ ಇದನ್ನೇ ಅವಿದ್ಯಾ ಎಂದು ಕರೆಯುವುದುಂಟು. ಅವಿದ್ಯೆಯು ಯಾವುದೇ ಒಂದು ಇರುವ ವಸ್ತುವಿನ ಬಗ್ಗೆ ಆಗಿರಬೇಕು. ಇಲ್ಲದ ವಸ್ತುವಿನ ಬಗ್ಗೆ ಅವಿದ್ಯೆ ಇರುವಂಥದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಾಲದ ಬಗ್ಗೆ ನನಗೆ ಅವಿದ್ಯೆ ಇಲ್ಲ, ಏಕೆಂದರೆ ನನಗೆ ಬಾಲವೇ ಇಲ್ಲ. ಇದರ ಅರ್ಥ ನನಗೆ ತಿಳಿಯದ ಯಾವುದೋ ಒಂದು ವಸ್ತು ಇರಲೇಬೇಕೆಂದಾಯಿತು ಅಲ್ವಾ? ಇದೇ ಒಂದು ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಬದಲಾವಣೆಗೆ ಕರಿ ಹಲಗೆಯಂತೆ ಬದಲಾಗದಿರುವಂಥ ಒಂದು ಆಧಾರ ಶಕ್ತಿ. ಈ ಆಧಾರ ಶಕ್ತಿಯ ಬಗ್ಗೆ ನನಗೆ ತಿಳಿಯದಿರುವುದನ್ನೇ ಈ ವೇದಾಂತದಲ್ಲಿ ಅವಿದ್ಯಾ ಅಂಥೇಳಿ ಕರೆದಿರುವಂಥದ್ದು. ಈ ಅವಿದ್ಯೆಯೇ ಬಹುರೂಪ ಪ್ರಪಂಚದ ಸೃಷ್ಟಿಗೆ ಕಾರಣ. ಅಧಿಷ್ಠಾನವಾದ ಆತ್ಮವಸ್ತು ಈ ಅವಿದ್ಯೆಯನ್ನ ದಾಟಿರುವಂಥ ಒಂದು ಶಕ್ತಿ. ಹೀಗೆ ಈ ಅವ್ಯಕ್ತ ವಸ್ತುವೇ ಪರಮಾತ್ಮನು, ಅಥವಾ ಅದಕ್ಕಿಂತ ಪರಮಗತಿ ಎನಿಸಿಕೊಳ್ಳುವಂಥದ್ದು ಇನ್ನೇನಾದರೂ ಇದೆಯಾ ಅಂಥೇಳಿ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾನೆ. ಹಾಗಾಗಿ ಅವ್ಯಕ್ತವಾಗಿರುವಂಥದ್ದೆಲ್ಲ ಶ್ರೇಷ್ಠವೂ ಸನಾತನವೂ ಆಗಿರುವಂಥ ಬ್ರಹ್ಮತತ್ವವೂ ಇದೆ, ಆದರೆ ನಾಶವಾಗುವಂಥ ಸಮಸ್ತ ಭೂತಗಳಲ್ಲಿ ಇದ್ದರೂ ಕೂಡ ಅದು ಅವಿನಾಶಿಯಾಗಿರುವತ್ತೆ ಅನ್ನುವಂಥ ಮಾತನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅವ್ಯಕ್ತವಾಗಿರುವಂಥ ಭಾವ ಯಾವತ್ತೂ ನಾಶ ಆಗೋದಿಲ್ಲ, ಆದರೆ ವ್ಯಕ್ತವಾಗಿರುವಂಥದ್ದು ನಾಶವಾಗತ್ತೆ. ಅಂದರೆ ನಾವು ವ್ಯಕ್ತವಾಗಿರುವಂಥದ್ದು ಈ ನಮ್ಮ

ಶರೀರ. ಈ ಶರೀರ ಒಂದಲ್ಲ ಒಂದು ದಿನ ನಾಶವಾಗುತ್ತೆ. ಆದರೆ ಅವ್ಯಕ್ತವಾಗಿ ಇರುವಂತಹ ಆತ್ಮರೂಪ, ಈ ದೇಹದೊಳಗಿರುವಂತಹ ಒಂದು ಆತ್ಮರೂಪ, ಅದು ಸದಾ ಶಾಶ್ವತ. ಅದು ನಾಶವೇ ಹೊಂದದೇ ಇರುವಂಥದ್ದು, ಶಾಶ್ವತ ಮತ್ತು ಸನಾತನ. ಅದು ಆತ್ಮ. ನಾಶವಾಗುವಂಥದ್ದು ಈ ದೇಹ, ಅದನ್ನೇ ವ್ಯಕ್ತ ಮತ್ತು ಅವ್ಯಕ್ತ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಈ ಮುದ್ದುರಾಮ ನಾವು ಹೇಗೆ ಅದನ್ನ ಜೋಡಿಸ್ಕೊಳ್ಬಹುದು ನೋಡೋಣ. ಕೇಡಬಗೆವುದಕ್ಕಿಂತ ಒಳಿತೆಸಗುವುದೇ ಮೇಲು, ಕೇಡಬಗೆವುದಕ್ಕಿಂತ ಒಳಿತೆಸಗುವುದೇ

0: ಹಾಗಾಗಿ ನಾವು ಇರುವಂತಹ ಬದುಕಿನಲ್ಲಿ, ಇರುವಂತಹ ಜೀವನದಲ್ಲಿ ಕೇಡನ್ನು ಬಗೆಯುವುದಕ್ಕಿಂತ ಒಳಿತನ್ನ ಬಯಸುವುದು ಮೇಲು. ಯಾಕಂದರೆ ಈ ಆತ್ಮಸ್ವರೂಪಿಯಾಗಿರುವಂತಹ, ಶಾಶ್ವತವಾಗಿರುವಂತಹ ಆತ್ಮಸ್ವರೂಪಿ ಸಮರಗಳನ್ನು ಭಾವನೆಯಲ್ಲಿ ಉಳಿಸಿಕೊಳ್ಳುವುದಕ್ಕಿಂತ ಸಂಧಾನಗಳನ್ನು ಮಾಡಿಕೊಳ್ಳುವುದರ ಮೂಲಕ ಈ ಒಂದು ಜಗತ್ತಿನಲ್ಲಿ ಮುಕ್ತಾತ್ವಮಾಗಿ ತೆರಳಬಹುದು. ಅಹಮಿಕೆಯ ನುಡಿಗಿಂತ ಸೌಜನ್ಯ ದನಿ ಅನ್ನುವಂಥದ್ದು ಯಾವಾಗಲೂ ಮಿಗಿಲು. ಅಹಮಿಕೆಯಲ್ಲಿ ನುಡಿಯೋದಕ್ಕಿಂತ ಸೌಜನ್ಯದಲ್ಲಿ ಇದ್ದಾಗ ನಾವು ಬದುಕಿನಲ್ಲಿ ಒಂದು ಸಾರ್ಥಕತೆಯನ್ನು ಪಡೆಯಬಹುದು. ಹಾಗಾಗಿ ಕರುಣೆ ಅನ್ನುವಂಥದ್ದು ಜೀವನದ ಮೇರು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿಯವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿಯವರು 46 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರು ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿ ಇರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿ

0: ಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ-ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್, ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟ್ರಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ಧ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಂಪುರ, ಬೇಗೂರು, ಗೇಟ್ ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ASDDO ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ August 8 ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ

0: ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ಪಾದನೆ ವೆಚ್ಚ ತಗ್ಗಿಸುವ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ತೆ ಸರ್.
4: ಪ್ರತಿ ವರ್ಷ ಆಗಸ್ಟ್ 1-7 ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡಿದ್ರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಾವು ತಿಳಿಸ್ಬೋದ ಮೇಡಮ್?
5: ಪ್ರತಿ ವರ್ಷ ಆಗಸ್ಟ್ 1-8 ಇದು ಯುನಿಸೆಫ್ ಇಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದು ಅದೊಂಥರ ರೈಟ್ಸ್ ಅಂತದ್ದು. ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್, ಅದು ಎಲ್ಲ ತಾಯಂದಿರಿಗೂ ಅರಿವಾಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೀವಿ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಅದು ಮಗುವಿನ ಆರೋಗ್ಯಕ್ಕೆ ಹಾಲು ಬೇಕಿರೋದ್ರಿಂದ ಆ ಆರೋಗ್ಯ ಶುರುವಾದಾಗ್ಲಿಂದಾನೆ ಎಲ್ಲ ಮಕ್ಕಳಿಗೂ ಅದು ಹಾಲು ಕರೆಕ್ಟಾಗಿ ಬರಬೇಕು ಅಂತ, ಮತ್ತೆ ಅದರದ್ದು ನಾವು ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದ್ದೀವಿ, ಆ ಹಾಲು ಹೇಗೆ ಕೊಡಬೇಕು, ಎಷ್ಟು ಸರ್ತಿ ಕೊಡಬೇಕು, ಹೇಗೆಲ್ಲ ಕೊಡಬೇಕು ಅಂತ, ಅದರ ಮಹತ್ವ ಎಲ್ಲ ತಾಯಂದಿರಿಗೂ ಮತ್ತೆ ಸೊಸೈಟಿಗೂ ಗೊತ್ತಾಗಬೇಕು ಅಂತ ಈ ವರ್ಷದ ಥೀಮ್ಸ್.
4: ಈಗ ತಾವು ಹೇಳಿದಂಗೆ ಏನೀ ಒಂದು ಸ್ತನ್ಯಪಾನ ಸಪ್ತಾಹವನ್ನು ಸೊ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆಹಾಲು ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಕೂಡ ಬಹಳ

0: ಮುಖ್ಯ ಮತ್ತು ಅತ್ಯವಶ್ಯಕ. ಅದರಲ್ಲೂ ಕೂಡ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಒಂದು ಮೊದಲ ಹಾಲು ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ ಬಹಳ ಪ್ರಾಮುಖ್ಯತೆ ಅಂತ ಕೂಡ. ಹಾಗಾಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್?
1: ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ, ಅಂದರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ ಅಂತಲೇ ಹೇಳ್ಬೋದು. ಇದು ನಾವು ಮಗು ಹುಟ್ಟಿದ ತಕ್ಷಣ ಆದಷ್ಟು ಒಂದು ಗಂಟೆ ಹುಟ್ಟಿದ ಒಳಗಡೆ ನಾವು ಮಗುವಿಗೆ ಕೊಡುವಂಥದ್ದು. ಮೊದಲು ತಾಯಿಗೆ ಬರುವಂಥ ಹಾಲನ್ನ ಅದು ಹಳದಿ ಕಲರ್ ಇರುತ್ತೆ, ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನೀರಿನಂಶ ಜಾಸ್ತಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಂಬ ಅಳ್ತಿರೋದು ನಾವು ನೋಡಿರ್ತೀವಿ, ಮಗುವಿಗೆ ಆಗ ದಾಹ ಇರುತ್ತೆ, ಸೊ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಒಂದು ನೀರಿನಂಶ ಮಗುವಿನ ಬಾಯಾರಿಕೆ ಕಮ್ಮಿ ಆಗೋಂಥದ್ದು. ಎರಡನೇದು ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ, ಯಾವ ಲಸಿಕೆಯಲ್ಲೂ ಇಲ್ಲದಿರಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೊಲೆಸ್ಟ್ರಾಮ್ ಅನ್ನೋದನ್ನು ಕೊಡಲೇಬೇಕಾಗುತ್ತೆ. ಅದು ಯೂಶ್ವಲಿ ಹುಟ್ಟಿದಾಗಲಿಂದ ಫಸ್ಟ್ 3 ಡೇಸ್ ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುವಂಥದ್ದು. ಸೊ ಆ 3 ದಿನ ಮಗುವಿಗೆ ಆ ಹಾಲನ್ನು ನಾವು ಕೊಡಲೇಬೇಕಾಗಿರುವಂಥದ್ದು.
0: ಮೇಡಮ್, ಅದೇ ರೀತಿ ಈಗ ಗಿಣ್ಣಾಲು ಅಂತಂದ್ರೆ ಏನು, ಅಥವಾ ಗಿಣ್ಣಾಲು ಮತ್ತೆ ಕೊಲೆಸ್ಟ್ರಾಮ್ ಎರಡು ಒಂದೇನಾ? ಸೊ ಇದರ ಪ್ರಾಮುಖ್ಯತೆ ಎಷ್ಟು?
1: ಗಿಣ್ಣಾಲು ಅಂದ್ರೆ ಸೇಮ್ ಕೊಲೆಸ್ಟ್ರಾಮ್. ಇದು ನಾ ಹೇಳಿದಾಗೆ ಇದು ಮೊದಲ 3 ದಿನ ಉತ್ಪತ್ತಿ ಆಗುವಂಥದ್ದು ತಾಯಿ ದೇಹದಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಅದು ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುವಂಥದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂಥದ್ದು ಮತ್ತೆ ನೀರಿನಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತಹ ಅದನ್ನ ಬಾಯಾರಿಕೆ ನೀಗಿಸುವಂತಹ ಶಕ್ತಿ ನೀರಿನಂಶನೂ ಅದರಲ್ಲಿರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ದಿನ ತಾಯಿಗೆ ಏನು ಹಾಲು ಬರುತ್ತೋ ಅದನ್ನ ವೇಸ್ಟ್ ಮಾಡದೆ ಮಗುವಿಗೆ ಕೊಡ್ಬೇಕಾಗಿರುವಂಥದ್ದು.
0: ಮೇಡಮ್, ಈಗ ತಾವು ಹೇಳ್ದಂಗೆನೆ ಏನು ಈ ಒಂದು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನ ನಾವು 3 ದಿನ ಒಳಗಡೆ ಕೊಡ್ಬೇಕಂತದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸುವುದರಿಂದ ಆ ಮಗುವಿಗೆ ಆಗ್ತಕ್ಕಂತ ಒಂದು ಪ್ರಯೋಜನಗಳು ಏನ್ ಮೇಡಮ್?
1: ಒಂದು ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ, ಅಂದ್ರೆ ಮಗುವಿಗೆ ಇದು ತಾಯಿ, ತನ್ನ ತಾಯಿ, ತನ್ನ ತಾಯಿದು ಹಾಲು ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂತದ್ದು ಇರುತ್ತೆ ಸರ್. ಅಂದ್ರೆ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗಿ ಆ ಗರ್ಭಕೋಶದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದೊಂದು ಸಿಗುತ್ತೆ. ಸೊ ಮಗುವಿನ ಟೆಂಪರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು.
0: ಈಗ ಮೇಡಮ್, ತಾವು ಹೇಳಿದ್ರಿ ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಹಾಲು ಅಥವಾ ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು, ಏನಾದ್ರೂ ನಿಖರವಾದ ಕಾರಣ ಇದೆಯಾ? ಸೊ ಹಾಲನ್ನು ಬಿಟ್ಟು ಬೇರೆ ಏನು ಯಾಕೆ ನೀಡಬಾರ್ದು ಮೇಡಮ್?
1: ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ ಮಗುವಿನ ಜಠರ ಅಂದ್ರೆ ಕರುಳು ಏನಿರುತ್ತೋ ಅದು ತುಂಬಾ ಬೆಳವಣಿಗೆ ಆಗಿರಲ್ಲ. ತಾಯಿಯ ಹಾಲನ್ನ ಅರ್ಗಣೆ ಮಾಡ್ಕೊಳ್ಳೋಷ್ಟೇ ಶಕ್ತಿ ಇರುವಂತದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆಂಟಿಬಾಡೀಸ್ ಇರುವಂಥದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರೋಂಥದ್ದು ಅಥವಾ ಅತಿಸಾರ ಆಗುವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡುವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ರಿಂದ ನಾವು ಫಸ್ಟು 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದ್ದು. ಇನ್ನೂ ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿ ಇದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಅದನ್ನು ಕೂಡ ಈವನ್ ಮಗುವಿಗೆ 1 ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ.
0: ತಾವು ಹೇಳಿದಂಗೆ ಒಂದು ವೇಳೆ ತಾವು ಹೇಳಿದ್ರೆ 6 ತಿಂಗಳು ತನಕ ಮಗುವಿಗೆ ತಾಯಿ ಎದೆಯಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬಾರ್ದು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್?
1: ಇದು ಎಲ್ಲ ತಾಯಂದಿರಲ್ಲೂ
2: ಬೇಗ ಫಸ್ಟ್ ಕ್ವಶನ್ ಯಾವಾಗ ಕೇಳೋದ್ರೆ ಡೆಲಿವರಿ ಆಗ್ತದೆ.

0: ಅಷ್ಟು ನಂಗೆ ಹಾಲು ಬರ್ತಿಲ್ಲ, ಅಥವಾ ಡೆಲಿವರಿ ಆಗಿ 24 ಗಂಟೆ ಒಳಗಡೆ ನಂಗೆ ಮಗು ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ತರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ 24 ಗಂಟೆ ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೊಂದ್ಸತಿ ಮಗುವಿಗೆ ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂತದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24-48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ವೆ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳಿದ್ವಲ್ಲ, ಅದು ಉತ್ಪಾದನೆ ಆಗಿ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರುವೆ, ಪ್ರತಿ 2 ಗಂಟೆಗೊಂದ್ಸತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ 2 ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದ್ರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನ್ ಬೇಕು ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, 1-2 ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ 2 ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಭಯ ಆಗೋದು ಬೇಡ ಅಂತ ನಾವು ಹೇಳ್ತೇವೆ.
1: ಮೇಡಮ್, ಈಗ ಒಂದು ವೇಳೆಗೆ ಸಿಸೇರಿಯನ್ ಏರ್ಗೆ ಆದಾಗ, ಅಂದ್ರೆ ತಾವು ಹೇಳಿದ್ರಿ ಮುಟ್ಟಿದ 1 ಗಂಟೆ ಒಳಗಡೆ ಹೆದೆಗೆ ಹಾಲು ಕುಡಿಸ್ಬೇಕು ಮಗುವಿಗೆ ಅಂತ ಹೇಳಿದ್ರಿ, ಈಗ ಒಂದು ವೇಳೆಗೆ ಸಿಸೇರಿಯನ್ ಆದಂತಹ ತಾಯಿದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್?
0: ನಾರ್ಮಲ್ ಡೆಲಿವರಿಲಿ 1/2 ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ ಮಗುವನ್ನು ತಾಯಿ ಎದೆ ಭಾಗದ ಹತ್ರ ಇಟ್ಟು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಿಸೇರಿಯನ್ ಆಗೋದಲ್ಲಿ ಮಿನಿಮಮ್ 1 ಗಂಟೆ ಆದ್ರೂ ಬೇಕು, ಅದು ಕಂಪ್ಲೀಟ್ ಪ್ರೊಸೀಜರ್, ಅದು ಆಪರೇಷನ್ ಎಲ್ಲ ಆಗೋಷ್ಟ್ರಲ್ಲಿ 1 ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು ಬೆಚ್ಚನೆ ಅದು ಟೆಂಪರೇಚರ್ ಅನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ 1 ಗಂಟೆ ಒಳಗಡೆನೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದ್ಮೇಲೆ. ಸೊ 1 ಗಂಟೆ ಒಳಗಡೆನೆ ಸಿಸೇರಿಯನ್ ಆಗಿರುವಂತಹ ತಾಯಿಯಂದಿರಲ್ವೇ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ 1 ಗಂಟೆ ಒಳಗಡೆ ಆದಷ್ಟು 1 ಗಂಟೆ ಒಳಗಡೆನೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ 1 ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ.
1: ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು ಅಂದ್ರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನ ಯಾವ ತರವಾಗಿ ಕುಡಿಸಬಹುದು?
0: ಪ್ರೀಟರ್ಮ್ ಮತ್ತೆ ಟರ್ಮ್ ಅಂತ ಹೇಳ್ತೀವಿ, ಅಂದ್ರೆ 8-9 ತಿಂಗಳಿಗಿಂತ ಮುಂಚೆ ಮತ್ತೆ 9 ತಿಂಗಳಾದ್ಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದ್ಮೇಲೆ ಟರ್ಮ್ ಅಂತ ಹೇಳ್ತೀವಿ, 9 ತಿಂಗಳಿಗಿಂತ ಮುಂಚೆ ಪ್ರೀಟರ್ಮ್ ಅಂತ ಹೇಳ್ತೀವಿ. ಆ 2 ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬಾ ಸಣ್ಣ ಇರ್ತವೆ ಅಥವಾ ತೂಕ ಕಮ್ಮಿ ಇರುತ್ತೆ, ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂತ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 ಕೆಜಿಗಿಂತ ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 ಕೆಜಿ ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸ್ನಲ್ಲಿ ಶೇಖರಿಸಿ ಅದನ್ನ ಒಳ್ಳೆಯಿಂದ ಕೊಡುವಂಥದ್ದು ಸರ್. ಇದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ, ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದ್ರೆ ಮಗುವಿನ ತೂಕ ಮತ್ತು ಇನ್ನೂ ಕಮ್ಮಿ ಆಗುತ್ತೆ. ಆದ್ರಿಂದ ತಾಯಿಯ ಹಾಲನ್ನ ಅದನ್ನ ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಶೇಖರಣೆ ಮಾಡಿ ಅದನ್ನ ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನ ಎದೆಯನ್ ಮಾತ್ರ ಚೀಪಿಸ್ಬೇಕು. ಇದು 2 ಹೆಲ್ಪ್ ಆಗುತ್ತೆ, ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುತ್ತೆ ಬರುವಂತದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಒಂದು ಮಾಡ್ತೀವಿ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಈ ಮಕ್ಕಳಿಗೆ ಈ ತಾಯಿ ಇದೆ ಅಲ್ಲಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿಗೆ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ?

ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂತದ್ದು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಆಗುವಂತಹ ಇನ್ಫೆಕ್ಷನ್ಸ್ ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ತರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ನಿಮೋನಿಯಾ ಆಗಿರ್ಬೋದು,

0: ಓಕೆ ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ಆ ತಾಯಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳೇನು ಮೇಡಮ್?
1: ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರೋಂಥದ್ದು. ಎರಡನೇದು, ತಾಯಿ ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರಂದ್ರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒಳ್ಳೇದಾಗುವಂಥದ್ದು, ಮಾನಸಿಕವಾಗಿ ಅವರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. ಮೂರನೇದು, ನಾ ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಕೆಲವೊಂದು ಹಾರ್ಮೋನ್ಸ್ ತಡೆಯುವಂಥದ್ದು. ನಾಲ್ಕನೇದು, ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ, ಅಂದರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನು ಕಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು, ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ.
0: ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪು ಅಂದಿರ್ತಕ್ಕಂಥ ತಾಯಿಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರುಗಳಿಗೆ ಕುಟುಂಬದವರು ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗುತ್ತೆ ಮೇಡಮ್?
1: ಇದು ತುಂಬ ಮುಖ್ಯ, ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗನ ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಲ್ಲದು ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದ್ರ ಜೊತೆಗೆ ಅವರ ಕುಟುಂಬದ ಪಾತ್ರನು ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ನಾ ಹೇಳಿದಾಗೆ ಹುಟ್ಟಿದ 1 ಗಂಟೆ ಒಳಗಡೆನೆ ಹಾಲು ಕುಡಿಸ್ಬೇಕು. ಎರಡನೇದು, ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಮಗು ಯಾವಾಗಲೆಲ್ಲ ಅಳುತ್ತೋ ಅವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನು ಬಂತು ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರಿಗೆ ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ ಅವರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದ್ರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ ಮತ್ತೆ 15 ನಿಮಿಷ ಇನ್ನೊಂದು ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಒಂದು, 2 ಎದೆಯಿಂದನು ಮಗುವಿಗೆ ಹಾಲು ಸಿಗುವಂಥದ್ದು ಮತ್ತೆ 2 ಎದೆಯಿಂದನು ಹಾಲು ಕರೆಕ್ಟಾಗಿ ಉತ್ಪಾದನೆ ಆಗುವಂಥದ್ದು, ಇದೊಂದು ನಾವು ತಾಯಂದಿರಿಗೆ ಹೇಳ್ತೇವೆ. ಮತ್ತೆ ಕುಟುಂಬದವರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬ ಬೇಕಾಗುವಂಥದ್ದು. ಅಂದರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬೋದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂಥದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯ ಮಧ್ಯೆ ಎಬ್ಬಿಸೋಕೆ ತುಂಬ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಗಾಬರಿ ಏನಾದ್ರೂ ಆದ್ರೆ, ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇದ್ರೆ, ಹೀಗೆಲ್ಲ ಇರ್ಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡ್ಲಿಕ್ಕೆ ಫ್ಯಾಮಿಲಿಯವರನ್ನ ನಾವು ಕೇಳ್ತೇವೆ, ಮತ್ತೆ ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ ಸರ್.
0: ಈಗ ಆಹಾರ ಪದ್ಧತಿ ಅಂತ ಬಂದಾಗ, ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3 ತಿಂಗಳು 6 ತಿಂಗಳ ತನಕ ಅವ್ರಿಗೆ ನೀರು ಕೊಡದಿರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದಿರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ ಅಥವಾ ಅದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಆಗಕ್ಕೆ ಏನಾದ್ರು ಕಾರಣ ಹಾಕ್ಬೋದು ಅಥವಾ ಹೇಗೆ ಮೇಡಮ್?
1: ಅದೇ, ಹಳೆ ಕಾಲದಲ್ಲೆಲ್ಲ ಈಗಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರು ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತಾರೆ, ತಾಯಿ ದೇಹದ ಒಳಗಡೆ ನೀರು ತುಂಬುತ್ತೆ ಅನ್ನೋಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದು ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟಾಗಿ ನೀರಿನ ಅಂಶ ಕೊಡಲೇಬೇಕಾಗುತ್ತೆ, ಯಾಕಂದ್ರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡ್ಬೇಕಾಗುತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ತಾಯಿಯ ದೇಹದಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವೇನು ಹೇಳ್ತೀವಿ ಅಂದ್ರೆ, ತಾಯಿಗೆ ಅಟ್ಲೀಸ್ಟ್ ದಿನಕ್ಕೆ 2-3 ಲೀಟರ್ ನೀರು ಕೊಡ್ಲೇಬೇಕು ಅಂತಾನೆ ನಾವು ಹಾಗೆ ಹೇಳ್ತೇವೆ. ಮತ್ತೆ ಇನ್ನೊಂದು, ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ಟರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ಟರೆ ಮಗುವಿಗೆ ಕಫ ಆಗುತ್ತೆ, ಈ ಥರದ್ದೆಲ್ಲ ಒಂದು ಭ್ರಮೆ ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದು ಆಗಲ್ಲ, ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿನಿಂದ ಮಗುವಿಗೆ ಹಾಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು, ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿಗೆ ಪ್ರೋಟೀನ್ ಅಂಶ, ಪ್ರೋಟೀನ್ ಅಂಶ ಅಂದರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ, ಮತ್ತು ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನು ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡಬೇಕಾಗಿರೋಂಥದ್ದು. ತರಕಾರಿಗಳು, ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತು ಅದರಲ್ಲಿ

0: ಐರನ್ ಮತ್ತೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರುವಂತದ್ದೆಲ್ಲ. ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡಲಿಲ್ಲ ಅಂತಿದ್ರೆ ಮಗುವಿಗೂ ಅವರು ಹಾಲು ಕುಡಿಸ್ಲಿಕ್ಕೆ ಹಾಲು ಬರುವುದಿಲ್ಲ.
1: ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್?
0: ತಾಯಿಗೆ ಸಮಸ್ಯೆ ಅಂತ ಹೇಳಿದರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದರೆ, ತಾಯಿ ಹಾಲು ಕೆಲವೊಂದ್ಸತಿ ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿಯಾಗಿ ಅದು ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ದರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದರೂ ಇದ್ದರೆ ಗೈನಕಾಲಜಿಸ್ಟ್ ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ತಾಯಿಗೆ ಹಾಗೇನೆ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು, ಬಟ್ ಅದೇನಾದರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಂತ ಅಥವಾ ಏನಾದರೂ ಕುರ ಥರ ಏನಾದರೂ ಆಗಿ ಕ್ಯೂ ಏನಾದರೂ ಬರ್ತಿದ್ರೆ ಅದು ಕೆಲವೊಂದ್ಸತಿ ಆಪರೇಷನ್ ಬೇಕಾಗುವಂಥದ್ದು. ಅದರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್.
1: ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್?
0: ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು, ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು, ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲು ಹೋಗುವಾಗಿಲ್ಲ ಮಗು ಮಗು ಮಗು ಅಷ್ಟೇ ನೋಡ್ಕೊಳ್ಬೇಕು, ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿಯೇ ಕಾರಣ ಆಗಿರ್ತಾಳೆ. ಲೈಕ್ ಫಾರ್ ಎಕ್ಸಾಂಪಲ್, ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿ ತಿಂದರೆ ಮಗುವಿಗೆ ಅದರಿಂದನೇ ತೊಂದರೆ ಆಗಿರುವಂಥದ್ದು, ತಾಯಿಯೇ ಕಾರಣ ಅಂತ ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರುವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100 to 100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ, ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾ ಹೇಳ್ತೀನಿ.
1: ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಿಂದರು ಹೇಗೆ ಈಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಏನೋ ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗ್ಬೇಕಾಗಿರುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅವರು ಸ್ತನ್ಯಪಾನವನ್ನು ಮಾಡಿಸ್ಬೋದು?
0: 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರ ಕೆಲಸಕ್ಕೆ ಹೋಗಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದರೆ, ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸ್ನಲ್ಲಿ 4 hours ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 months ಆದಮೇಲೆ ಈಗಿನ ತಾಯಂದಿರು ಕೆಲಸಕ್ಕೆ ಹೋಗ್ತಿದ್ರೆ ಆದಷ್ಟು ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲ್ ಅಲ್ಲಿ ಶೇಖರಣೆ ಮಾಡುವಂತದ್ದು, ಆ ಥರದ್ದು ಇರುತ್ತೆ. ಇದರಿಂದ ತಾಯಂದಿರಿಗೂ ನೋವಾಗಲ್ಲ. ಎರಡನೇದು, ತಾಯಂದಿರಿಗೂ ಗೊತ್ತಾಗುತ್ತೆ ಅವ್ರ ಎದೆಯಿಂದ ಎಷ್ಟು ಹಾಲು ಬರುತ್ತೆ, ಆ ಹಾಲು ಅಷ್ಟು ಮಗುವಿಗೆ ಸಾಕಾಗುತ್ತಾ ಅಂತೆಲ್ಲ ಇರುತ್ತೆ. ಸೊ ಇದು ತಾಯಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರಿಡ್ಜ್ ಇಲ್ಲದಿದೆ ಆಲ್ಮೋಸ್ಟ್ 4 to 6 ಗಂಟೆವರೆಗೂ ಶೇಖರಣೆ ಮಾಡ್ಕೊಳ್ಬಹುದು.
1: ಮೇಡಮ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಅಂದರೆ ಈ ಸ್ತನ್ಯಪಾನ ಅಂದರೆ ಏನು, ಈ ಸ್ತನ್ಯಪಾನವನ್ನು ಹೇಗೆ ಆರಂಭಿಸಬೇಕು, ಜೊತೆಗೆ ಇದರಿಂದ ಮಗುವಿಗೆ ಮತ್ತು ತಾಯಿಗೆ ಆಗ್ತಕ್ಕಂಥ ಒಂದು ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸ್ತನ್ಯಪಾನದ ಸಪ್ತಾಹದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್?
0: ಸ್ತನ್ಯಪಾನ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು 1 ಗಂಟೆ ಒಳಗಡೆನೆ ಕೊಡಬೇಕಾಗಿರುವಂಥದ್ದು. ಇದರಲ್ಲಿ ತಾಯಿಯಲ್ಲದೆ ಜನರದ್ದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮತ್ತು ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿ ಇರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿ ಇರ್ತಾರೋ, ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತು ಅವರಿಗೆ ಮುಜುಗರ ಆಗದೇ ಇರೋವಂಥಂಗೆ ನೋಡಿಕೊಳ್ಬೇಕು. ಮತ್ತು ಇದು ತಾಯಿ ಹಾಲು ಮಗುವಿನ ಹಕ್ಕು, ಸೊ ಆ ಹಕ್ಕು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಾ ಕೇಳ್ತೀನಿ ಸರ್.
1: ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆಯಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ

0: ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಪ್ರಿಯಪಟ್ಟಣ ತಾಲೂಕಿನ ಮಾಕೋಡ್ ಗ್ರಾಮದ ಶ್ರೀ ಪ್ರವೀಣ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರು. ಇವರು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಒಂದು ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ತರಬೇತಿಯ ಮುಖಾಂತರ ಒಂದು ಅಗತ್ಯ ಜ್ಞಾನವನ್ನು ಪಡ್ಕೊಂಡು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಯಾರಿಯನ್ನು ನಡೆಸ್ತಾ ಬಹಳಷ್ಟು ಪ್ರಯತ್ನದಲ್ಲಿ ಇವರಿದ್ರು. ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಈ ಒಂದು ಸ್ವಉದ್ಯೋಗವನ್ನು ಮಾಡ್ತಿರೋದಂತ ಆಗಿರ್ಬೋದು, ಇವರ ಇತರ ಪ್ರಯತ್ನಗಳಾಗಿರ್ಬೋದು, ಈ ಎಲ್ಲ ವಿಷಯಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರವೀಣ್ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರ್, ನನ್ನ ಹೆಸರು ಪ್ರವೀಣ ಅಂದ್ಬಿಟ್ಟು, ನಮ್ದು ಮೈಸೂರು ಡಿಸ್ಟಿಕ್ಕು ಪಿರಿಯಾಪಟ್ಟಣ ತಾಲೂಕು ಮಾಕೋಡು ಗ್ರಾಮ ಸರ್. ಅಪ್ಪ ಅಮ್ಮ ಮಾಮೂಲಿ ವ್ಯವಸಾಯ ಮಾಡ್ತಾರೆ, ಒಬ್ರು ಅಣ್ಣ ಇದ್ದಾರೆ ಮತ್ತೆ ನಾನು ಸರ್ ಇಬ್ಬರು.
0: ತಮ್ದು ಶಿಕ್ಷಣ ಏನಾಗಿದೆ ಪ್ರವೀಣ್ ಅವರೇ?
1: ಸರ್, ಒಂದು ಬಿಕಾಂ ಆಗೈತೆ ಸರ್. 2019 ಮುಗಿತು ನಮ್ದು.
0: ಈಗ ತಾವು 2019 ಅಂದ್ರೆ ಕಳೆದ 7 ವರ್ಷಗಳಿಂದ ತಮ್ಮ ಪದವಿ ಶಿಕ್ಷಣವನ್ನ ಮುಗಿಸಿದ್ದೀರಾ. ಪ್ರಸ್ತುತ ತಾವು ಈ ಸ್ವಉದ್ಯೋಗವನ್ನ ಮಾಡ್ತಿರೋಂಥದ್ದು, ಹಾಗಿದ್ರೆ ಈ ಪದವಿ ಶಿಕ್ಷಣ ಮುಗಿದ ನಂತರ ಏನೇನೆಲ್ಲ ಕೆಲಸಗಳನ್ನ ತಾವು ಮಾಡ್ತಾ ಬಂದ್ರಿ?
1: ಸರ್, ಒಂದು 2019 ಡಿಗ್ರಿ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಯ್ತಿದಂಗೆ ಮಾಮೂಲಿ 2019-20 ಮನೆಯಲ್ಲೇ ಇದ್ದೆ. ಅಂದ್ರೆ ಕರೋನಾ ಬತ್ತಲ್ಲ ಸರ್, ಆಗ ಆ ಟೈಮಲ್ಲಿ ಮಾಮೂಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಣ್ಣ ಪೊಲೀಸು ಅವರು ಓದ್ಕೋ ಮಾಮೂಲಿ ಎಕ್ಸಾಮ್ಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಕಾಲ್ಫಾರ್ಮ್ ಮಾಡ್ತಿದ್ರು. ಹಂಗಾಗಿ ಅದಕ್ಕೆ ಎಕ್ಸಾಮ್ಗೆ ಓದ್ಕೊಡ್ತಿದ್ದೆ ಮನೇಲೇ ಇದ್ಕೊಂಡು. ಮತ್ತೆ 2021 ಕೆಆರ್ಆರ್ ಬಂದೆ ಸರ್, ರೂಮ್ ಮಾಡ್ಕೊಂಡು ಹೋದ ನಮ್ಮ ಮೇಲೆ ಓದಕ್ಕಾಗಲ್ಲ ಅಂತ. ಇಲ್ಲಿ ಕೆಆರ್ಆರ್ ರೂಮ್ ಮಾಡ್ಕೊಂಡು ಓದ್ತಿದ್ದೆ.
0: ಅಂದ್ರೆ ಇದುವರೆಗೂ ಕೂಡ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡ್ಸ್ಕೊಳ್ತಾ ಬಂದ್ರಿ, ಬೇರೆ ಕಡೆ ಎಲ್ಲೆಡೂ ಕೆಲ್ಸಕ್ಕೆ ಹೋಗ್ಲಿಲ್ವ?
1: ಎಲ್ಲೂ ಹೋಗ್ಲಿಲ್ಲ ಸರ್ ಕೆಲ್ಸಕ್ಕೆ. ಈ ಕಡೆಗೆ ಮಾಮೂಲಿ ಕಾಲ್ಫಾರ್ಮ್ ಎಲ್ಲ ಹಾಕ್ತಿದ್ವಾಗ ಕರೋನಾ ಟೈಮಲ್ಲಿ ನೋಟಿಫಿಕೇಶನ್ ಪೊಲೀಸ್ಗೆ ಓದ್ತಿದ್ರು, ಕಾಲ್ಫಾರ್ಮ್ ಹಾಕ್ತಿದ್ರೆ ಅದಕ್ಕೆ ಓದ್ತೀವಿ ಸರ್.
0: ಯಾವ್ಯಾವ ತರ ಪರೀಕ್ಷೆಗಳನ್ನ ಎದುರಿಸಿದ್ರಿ? ಯಾವ ಪರೀಕ್ಷೆನಲ್ಲೂ ಕೂಡ ಯಶಸ್ಸು ಕಾಣ್ಲಿಲ್ವ?
1: ಇಲ್ಲ ಸರ್, ಪರೀಕ್ಷೆ 2-3 ರೂಪಾಯಿ ಎಕ್ಸಾಮ್ ಬರದೆ ಎಲ್ಲ ಫಿಸಿಕಲ್ ಬಂದು 1:5 ಎಲ್ಲ ಸೆಲೆಕ್ಟ್ ಆದ್ರು. 2020 BSF ಎಕ್ಸಾಮ್ ಬರ್ದಿದೆ, ಅದು ಸೆಲೆಕ್ಟ್ ಆಗಿತ್ತು, ಮನೇಲಿ ಬೇಡ ಅಂತ ಹೇಳಿದ್ರು. ಮತ್ತೆ 2021 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರದೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯ್ತು, ಫಿಸಿಕಲ್ ಕ್ಲಿಯರ್ ಆಯ್ತು ಸರ್. ಅದು 1.75 ಉಂಟಾಯ್ತು. ಮತ್ತೆ 2021 ಮತ್ತೆ ಓದಕ್ ಶುರು ಮಾಡಿದೆ. 2023 ಒಂದು DR ಎಕ್ಸಾಮ್ ಬರ್ದೆ ಸರ್, ಅದು ಸೆಲೆಕ್ಟ್ ಆಯ್ತು, ಅದು ಹೋಯ್ತು ಸರ್, 1.25 ಹೋಯ್ತು. ಅದು ಎಲ್ಲ ಫಿಸಿಕಲ್ ಎಕ್ಸಾಮ್ ಎಲ್ಲ ಆಗಿತ್ತು. ಅದೇ ಮನೇಲಿ ಮತ್ತೆ ಓದು ಓದು ಅಂತ ಹೇಳಿದ್ರು, ನಿಮ್ಮ ಓದೋದ ಡಿಸ್ಕಂಟಿನ್ಯೂ ಮಾಡಿ.
0: ಈಗ ಹಲವಾರು ಬರಿತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇದ್ರಿ, ಅದು ಕೂದಲೆಳೆ ಅಂತರದಲ್ಲಿ ತಮ್ಗೆ ಅವಕಾಶ ಕೈ ತಪ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೆಲ್ಲ ಸಾಕಣಪ್ಪ, ನಾನು ಏನಾದ್ರೂ ಕೆಲಸ ಮಾಡ್ಬೇಕು, ಏನೋ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೆಲಸ ಮಾಡಿ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಅನ್ಸಿದ್ದುಂಟ?
1: ಇತ್ತು ಸರ್, ಅಂದ್ರೆ ಚಿಕ್ಕದ್ರಿಂದ ಇತ್ತು ಸರ್ ನನ್ಗೆ. ಮಾಮೂಲಿ ಮೆಕ್ಯಾನಿಕ್ ಮಾಡ್ಬೇಕು, ಅದು ಮೈಲ್ ಇದ್ದಾಗ್ಲೇನೆ ಅವ್ ಇವ್ರು ರೇಡಿಯೋ ಬಿಚ್ಚೋದು, ಮಾಮೂಲಿ ಬೈಕ್ಗಳು ಬಿಚ್ಚೋದು, ಸೈಕಲ್ ರೆಡಿ ಮಾಡೋದು ಈ ತರ ಇತ್ತು. ಅಂದ್ರೆ ನಮ್ಮನೆ ಏನಂದ್ರೆ ನಮ್ಮ ತಂದೆಯವರು ಅವ್ರ ವ್ಯವಸಾಯ ಇದ್ರಿಂದ ಅವ್ರ ಚಿಕ್ಕದ್ರಿಂದನು ಆಸೆ ಅಂತ ಏನೋ ನಮ್ಮ ಮಕ್ಕಳು ಓದಿಸ್ಬೇಕು, ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು ಅಂತ. ಅಂದ್ರೆ ನಾನು ಇಷ್ಟ

0: ಓದಿರ್ಲಿಲ್ಲ, ಅವ್ರ ಪ್ರೆಷರ್ ಮೇಲೆ ಓದ್ತಿದ್ದೆ ಎಕ್ಸಾಮ್, ಗವರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತೂ ಓದ್ದೆ ಕಷ್ಟಪಟ್ಟು. ಧಾರವಾಡ ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡೆ ನಾನು, ಪಿ ಎಸ್ ಐ ಮತ್ತೆ ಕೆ ಎಸ್ ದು. ಅಲ್ಲೆಲ್ಲ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಓದ್ತಿದ್ದೆ. ಆಮೇಲೆ ಮನೆಯಿಂದ ಓದಕ್ಕಾಗಲ್ಲ ಮಟ್ಟ ರೂಮ್ ಮಾಡಿದೆ. ಅಂದ್ರೆ ಮನೆಯವ್ರಿಗೆ ಹೇಳ್ತಿದ್ದೆ ನಾನು ಆಗಾಗ್ಲೇ, ಹಿಂಗಿಂಗ್ ಏನಾರ ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಇದಾಗಲ್ಲ ಓದಕ್ಕಾಗಲ್ಲ ಓದಕ್ಕಾಗಲ್ಲ ಅಂತ. ಅಂದ್ರೆ ನೋಟಿಫಿಕೇಶನ್ ಎಲ್ಲ ಡಿಲೇ ಮಾಡೋರು, ಎಕ್ಸಾಮ್ಗಳು ಡಿಲೇ ಮಾಡೋರು. ಆಮೇಲೆ ಜಸ್ಟ್ ಜಸ್ಟ್ ಅಲ್ಲಿ ಹೋಯ್ತಿತ್ತು ಬೇಜಾರಾಗೋದು. ಹಿಂಗಾಗಿ ಇಂಟ್ರೆಸ್ಟ್ ಇತ್ತಿಲ್ಲ, ಮನೆಯವ್ರು ಇದ್ರು ಫೋರ್ಸ್ ಮೇಲೆ ಓದ್ತಿದ್ ನಾನು.
1: ಅಂದ್ರೆ ತಾವೊಬ್ಬ ಸರ್ಕಾರಿ ಉದ್ಯಾನ ಇರಬೇಕು ಅನ್ನೋದು ತಮ್ಮ ಕುಟುಂಬದವರ ಆಸೆ ಆಗಿತ್ತು. ಒಂದು ಆಸೆಯನ್ನ ಈಡೇರಿಸ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಾವು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ರೆ, ಇಂದಿಗೂ ಕೂಡ ಮಾಡ್ತಾ ಇದೀರ. ಹಾಗಿದ್ರೆ ತಮ್ಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸರ್ಕಾರಿ ಹುದ್ದೆಗೆ ಒಂದು ತಯಾರಿಯ ನಡುವೆ ಈ ಒಂದು ಮೊಬೈಲ್ ರಿಪೇರಿ ತರಬೇತಿ ಪಡ್ಕೋಬೇಕು, ಅದರಲ್ಲೇನಾದ್ರೂ ಒಂದು ಸ್ವಉದ್ಯೋಗ ಮಾಡ್ಕೋಬೇಕು ಅಂತ ತಮಗೆ ಏಕೆ ಅನಿಸ್ತು? ಹಾಗೆಯೇ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂಥ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ಮೊಬೈಲ್ ತರಬೇತಿ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ಟರು?
0: ಅಂದ್ರೆ ಸರ್, ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಮೊದ್ಲು ಸ್ಟಾರ್ಟಿಂಗ್ ನನಗೆ ಏನೋ ಒಂದು ಬಿಸ್ನೆಸ್ ಮಾಡೋಕೆ ಅಂತ ಆಸೆ ಇತ್ತು ಸರ್ ಚಿಕ್ಕನಿಂದನು. ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ನಲ್ಲ, ಇದು ಓದ್ ಮುಗಿಸ್ಕೊಳ್ಳೋಣ, ಇದ್ರ ಜೊತೆಗೆ ಏನೋ ಒಂದ್ ಮಾಡಕ್ ಐತಿ ಅನ್ಕೊಂಡಿದ್ದೆ. ಸೈಡ್ ಆಗಿ ಒಂದಿರ್ಲಿ, ಅಪ್ಪ ಅಮ್ಮ ಏನಾರ ಅಂಗಡಿ ಹಾಕೊಡೋದು, ಏನೋ ಒಂದ್ ಮಾಡೋಣ ಅಂತ. ಆದ್ರೆ ನನ್ ಮನಸ್ಥಿತಿ ಏನಿತ್ತು ಅಂದ್ರೆ ಈ ಮಾಮೂಲಿ ಕಾಂಪಿಟೇಟಿವ್ ಎಕ್ಸಾಮ್ ಮುಗಿದ್ಬಿಡ್ಲಿ, ಇದ್ ಮುಗಿದಿತ್ತಂಗೆ ನೋಡೋಣ ನೋಡೋಣ ನೋಡೋಣ ಅನ್ಕೊಂಡ್ಬಂದೆ. ಆಮೇಲೆ ನಮ್ ಫ್ರೆಂಡ್ ಒಬ್ಬ ಹರ್ಷ ಅಂತ ಇದ್ದ, ನಂಜುನ್ ಕೂಡ, ಅವ್ನು ಹೇಳ್ದ ಹಿಂಗ ಹಿಂಗೆ ಮೊಬೈಲ್ ರಿಪೇರಿ ತಯಾರಿ ಕೊಡ್ತಾವ್ರೆ, ಹೋಯ್ತು ಬರೋಣ ಬಾ ಅಂತ. ನಮ್ಮನೆ ಕೇಳ್ದ ಹಿಂಗೆ ಹೋಯ್ತೀನಿ ಅಂತ. ಆ ಟೈಮಲ್ಲಿ ನಂದು ಫಿಸಿಕಲ್ ಬಂದಿತ್ತು, ಡಿಯರ್ ಪೊಲೀಸ್ದು, ಡಿಯರ್ ಪೊಲೀಸ್ ನಮ್ಮನೆ ಬೇಡ ಹೋಗೋದ್ ಬೇಡ, ಇಲ್ಲೇ ಹೆಂಗೇರು ಇದೇ ಆಗೈತಲ್ಲ ಅಂತ ಇದ್ ಮಾಡಿದ್ರು. ಆದ್ರೂ ಸುದಾ ಮನೆಯವ್ರ ಕೇಳಿ ಮಾಮೂಲಿ ಜಗಳ ಮಾಡ್ಕೊಂಡಿಲ್ಲ, ಹೋಯ್ತೀನಿ ನಾನು ಒಂದ್ ತಿಂಗಳಲ್ಲ ಒಂದ್ ತಿಂಗಳು ಏನ್ ಬೇಗ ಕಳ್ದೈತದೆ ಅನ್ಕ ಬಂದೆ ಕೆಂಚನಹಳ್ಳಿಗೆ ಸರ್.
1: ಅಂದ್ರೆ ನಿಮ್ಮ ಸ್ನೇಹಿತನ ಸಲಹೆ ಮೇರೆಗೆ ತಾವು ಕೆಂಚನಹಳ್ಳಿ ಬರ್ತೀರಾ?
0: ಕೆಂಚನಹಳ್ಳಿ ಬಂದಿದೆ ಸರ್. ಅಲ್ಲಿ ಗಂಟ್ಲು ಮೊಬೈಲ್ ರಿಪೇರಿ ಮಾಡ್ಬೇಕು ಅಂತ ಏನು ಇದಿತ್ತಿಲ್ಲ, ಆಸೆ ಇರಲಿ ಒಟ್ಟಲ್ಲಿ ಎಲ್ಲಾನು ಓವರ್ಆಲ್ ಮಾಡಿವೆ. ಮಾಮೂಲಿ ಮನೇಲಿ ಕರೆಂಟ್ ರಿಪೇರಿ ಇದು ಬೈಕ್ ಅವು ಏನೇನು ಮಾಡಿದ್ವಿ, ಮೆಕ್ಯಾನಿಕ್ ಅವು ಇದು ಸಣ್ಣ ಪುಟ್ಟ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ನಾನೇ ಇದ್ ಮಾಡ್ತಿದ್ದು, ಮಿಕ್ಸಿ ರಿಪೇರಿ ಚಿಕ್ಕ ಪುಟ್ಟ ಮನೆಗಳಲ್ಲಿ.
1: ಅಂದ್ರೆ ತಾವು ಸ್ವತಃ ಕಲ್ತಿದ್ದ ಅಥವಾ ಬೇರೆ ಇನ್ಯಾರಾದ್ರೂ ಮಾಡೋದನ್ನ ನೋಡಿ ಮಾಡ್ತಾ ಇದ್ರ?
0: ಇಲ್ಲ ಸರ್, ಮಾಮೂಲಿ ಅದು ಕೆಂಚನಹಳ್ಳಿ ಬಂದ್ಮೇಲೆ ಈ ತರ ಕ್ಯೂರಿಯಾಸಿಟಿ ಉಟ್ಕೊಂಡಿ ನನ್ಗೆ, ಓ ಈ ತರ ಇರ್ತದೆ ಮೊಬೈಲ್ ಅಂದ್ರೆ ಹಿಂಗೆ ಈ ತರ ಮಾಡ್ಕೊಂಡು ಹೋಗೋದು. ಅಂದ್ರೆ ಮೊಬೈಲ್ ಅಂದ್ರೆ ನಾವು ಇಟ್ಕೊಂಡಿದೀವಲ್ಲ ಸರ್, ಈಗ ಅನಿಸ್ತದೆ ಏನೋ ಇದ್ರಲ್ಲಿ ಏನೋ ಅದೇ ಏನೋ ಅದೇ ಅಂತ. ಅದು ಕಲ್ತ ಮೇಲೆ ಗೊತ್ತಾಗೋಯ್ತು ಇಷ್ಟೇನಾ ಇದು ಅಂತ. ಆಮೇಲೆ ಅಂದ್ರೆ ಬದಲು ರಿಸ್ಕ್ ಅನ್ಕೊಂಡಿದೆ, ಮೊಬೈಲ್ ರಿಪೇರಿ ಎಲ್ಲ ಭಾರಿ ರಿಸ್ಕು, ಅದೆಲ್ಲ ಬಿಚ್ಚೋದು ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳು ಈ ತರ ಏನ್ ಗೊತ್ತಾಗಲ್ಲ ಮಾಡಲ್ಲ ಅಂತ. ಆಮೇಲೆ ಅಲ್ಲಿ ಹೋಗಿ ಕೆಂಚನಹಳ್ಳಿಗೆ ಹೋದ್ಮೇಲೆ ಓ ಈ ತರ ಇರ್ತದ ಫೀಲ್ಡ್, ನಾವು ಏನೋ ಅನ್ಕೊಂಡಿದ್ದೋ ಅನ್ಕೊಂಡು ಶುರು ಮಾಡಿದೆ ಸರ್.
1: ತಂದೆ ತಾಯಿನ ಒಪ್ಪಿಸಿ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ಕೇಂದ್ರಕ್ಕೆ ಯಾವಾಗ ಬಂದ್ರಿ, ಯಾವಾಗ ನಿಮ್ಗೆ ತರಬೇತಿ ಆಗಿದೆ
0: ಸರ್? ಅಂದ್ರೆ 2024 24 ನಮ್ದು ಮಾರ್ಚ್ ಏಪ್ರಿಲ್ ಬ್ಯಾಚ್ ಸರ್.
1: ಅಂದ್ರೆ 2 ವರ್ಷ ಆಗಿದೆ ತಾವು ತರಬೇತಿ ಪಡ್ಕೊಂಡು?
0: 2 ವರ್ಷ ಆಗಿದೆ ಸರ್.
1: ಈಗ ಆರಂಭದಲ್ಲೇ ತಾವು ಇಷ್ಟು ದೂರ ಬಂದು ತರಬೇತಿ ಪಡ್ಕೊಳ್ತೀನಿ ಅಂತಂದಾಗ ತಮ್ಮ ತಂದೆ ತಾಯಿ ಒಪ್ಪಿರ್ಲಿಲ್ಲ, ಮನವೊಲಿಸಿ ತಾವು ಇಲ್ಲಿಗೆ ಬರ್ತೀರಾ ತರಬೇತಿ ಪಡ್ಕೊಳ್ಳಕ್ಕೆ. ತರಬೇತಿ ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿಂದ ಇಷ್ಟು ದೂರ ಬಂದದ್ದು ತಮ್ಗೆ ಹೇಗೆ ಅನಿಸ್ತು?
0: ಅಂದ್ರೆ ಸರ್, ಸ್ಟಾರ್ಟಿಂಗ್ ನಾವೊಂದು ಚೆನ್ನ ಇದಿತ್ತು, ಅದರಲ್ಲಿ ನಾವೊಂದ್ 3 ಜನ ಕ್ಲೋಸ್ ಫ್ರೆಂಡ್ಸ್ ಗಳೇ ಸರ್. ಸ್ಟಾರ್ಟಿಂಗ್ ಏನ್ ರಿಸ್ಕ್ ಅನಿಸ್ತಿಲ್ಲ, ಯಾಕೆ ನಮ್ಮವ್ರು ತಮ್ಮವ್ರು ಅಂತಾನೆ ಇದಾಯ್ತು. ಇನ್ನೊಂದ್ 7 ಜನ ಹೊರಗಡೆ ಬಂದಿದ್ರು, ಗುಂಡ್ಲುಪೇಟೆ ಮತ್ತೆ ನಂಜನಗೂಡು ಅಕ್ಕಪಕ್ಕದವ್ರು ಬಂದಿದ್ರು. ಅವ್ರೊಂದು ಒಂದೇ ಒಂದ್ 2 ದಿನ ಆಯ್ತು ಅಂದ್ರೆ ಅವ್ರು ಫುಲ್ ಕ್ಲೋಸ್ ಆಗೋದ್ರು, ಪರಿಚಯ ಆಗೋದ್ರು. ಹಂಗಾಗಿ ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಮೊದ್ಲೆಲ್ಲ ಹಾಸ್ಟೆಲ್ ಎಲ್ಲ ಇದ್ವಲ್ಲ ಸರ್, ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಅಲ್ಲಿ ಫೆಸಿಲಿಟಿ ಎಲ್ಲ ನಮ್ಗೆ ಹೆಂಗ್ ಕಂಫರ್ಟಬಲ್ ಬೇಕು ಹಂಗಿತ್ತು ಸರ್ ಫೆಸಿಲಿಟಿ, ಊಟ ತಿಂಡಿ ಆಗಿರ್ಬೋದು, ಉಳ್ಕೊಳಕ್ಕೆ ವ್ಯವಸ್ಥೆ, ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಚೆನ್ನಾಗಿತ್ತು, ಅನುಕೂಲವಾಗಿತ್ತು.
1: ಈಗ ತಮಗೆ ಮೊಬೈಲ್ ರಿಪೇರಿ ಅನ್ನೋದು ಒಂದು ಹೊಸ ವಿಷಯ, ಅಂದ್ರೆ ನಿಮ್ಗೆ ಹೊರಗಡೆಯಿಂದ ನೀವು ನೋಡಿದಕ್ಕೂ ಅಲ್ಲಿ ಬಂದ ಮೇಲೆ ಕಲಿಯಕ್ಕೆ ಶುರು ಮಾಡಿದಕ್ಕೂ ಬಹಳ ವ್ಯತ್ಯಾಸ ಆಯ್ತು. ಆರಂಭದ ದಿನಗಳಿಂದ ಯಾವ ರೀತಿ ನಿಮ್ಗೆ ಈ ಮೊಬೈಲ್ ಬಗ್ಗೆ ಅದರ ತರಬೇತಿಯನ್ನ ಕೊಡಕ್ ಶುರು ಮಾಡ್ತಾರೆ?
0: ಅಂದ್ರೆ ಸರ್, ನಮ್ಗೆ ಸರ್ ಬಂದ್ರು ಮೊಬೈಲ್ ರಿಪೇರಿದು ಸ್ಟಾರ್ಟಿಂಗ್ ಒಂದಿನ ಬುಟ್ಕ ಬಂದ್ರು. ಬುಟ್ಕ ಬಂದಾಗ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಮೊಬೈಲ್ ಇಂದ ಶುರು ಮಾಡಿದ್ರು ಸರ್. ಈ ತರ ಮೊಬೈಲ್ ಈ ತರ ಇರ್ತದೆ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಇದ್ ಮಾಡೋದು, ಈ ತರ ಅಂತ. ಹಾಗೆ ಸ್ಟಾರ್ಟಿಂಗ್ ಫುಲ್ ಭಯ ಆಗೋದು, ಈ ತರ ಎಲ್ಲ ಬಿಚ್ಬೇಕಲ್ಲಪ್ಪ, ಈ ತರ ಎಲ್ಲ ಇದ್ ಮಾಡ್ಬೇಕಲ್ಲ. ಆಮೇಲೆ ಈಗೆಲ್ಲ ಫುಲ್ ಮಾಡೆಲ್ಗಳೆಲ್ಲ ಚೇಂಜ್, ಒಂದೊಂದ್ ಮೊಬೈಲ್ ಒಂದೊಂದ್ ತರ ಇರ್ತವೆ. ಒಂದೊಂದ್ ಮೊಬೈಲ್ ಫ್ರಂಟ್ ಬಿಚ್ಚಂಗ್ ಇರ್ತವೆ, ಒಂದ್ ಮೊಬೈಲ್ ಬ್ಯಾಕ್ ಬಿಚ್ಚಂಗ್ ಇರ್ತವೆ, ಓಪನ್ ಮಾಡಂಗಿರ್ತವೆ. ಹಂಗಾಗಿ ಸ್ಟಾರ್ಟಿಂಗ್ ಎಲ್ಲ ಗಾಬರಿ ಆಯ್ತು. ಆಮೇಲೆ ಬತ್ತ ಬತ್ತ ಬತ್ತ ಟ್ರೈನಿಂಗ್ ಅಲ್ಲಿ ಒಂದ್ 50% ಕವರ್ ಆಯ್ತು ಸರ್. ಈ ತರ ಹಿಂಗ್ ಬಿಚ್ಕೋ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಹಿಂಗ್ ಸ್ಕ್ರೀನ್ ಹಾಕೋದು, ಈ ತರ ಹಿಂಗ್ ಕಾಂಬೋ ಹಾಕೋದು ಅಂತ.
1: ಥಿಯರಿ ಕ್ಲಾಸ್ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಎರಡು ಇರ್ತಾಯ್ತಾ?
0: ಎರಡು ಇರ್ತಿತ್ತು ಸರ್, ಥಿಯರಿ ಪ್ರಾಕ್ಟಿಕಲ್. ನೈಟ್ 2 ಗಂಟೆ ಮಾಡಿದ್ವಿ ಸರ್, ಸುಮ್ನೆ ಬಿಚ್ಚೋದು, ಓಪನ್ ಮಾಡೋದು, ಏನೈತೆ ಅಂತ ನೋಡೋದು, ಸಾರ್ಡರ್ ಮಾಡೋದು, ಮತ್ತೆ ಇದ್ ಮಾಡೋದು, ತರ ಮಾಡೋದು ಸರ್. ಥಿಯರಿ ಕ್ಲಾಸ್ ಎಲ್ಲ ಹೇಳ್ಕೊಡೋರು ಸರ್, ಕ್ಲೀನ್ ಆಗಿ ಎಲ್ಲ ಹೇಳ್ಕೊಡೋರು, ಎಲ್ಲ ಬರ್ಸಿ ನಮ್ಗೆ ಅರ್ಥ. ನಾವು ಬರ್ಕೊಳ್ಳೋ ಸರ್ ಎಲ್ಲ, ಪ್ರತಿಯೊಂದು ಸರ್ ಹೇಳಿದ ಅದು ಪ್ರಾಕ್ಟಿಕಲ್ ಹೇಳಿರೋ ಥಿಯರಿ ರೂಪ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಳ್ಳೋ, ಯಾಕೆಂದ್ರೆ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಇನ್ನು ಇಲ್ಲಿಗೆ ಯೂಸ್ ಆಯ್ತದಲ್ಲ ಅನ್ಬಿಟ್ಟು ಪ್ರತಿಯೊಂದು ಬರ್ಕೊಳ್ಳೋ ಎಲ್ಲಾನು.
1: ಪ್ರತಿನಿತ್ಯ ತಮ್ಮ ಅಲ್ಲಿ ದಿನಚರಿ ಹೇಗೆ ಆರಂಭ ಆಗ್ತಾ ಇತ್ತು, ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗ ತನಕ ಹೇಗೆಲ್ಲ ತಮಗೆ ತರಬೇತಿ ಅವಧಿನಲ್ಲಿ ಚಟುವಟಿಕೆಗಳು ಇರ್ತಾ ಇತ್ತು?
0: ಅದೇ ಸರ್, ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೇಳ್ತಿದ್ದೋ, ಒಂದು 5:30 6 ಗಂಟೆಗೆ ಹೇಳ್ತಿದ್ದೋ. ಅಂದ್ರೆ ಒಂದು ಫಿಸಿಕಲ್ ಆಮೇಲೆ ನಮ್ಮ ಫ್ರೆಂಡ್ಸ್ ಗಳು ಹಚ್ಚನ ಇದ್ವಲ್ಲ ಹಚ್ಚನ ರನ್ನಿಂಗ್ ಓಡವು ಸರ್, ರನ್ನಿಂಗ್ ಯೋಗ ಎಲ್ಲ ಮಾಡವು ಅಲ್ಲೇನೆ ಎಲ್ಲ ರನ್ನಿಂಗ್ ಗಿನಿಂಗ್ ಎಲ್ಲ ಯೋಗ ಎಲ್ಲ ಮಾಡಿ ಮತ್ತೆ ಒಂದ್ 7 ಗಂಟೆಗೆಲ್ಲ ಧ್ಯಾನ ಗಿನ ಎಲ್ಲ ಮಾಡವು. ಧ್ಯಾನ ಎಲ್ಲ ಆಯ್ತದಂಗೆ ಮಾಮೂಲಿ ತಿಂಡಿ ಮಾಡ್ಕೊಂಡು ಮಾಮೂಲಿ ಡೈರೆಕ್ಟ್

0: ಶೇರ್ ಮಾಡಿ ಡೈಲಿ ಒಬ್ರು ನ್ಯೂಸ್ ಪೇಪರ್ ಓದೋರು ಸರ್. ಆಮೇಲೆ ಎಲ್ಲ ನ್ಯೂಸ್ ಪೇಪರ್ ಓದಿ ಕ್ಲಾಸ್ ರೂಮ್ ಹೋಗಿ ಕೂತ್ಕೊಂಡ್ರೆ 10 ಗಂಟೆಗೆ ಸರ್ ಬರೋರು, 9:30 ಸ್ಟಾರ್ಟ್ ಆದ್ರೆ ಕ್ಲಾಸ್, ಮಧ್ಯಾಹ್ನ 1 ಗಂಟೆ ಕ್ಲಾಸ್ ತಗೊಳ್ಳೋರು, ಬೆಳಿಗ್ಗೆ ಹೊತ್ತೆಲ್ಲ ಮಾಮೂಲಿ ಥಿಯರಿ ತಗೊಳ್ಳೋರು, ಮಧ್ಯಾಹ್ನ ಮೇಲೆಲ್ಲ ಮಾಮೂಲಿ ಪ್ರಾಕ್ಟಿಕಲ್ ತಗೊಳ್ಳೋರು ಸರ್. ಸಂಜೆಗೆ 6 ಗಂಟೆಗೆ ಬಿಟ್ಕೋರು ನಮ್ಮನ್ನ ಸರ್. ಆದ್ಮೇಲೆ 6 ಗಂಟೆಯಿಂದ ನಾವು ಮಾಮೂಲಿ ಹೋಗಿ ರೂಮ್ ಹೋಗು ಮಾಮೂಲಿ ಎಲ್ಲ ಇದ್ ಮಾಡ್ಕೊಂಡು ಬೇರೆ ಬಟ್ಟೆ ಇಟ್ಕೊಂಡ್ಬಿಟ್ಟು ಮಾಮೂಲಿ ಒಂದ 10:30 ಕೂತ್ಕೊಂಡ್ರೆ ನೈಟ್ ಒಂದ 1:30-2 ಗಂಟೆ ಕೆಲಸ ಮಾಡಿದ್ವಿ ಸರ್, ಕಲ್ತಿದೀವಿ ಅಲ್ಲಿ.
1: ಅಂದ್ರೆ ಕಲಿಬೇಕು ಆಸಕ್ತಿ ಅಂತ ಇದ್ರೆ ಯಾವ್ದೇ ರೀತಿಯ ಸಮಯ ಅಥವಾ ನಿಗದಿತ ಅವಧಿಯ ಅವಶ್ಯಕತೆನೇ ಇಲ್ಲ, ಎಷ್ಟು ಸಮಯ ಬೇಕಾದ್ರೂ ತಗೊಂಡು ಕಲಿಬಹುದಾಗಿದ್ದು.
0: ಹೌದು ಸರ್, ಸರ್ ಕಲಿಬೋದು. ಏನ್ ಸರ್ ಎಲ್ಲ ರೆಸ್ಪಾನ್ಸ್ ಮಾಡೋರು ಚೆನ್ನಾಗಿ ಸರ್, ಅಲ್ಲೆಲ್ಲ ಇವರೆಲ್ಲ ಸ್ಟಾಫ್ಗಳೆಲ್ಲ ಭಾರಿ ಹೆಲ್ಪ್ ಮಾಡೋರು ಸರ್ ನಮ್ಗೆ, ಓದ್ಲಿ ಮಾಡ್ಲಿ ಕಲೀಲಿ ಇದ್ ಮಾಡ್ಲಿ. ಅದಾದ್ಮೇಲೆ ಎಷ್ಟೋ ಜನಗಳಿಗೆ ನಮ್ ಬ್ಯಾಚ್ ಅಲ್ಲಿ ಬಂದಿರೋರಿಗೆ ಮಾಮೂಲಿ SLC ಡ್ರಾಪ್ ಔಟ್ ಈ ತರ ಎಲ್ಲ ಬಂದಿರೋ, ಪಾಪ ಅವ್ರಿಗೆ ಏನು ಬರೆಯಕ್ ಗೊತ್ತಿರಲಿಲ್ಲ, ಆದ್ರೂ ಸುದಾ ಏನೋ ಅವ್ರ ಅಕ್ಕಡಿ ಕಡೆ ಮಾಡ್ಕೊಂಡು ಫೋನಲ್ಲಿ ಆಮೇಲೆ ಗೊತ್ತಿರೋ ಹತ್ರ ನೋಟ್ಸ್ ಎಲ್ಲ ಇಸ್ಕೊಂಡು ಬರ್ಕೊಂಡು ಏನೇನೋ ಇದ್ ಮಾಡ್ಕೊಂಡು ಮಾಡಿದ್ರು ಸರ್.
1: ಈಗ ತಾವು ತಮ್ಮ ಪಿರಿಯಾಪಟ್ಟಣ ತಾಲೂಕಿಂದ ನಮ್ಮ ಎಚ್ಚರಿಕೋಟ ತಾಲೂಕಿನ ಕೆಂಚರಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು 1 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ, ತಮಗೆ ಅಲ್ಲಿನ ಒಂದು ಊಟ ವಸತಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಒಂದು ಪರಿಸರ ತಮ್ಮ ಕಲಿಕೆಗೆ ಎಷ್ಟು ಪೂರಕವಾಗಿತ್ತು
0: ಸರ್? ಚೆನ್ನಾಗಿದೆ ಸರ್. ಅಂದ್ರೆ ಎಲ್ಲಾ ತರದ ಸ್ಟಾಫ್ ಕಡೆಯಿಂದ ಚೆನ್ನಾಗಿತ್ತು ಸರ್, ಮತ್ತೆ ನಮ್ಗೆ ಬಂದಿರೋ ಟೀಚರ್ಸ್ ಅವರು ಇದಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು, ಮತ್ ನಮ್ ಫ್ರೆಂಡ್ ಸರ್ಕಲ್ ಗಳಿತ್ತಲ್ಲ ಸರ್ ಅವರೆಲ್ಲ ಚೆನ್ನಾಗಿತ್ತು, ಒಂಥರ ನಮ್ಮನೆ ವಾತಾವರಣ ಆಗ್ತಾರೆ ಹೊಂದ್ಕೊಬಿಟ್ಟಿದ ಸರ್. ಅಲ್ಲಿ ಪೂರ್ತಿ ಇದ್ದಾಗ ನಮ್ಮಲ್ಲೇ ಇದೀವೇನೋ, ನಮ್ ಇದ್ರ ಕುಟುಂಬದಲ್ಲೇ ಇದೀವೇನೋ ಅನ್ನಂಗೆ ಫೀಲ್ ಆಯ್ತು ಸರ್. ಎಲ್ಲರಿಗೂ ಚೆನ್ನಾಗಿದೆ ಸರ್. ಎಲ್ಲ ಅವ್ರನ್ನೇ ಎಲ್ಲ ಒಂದ್ ಕಾಟ್ ಒಬ್ಬೊಬ್ರಿಗೆ ಒಂದೊಂದು ಕಾಟ್ ಕೊಟ್ಟಿದ್ರು, ಡೈಲಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡೋರು, ಮತ್ತೆ ಊಟನೂ ಅಷ್ಟೇ ಸರ್, ಬೆಳಗ್ಗೆ ಮಾಮೂಲಿ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ಸ್ನ್ಯಾಕ್ಸ್ ಎಲ್ಲ ಕೊಡೋರು ಸರ್. ಪ್ರತಿಯೊಂದು ವ್ಯವಸ್ಥೆ ಇತ್ತು ಸರ್.
1: ಈಗ ತಾವು ಥಿಯರಿನಲ್ಲಿ ಈ ವಿಷಯಗಳ ಕುರಿತು ಕಲಿಯೋದಕ್ಕೂ ತದನಂತರ ಅದನ್ನ ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಮಾಡೋದಕ್ಕೇನಾದ್ರೂ ವ್ಯತ್ಯಾಸ ಅಥವಾ ಬದಲಾವಣೆ ಅಂತ ಅನಿಸ್ತಿದ್ದ?
0: ಅಂದ್ರೆ ಸರ್, ಸ್ಟಾರ್ಟಿಂಗು ಮೊಬೈಲ್ ಬಿಚ್ಚಕ್ಕೆ ಕೈ ನಡ್ಗವು, ಫುಲ್ ಏನೇನೋ ಆಗ್ಬಿಡ್ತದಲ್ಲಪ್ಪ ಏನೇನೋ ಆಗ್ಬಿಡ್ತದೆ. ಅಂದ್ರೆ ಸ್ಟಾರ್ಟಿಂಗು ಸರ್, ನನ್ ಫೋನೇನೆ ನಾನು ಕಾಂಬೋ ಸುಮ್ಮನೆ ಗಮ್ಮ ಹಾಕೋಬಿಟ್ಟು ಫೋನ್ ಕಾಂಬೋ ಬಿಟ್ಟೋಗಿತ್ತು ಅಂತ, ನನ್ ಫೋನೇ ಫಸ್ಟ್ ಫೋನ್ ಎಡ್ವರ್ಟ್ ಮಾಡ್ಕೊಂಡಿದ್ದೆ ನಾನು. ಫುಲ್ ಹೋಗ್ಬಿಡ್ತಲ್ಲಪ್ಪ ಹಿಂಗ್ ಬಿಟ್ಬಿಡದ ಸುಮ್ಮನೆ, ನನ್ ಫೋನೇ ಹೊಂಟೋಗ್ಬಿಡ್ತು, ಈಗ ಹತ್ತಿಗೆ ಬೇರೆ 1 ವರ್ಷ ರಿಟರ್ನ್ ಮಾಡ್ಬೇಕಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಬತ್ತ ಬತ್ತ ಬತ್ತ ಬತ್ತ ಪ್ರಾಕ್ಟೀಸ್ ಆದಂಗ ನನ್ ಫೋನ್ ನಾನೇ ರೆಡಿ ಮಾಡ್ಕೊಂಡೆ, ಫಸ್ಟ್ ನೇ ಫೋನ್ ನಂದು ನಾನೇ ರೆಡಿ ಮಾಡ್ಕೊಂಡಿದ್ದೆ ಸರ್.
1: ಈಗ ತಮ್ಮಂತೆ ಮೊದಲೆಲ್ಲ ಈ ತರ ತರಬೇತಿಯನ್ನ ಪಡ್ಕೊಂಡು ಆ ಒಂದು ವಿಷಯದಲ್ಲಿ ಜ್ಞಾನವನ್ನ ಹೆಚ್ಚಿಸಿಕೊಂಡು ಸ್ವ ಉದ್ಯೋಗ ಮಾಡ್ತಿರೋಂತ ಅಲ್ಲಿ ತರಬೇತಿ ಪಡ್ಕೊಂಡಂತ ಯಾರಾದ್ರೂ ಯುವಕರ ಹತ್ರ ತಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಯಾವ ತರ ಕೆಲಸ ಮಾಡ್ತಾ ಇದಾರೆ, ಅವ್ರ ಯಾವ ರೀತಿ ಸ್ವ ಉದ್ಯೋಗ ಕಟ್ಕೊಂಡಿದಾರೆ ಅಂತ ತಮ್ಗೆ ಕ್ಷೇತ್ರ ಭೇಟಿಗೆ ಏನಾರ ಕರ್ಕೊಂಡು ಹೋಗಿ ತೋರಿಸಿದ್ರ?
0: ಸರ್, ಫೀಲ್ಡ್ ಮಾರ್ಕೆಟ್ಗೆ ಎಲ್ಲ ಕರ್ಕೊಂಡೋಗಿದ್ರು, ಎಲ್ಲ ಕರ್ಕೊಂಡೋಗಿ ಹೊರಗಡೆ ಎಲ್ಲ ತೋರಿಸ್ರು, ಈ ತರ ಹಿಂಗೆ ಇವ್ರು ಇಷ್ಟು ಇದ್ ಮಾಡ್ತಾರೆ ಅದನ್ನ ಮಾಡ್ತಾವ್ರೆ, ಈ ತರ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತ ಇದ್ ಮಾಡಿದ್ರು, ಮತ್ತೆ ಎಲ್ಲ ಮಾರ್ಕೆಟ್ ಎಲ್ಲ ಇದ್ ಮಾಡ್ಕೊಡ್ರು ಸರ್, ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ರು, ಮತ್ತೆ ಅವ್ರ ನಂಬರ್ ಕೊಡಿಸ್ರು, ಮತ್ತೆ ಮೈಸೂರಿಗೆಲ್ಲ ಕರ್ಕೊಂಡೋಗಿದ್ರು, ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿಗಳು ಎಲ್ಲೆಲ್ಲಿ ಸಿಗ್ತವೆ, ಕಾಂಬೋಗಳು, ಸಿಸಿ ಪಿನ್ನು, ಮಾಮೂಲಿ ಕೇಬಲ್ಗಳು, ಆಕ್ಸೆಸರೀಸ್, ಮೊಬೈಲ್ ಸಂಬಂಧಪಟ್ಟಂಗೆ ಪೂರ್ತಿ ಎಲ್ಲ ಇದ್ ಮಾಡ್ಕೊಟ್ಟಿದ್ರು ಸರ್.
1: ಈಗ ತಾವು 1 ತಿಂಗಳ ಕಾಲ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇದ್ಕೊಂಡು ಈ ಮೊಬೈಲ್ ರಿಪೇರಿ ತರಬೇತಿಯನ್ನ ಪಡ್ಕೊಂಡ್ರಿ, ಈ 30 ದಿನಗಳ ಕಾಲ ತಾವು ಕಲ್ತಂತಾಗಿರ್ಬೋದು, ಕೊನೆಯ ದಿನ 30ನೇ ದಿನ ಈ ತರಬೇತಿಯೆಲ್ಲ ಪಡ್ಕೊಂಡು ಅಲ್ಲಿಂದ ಹೊರಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು, ಅಲ್ಲಿ ಕಲ್ತಂತ ವಿಷಯಗಳು ತಮ್ಮ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಭರವಸೆ ಇತ್ತು?
0: ಅಂದ್ರೆ ಸರ್, ಸ್ಟಾರ್ಟಿಂಗ್ ಬಂದಾಗ ನಿಜವಾಗ್ ನಾವು ಮಾಡ್ತೀವ ಇದೆಲ್ಲ ನಮ್ ಕೆಲ ಆಯ್ತದ ಅನ್ಕೊ ಬಂದಿದ್ರು, ಸ್ಟಾರ್ಟಿಂಗ್ ಒಂದ್ ವಾರ ಫುಲ್ ಬೇಜಾರ್ ಹಿಡಿಸ್ಬಿಡ್ತು, ಅಂದ್ರೆ ಈ ಫುಲ್ ಏನು ಗೊತ್ತೇನೆ ಐತಲ್ಲ, ಏನು ಇದೈತಲ್ಲ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಧೈರ್ಯ ಬಂತು, ಈ ತರ ಐತಕನ ಫೀಲ್ಡ್ ಹಿಂಗ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ಹೋಯ್ತಿದಂಗೆ ಎಲ್ಲ ಫುಲ್ ಮಿಸ್ ಮಾಡ್ಕೊಂಡೋ ನಾವು, ಹುಡುಗರುಗಳೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿದ್ವಲ್ಲ ಅದೆಲ್ಲ ಮಿಸ್ ಮಾಡ್ಕೊಂಡು, ಮತ್ತೆ ಸರ್ ಅಷ್ಟೇ ಫುಲ್ ಎಲ್ಲಾ ಚೆನ್ನಾಗಿ ಹೇಳ್ಕೊಡೋರು ಸರ್, ಏನು ಒಂದ್ರು ಡೌಟ್ ಕೇಳೋದು, ಒಂದ್ ಡೌಟ್ ಕೇಳ್ತಾರ ಅವ್ರು 4 ಹೇಳ್ಕೊಡೋರು ಆನ್ಸರ್ಗಳ, ಈ ತರ ಹಿಂಗ ಹಿಂಗ ಹಿಂಗ ಈ ತರ ಹಿಂಗ ಹಿಂಗೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಕಾನ್ಫಿಡೆಂಟ್ ಬಂತು ಸರ್, ಹೋಗಿ ಮಾಡ್ಬೋದು ನಾವು ಈ ತರ ಹಿಂಗೆಲ್ಲ ಅದೆ ಅಂತ. ಆಮೇಲೆ ನಾವು ಮೊಬೈಲ್ ಮುಂಚೆ ಎಲ್ಲ ರೆಡಿ ಮಾಡಿಸಿದ ಸರ್, ಕಾಂಬೋ ಹಾಕ್ಸಿದೋ, ಸಿಸಿ ಪಿನ್ ಹಾಕ್ಸಿದೋ, ಕೇಬಲ್ ಗಳೆಲ್ಲ ತಗೊಂಡಿದ್ರು, ಆಗ ಅನಿಸ್ತು ನಮ್ ತಾವು ಇಷ್ಟು ಮಾರ್ಜಿನ್ ಇಟ್ಟವ್ರೆ, ಇಷ್ಟ ತಗೊಂಡವ್ರೆ ನಾವು ಹೋಗಿ ಮಾಡ್ಬೋದು ಅಲ್ಗೋಗಿ ಅಂತ

0: ಹಾಗಾದ್ರೆ ಅಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ತಮ್ಗೆ ಯಾವ ರೀತಿ ಇದೆ ಅಂತ ಒಂದು ಆತ್ಮವಿಶ್ವಾಸನ ತುಂಬಿ ತಮ್ಮ ಜೊತೆ ಮಾತಾಡಿ ಅಲ್ಲಿಂದ ಕಳ್ಸ್ಕೊಳ್ಳಾಗುತ್ತೆ
1: ಸರ್? ಅಂದ್ರೆ ನೀವು ಮಾಡೇ ಮಾಡ್ತೀರಿ, ಇಷ್ಟೆಲ್ಲ ಕಲ್ತಿದ್ರಿ, ಒಂದ್ ತಿಂಗಳು ಇದ್ ಮಾಡಿದ್ರಿ, ನಿಮ್ ಮೇಲೆ ನೀವು ಧೈರ್ಯ ತಗೊಳ್ಳಿ, ಪಕ್ಕ ಸಕ್ಸಸ್ ಆಗಿ ಆಗ್ತೀರಿ ಅನ್ಬಿಟ್ಟು ಎಲ್ಲ ಇನ್ಸ್ಟಿಟ್ಯೂಟ್ ಅವರೆಲ್ಲ ಇದ್ ಮಾಡಿದ್ರು ಸರ್. ಮಾಮೂಲಿ ಮಾಡ್ಬೋದು, ಹೊರಗಡೆ ಫೀಲ್ಡ್ ಹೋಯ್ತದಂಗೆ ಕಷ್ಟ ಅನಿಸ್ತದೆ, ಸ್ವಲ್ಪ ದಿನ ಕಷ್ಟ ಅನಿಸ್ತದೆ. ಆ ಫೀಲ್ಡ್ ಹೋಗಲ್ ಕೂತ್ಕೊಂಡ್ಮೇಲೆ ನಿಮ್ಗೆ ಅನುಭವ ಆಗ್ತದೆ, ಡೈಲಿ ಒಬ್ಬೊಬ್ಬ ಹೊಸ ಹೊಸ ಕಸ್ಟಮರ್ ಹೊಸ ಹೊಸ ಅನುಭವಗಳು ಕಲ್ಸ್ಬಿಟ್ಟು ಹೋಯ್ತಾನೆ. ನೀವು 50 ಭಾಗ ಇಲ್ಲಿ ಕಲ್ತಿದ್ರಿ, 50 ಭಾಗ ಕಸ್ಟಮರ್ ಕಲ್ಸ್ಕೊಡ್ತಾರೆ ಹೋಗಿ. ನಿಮ್ಗೆ ನಾವು ಅರ್ಧಂಬರ್ಧ ಕೆಲಸ ಕೂತ ಅನ್ಕೊಳಕೋಬೇಡಿ, ಇನ್ನು ಅರ್ಧ ಕೆಲಸ ಕಸ್ಟಮರ್ ಕಲಿಸ್ತಾರೆ. ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂತ ಟೆಕ್ನಿಕಲ್ ಆಗಿದ್ರು, ಟೆಕ್ನಿಷಿಯನ್ ಆಗಿದ್ರು, ಅವ್ನ್ಗೆ ಅರ್ಧಂಬರ್ಧ ಕೂತಿರ್ತೆ, ಫೀಲ್ಡ್ ಬಂದ್ಮೇಲೆ ಅರ್ಧ ಕಲ್ಸ ಅಂತ ಹೇಳಿದ್ರು. ಆ ಕನ್ಫರ್ಮ್ ಮೇಲೆ ಸರ್ ಹೊರಗಡೆ ಬಂದಿದ್ದೆ.
0: ಹಾಗಿದ್ರೆ ಪ್ರವೀಣ್ ಅವರ, ತಾವು ಅಲ್ಲಿಂದ ತರಬೇತಿಯನ್ನ ಒಂದು ತಿಂಗಳ ಕಾಲ ಮುಗಿಸ್ಕೊಂಡು ಬಂದ ನಂತರ ಮುಂದಿನ ನಡೆ ಹೇಗಿತ್ತು ತಮ್ಮದು?
1: ಅಂದ್ರೆ ಸರ್, ಅಲ್ಲಿಂದ ಮುಗಿಸ್ಕೊ ಬಂದೆ,

0: ನಮ್ ಫ್ರೆಂಡ್ಸ್ ಗಳಿಗೆ ಯಾರು ಗೊತ್ತಿಲ್ಲ ಸರ್ ಹಿಂಗೆ ಮೊಬೈಲ್ ಎಲ್ಲ ಮಾಡ್ತಾನೆ ಅಂತ. ನಾನು ಅಲ್ಲಿಂದ ಬರ್ತಿದ್ದಂಗೆ ಏನ್ ಮಾಡಿದೆ ಅಂದ್ರೆ, ನಮ್ಮ ಹಳೆ ಮೊಬೈಲ್ ಗಳಿದ್ದ ಸರ್ ಮನೇಲಿ, ನಾವು ತಂದೆಯವ್ರು ಯೂಸ್ ಮಾಡಿ ನೀರೊಳಗೆ ಹೋಗಿರೋ ಫೋನ್ ಗಳು ಮತ್ತೆ ಡೆಡ್ ಆಗಿರೋ ಫೋನ್ ಗಳು ಅವೆಲ್ಲ ತೆಗ್ದಿ ಅಲ್ಲಿ ಏನೇನಾಗೈತೆ ಏನೇನಾಗೈತೆ ಅಂತೆಲ್ಲ ಚೆಕ್ ಮಾಡಿದೆ ಸರ್. ಅಂದ್ರೆ ಅದ್ರಲ್ಲೇ ಕೆನ್ಸಲ್ ಇದ್ದಾಗ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದ್ ಸ್ವಲ್ಪ ಮೆಟೀರಿಯಲ್ ಗಳು ಕೊಟ್ಟಿದ್ರು, ಮಲ್ಟಿಮೀಟ್ರು ಮತ್ತೆ ಬ್ಯಾಟ್ರಿ ಬೂಸ್ಟರು ಮತ್ತೆ ಟೂಲ್ಸ್ ಕಿಟ್ ಎಲ್ಲ ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಎಲ್ಲಾನು ಬಿಚ್ಚು ಓಪನ್ ಮಾಡಿದೆ ಸರ್ ಏನೇನಾಗೈತೆ ಅಂತ ಎಲ್ಲಾನು. ಅದ್ರಲ್ಲಿ ಸುಮಾರು ಒಂದ್ ನಮ್ ಚಿಕ್ಕಪ್ಪವರು ಅಕ್ಕಪಕ್ಕ ಮನೆಗಳು ಎಲ್ಲ ಇಸ್ಕೊಂಡು ಫ್ರೀಯಾಗಿ ರೆಡಿ ಮಾಡ್ಕೊಂಡೆ, ಫ್ರೀಯಾಗಿ ಆಗೋಂತವುಗಳ ಬ್ಯಾಟ್ರಿ ಬೂಸ್ಟಿಂಗ್ ಆಗಿರ್ಬೋದು, ಸಿಸಿ ಪಿನ್ ರೆಡಿ ಮಾಡೋದು, ತರ ಡಿಸ್ಪ್ಲೇ ಗಿಸ್ಪ್ಲೇ ಹೋಗಿರೋ ಅದೊಂದು ಅಮೌಂಟ್ ಸ್ವಲ್ಪ ಅಲ್ಪ ಸ್ವಲ್ಪ ಏನ್ ರೈಟ್ ಅಮೌಂಟ್ ಇಸ್ಕೊಂಡು ತಂದು ಹಾಕೊಟ್ಟೆ. ಆಮೇಲೆ ಅಕ್ಕಪಕ್ಕದವ್ರು ಗೊತ್ತಾಯ್ತು, ಓ ಇವನು ಏನೋ ಮಾಡ್ತಾನೆ ಅಂತ ಊರಲ್ಲಿದ್ದಾಗ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬತ್ತಿದಂಗೆ ಫ್ರೆಂಡ್ಸ್ ಗಳು ಮೊಬೈಲ್ ಇಸ್ಕೊಂಡೆ, ಇಸ್ಕೊಂಡು ಮಾಮೂಲು ರೆಡಿ ಮಾಡ್ತೀವಿ ಸರ್. ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಅನ್ಬಿಟ್ಟು ಈ ಕೇರ್ನಾರ್ ದಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ನನ್ ಫ್ರೆಂಡ್ಸ್ ಗಳೆಲ್ಲ ಲೈಬ್ರರಿ ಫ್ರೆಂಡ್ಸ್ ಗಳು ಮತ್ತೆ ಹೊರಗಡೆ ಎಲ್ಲ ಗ್ರೌಂಡ್
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್ ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ: ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ಹಾಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಯಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ್ರ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ ಸುಂಕವನ್ನು 200% ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು.

0: ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿ ಇಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟ್ರಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚಿಲ್ಹ್ಯಾ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ಧ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಕೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು ಕೋಯಿಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂಥಂಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ.

0: ರಾಷ್ಟ್ರಪತಿ ಸಿ ವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಪುರಂನ ಸೆಲ್ಯುಲಾರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್ ಅಶ್ಮಿತಾ ಚೆಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಹಿಂಗ್ ಓಡಕ್ ಹೋಗ್ತಿದ್ದ ಅಲ್ಲಿ ಫ್ರೆಂಡ್ಸ್ ಗಳೆಲ್ಲ ಪರಿಚಯ ಆದ್ರು. ಅದರಿಂದ ಅವರೆಲ್ಲರೂ ತಂದ್ಕೊಡೋ ಸರ್ ಮೊಬೈಲ್ ಹಿಂಗ ಆಗೈತೆ ಅಂತ ಹೇಳೋರು. ಅವ್ರಿಗೆ ಏನ್ ಮಾಮೂಲಿ ಏನ್ ಕಾಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ಕಾಸ್ಟ್ ಇದೆ ಅದೇ ಕಾಸ್ಟ್ ರೆಡಿ ಮಾಡ್ಕೊಡಿವೆ. ಹೋಲ್ಸೇಲ್ ಆಗಿ ಏನು ಕಾಂಬೋ ಸಿಗ್ತವೆ ಮತ್ತೆ ಸಿಸಿ ಪಿನ್ ಸಿಗ್ತವೆ ಕೇಬಲ್ ಸಿಗ್ತವೆ ಅದೇ ಫ್ರಿಜ್ ಕೊಡಿವೆ ಸ್ಟಾರ್ಟಿಂಗು. ಆಮೇಲೆ ಏನ್ ಮಾಡಿದೆ ಅಂದ್ರೆ ಸರ್, ನಾನು ಅಲ್ಲಿಂದ ಮುಗಿಸ್ಕೊಂಡು 1 ತಿಂಗಳು ಆದ್ಮೇಲೆ ಮಾಮೂಲಿ ಮುಂಚೆ ಹೊಡೆದೋಗಿರ್ತದೆ ಫೋನು, ಅದನ್ನ ವಿಡಿಯೋ ಮಾಡ್ಕೊಳ್ಳೋದು. ಆಮೇಲೆ ರೆಡಿ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು, ಎರಡನೂ ಸೇರಿ ಮಾಮೂಲಿ ಬಿಫೋರ್ ಆಫ್ಟರ್ ಅಂತ ಫೋಟೋ ಹಾಕಕ್ಕಾದೆ. ಆಮೇಲೆ ಬತ್ತಾ ಪಬ್ಲಿಸಿಟಿಗೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಮಾಮೂಲಿ ವಾಟ್ಸಪ್ ಈ ತರ ಸ್ಟೇಟಸ್ ಹಾಕೊಳಕ್ಕಾದೆ. ಆಮೇಲೆ ಲೈಬ್ರರಿ ಹುಡುಗರು ಎಲ್ಲ ಪರಿಚಯ ಇದ್ರಲ್ಲ, ಒಬ್ರಿಗೆ ಒಬ್ರು ಬಾಯಿಗೆ ಹೋಗಿ ಇದಾಯ್ತು ಸರ್ ಪಬ್ಲಿಸಿಟಿ ಆಯ್ತು.
2: ಅಂದ್ರೆ ಆರಂಭದಲ್ಲೇನೆ ಕೇರ್ನಗರದಲ್ಲಿ ಮಾಡ್ಕೊಂಡಿದ್ದಂತ ರೂಮ್ ನಲ್ಲೇನೆ ಕೂಡ ಈ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ?
1: ಸಣ್ಣಪುರದ ಅಲ್ಲಿ ಟೂಲ್ಸ್ ಕೊಟ್ಟಿರೋ ಸರ್, ಆ ಟೂಲ್ಸ್ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ತಗೊಂಡು ಸ್ಟಾರ್ಟಿಂಗ್ ಇಲ್ಲೇ ರೂಮ್ ಅಲ್ಲೇ ಸರ್ ಒಂದು ಟೇಬಲ್ ಓದ್ಕೊಳಕ್ಕೆ ಅಂತ ಸ್ಟಡಿ ಟೇಬಲ್ ಮಾಡ್ಕೊಂಡಿದೆ. ಆ ಟೇಬಲ್ ಅಲ್ಲೇ ಎಲ್ಲ ಇಟ್ಕೊಂಡೆ ಸರ್, ಹೀಟ್ರು ಆಮೇಲೆ ಇದು ಸೆಪರೇಟ್ ಮಿಷಿನ್ ಬ್ಲೋರು ಎಲ್ಲಾನು ಅಲ್ಲೇನೆ ಇದ್ ಮಾಡ್ಕೊಂಡು ಶುರು ಮಾಡಿದೆ ಸರ್ ರೂಮ್ ಅಲ್ಲೇನೆ.
2: ಈಗ ಪ್ರಸ್ತುತವಾಗಿ ತಾವು ತಮ್ಮದೇ ಆದಂತ ಒಂದು ಸ್ವಂತ ಅಂಗಡಿಯನ್ನ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದೀರ, ಇದನ್ನ ಯಾವಾಗ ಶುರು ಮಾಡಿದ್ರಿ, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
1: ಅಂದ್ರೆ ಸರ್, ನಾನು ರೂಮ್ ಅಲ್ಲಿ ಮಾಡ್ಬೇಕಾದ್ರೆ ನನ್ ಬಾಡಿಗೆ ಏನು ಕಟ್ಟಂಗಿದ್ದಿಲ್ಲ ಸರ್, ಮತ್ತೆ ನಾನೇ ಓನ್ ಆಗಿ ಏನ್ ಬಾಕಲ್ ತೆಗಿಬೇಕು ಮತ್ತೆ ಇದೇ ತರ ಇಷ್ಟೊತ್ತಿ ಇರ್ಬೇಕು ಹಿಂಗೆ ಬರಬೇಕು ಅಂತ ಏನಿರ್ಲಿಲ್ಲ. ಆದ್ರೆ ಎಲ್ಲ ನಡೀತಿದ್ದು ನಂದು ಬರೀ ವಾಟ್ಸಪ್ ಇದ್ರಲ್ಲಿ ಅಷ್ಟೇ, ಕಾಂಟ್ಯಾಕ್ಟ್ ಅಲ್ಲಿ ನಂಬರ್ ಅಲ್ಲಿ ಫೋನ್ ಮುಖಾಂತರ. ಹಂಗಾಗಿ ಜಾಸ್ತಿ ಕಸ್ಟಮರ್ಗಳನ್ನ ಇದ್ ಮಾಡಕ್ ಹತ್ತಿರ ಹೊರಗಡೆ ನನ್ಗೆ ಮೊಬೈಲ್ ಅಲ್ಲಿ ಏನ್ ಕಾಂಟ್ಯಾಕ್ಟ್ ಆದ್ರೆ ಅವ್ರು ಮಾತ್ರ ಸಿಕ್ತಿದ್ರು. ಅದೇ ತಿಂಗೆ ಫ್ರೆಂಡ್ಸ್ ಗಳೆಲ್ಲ ಹೇಳಿದ್ರು ಹಿಂಗೆ ಹೆಂಗಿದ್ರು ಚೆನ್ನಾಗ್ ನಡೀತದೆ, ಬಿಸ್ನೆಸ್ ಚೆನ್ನಾಗ್ ಮಾಡ್ತೀರಿ, ಸುಮ್ಮನೆ ಒಂದು ಅಂಗಡಿ ಹಾಕಬಿಡು ಅಂತ ಅಂದ್ರು. ಆಮೇಲೆ ಗೌರ್ಮೆಂಟ್ ನಾವು ಯಾವ ಕಾಲ್ಫಾರ್ಮ್ಗಳು ಯಾವ ಮಾಡ್ತಿರ್ಲಿಲ್ಲ ಸರ್, 3 ವರ್ಷ ಆಗಿತ್ತು, 2022-23ಕ್ಕೆ ಲಾಸ್ಟ್ ಸರ್ ನೋಟಿಫಿಕೇಶನ್. ಅದು ನಂದು ಬಂದು ಹೊಂಟೋಗ್ಬಿಟ್ಟಿತ್ತು ಫಿಸಿಕಲ್ ಕೆಲ ಬಂದು. ಆಮೇಲೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಜಾಸ್ತಿ ಫೋನ್ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ ಸರ್, ಯಾವ ರಿಪೇರಿ ಯಾವ ತರ ಹೊಸ ಮಾಡಲ್ಗಳು ಆತರ ಬಂದವೆ ಯೂಟ್ಯೂಬ್ ಅಲ್ಲಿ ನೋಡೋದು, ಮತ್ತೆ ಚಾಟ್ ಜಿಪಿಟಿ ಚೆಕ್ ಮಾಡೋದು, ಈ ತರ ಈ ಮೊಬೈಲ್ ಈ ತರ ಮಾಡ್ಬೋದು, ಈ ತರ ಹಿಂಗ ಕಂಪ್ಲೀಟ್ ಐತೆ, ಪ್ರತಿಯೊಂದು ಮೊಬೈಲ್ನ ಅಪ್ಲೋಡ್ ಮಾಡಿರ್ತಾರೆ ಸರ್. ಮಾಡಲ್ ನಂಬರ್ ಹಾಕಿದ್ರೆ ಮೊಬೈಲ್ ಪೂರ್ತಿ A to Z ಅಲ್ಲಿರ್ತಾರೆ ಸರ್, ಏನ್ ಸರ್ವಿಸ್ ಯಾವ ತರ ಮಾಡ್ಬೇಕು ಏನತ್ತೆ ಅಂತ ಅದ್ರ ಮುಖಾಂತರ ನೋಡ್ಕೊಂಡು ಸುಮಾರು ಕಲ್ತ್ಕೊಂಡೆ. ಮತ್ತೆ ರೂಮ್ ಅಲ್ಲಿ ಇದ್ರೆ ಸರ್ ಮಾಮೂಲಿ ಸ್ಟಡಿ ಟೇಬಲ್ ಅಲ್ಲೇನೆ ಎಲ್ಲಾನು ಜೋಡಿಸ್ಕೊಂಡಿದೆ, ಕಾಂಬುಗಳೆಲ್ಲ ಇಲ್ಲೇ ಕೇರಳದಲ್ಲಿ ಸಿಗೋ ಸರ್ ಹೋಲ್ಸೇಲ್ ಆಗಿ, ಎಲ್ಲಾನು ಅಲ್ಲೇ ಜೋಡಿಸ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಡಿವೆ. ಆಮೇಲೆ ಫ್ರೆಂಡ್ಸ್ ಗಳೆಲ್ಲ ಹಿಂಗೆ ಹೇಳಕ್ಕಾದ್ರಲ್ಲ ಹಿಂಗೆ ಹೊರಗಡೆ ಮಾಡ್ಕೋ ಹಿಂಗೆ ಮಾಡ್ತಿದ್ಯಲ್ಲ ಅಂತ ಹಂಗಾಗಿ ಹೊರಗಡೆ ಅಂಗಡಿ ಮಾಡ್ಕೊಳೋದಾಯ್ತು ಸರ್. ಸರ್ ಅಂಗಡಿ ಶುರು ಮಾಡಿ ಒಂದ್ 2-3 ತಿಂಗಳು ಆಯ್ತು ಸರ್.
2: ಈಗ ಇತ್ತೀಚೆಗೆ ಮಾಡಿರೋದು
1: ಸರ್.
2: ಈಗ ಪ್ರಸ್ತುತ ಅಂಗಡಿಯನ್ನ ಮಾಡ್ಕೊಂಡಿರೋದು ತಮ್ಮ ಒಂದು ಸ್ವಉದ್ಯೋಗವನ್ನ ನಿರ್ಧರಿಸಿದೆ, ಈಗ ತಮ್ಮ ಒಂದು ಆದಾಯ ಹೇಗಿದೆ ಈ ಒಂದು ಬಿಸ್ನೆಸ್ ಅಲ್ಲಿ?
1: ಅಂದ್ರೆ ಸರ್, ಮೊದ್ಲು ನಮ್ಮ ಫ್ರೆಂಡ್ ಸರ್ಕಲ್ ಗಳು ಮಾತ್ರ ಕಸ್ಟಮರ್ ಆಗಿದ್ರು ನಮ್ಗೆ, ಅವ್ರ ಬಿಟ್ಟಿನ ಯಾರು ಹೊರಗಡೆ ಅವ್ರು ಬರ್ತಾ ಇರಲಿಲ್ಲ. ಈಗ ಅಂಗಡಿ ಮಾಡಿದ್ಮೇಲೆ ಮಾಮೂಲಿ ಎಲ್ಲ ಹೊರಗಡೆ ಅವರೆಲ್ಲ ಫುಲ್ ಕಸ್ಟಮರ್ ಅದ ಸರ್. ಅಂದ್ರೆ ಒಬ್ರು ಒಂದು ರೆಡಿ ಮಾಡ್ಸ್ಕೊಂಡ್ ಫೋನ್ ಅಂದ್ರೆ ಅವ್ರು ಇನ್ನೊಬ್ರು ಬಾಯಿಗೆ ಇನ್ನೊಬ್ರು ಬಾಯಿಗೆ ಮತ್ತೆ ಪಬ್ಲಿಸಿಟಿ ಆದ್ರಿಂದ ಹೊರಗಡೆ ಎಲ್ಲ ಇದ ಲೊಕೇಶನ್ ಎಲ್ಲ ಚೆನ್ನಾಗಿ ಸರ್, ಕೆನರಾ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು, ಎಲ್ಲ ಬಂದು ಮಾಮೂಲಿ ಒಬ್ರಿಂದ ಒಬ್ರು ಒಬ್ರು ಬಾಯಿಗೆ ಒಂದ್ ಫೋನ್ ರೆಡಿ ಮಾಡ್ಸ್ಕೊಳ್ಬಂದು ಇನ್ನೊಂದ್ ಫೋನ್ ಐತೆ ನಮ್ದು ನಮ್ಮ ಅಪ್ಪವ್ರದ ಹಿಂಗೈತೆ ಹಿಂಗೈತೆ ಅಂತ ಹೇಳೋರು ಸರ್. ಮತ್ತೆ ನಂದೇ ಅದ್ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ, ವಿಸಿಟಿಂಗ್ ಕಾರ್ಡ್ ಮೊಬೈಲ್ ರಿಪೇರಿ ಕೊಟ್ಟೋಗ್ತಾರಲ್ಲ ಸರ್ ಅವ್ರು ಕೊಟ್ಟಿರುವೆ, ಅದ್ ಇಟ್ಕೊಂಡು ಮತ್ತೆ ಫೋನ್ ಮಾಡೋದು, ಇಲ್ಲ ಮಾಮೂಲಿ ಈ ತರ ಮೊಬೈಲ್ ಹಿಂಗ್ ಬಂದೈತೆ ಅಲ್ಲಿಂದ ತರಿಸಿ ಸರ್ ಪಾರ್ಸಲ್ ಹಾಕೊಡೋದು ಮೊಬೈಲ್.
2: ಪ್ರಸ್ತುತ ಯಾವ ರೀತಿಯ ಸೆಟಪ್ ಅನ್ನ ಮಾಡ್ಕೊಂಡಿದ್ದೀರಾ ಅಂಗಡಿನಲ್ಲಿ?
1: ಅಂಗಡಿಲಿ ಸರ್ ಮಾಮೂಲಿ ಶೋಪ್ಗೆ ಅಂತ ಒಂದ್ ಡಿಸ್ಪ್ಲೇ ಇದ್ ಮಾಡ್ಕೊಂಡಿದ್ದೀನಿ, ಮಾಮೂಲಿ ಮೊಬೈಲ್ ಆಕ್ಸೆಸರೀಸ್ ಗಳು ಮಾಡ್ಕೊಂಡಿದ್ದೀನಿ. ಅಂದ್ರೆ ಸರ್ ಕಮ್ಮಿ ಲೋ ಬಜೆಟ್, ಅಂದ್ರೆ ಸರ್ ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಏನೋ 1,000 ರೂಪಾಯಿ ದುಡ್ಡು ಬೇಕು, ಆತರ ಸಪೋರ್ಟ್ ಬೇಕು, ಫ್ಯಾಮಿಲಿ ಇದ್ಬೇಕು, ಅದು ಇದು ಬೇಕು ಅಂದ್ರೆ ನೋಡೋರ್ ಕಣ್ಗೆ ದೊಡ್ಡ ದೊಡ್ಡ ಅಂಗಡಿಗಳು ನೋಡ್ತಿದ್ರೆ ಹಂಗ ಅನಸ್ತದೆ ಸರ್ ನಮ್ಗೆ, ಓ ಈ ತರ ದೊಡ್ಡದಾಗ ಅಂಗಡಿ ಮಾಡಕ್ಕಾಯ್ತದ ಅಂತ. ಅಂದ್ರೆ ದೊಡ್ಡದಾಗ ಅಂಗಡಿ ಮಾಡಿರೋರು ಮುಂಚೆ ಚಿಕ್ಕದಾಗ ಅಂಗಡಿ ಮಾಡ್ಕೊಂಡು ದೊಡ್ಡದಾಗ ಅಂಗಡಿ ಹೋಗಿರ್ತಾರೆ ಅಂತ ಯೋಚನೆ ಮಾಡಿರಕ್ಕಿಲ್ಲ ನಾವು. ಹಂಗಾಗಿ ನನ್ಗ ಒಂದ್ 2-3 ಜನ ಹೇಳೋರು ಸರ್, ಅವ್ರನ್ನೆಲ್ಲ ವಿಸಿಟ್ ಮಾಡಿವೆ ಅಲ್ಲೆಲ್ಲ ಕೆಲವು ಕೆಂಚಲಿಗೋಗಿ ಎಲ್ಲ ಪರಿಚಯ ಮಾಡಿಸಿದ್ರಲ್ಲ, ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಯಾವ ತರ ಮೊದ್ಲೆ ಹೆಂಗ್ ಮಾಡ್ತೀರಿ ಅಂತ. ಅವರೆಲ್ಲ ಮಾಮೂಲಿ 6 ತಿಂಗಳು ಅಲ್ಲಿ ಅಂಗಡಿ ಕೆಲಸ ಸೇರ್ಕೊಂಡು ಅಲ್ಲಿ ಕೆಲಸ ಕಲ್ತ್ಕೊಂಡು ಅಲ್ಲ ಸ್ವಲ್ಪ ಕಲ್ತ್ಕೊಂಡು ಇದ್ ಮಾಡ್ಕೊಂಡು ಶುರು ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ನಾನೇನ್ ಮಾಡಿದೆ, ಇಲ್ಲೆಲ್ಲ ಕೇಳ್ಕೊಂಡೆಲ್ಲ ಈ ಚಿಕ್ಕದಿಂದಾನೆ ಬೆಳಿಬೇಕು ನಾವು, ಇದೇ ಆಗ್ಬೇಕು ಆ ತರನೇ ಇರ್ಬೇಕು ಈ ತರನೇ ಇರ್ಬೇಕು ಅಂತೆಲ್ಲ ಸ್ಟಾರ್ಟ್ಅಪ್ ಒಂದ್ ಮಾಡ್ಬಿಡೋಣ, ಮಾಮೂಲಿ ಅದ್ರ ಪರ್ಗದು ಅದನ್ನ ರನ್ನಿಂಗ್ ಆಯ್ತದೆ ಅಂತ ಇದ್ ಮಾಡಿದೆ.
2: ಆರಂಭ ಚಿಕ್ಕದಿಂದಲೇ ಆರಂಭ ಆಗುವಂತದ್ದು ಅದು ನಿರಂತರ

0: ಮುಂದೆ ಒಂದು ದೊಡ್ಡ ವ್ಯವಹಾರ ಆಗ್ಬೋದು ಅನ್ನೋದು ನಿಮ್ಮ ಒಂದು ನಂಬಿಕೆ? ಹಾಗಿದ್ರೆ ತಾವು ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೆಂಚಿನಹಳ್ಳಿ ವಿವೇಕ ಗ್ರಾಮೀಣ ಜೀವನದಲ್ಲಿ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಕೊಟ್ಟಂತ ಫೀಸ್ ಅಥವಾ ಶುಲ್ಕ ಆಗಿರ್ಬೋದು ತಮ್ಗೆ ಉಪಯೋಗಕ್ಕೆ ಬರ್ತಾ ಇದೆಯಾ?
1: ಇಲ್ಲ ಸರ್, ನಾನಲ್ಲಿ ಒಂದ್ ರೂಪಾಯಿ ಫೀಸ್ ಕಟ್ಟಿಲ್ಲ ಸರ್. ನಾನಲ್ಲಿ ಒಂದೇ ಒಂದ್ ರೂಪಾಯಿ ಫೀಸ್ ಇಲ್ಲ ಸರ್. ಸ್ಟಾರ್ಟಿಂಗ್ ನಮ್ಮ ಫ್ರೆಂಡ್ ಹೇಳ್ದಾಗ ಯಾರು ಕೊಡ್ತಾರೋ ಫ್ರೀ ಆಗಿ ಇವತ್ತಿನ ಇದ್ರಲ್ಲಿ ಯಾರು ಸುಮ್ಸುಮ್ನೆ ಇದ್ ಮಾಡಕ್ ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದೆ. ಅಲ್ಗ ಹೋದ್ಮೇಲೆ ಇಲ್ಲ ಒಂದ್ ರೂಪಾಯಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ ಅವನು. ಒಂದೇ ಒಂದ್ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿಲ್ಲ ಸರ್. ನಾವು ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ಕೇಳ್ತೀವಲ್ಲ ಸರ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್, ನಮ್ಗೆ ಎಷ್ಟು ಕಲ್ಸರ್ ಇಷ್ಟೇನೆ ಅಂದ್ರೆ ಒಂದೂವರೆ ಲಕ್ಷ ಅಮೌಂಟ್ ಡೊನೇಷನ್ ಕಟ್ಟಿಸ್ಕೊಂಡು ಸೇಮ್ ಊಟ ತಿಂಡಿಗೆಲ್ಲ ಅಷ್ಟು ಖರ್ಚಾಗೋಯ್ತದೆ. ನಮ್ಗೆ ಎಷ್ಟು ಎಜುಕೇಶನ್ ಕೊಟ್ಟರೆ ಅತ್ಯಂತ ಕಮ್ಮಿನ ಎಜುಕೇಶನ್ ಕಲ್ಸ್ಬಿಟ್ಟು ಕಲಿಸ್ತಾ ಹೊರಗಡೆ ಔಟ್ಪುಟ್ ಮಾಡ್ತಾರೆ ಸರ್ ಅವ್ರನ್ನ.
0: ಅಂದ್ರೆ ತಾವು ಯಾವುದೇ ರೀತಿಯ ಒಂದು ಶುಲ್ಕವನ್ನ ಕೊಡದೆ ಉಚಿತವಾಗಿ ತರಬೇತಿಯನ್ನ ಪಡ್ಕೊಂಡು?
1: ಉಚಿತವಾಗಿ ತರಬೇತಿ ಮತ್ತೆ ಉಚಿತ ಊಟದ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಎಲ್ಲ ಉಚಿತವಾಗಿ ಪಡ್ಕೊಂಡಿದ್ದೆ ಸರ್.
0: ತಮ್ಗೆ ಎಷ್ಟು ಖುಷಿಯಾಗೋ ತೃಪ್ತಿ ಇದೆ ತರಬೇತಿಯನ್ನ ಪಡ್ಕೊಂಡಿರೋದು
1: ಅಂದ್ರೆ ಸರ್? ನಾನು ಮುಂಚೆ ಹೇಳಂದಲ್ಲ, ಏನು ಮೊಬೈಲ್ ರಿಪೇರಿ ಇದು ಒಂದು ಸಬ್ ಆಗಿ ಇದಾಗಿರ್ಬೇಕು ಮಾಮೂಲಿ ಇದಾಗಿ ಅಂತ, ಅದೇ ಸಪರೇಟ್ ಅದೇ ಸಪರೇಟ್ ಅಂತ. ಈಗ ಅನಿಸ್ತದೆ ನಿಜವಾಗ್ಲು, ನಾವು ಮೊನ್ನೆ ಒಂದು ಎಕ್ಸಾಮ್ ಬರ್ದೆ ಸರ್, ಎಕ್ಸಾಮ್ ಓದ್ಬಿಟ್ಟು ಬರ್ದಿದ್ರು ಅಷ್ಟೇ ಕ್ವಶನ್ ಅಟೆಂಡ್ ಮಾಡಿ ಅಷ್ಟೇ ಮಾಡ್ತಿದ್ದು, ಒಂದು ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಿದ್ರು ಅಷ್ಟೇ ಮಾಡ್ತಿದ್ದು. ಅಂದ್ರೆ ಬಿಸ್ನೆಸ್ ಏನ್ ಅಡ್ಡಿ ಅಲ್ಲ ಸರ್, ನಾವು ಓದೋದ್ಕೆ ಆಗ್ಲಿ ಇಲ್ಲ ಫ್ಯಾಮಿಲಿ ಇದಕ್ಕೆ ಆಗ್ಲಿ ಇನ್ನೊಂದಿನೊಂದ್ಕೆ ಆಗ್ಲಿ ಬಿಸ್ನೆಸ್ ನಮ್ಗೆ ಅಡ್ಡಿ ಅಲ್ಲ. ಅಂದ್ರೆ ನಾವ್ ಅನ್ಕೊಳ್ಳೋದ್ ಮಾತ್ರ ಅಡ್ಡಿ, ಓ ಮಾಡಕ್ಕೆ ನೋಡೋದ ಕಳೆದ್ಬಿಡ್ಲಿ, ಮುಂದಿನ ತಿಂಗಳು ಕದ್ಬಿಡ್ಲಿ, ಬರೋ ವರ್ಷ ಕಳೆದ್ಬಿಡ್ಲಿ, ಈಗ ಹಣೆ ಬರ ಸರಿಲ್ಲ ಅದ್ ಸರಿಲ್ಲ ಇದು ಸರಿಲ್ಲ ಅನ್ಕೊಳ್ಳೋದು ಅದೇ ದೊಡ್ಡ ತಪ್ಪು. ಹಂಗೆ ಮಾಡ್ಕೊಂಡು ನಾನು ಒಂದು ನಾನು ಅಲ್ಲಿ ಈಗ ಅನಿಸ್ತದೆ ಸರ್ ಅಂಗಡಿ ಮಾಡಿದ್ಮೇಲೆ, ಈಗಲೇ ಅಂಗಡಿ ಬೇಡ ಯಾವ್ದಾರ ಎಕ್ಸಾಮ್ ಎಲ್ಲ ಕಾಲ್ಫಾರ್ಮ್ ಆಯ್ತದೆ ನೋಡೋಣ ನೋಡೋಣ ಅನ್ಕೊಂಡು ಹಂಗೆ ತಿಳ್ಕೊಬಂದ್ಬಿಟ್ಟಿದೆ ಸರ್. ಒಂದೂವರೆ ವರ್ಷ ತಳ್ಳ ಹಾಕಿದಂಗೆ, ಇಲ್ಲ ನಾನು ಸ್ಟಾರ್ಟಿಂಗೇ ಮಾಡ್ಬಿಟ್ಟಿದ್ರೆ ಸರ್ ಅಂಗಡಿನ ಇನ್ನು ಕಸ್ಟಮರ್ಗಳೆಲ್ಲ ಜಾಸ್ತಿ ಆಗೋದು.
0: ಈಗ ಪ್ರಸ್ತುತ ಜಗತ್ತು ನೋಡ್ತಾ ಅಂದ್ರೆ ಪ್ರವೀಣರೇ ಬಹಳಷ್ಟು ಸ್ಪರ್ಧಾತ್ಮಕತೆಯನ್ನ ಕೂಡಿದೆ
1: ಸರ್.
0: ಅಂದ್ರೆ ಸರ್ಕಾರಿ ಹುದ್ದೆನೇ ಬೇಕು, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಾಗೂ ಯುವ ಜನತೆಯರ ಕನಸಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡ್ತಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ಅಂದ್ರೆ ನಾವು ಒಂದು ನಮ್ಮ ಕೌಶಲ್ಯವನ್ನ ಹೆಚ್ಚಿಸಿಕೊಂಡು ಒಂದು ವಿಷಯದಲ್ಲಿ ಅದರ ಕುರಿತು ಒಂದು ಜ್ಞಾನವನ್ನ ಪಡ್ಕೊಳ್ಳೋದ ಮುಖಾಂತರ ಒಂದು ಸ್ವಉದ್ಯೋಗವನ್ನ ಮಾಡುವಂಥದ್ದು ಈಗಿನ ಒಂದು ಕಾಲಮಾನದಲ್ಲಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ, ಹಲವಾರು ರೀತಿಯ ತರಬೇತಿಗಳನ್ನು ಕೊಟ್ಟು ಒಂದು ಯುವಕರಲ್ಲಿ ಒಂದು ಕೌಶಲ್ಯವನ್ನು ತುಂಬಿಸೋ ಮುಖಾಂತರ ಅವರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಅಡಿಪಾಯವನ್ನು ಹಾಕೊಡ್ತಾ ಇದೆ. ಈ ರೀತಿ ತರಬೇತಿ ಈ ನಮ್ಮ ಕೇಂದ್ರದಿಂದ ಸಿಗ್ತಾ ಇರುವಂಥದ್ದು ಆ ಒಂದು ಯುವಕರಿಗೆ ಎಷ್ಟೆಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವಕರುಗಳಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ?
1: ಅಂದ್ರೆ ಸರ್, ನಾವು ಅನ್ಕೊಳ್ತೀವಿ ಸರ್ ಯಾತರ ಕಲಿಯಕ್ ಹೋಗಕ್ಕೆ ಮಾಮೂಲಿ ಹೊರಗಡಿಕೆಲ್ಲ ಹೋಗ್ಬೇಕು, ಮೈಸೂರ್ಗ್ ಹೋಗ್ಬೇಕು ಇಲ್ಲ ಬೆಂಗ್ಳೂರ್ಗ್ ಹೋಗ್ಬೇಕು ಅಲ್ಲ ಹೈದ್ರಾಬಾದ್ ಕಲಿಬೇಕು ಮೊಬೈಲ್ ಲೈಫ್ ವರ್ಕ್ ಕೂಡ ಹಂಗೆ ಹಿಂಗೆ ಅಂತ ಹುಡುಗರುಗಳೇ ನಂಗೆ ಸರ್ ಮನಸ್ಥಿತಿ ನಮ್ಮ ಮನಸ್ಥಿತಿ ನೀಡಿತ್ತು ಹಂಗೇನೆ. ಅಂದ್ರೆ ಹುಡುಕಿದ್ರೆ ಸರ್ ಸಿಗ್ತದೆ ಸರ್, ತರ ಈಗ ಕೆಂಚನಹಳ್ಳಿ ಐತಲ್ಲ ಸರ್, ಈ ತರ ಹಿಂಗ್ ಚೆನ್ನಾಗಿ ಒಳ್ಳೊಳ್ಳೆ ಎಜುಕೇಶನ್ ಕೊಡುವಂತವು ಯುವಕರುಗಳಿಗೆಲ್ಲ ಭಾರಿ ಯೂಸ್ ಆಯ್ತವೆ. ಅಂದ್ರೆ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ ಸರ್. ನಿಜವಾಗ್ಲು ಎಷ್ಟೋ ಜನಗಳು ಗೊತ್ತಿಲ್ಲ ಯುವಕರಿಗೆ ಈ ತರ ಹಿಂಗೆ ಮೊಬೈಲ್ ರಿಪೇರಿ ಕೊಟ್ಟು ಈ ತರ ಟ್ರೈನ್ ಅಪ್ ಮಾಡಿ ಹೊರಗಡೆ ನಮ್ಮ ಮನಸ್ಥಿತಿ ಎಲ್ಲ ಚೇಂಜ್ ಮಾಡಿ ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಾವೀಗ ಹೋಗಿ ಹೇಳಿದ್ರು ನಮ್ಮ ಫ್ರೆಂಡ್ಸ್ ಗಳಿಗೆ ಹಿಂಗೆ ಕನೋ ಅಲ್ಲಿ ಹೋಗಿ ಕಲಿಯೋ ಮಾಡಿದ್ರೆ ಇವ್ನು ಹೇಳ್ತಾನೆ ಇವ್ನು ಅಂತ ಅಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ ಅದ್ರದ್ದು ಏನು ಕಲಿಯೋದು ಯಾವ ತರ ನಮ್ಗೆ ಮಾಡ್ಬೋದು ಅಂತ ಅಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ ನಮ್ಗೆ. ಅಂದ್ರೆ ಚೆನ್ನಾಗಿದೆ ಸರ್, ಹೋಗಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಮಾಡ್ಬೇಕು. ಅಂದ್ರೆ ಕೆಲಸ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸರ್, ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಕಲಿಯೋದ್ರಿಂದ. ಈಗ ನಮ್ ಬ್ಯಾಚ್ ಅಲ್ಲಿ ಸರ್ ಒಂದ್ 10-12 ಜನ ಇದ್ದು ಒಂದ್ 3-4 ಜನ ಮಾಡ್ದ ಸರ್. ಬಾಕಿಯವ್ರು ಮಾಮೂಲಿ ಅಂದ್ರೆ ಅವ್ರು ಮಾಡ್ತಾವ್ರೆ ಸಣ್ಣ ಪುಕ್ಕದಾಗಿ ಚಿಕ್ಕದಾಗಿ, ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅಮೌಂಟ್ ಸ್ವಲ್ಪ ಫೈನಾನ್ಶಿಯಲ್ ಪ್ರಾಬ್ಲಮ್ ಹಂಗಾಗಿ ಪೆಂಡಿಂಗ್ ಮಾಡ್ಕೊಂಡ್ರೆ ಸಣ್ಣ ಪುಟ್ಟದ ಅವ್ರವ್ರ ಮೊಬೈಲ್ ಆಗಿರೋದು ಅವ್ರ ಫ್ಯಾಮಿಲಿಗಳು ಮೊಬೈಲ್ ಗಳು ಮಾಡ್ತಾರೆ. ಇನ್ ಬಾಕಿಯವರಿಗೆಲ್ಲ ಭಾರಿ ಯೂಸ್ ಆಯ್ತು ಸರ್. ಇಲ್ಲಿಂದ ಹೋಗಿದ್ ಮನಸ್ಥಿತಿನೆ ಒಂಥರ, ಅಲ್ಲಿ ಹೋದ್ಮೇಲೆ ಮನಸ್ಥಿತಿನೇ ಒಂಥರ ಆಯ್ತು ಸರ್ ನಮ್ಗೆ.
0: ಮುಂದೆ ಇನ್ನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡು ಅಥವಾ ತಮ್ಮ ಒಂದು ವ್ಯವಹಾರವನ್ನ ಯಾವ ರೀತಿ ಒಂದು ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ರಾ?
1: ಅಂದ್ರೆ ಸರ್ ಮೊಬೈಲ್ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಶಾಪ್ ಮಾಡಿ ಅಂದ್ರೆ ಈಗ ಒಂದು ಚಿಕ್ಕ ಮಾಡ್ಕೊಂಡಿದ್ದೀನಿ ಸರ್ ಶಾಪ್ ನ, ಸ್ವಲ್ಪ ದೊಡ್ಡದಾಗ ವಿಸ್ತರಿಸಿ ಅದನ್ಸದ್ ಇನ್ನು ಕಸ್ಟಮರ್ ಅಟ್ರಾಕ್ಷನ್ ಆಗಿ ಎಲ್ಲರಿಗೂ ಮಾಮೂಲಿ ಸರ್ವಿಸ್ ಕೊಡೋಣ ಅನ್ಕೊಂಡಿದ್ದೀನಿ ಸರ್.
0: ಬಹಳ ಸಂತೋಷ ಪ್ರವೀಣ್ ಅವರ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 2 ವರ್ಷಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತಹ ಅನುಭವ ಆಗಿರ್ಬೋದು, ಈ ತರಬೇತಿಯಲ್ಲಿ ತಾವು ಕಲಿತಂತಹ ವಿಷಯಗಳಾಗಿರ್ಬೋದು, ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ತಯಾರಿಯನ್ನು ನಡೆಸೋದ್ರ ಜೊತೆಗೆ ಪ್ರಸ್ತುತವಾಗ್ಲೂ ಕೂಡ ಈ ಒಂದು ಪ್ರಯತ್ನದಲ್ಲಿ ತಾವು ಇದ್ದು ಈ ಒಂದು ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಮೊಬೈಲ್ ರಿಪೇರಿ ಅಂಗಡಿಯನ್ನು ತಾವು ತೆರೆದು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ತಾರ ಕುರಿತು ತಮ್ಮ ಅನುಭವವನ್ನು ಹಾಗೂ ಈ ರೀತಿಯ ತರಬೇತಿಗಳು ಯುವಕರಲ್ಲಿ ಎಷ್ಟೆಲ್ಲ ಒಂದು ಅವಕಾಶಗಳನ್ನು ತಮ್ಮ ಭವಿಷ್ಯಕ್ಕೆ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳು ಪ್ರವೀಣ್ ಅವರೇ.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೆ, ಪ್ರಿಯಪಟ್ಟಣ ತಾಲೂಕಿನ

ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ SPYM ನ VRLC ಕೆಂಚನಹಳ್ಳಿಯ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡ್ ಗ್ರಾಮದ ಶ್ರೀ ಪ್ರವೀಣ್ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, AI ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ HD Kote, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.